ಆಕಾಶವಾಣಿ ಮೈಸೂರು. ನಮ್ಮನೆಲೆಯದ ಇಂದಿನ ಬೆಳಗಿನ ಪ್ರಸಾರವನ್ನು ಆರಂಭ ಮಾಡುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಜ್ಯೇಷ್ಠ ಮಾಸದ 26ನೇ ದಿನ. ಸ್ಥಳೀಯ ಪಂಚಾಂಗ ನಿಜ ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ಪಾಡ್ಯ. 2026ನೇ ಇಸ್ವಿ ಜೂನ್ ತಿಂಗಳ 16ನೇ ತಾರೀಖು ಮಂಗಳವಾರ. ಈಗ ವೇಳೆ ಸರಿಯಾಗಿ 5:58:38. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಮಂಜುನಾಥ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಮೈಸೂರು. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಬಿ ಸತೀಶ್ ಚಂದ್ರ ಅವರಿಂದ, ಇದು ಮೈಸೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆಗಳು,

0: 7 ಗಂಟೆ 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ವೈಯು ಮುಕ್ತವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಶೈಲೇಶ್ ರಾಜ್ ಅರಸ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ಕೆ ಶಿವಮೂರ್ತಿ. ಸೇವಾ ವಾಹಿನಿ 7:30ಕ್ಕೆ, ಚಿತ್ರಗೀತೆಗಳು 7:45ಕ್ಕೆ, ಮಧ್ಯಾಹ್ನ 2:40ಕ್ಕೆ ಹಾಗೂ ಮಧ್ಯರಾತ್ರಿ 7:45ಕ್ಕೆ. ಇಂದು ಬೆಳಗ್ಗೆ 8:30ಕ್ಕೆ ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 8:45ಕ್ಕೆ ಕರೆಗೊಂದು ಗೀತೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. 10:00ಗೆ ಎಂಎಸ್ ಸುನೀಲ್ ಅವರ ನಾದಸ್ವರ ವಾದನ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳು. 11:00ಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ, ಪ್ರಸ್ತುತಿ ಬಿಜಿ ಕವಿತಾ. 12:05ಕ್ಕೆ ವನಿತಾ ವಿಹಾರ, ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕವನ ಮಾಲೆ, ಮಹಿಳೆಯರ ಸ್ವರಚಿತ ಕವನಗಳ ವಾಚನ, ಪ್ರಸ್ತುತಿ ಬಿ ದಿಗ್ವಿಜಯ್. ಇದು ಮೈಸೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಮೇಧಾ ಮಂಜುನಾಥ್ ಅವರು ಹಾಡಿರುವ ಭಕ್ತಿಗೀತೆಗಳು. 12:45ಕ್ಕೆ ಮಂಡ್ಯದ ನಂದಾದೀಪ ಅವರಿಂದ ಸಣ್ಣ ಕಥೆ ಗಿಳಿಶಾಸ್ತ್ರದ ಕಂಟಕ. 1:00ಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ದೊಡ್ಡಹೊಡ್ಡಿ ರಾಜಣ್ಣ. 1:20ಕ್ಕೆ ಬಿಆರ್ ಗೀತಾ ಅವರು ಹಾಡಿರುವ ಭಾವಗೀತೆಗಳು. 1:30ಕ್ಕೆ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00ಗೆ ಬೋನಾಲ ಶಂಕರ್ ಪ್ರಕಾಶ್ ಅವರ ವೀಣಾವಾದನ. 3:30ಕ್ಕೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ, ಎನ್ಸಿಇಆರ್ಟಿ ನವದೆಹಲಿ. ಕಥಾ ಕಾಲಕ್ಷೇಪ 4:00ಗೆ ಸೀತಾ ಕಲ್ಯಾಣ, ಪ್ರಸ್ತುತಿ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. 5:00ಗೆ ಡೂ ಆರ್ ಡೂ ಸೊಲ್ಯೂಷನ್ಸ್ ಪ್ರಾಯೋಜಿತ ಕಾರ್ಯಕ್ರಮ, ತಂತ್ರಜ್ಞಾನದಿಂದ ಸುಲಭವಾಗಿ ಕನ್ನಡ ಕಲಿಕೆ. ಭಾಗವಹಿಸುತ್ತಾರೆ ಡೂ ಆರ್ ಡೂ ಸೊಲ್ಯೂಷನ್ಸ್ನ ಸಂಸ್ಥಾಪಕರಾದ ಡಾಕ್ಟರ್ ಲತಾ ಹಾಗೂ ನಿರ್ವಾಹಕರಾದ ಡಾಕ್ಟರ್ ದೀಪ್ತಿ. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಪ್ರಾಯೋಜಕರು ಡೂ ಆರ್ ಡೂ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್. 5:40ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ವೈಯು ಮುಕ್ತವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಶೈಲೇಶ್ ರಾಜ್ ಅರಸ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. 6:10ಕ್ಕೆ ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:50ಕ್ಕೆ ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳನ್ನು ಕುರಿತ ಬಾನುಲಿ ಸರಣಿ. ಹಿಪ್ಪುನೆರಳೆ ಕೃಷಿಯಲ್ಲಿ ವಿವಿಧ ಅಂತರಗಳ ಅಳವಡಿಕೆ ಮತ್ತು ಹಸಿರೆಲೆ ಗೊಬ್ಬರದ ಬೆಳೆಗಳ ಅಂತರ ಬೇಸಾಯ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಎಂಆರ್ ಭವ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. ರಾತ್ರಿ 8:00ಗೆ ಅಲಿ ಅಹಮದ್ ಹುಸೇನ್ ಮತ್ತು ಸಂಗಡಿಗರ ಶಹನಾಯ ವಾದನ. ಇವಿಷ್ಟು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ವೇಳೆ 6:05ವಾಗುತ್ತಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ದಿಸ್ ಈಸ್ ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ಸುಭದ್ರ ರಾಮಚಂದ್ರನ್. Prime Minister Narendra Modi will arrive in Evian, France today on a two-day visit to participate in the G7 summit in the third leg of his two-nation visit. Upon arrival, French President Emmanuel Macron will formally welcome the Prime Minister. Mr. Modi will then participate in a working session of the summit on the theme Forging New Partnerships and Rebuilding International Solidarity, along with leaders of G7 countries, partner countries, and representatives of the World Bank and the African Development Bank. On the sidelines of the meeting, the Prime Minister is also scheduled to hold bilateral meetings with the Prime Minister of Canada, Mark Carney, Prime Minister of United Kingdom Keir Starmer and UAE President Sheikh Mohammed bin Zayed Al Nahyan.

ಆದಿಶಂಕರಾಚಾರ್ಯ ವಿರಚಿತ ಅಷ್ಟಲಕ್ಷ್ಮಿ ಸ್ತೋತ್ರ ಇದುವರೆಗೂ ಪ್ರಸಾರವಾಯಿತು. ಇನ್ನು ಮುಂದೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳೋಣ. ಜಗದ್ಧಾತ್ರಿ ಭಾರತ ಮಾತೆ, ರಚನೆ ಎ ಎಸ್ ವೇಣುಗೋಪಾಲ್ ರಾವ್ ಅವರದು.

ಗೀತಾರಾಧನಾ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ MS ಸುನೀಲ್ ಹಾಗೂ ಸಂಗಡಿಗರ ನಾದಸ್ವರ ವಾದನ ಕೇಳಬಹುದು. ಎ ಪುಟ್ಟಸ್ವಾಮಿ ಅವರಿಂದ ಡೋಲಿನ ಸಹಕಾರ.

0: ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ.
1: ಕಾಲ ಅಥವಾ ಸಮಯ ಜೀವನದಲ್ಲಿ ಅತ್ಯಮೂಲ್ಯ. ಪ್ರತಿ ಕ್ಷಣದಿಂದ ಗಂಟೆಗಳವರೆಗೆ, ದಿನಗಳಿಂದ ಕಲ್ಪಾಂತರಗಳವರೆಗೆ ಅದರ ಅನಂತ ಪಯಣ. ಅದಕ್ಕೆ ಬಿಡುವೆಂಬುದೇ ಇಲ್ಲ. ಆದರೆ ಅದರ ಪರಿಧಿಗೆ ಬರುವ ಇಡೀ ಬ್ರಹ್ಮಾಂಡದ ಮೇಲೆ ಅದರ ಪ್ರಭಾವ ಅಗೋಚರ, ಅವರ್ಣನೀಯ. ಸಕಲ ಜೀವರಾಶಿಗಳ ಮೇಲಿನ ಅದರ ಚಲನೆಯ ಪರಿಣಾಮ ಭಿನ್ನವಾದುದು. ಮನುಷ್ಯನ ಜೀವನದಲ್ಲಿ ಕಾಲ ಅತ್ಯಂತ ಮಹತ್ವವನ್ನು ಪಡೆದಿದೆ. ಕಾಲ ಬರಲಿ, ಕಾಲ ಸರಿಯಿಲ್ಲ, ಕಾಲ ಕೆಟ್ಟೋಗಿದೆ, ಒಳ್ಳೆಯ ಕಾಲ, ಕೆಟ್ಟ ಕಾಲ, ಇವೇ ಮುಂತಾದ ಉದ್ಗಾರಗಳು ಪ್ರತಿನಿತ್ಯ ನಮ್ಮ ಬದುಕಿನೊಡನೆ ತಳುಕು ಹಾಕಿಕೊಂಡಿರುವುದನ್ನು ಗಮನಿಸಿದ್ದೇವೆ. ಆದರೆ ಕಾಲ ತನ್ನಷ್ಟಕ್ಕೆ

0: ಅವಸ್ಥೆಗೆ ಬರುವವರೆಗೆ ಬಾಲ್ಯ ತನ್ನ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಈ ಸಮಯದಲ್ಲಿ ನಾವೆಲ್ಲ ಮಕ್ಕಳೇ. ತೊದಲು ಮಾತಿನಿಂದ ಆರಂಭಿಸಿ ಒಂದೊಂದೇ ಮಾತು ಕಲಿತು ಇಡೀ ಜಗತ್ತನ್ನು ವಿಸ್ಮಯದ ಕಣ್ಣುಗಳಿಂದ ನೋಡುತ್ತೇವೆ. ಆಟ, ಪಾಠ, ಊಟ, ನೋಟ, ಆರಂಭದ ವಿದ್ಯಾಭ್ಯಾಸ ಎಲ್ಲವೂ ಮುಗ್ಧ ಮುಕ್ತ ಮನಸ್ಸಿನಲ್ಲಿ ನಡೆಯುತ್ತಾ ತಂದೆ ತಾಯಿಗಳ, ನೆರೆಹೊರೆಯವರ, ಗುರು ಹಿರಿಯರ ಪ್ರೀತಿ ಆರೈಕೆಗಳಲ್ಲಿ ಕಳೆಯುತ್ತಾ ಸುಂದರ ಕಾಲವನ್ನು ಕಾಣುತ್ತೇವೆ. ಮನುಷ್ಯನ ಬದುಕಿನಲ್ಲಿನ ಸುಂದರ ಸ್ವಚ್ಛಂದ ಬಾಲ್ಯ ಮುಂದಿನ ಬದುಕಿಗೆ ಅಡಿಪಾಯ ನಿರ್ಮಿಸುತ್ತದೆ. ಪ್ರಕೃತಿಯ ಜೊತೆ ನೆಲದ ಸೊಗಡಿನ ಬಗೆ ಬಗೆಯ ರುಚಿಕರ ತಿಂಡಿ ತಿನಿಸುಗಳ ಆಸ್ವಾದ, ಭೇದ ಭಾವವಿಲ್ಲದ ಪ್ರೀತಿ ತುಂಬಿದ ಸ್ನೇಹ, ಅಂಬೆಗಾಲಿನಿಂದ ನಡಿಗೆ, ಓಡಾಟ ಎಲ್ಲವೂ ಚಟುವಟಿಕೆಗಳ ಕೇಂದ್ರವೆನಿಸುತ್ತದೆ. ಹುಸಿ ಮುನಿಸು ಜಗಳ ಯಾವುದಕ್ಕೂ ಅರ್ಥವಿಲ್ಲ. ಕ್ಷಣಿಕ ಕೋಪ, ಕ್ಷಣಿಕ ಪ್ರೀತಿ, ದಿನಾಂತ್ಯಕ್ಕೆ ಸಂತೋಷದ ಒಡನಾಟ ಬಾಲ್ಯವನ್ನು ಸಹ್ಯವಾಗಿಸುತ್ತವೆ. ಆದರೆ ಇಂದು ಆ ಸುಂದರ ಬಾಲ್ಯ ಇಂದಿನ ಮಕ್ಕಳಿಗಿದೆಯೇ ಎಂದರೆ ಬಹುತೇಕ ಇಲ್ಲ ಎಂಬ ಉತ್ತರ ಸಿಗುತ್ತದೆ. ನಾಲ್ಕು ಗೋಡೆಗಳ ಮಧ್ಯೆ ಆಧುನಿಕ ತಂತ್ರಜ್ಞಾನ ನಿರ್ಮಿತ ಆಟಿಕೆಗಳು, ಮೊಬೈಲ್, ವಿಡಿಯೋ ಗೇಮ್, ಹೋಮ್ವರ್ಕ್ ಮುಂತಾದ ಸಂದರ್ಭಗಳಲ್ಲಿ ಸಹಪಾಠಿಗಳೊಡನೆ ಆಟಪಾಠವಿಲ್ಲದ ಏಕಾಂಗಿತನ ನಮ್ಮ ಬಾಲ್ಯವನ್ನು ಕಸಿದುಕೊಂಡಿದೆ. ಆಗ ಒಳ್ಳೆಯ ಅಥವಾ ಕೆಟ್ಟ ಕಾಲ ಎಂಬ ಮಾತು ಬರುತ್ತದೆ. ಇದಕ್ಕೆ ಕಾರಣ ಕಾಲ ಅಥವಾ ಸಮಯದ ಸದುಪಯೋಗದ ಅರಿವಾಗುತ್ತದೆ. ಹಾಗಾಗಿ ನಾವು ಮಕ್ಕಳಿಗೆ ಸಹಜ ಬಾಲ್ಯವನ್ನು ಕಲ್ಪಿಸಿ ಸುಂದರ ಬದುಕನ್ನು ನಿರ್ಮಿಸಬೇಕು. ಆಗ ಬಾಲಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹ ಇತ್ಯಾದಿ ಅನಿಷ್ಟ ಪದ್ಧತಿಗಳನ್ನು ತೊಲಗಿಸಲು ಸಾಧ್ಯ. ಮುಂದೆ ಪ್ರೌಢಾವಸ್ಥೆಯಿಂದ ಯೌವನ ಕಾಲ ಪ್ರಾಪ್ತವಾಗಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಸಾಂಸಾರಿಕ ಬದುಕು, ಜೀವನದ ಭವಿಷ್ಯ ನಿರ್ಮಾಣವಾಗುತ್ತದೆ. ಈ ಕಾಲವನ್ನು ಅತ್ಯಂತ ಗಂಭೀರವಾಗಿ ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಪರಿಶ್ರಮ, ವೈವಿಧ್ಯಮಯ ಸಕಾರಾತ್ಮಕ ಆಲೋಚನೆಗಳು ನಮ್ಮ ವ್ಯಕ್ತಿತ್ವವನ್ನು ಸುಂದರ ಸಂತೋಷದ ಕಾಲದೊಡನೆ ಹೆಜ್ಜೆ ಹಾಕಲು ಸಹಾಯ ಮಾಡುತ್ತವೆ. ಆದರೆ ಇಂದು ಆಧುನಿಕ ನಾಗಾಲೋಟದ ಬದುಕು ಊಟ ತಿಂಡಿಗಳ ರುಚಿ ಸಹ್ಯವಾಗದೆ ಕೇವಲ ಯಾಂತ್ರಿಕ ಚಟುವಟಿಕೆಯಾಗುತ್ತದೆ. ಕಾರಣ ಸಮಯದ ಪರಿವೇ ಅರಿವಾಗುವುದಿಲ್ಲ. ಕೇವಲ ಭ್ರಮಾತ್ಮಕ ಜಗತ್ತನ್ನು ಒಪ್ಪಿಕೊಳ್ಳುತ್ತಾ ಕಾಲವನ್ನು ಸಂಭ್ರಮದಿಂದ ಕಳೆಯದೆ ಕಾಲವನ್ನು ತಳ್ಳುವ ಸ್ಥಿತಿ ನಿರ್ಮಾಣವಾಗಿ ಬದುಕು ಭಾರವೆನಿಸುತ್ತದೆ. ಇದಕ್ಕೆ ನಮ್ಮ ಮನಸ್ಸು ಪತ್ತಡದ ಕೆಲಸ, ಧಾವಂತದ ದಳ್ಳುರಿಗಳೇ ಕಾರಣ. ಆದ್ದರಿಂದ ಕಾಲ ಕೆಟ್ಟುಹೋಯಿತು ಎಂಬ ನಕಾರಾತ್ಮಕ ಭಾವ ಮೂಡುತ್ತದೆ. ಇದನ್ನು ನಾವು ನಿವಾರಿಸಿ ಸಮಯ ಪಾಲನೆ, ಸಕಾಲಿಕ ನಿರ್ಧಾರಗಳಿಂದ ಕಾಲವನ್ನು ಸಂತೋಷವಾಗಿ ಮಾಡಿಕೊಳ್ಳಬಹುದು. ಮನುಷ್ಯನ ಬದುಕಿನ ಮುಸ್ಸಂಜೆಯ ಕಾಲವೆಂದರೆ ಮುಪ್ಪು. ಮುಪ್ಪನ್ನು ಸಂತೋಷದಿಂದ ಬರಮಾಡಿಕೊಂಡು ಆರೋಗ್ಯಕರ ಅಭ್ಯಾಸ, ಚಟುವಟಿಕೆ, ಯೋಗ, ಧ್ಯಾನ, ಪರಿಸರದ ಒಡನಾಟ, ಸ್ನೇಹಿತರೊಡನೆ ಬಾಲ್ಯದ ಸವಿ ನೆನಪುಗಳೊಂದಿಗೆ ಮೆಲುಕು ಹಾಕುವ ಬದುಕೆನ್ನಬಹುದು. ಕಾಲವನ್ನು ದೂಷಿಸದೆ ಆಯಾ ಸಮಯಾನುಸಾರ ಬದುಕನ್ನು ಕಾಣುವ, ಕಟ್ಟುವ, ಕಲಿಯುವ, ಕಲಿಸುವ ಪರಿಸರವನ್ನು ನಿರ್ಮಿಸಿಕೊಂಡರೆ ಕಾಲದ ಮಹತ್ವದ ಅರಿವಾಗುತ್ತದೆ. ಆ ಸುಂದರ, ಸುಮಧುರ, ಅರ್ಥಪೂರ್ಣ, ಚೈತನ್ಯದ ಕಾಲ ನಮಗೊದಗಲಿ ಎಂದು ಹಂಬಲಿಸೋಣ.
1: ಇದುವರೆಗೂ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
3: ಪ್ರತಿನಿತ್ಯ ಬೆಳಗ್ಗೆ ಮನೆ ಬಾಗಿಲಲ್ಲಿ ಹಾಲಿನವನು ಇಟ್ಟು ಹೋದ ಪ್ಲಾಸ್ಟಿಕ್ ಪ್ಯಾಕೆಟ್ಗಳನ್ನು ಕಾಣುವಾಗ ಒಮ್ಮೊಮ್ಮೆ ವರ್ತಮಾನವು ಕಳೆದುಕೊಂಡಿರುವ ಬಾಲ್ಯಕಾಲದ ದಿನಗಳ ನೆನಪಾಗುತ್ತದೆ. ಮೊಸರು ಬೆಣ್ಣೆ ತುಂಬಿದ ಗಡಿಗೆಗೆ ಬಟ್ಟೆ ಹೊದಿಸಿ ಬುಟ್ಟಿಯಲ್ಲಿಟ್ಟುಕೊಂಡು ನಮ್ಮ ಮನೆಗಳಿಗೆ ಬರುತ್ತಿದ್ದ ಹಳ್ಳಿಯ ಗರತಿಯರು ಕಣ್ಣೆದುರು ಕಾಣುತ್ತಾರೆ. ತಾವು ಕೊಟ್ಟ ಮೊಸರಿಗೆ ಲೆಕ್ಕವಿಡಲು ಗೋಡೆಯ ಮೀಸಲು ಮೂಲೆಯೊಂದರಲ್ಲಿ ಬೊಟ್ಟು ಮೂಡಿಸಿ ಮಕ್ಕಳ ಚಾಚಿದ ಕೈಗೆ ಗಡಿಗೆಯ ಮೊಸರಲ್ಲಿ ತೇಲುತ್ತಿರುವ ಬೆಣ್ಣೆಯ ತುಣುಕೊಂದನ್ನು ಇರಿಸಿ ಅಕ್ಕರೆಯ ನಗೆ ಬೀರುತ್ತಿದ್ದ ಮೊಸರಮ್ಮ ನನ್ನಂಥವರ ಮನದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. 500 ವರ್ಷಗಳ ಹಿಂದಿನ ಬದುಕಿನಲ್ಲಿ ತನ್ನ ಬೊಟ್ಟು ಮೂಡಿಸಿದ ಇಂತಹ ಗರತಿಯೊಬ್ಬಳ ಕಥೆ ಹೀಗಿದೆ. 16ನೇ ಶತಮಾನದಲ್ಲಿ ಜೀವಿಸಿದ್ದ ಈ ಗ್ರಾಮೀಣ ಮಹಿಳೆಯ ಹೆಸರು ಮಲ್ಲಮ್ಮ. ನನ್ನ ಬಾಲ್ಯದ ಕಾಲದ ಮೊಸರಮ್ಮನಂತೆಯೇ ಈಕೆಯೂ ಬೆಣ್ಣೆ ಮೊಸರು ಮಾರುತ್ತಿದ್ದಳು. ಒಂದೇ ವ್ಯತ್ಯಾಸ ಎಂದರೆ ಬೆಣ್ಣೆ ಕೊಡುವಂತೆ ಬೇಡುವ ಮಕ್ಕಳಿಗೆ ಮಲ್ಲಮ್ಮ ಒಂದು ಚೂರನ್ನೂ ಕೊಡುತ್ತಿರಲಿಲ್ಲ. ಬೆಣ್ಣೆ ಮೇಲೆ ಜಿರಳೆ ಬಿದ್ದು ಬೆಣ್ಣೆ ಕೆಟ್ಟು ಹೋಗಿದೆ, ಅದನ್ನು ಹೇಗೆ ಕೊಡುವುದು ಎಂದು ಬಿಡುತ್ತಿದ್ದಳು. ಜಿರಳೆಯ ನೆಪ ಹೇಳಿ ಬಿಟ್ಟಿ ಬೆಣ್ಣೆ ಕೊಡುವುದನ್ನು ತಪ್ಪಿಸಿಕೊಳ್ಳುತ್ತಿದ್ದ ಮಲ್ಲಮ್ಮನಿಗೆ ಊರ ಮಕ್ಕಳು ಜಿರಳೆ ಮಲ್ಲಮ್ಮ ಎಂದೇ ಹೆಸರಿಟ್ಟಿದ್ದರು. ಅವಳು ಸುಳ್ಳು ಹೇಳುವಳೆಂದು ಮಕ್ಕಳಿಗೂ ಗೊತ್ತು, ಊರವರಿಗೂ ಗೊತ್ತು. ಆದರೆ ಅವಳ ಹೆಸರು

0: 500 ವರ್ಷಗಳ ನಂತರವೂ ಉಳಿದು ಬಂದಿರುವುದಕ್ಕೆ ಕಾರಣವನ್ನು ಒಂದು ತಾಮ್ರಶಾಸನದಲ್ಲಿ ವಿವರಿಸಿದೆ. ಗುಂಡ್ರಹಳ್ಳಿಯ ಪೂಜಾರಿ ಗೋವಿಂದಪ್ಪ ಎಂಬುವರ ಮನೆಯಲ್ಲಿ ಇದ್ದ ಈ ತಾಮ್ರಶಾಸನ 1464 ವರ್ಷದಷ್ಟು ಹಳೆಯದು. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ಸಿದ್ದಾಪುರಕ್ಕೆ ಸೇರಿಕೊಂಡಂತೆ ಕುಡೂತಿ ಎಂಬ ಹಳ್ಳಿ. ಈ ಹಳ್ಳಿಯಲ್ಲಿದ್ದ ದೇವಾಲಯಗಳ ನಿರ್ವಹಣೆ, ಬಾವಿಯ ನಿರ್ಮಾಣ ಮತ್ತು ಕೋಟೆಯೊಂದನ್ನು ಕಟ್ಟಿಸಲು 100 ಮನೆಗಳ ಜನರು ತೀರ್ಮಾನಿಸುತ್ತಾರೆ. ಊರವರು ಸಾಲವಾಗಿ ಕೊಡುವ ಹಣವನ್ನು ತಾನು ತೀರಿಸುವುದಾಗಿ ಮಲ್ಲಮ್ಮ ಮಾತು ಕೊಡುತ್ತಾಳೆ. ಅದರಂತೆ ಕಂಬೇಗೌಡ, ರಾಯಣ್ಣಗೌಡ, ರಂಗೇಗೌಡ, ಗೋವಿಂದೇಗೌಡ ಮೊದಲಾದವರು ಕೋಟೆ ಕಟ್ಟಲು ಬೇಕಾದ 1892 ವರಹಗಳನ್ನು ಸಂಗ್ರಹಿಸಿ ಸಾಲವಾಗಿ ಕೊಡುತ್ತಾರೆ. ಇದಿಷ್ಟು ಹಣವನ್ನು ತೀರಿಸಲು ಮಲ್ಲಮ್ಮ ಹಾಲು, ಬೆಣ್ಣೆ, ಮೊಸರು ಮಾರುವ ತನ್ನ ವೃತ್ತಿಯ ಆದಾಯವನ್ನೇ ಬಳಸಿರಬೇಕು. ಹೀಗಿರುವಾಗ ಮಕ್ಕಳಿಗೆ ಚೂರು ಬೆಣ್ಣೆ ಕೊಡುವುದಕ್ಕೂ ಮಲ್ಲಮ್ಮನ ನಿರಾಕರಣೆಗೆ ಉತ್ತರ ಸಿಕ್ಕಂತಾಯಿತು. ಇಷ್ಟಾದರೂ ಮಕ್ಕಳು ಬೆಣ್ಣೆ ಬಿಡುವುದನ್ನು ಬಿಡಲಿಲ್ಲ, ಮಲ್ಲಮ್ಮ ಜಿರ್ಲೆಯ ನೆಪ ಹೇಳುವುದನ್ನು ಬಿಡಲಿಲ್ಲ. ಮಲ್ಲಮ್ಮ ತಾನೇ ಬರೆಸಿದ ತಾಮ್ರಶಾಸನದಲ್ಲೂ ಅವಳ ಹೆಸರಿಗೆ ಜಿರಲೆಯ ವಿಶೇಷಣ ಅಂಟಿಕೊಂಡಿದೆ ಎಂದ ಮೇಲೆ ಮಲ್ಲಮ್ಮನಿಗೂ ಇದು ಅಪಖ್ಯಾತಿ ಎಂದು ತೋರಿರಲಿಕ್ಕಿಲ್ಲ. ತಾಮ್ರಶಾಸನದ ವಿವರ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಕೋಟೆ ನಿರ್ಮಾಣದ ವೆಚ್ಚದ ಸಾಲ ತೀರಿಸಿದ ಮಲ್ಲಮ್ಮ ದೇವಸ್ಥಾನದ ಮುಂದೆ ಮಣ್ಣಿನ ಕಾಮಗಾರಿಗೆ 20 ವರಹ, ಬಾವಿ ತೆಗೆಯಲು ಬೋವಿಗಳಿಗೆ ಕಲ್ಲು ಕಾಮಗಾರಿ ಖರ್ಚು 20 ವರಹ, ಬಾವಿಯ ಕೆಲಸ ಯಶಸ್ವಿಯಾಗಿ ಮುಗಿಸಿದ್ದಕ್ಕೆ ಉಡುಗೊರೆ 10 ವರಹ, ಅನ್ನ ಸಂತರ್ಪಣೆಗಾಗಿ 90 ವರಹಗಳನ್ನು ನೀಡಿದ ವಿವರಣೆ ಇದೆ. ದೇವಸ್ಥಾನದ ಬಾವಿಯ ಸೋಪಾನದ ಕಂಬದ ಮೇಲೆ ತನ್ನ ಶಿಲ್ಪವೊಂದನ್ನು ಕೆತ್ತಿಸಿ ದಾರಿಯಲ್ಲಿ ಬಂದ ಪುಣ್ಯಾತ್ಮರು ತನ್ನ ತಲೆಯ ಮೇಲೆ ಒಂದು ಬೊಗಸೆ ನೀರು ಹಾಕಬೇಕೆಂಬುದು ಮಲ್ಲಮ್ಮನ ಅಪೇಕ್ಷೆ. ತನ್ನ ವಂಶಸ್ಥರ ಮನೆಯಲ್ಲಿ ಹಸುವೋ ಎಮ್ಮೆಯೋ ಕರು ಹಾಕಿದರೆ ಬೆಣ್ಣೆಯನ್ನು ತಂದು ಮಲ್ಲಮ್ಮನ ಶಿಲ್ಪದ ನೆತ್ತಿಗೂ ಬಾಯಿಗೂ ಇರಿಸಬೇಕೆಂದು ಅವಳು ಕೋರುತ್ತಾಳೆ. ಕುಡೂತಿಯ ಹಳ್ಳಿಯಾಗಲಿ ಕೋಟೆಯಾಗಲಿ ಇಂದು ಉಳಿದಿಲ್ಲ. ಕಂಬದ ರಂಗಯ್ಯ, ವೇಣುಗೋಪಾಲ ಮತ್ತು ಲಕ್ಷ್ಮೀ ದೇವಾಲಯಗಳು ಉಳಿದುಕೊಂಡಿವೆ. ಸೋಪಾನದ ಬಾವಿಯೂ ಇದೆ. ಮೆಟ್ಟಿಲಿನ ಒಂದು ಬದಿಯ ಕಂಬದ ಮೇಲೆ ಕೈ ಮುಗಿದು ನಿಂತ ಸ್ತ್ರೀಯೊಬ್ಬಳ ಶಿಲ್ಪ ಇದೆ. ಹಳ್ಳಿಯ ಸಾಮಾನ್ಯ ಹೆಣ್ಣೊಬ್ಬಳು ಊರಿಗೆ ಸಲ್ಲಿಸಿದ ಸೇವೆಯನ್ನು 1/2 ಶತಮಾನ ಕಳೆದ ಮೇಲೂ ನೆನಪಿಸುತ್ತಾ ಗೌರವ ಸಲ್ಲಿಸುತ್ತಾ ಇದೆ.
1: ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ TS ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
2: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015 ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901996 ಸಹಬಾಳ್ವೆ ಬೆಂಗಳೂರು.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು 6:10 ವೇಳೆ ಸರಿಯಾಗಿ 6:40:15.
4: ಆಕಾಶವಾಣಿ ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಪರಮೇಶ್ವರ ವಿ ಭಟ್. ಪದಪರಿಚಯ.
5: ಈ ದಿನ ಕನ್ನಡದ 2 ಶಬ್ದಗಳಿಗೆ ಅರ್ಥವನ್ನು ನೋಡೋಣ. ಮೊದಲನೆಯ ಶಬ್ದ ಕಗ್ಗ, ಎರಡನೆಯ ಶಬ್ದ ಎಸಳು ಬುಗುಡಿ. ಮೊದಲನೆಯ ಶಬ್ದ ಕಗ್ಗ. ಈ ಶಬ್ದವನ್ನು ನಾಮಪದವಾಗಿ ಕನ್ನಡದಲ್ಲಿ ಉಪಯೋಗಿಸಿದ್ದಾರೆ. ನಾಮಪದವಾದರೆ ಇದಕ್ಕೆ ನಿಕೃಷ್ಟವಾದದ್ದು, ಅಲ್ಪವಾದುದು, ಅಪ್ರಯೋಜಕವಾದುದು, ನಿರರ್ಥಕವಾದುದು, ಅರ್ಥವಿಲ್ಲದ ಬರಹ, ವ್ಯರ್ಥವಾದ ಕಾವ್ಯರಚನೆ, ಅರ್ಥರಹಿತವಾದ ಮಾತು, ಕಟ್ಟೆ ಪುರಾಣ ಎಂಬ ಅರ್ಥಗಳು ಬರುತ್ತವೆ. ಮಾನ್ಯ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ಇದಕ್ಕೆ ಅರ್ಥೈಸಬೇಕಾದ ರೀತಿಯೇ ಬೇರೆ. ಕಗ್ಗ ಎಂಬ ಪದಕ್ಕೆ DVG ಅವರು ಮೊದಲು ಹೇಳಿದ ಯಾವ ಅರ್ಥವನ್ನ ಇಟ್ಟುಕೊಂಡು ಬಳಕೆ ಮಾಡಿದ್ದಾರೆ ಎಂದು ನಮಗೆ ತಿಳಿಯದು. ಆದರೆ ವೇದಾಂತದ ತತ್ವಗಳನ್ನೆಲ್ಲ ಸಾರವತ್ತಾಗಿ ಆ ಗ್ರಂಥದಲ್ಲಿ ನಿರೂಪಿಸಲಾಗಿದೆ. ಆ ನಿರೂಪಣೆಯಲ್ಲಿ ಕಾವ್ಯದ ಸೊಗಸಿದೆ.

0: ವರ್ಣನೆ, ಭಾವಗೀತಾತ್ಮಕತೆ, ಜನಪ್ರಿಯ ಶೈಲಿ ಮುಂತಾದವುಗಳಿಂದ ಅದು ಕನ್ನಡದ ಅತ್ಯಂತ ಶ್ರೇಷ್ಠವಾದ ದರ್ಶನ ಕಾವ್ಯವಾಗಿದೆ. ವಿದ್ವಾಂಸರು ಮಹಾವಾಕ್ಯಗಳ ರತ್ನಾವಳಿ ಎಂದು ಕರೆದಿದ್ದಾರೆ. ಎ.ಆರ್. ಕೃಷ್ಣಶಾಸ್ತ್ರಿಯವರು ಅದು ಕಗ್ಗವೂ ಅಲ್ಲ, ಹಗ್ಗವೂ ಅಲ್ಲ, ಸಗ್ಗ ಎಂದಿದ್ದಾರೆ. ಕುವೆಂಪುರವರು ಅವರದೇ ಶೈಲಿಯಲ್ಲಿ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ ಎಂದಿದ್ದಾರೆ. ಇನ್ನು ಎರಡನೆಯ ಶಬ್ದ ಎಸಳು ಬುಗುಡಿ. ಈ ಪದ ಸುಮಾರು 40-50 ವರ್ಷಗಳ ಹಿಂದೆ ತುಂಬಾ ಬಳಕೆಯಲ್ಲಿತ್ತು. ಇಲ್ಲಿ ಎಸಳು ಮತ್ತು ಬುಗುಡಿ ಎಂಬ ಎರಡು ಪದವಿದೆ. ಬುಗುಡಿ ಎಂದರೆ ಕಿವಿಗೆ ಧರಿಸುವ ಆಭರಣ. ಮುಖವನ್ನು ಅತ್ತಿತ್ತ ತಿರುಗಿಸಿದರೆ ಬುಗುಡಿಯೂ ಚಲಿಸಿ ಮುಖಕ್ಕೆ ಒಂದು ಸೊಗಸನ್ನು ತರುತ್ತದೆ. ಎಸಳು ಎಂದರೆ ಹೂವಿನ ದಳ. ಬುಗುಡಿಯಲ್ಲಿ ಹೂವಿನ ದಳದಂತಹ ಚಿತ್ರವನ್ನು ಬಿಡಿಸಿದ್ದರೆ ಅದು ಎಸಳು ಬುಗುಡಿಯಾಗುತ್ತದೆ. ನೆಗಡಿಯಂತಹ ರೋಗವಿಲ್ಲ, ಬುಗುಡಿಯಂತಹ ಒಡವೆ ಇಲ್ಲ ಎಂಬ ಗಾದೆ ಮಾತು ಜನಜನಿತವಾಗಿತ್ತು. ಇದು ಬುಗುಡಿಯ ಹಿರಿಮೆಯನ್ನು ಸಾರುವುದಕ್ಕಾಗಿಯೂ ಇದ್ದಿರಬಹುದು. ಬುಗುಡಿ ಹಳೆಯ ಕಾಲದ ಆಭರಣವಾದರೂ ಈಗ ಬೇರೆ ಬೇರೆ ಆಕಾರದಲ್ಲಿ ಒಡವೆಯ ಅಂಗಡಿಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಇರುವುದನ್ನು ಕಾಣಬಹುದು.
1: ತಪ್ಪು ಒಪ್ಪು.
0: ಬತ್ತಿ ಇಡು. ಇದೊಂದು ವೈದ್ಯಶಾಸ್ತ್ರದ ಪಾರಿಭಾಷಿಕ ನುಡಿ. ಮಾನವರಿಗೆ ಮಲಬದ್ಧತೆಯಾಗಿದ್ದರೆ ಆಯುರ್ವೇದದಲ್ಲಿ ಇದಕ್ಕೆ ಪರಿಹಾರ ಮಾರ್ಗವಿದೆ. ಹತ್ತಿಯನ್ನು ಮಂಗಳಾರತಿಗೆ ಬೇಕಾದ ಬತ್ತಿಯ ರೀತಿಯಲ್ಲಿ ಹೊಸೆದು ಉಚಿತವಾದ ಔಷಧಿಯಲ್ಲಿ ಅದ್ದಿ ಗುದದಲ್ಲಿ ಇಟ್ಟರೆ ಆಗ ಭೇದಿಯಾಗಿ ಮಲಬದ್ಧತೆ ನಿವಾರಣೆಯಾಗುತ್ತದೆ. ಬತ್ತಿ ಇಡು ಎಂದರೆ ಭೇದಿ ಮಾಡಿಸು, ಜುಲಾಬು ಬರಿಸು ಎಂದರ್ಥ. ಬಂದೂಕಿಗೆ ಸಿಡಿಮದ್ದು ಹಾಕಿ ಅದನ್ನು ಪ್ರಯೋಗಿಸುವುದನ್ನು ಬತ್ತಿಡುತ್ತಾರೆ. ದೊಡ್ಡ ದೊಡ್ಡ ಬಂಡೆಗಳನ್ನು ಒಡೆಯಲು ಉಪಯೋಗಿಸುವ ಸ್ಫೋಟಕಗಳಿಗೂ ಇದೇ ರೀತಿ ಬತ್ತಿ ಇಡು ಎಂಬ ಶಬ್ದವನ್ನೇ ಉಪಯೋಗಿಸುತ್ತಾರೆ. ವರ್ತಮಾನದ ವ್ಯವಹಾರಗಳಲ್ಲಿ ಅವನಿಗೆ ಬತ್ತಿ ಇಡುವುದೇ ಕೆಲಸ. ಆತ ಬತ್ತಿ ಇಡುವುದರಲ್ಲಿ ನಿಸ್ಸೀಮ, ಬುಡಕ್ಕೆ ಬತ್ತಿ ಇಟ್ಟ ಎಂಬ ಮಾತುಗಳನ್ನು ಕೇಳುತ್ತೇವೆ. ಇದಕ್ಕೆ ತಂದಿಡುವುದು, ಹಚ್ಚಿ ಹಾಕುವುದು, ಮೋಸ ಮಾಡುವುದು ಎಂಬ ಅರ್ಥವಿದೆ. ಹೀಗೆ ಬತ್ತಿ ಇಡು ಎಂಬ ಶಬ್ದವನ್ನು ವಿಪರೀತವಾಗಿ ಈಗ ಬಳಸುತ್ತಿರುವುದನ್ನು ಕಾಣುತ್ತೇವೆ.
1: ಸುಮಧುರ.
0: ಹರಿಶ್ಚಂದ್ರನ ಸತ್ಯ ಪರೀಕ್ಷೆಯ ಕೊನೆಯ ಪರೀಕ್ಷೆ. ಶಿವನ ಸಾಕ್ಷಾತ್ಕಾರವಾಗಿ ಹರಿಶ್ಚಂದ್ರನನ್ನು ಸಮಾಧಾನ ಮಾಡುವ ರಾಘವಾಂಕನ ಈ ಪದ್ಯ ಎಷ್ಟು ಅದ್ಭುತವಾಗಿದೆ. ಘನಸತ್ಯವೇ ಜೀವವೆಂದಿರ್ದ ನಿನ್ನ ಹೊಲೆಯನ ಸೇವೆ ಗುರು ಸೇವೆ. ಹೊತ್ತ ಹೊಲೆವೇಷ ಪಾವನ ಪುಣ್ಯವೇಷ. ಸುಡುಗಾಡ ರಕ್ಷಿಸದಿರುವು ತಾ ಯಜ್ಞ ರಕ್ಷೆಯಿರವು. ಅನುದಿನಂ ಭುಂಜಿಸಿದ ಶವದ ಶಿರದಕ್ಕಿಯೆಲ್ಲ ಅನಪೇಯ ಚಾಂದ್ರಾಯಣಂ. ಪುತ್ರನ ಅಳಿವು ಜನ್ಮ ನಿಕಾಯದ ಅಳಿವು. ಅಂಗನಾಹನನ ಮಾಯಾಹನನವು ಅಂಜಬೇಡ ಎಂದನು.

ಇದು ರಾಘವಾಂಕ ಕವಿ ಬರೆದ ಹರಿಶ್ಚಂದ್ರ ಕಾವ್ಯದ ವಿಶ್ವೇಶ್ವರ ಸಾಕ್ಷಾತ್ಕಾರದ ಒಂದು ಪದ್ಯ. ಸತಿಯಾದ ಚಂದ್ರಮತಿಯ ತಲೆಯನ್ನು ಕಡಿಯುವ ಪ್ರಸಂಗ ಪತಿಯಾದ ಹರಿಶ್ಚಂದ್ರನಿಗೆ ಬಂತು. ವರಪುತ್ರನ ಅಸುವಳಿದು ಪೋದಡೇಂ, ನಾನ್ ಎನ್ನ ತರುಣಿಯಂ ಕೊಂದಡೇಂ, ಕುಂದೇ ಸತ್ಯವನ್ನು ಬಿಟ್ಟಿರ ನೆನೆಸಿದಡೆ ಸಾಕು. ನನ್ನ ಮಗನಾದ ರೋಹಿತಾಶ್ವನ ಪ್ರಾಣ ಹೋದರೇನಂತೆ, ನಾನೇ ಸ್ವತಃ ನನ್ನ ಕೈಯಿಂದ ನನ್ನ ಹೆಂಡತಿಯ ಕೊಂದರೇನಂತೆ, ನಾನು ಸತ್ಯವನ್ನು ಬಿಡದಿದ್ದರೆ ಸಾಕು ಎಂದು ಎತ್ತಿ ಹಿಡಿದ ಖಡ್ಗವ ಜಡಿಯುತ. ಈ ರೀತಿ ಶ್ಮಶಾನದಲ್ಲಿ ಹರಿಶ್ಚಂದ್ರ ಚಂದ್ರಮತಿಯ ತಲೆಯನ್ನು ಕತ್ತರಿಸುವ ಸಲುವಾಗಿ ಕತ್ತಿಯನ್ನು ಕುತ್ತಿಗೆಯ ಬಳಿ ತಂದಾಗ ಶಿವನು ಪ್ರತ್ಯಕ್ಷನಾದ. ವಿಶ್ವೇಶ್ವರನ ಸಾಕ್ಷಾತ್ಕಾರವಾದದ್ದೇ ತಡ. ನೀಚನೂ ಮೂರ್ಖನೂ ಆದ ಎನ್ನ ಠಾವಿಂಗೆ ಪಾವನ

0: ಹುಟ್ಟಿ ನೀವು ಏಕೆ ಬಿಜಯಂಗೈದಿರಿ ಎಂದು ವಿನೀತನಾಗಿ ತನ್ನ ಈಗಿನ ಪರಿಸ್ಥಿತಿಯನ್ನು ವಿವರಿಸಿದಾಗ ಆತನ ಚಿತ್ತದಲ್ಲಿ ಮೂಡಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾನೆ ಈ ಪದ್ಯದ ಮೂಲಕ ಸಾಕ್ಷಾತ್ ಪರಶಿವ. ಸತ್ಯವನ್ನು ನುಡಿಯುವುದೇ ಜೀವ, ಜೀವವೇ ಸತ್ಯ ಎಂದು ಬಗೆದವನು ನೀನು. ನೀನು ಈವರೆಗೂ ಕೈಗೊಂಡ ಹೊಲೆಯನ ಸೇವೆ ಎನ್ನುವುದು ಗುರು ಸೇವೆಗೆ ಸಮಾನ ಎಂದು ತಿಳಿ. ನೀನು ಧರಿಸಿದ ಹೊಲೆಯನ ವೇಷ ಎನ್ನುವುದು ಪವಿತ್ರವಾದ ಉಡುಪು, ಶ್ಮಶಾನವನ್ನು ಕಾಯುತ್ತಿದ್ದುದು ಯಜ್ಞ ರಕ್ಷಣೆ ಮಾಡಿದ್ದಕ್ಕೆ ಸಮ. ಯಾಗವನ್ನು ರಕ್ಷಿಸಿದರೆ ರಕ್ಷಿಸಿದವನಿಗೆ ಯಾವ ಪುಣ್ಯದ ಫಲ ದೊರಕಬಹುದೋ ಅಂತಹ ಪುಣ್ಯದ ಫಲ ನಿನಗೆ ದೊರಕುತ್ತದೆ. ಪ್ರತಿದಿನವೂ ನೀನು ಬೇಯಿಸಿ ತಿನ್ನುತ್ತಿದ್ದ ಅಕ್ಕಿ ಅದು ಹೆಣದ ಬಾಯಿಗೆ ಬಿದ್ದ ಅಕ್ಕಿ, ಆದರೂ ಅದು ತಿನ್ನಬಾರದ್ದಲ್ಲ, ಬದಲಿಗೆ ಪವಿತ್ರ ಚಾಂದ್ರಾಯಣ ವ್ರತವನ್ನು ಮಾಡಿದ್ದಕ್ಕೆ ಸಮ. ಮಗನ ಸಾವು ನಿನ್ನ ಜನ್ಮ ಜನ್ಮಾಂತರಗಳನ್ನು ನಾಶ ಮಾಡಿದ್ದರ ಗುರುತು. ಹೆಂಡತಿಯ ತಲೆಯನ್ನು ಕಡಿಯಲು ಕೈ ಎತ್ತಿದ್ದು ಮಾಯೆಯನ್ನು ನಾಶ ಮಾಡಿದ್ದಕ್ಕೆ ಸಮಾನ. ಹಾಗಾಗಿ ನೀನು ಹೆದರಬೇಡ ಎಂದು ಶಿವನೇ ಪ್ರತ್ಯಕ್ಷನಾಗಿ ಹರಿಶ್ಚಂದ್ರನಿಗೆ ಸಮಾಧಾನದ ಮಾತುಗಳನ್ನು ಆಡುತ್ತಾನೆ. ಕವಿ ಈ ಪದ್ಯದಲ್ಲಿ ಅನಪೇಯ ಎಂಬ ಶಬ್ದವನ್ನು ಬಳಸಿದ್ದಾನೆ. ಸಾಮಾನ್ಯರಿಗೆ ಈ ಶಬ್ದದ ಬಗ್ಗೆ ಸಂದೇಹ ಬರುತ್ತದೆ. ನ ಪೇಯ ಅಪೇಯ, ನ ಅಪೇಯ ಅನಪೇಯ ಪ್ರಕೃತ. ಇಲ್ಲಿ ಎರಡು ನಿಷೇಧಕ ಪ್ರತ್ಯಯಗಳು ಸೇರಿವೆ. ಹೀಗೆ ಸೇರಿದಾಗ ಇದರ ಅರ್ಥ ತಿನ್ನಬಾರದ್ದು ಅಲ್ಲ ಎಂದು, ಅಂದರೆ ತಿನ್ನುವುದೇ ಆಗಿದೆ ಎಂದಾಗುತ್ತದೆ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪರಮೇಶ್ವರ ವಿ ಭಟ್. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಪದ್ಯಗಾಯನ ರಾಧಾ ಕೃಷ್ಣ ಸ್ವರೂಪ್.
2: ಶ್ರೀಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಶ್ರೀಗನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಇಂದು ಸಂಜೆ 5 ಗಂಟೆಗೆ ಡೋಆರ್ಡು ಸೊಲ್ಯೂಷನ್ಸ್ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನದಿಂದ ಸುಲಭವಾಗಿ ಕನ್ನಡ ಕಲಿಕೆ ಭಾಗವಹಿಸುತ್ತಾರೆ. ಡೋಆರ್ಡು ಸೊಲ್ಯೂಷನ್ಸ್ನ ಸಂಸ್ಥಾಪಕರಾದ ಡಾಕ್ಟರ್ ಲತಾ ಹಾಗೂ ನಿರ್ವಾಹಕರಾದ ಡಾಕ್ಟರ್ ದೀಪ್ತಿಯವರು. ಕಾರ್ಯಕ್ರಮದ ಪ್ರಾಯೋಜಕರು ಡೋಆರ್ಡು ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್.

0: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 6:50. ಈಗ ರೈತರಿಗೆ ಸಲಹೆಗಳು.
1: ಹಿತ್ತಲ ಕೋಳಿ ಸಾಕಾಣಿಕೆ ನಮ್ಮ ಭಾಗದ ಕೃಷಿಕರಿಗೇನು ಹೊಸದಲ್ಲ. ಲಾಗಾಯತಿಂದ ಮನೆಯಲ್ಲಿ ನಾಟಿ ಕೋಳಿಗಳನ್ನು ಸಾಕಣೆ ಮಾಡಿಕೊಂಡೇ ಬಂದಿದ್ದಾರೆ. 10-20 ನಾಟಿ ಕೋಳಿಗಳು ಮನೆಯಲ್ಲಿ ಇರ್ತವೆ. ಬೆಳಗಾಗೆದ್ದು ಇದನ್ನು ಹೊರಗೆ ಬಿಡ್ತಾರೆ. ಹೊರಗಡೆ ಬೀದಿನಲ್ಲಿ ತಿಪ್ಪೆನಲ್ಲಿ ಕಸ ಕಡ್ಡಿಯನ್ನು ಆಯ್ದು ತಿಂದು ವಾಪಸ್ಸು ಸಂಜೆ ಮನೆಗೆ ತಂದು ಕೂಡು ಹಾಕ್ಕೋತಾರೆ. ಕೊಟ್ಟಷ್ಟು ಮೊಟ್ಟೆಯನ್ನು ಸ್ವೀಕರಿಸ್ತಾರೆ. ನೆಂಟರು ಬಂದಾಗ ಒಂದು ಕೋಳಿ ಹಿಡಿದು ಸಾರು ಮಾಡಿ ನೆಂಟರನ್ನು ತೃಪ್ತಿಪಡಿಸ್ತಾರೆ. ಇದು ತುಂಬ ಸರಳವಾದ ತಾಂತ್ರಿಕತೆ, ಪ್ರತಿಯೊಂದು ಮನೆಯಲ್ಲೂ ಇರೋವಂಥದ್ದೇ. ಆದರೆ ಈ ನಾಟಿ ಕೋಳಿ ಸಾಕಾಣಿಕೆಗೆ ವಿಭಿನ್ನವಾದ ಆಯಾಮವನ್ನು ಪಕ್ಕದ ಕೇರಳ ರಾಜ್ಯದ ಕೃಷಿಕರು ನೀಡಿದ್ದಾರೆ. ಇವರು ಪಂಜರದಲ್ಲಿ ಹಿತ್ತಲ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾರೆ. ಇದಕ್ಕೆ ಅಂತಲೇ ವಿಶೇಷವಾದ ಪಂಜರಗಳನ್ನು ಅವರು ಮಾಡಿಸ್ಕೊಂಡಿರ್ತಾರೆ. ನೀವು ಮೊಟ್ಟೆ ಕೋಳಿ ಸಾಕಾಣಿಕೆ ನೋಡಿದಿರಲ್ವಾ? ಅಲ್ಲಿ ಪಂಜರದಲ್ಲೇ ಉತ್ತಮ ತಳಿಗಳನ್ನು ಇಟ್ಟು ಕೋಳಿ ಸಾಕಾಣಿಕೆಯನ್ನು ಮಾಡಲಾಗುತ್ತೆ. ಈ ಕೇರಳ ರಾಜ್ಯದ ಕೃಷಿಕರು ಕೂಡ ಪಂಜರದಲ್ಲಿ ನಾಟಿ ಕೋಳಿಗಳನ್ನು ಸಾಕೋದಿಲ್ಲ. ಒಂದು ವರ್ಷಕ್ಕೆ 320-340 ಮೊಟ್ಟೆಗಳನ್ನು ಹಾಕೋ ಸಾಮರ್ಥ್ಯ ಹೊಂದಿರುವಂತಹ ಖಾಸಗಿ ಕೋಳಿ ತಳಿಗಳನ್ನೇ ಸಾಕ್ತಾರೆ. ಪಂಜರ ಇರುತ್ತೆ, ಕೋಳಿ ಇರುತ್ತೆ, ಇದರಲ್ಲೇನು ವಿಶೇಷ ಅಂತ ತಾವು

0: ಹೇಳ್ಬೋದು. ನೋಡಿ, ನಮ್ಮ ನಾಟಿ ಕೋಳಿಗಳು 60-70 ಮೊಟ್ಟೆಯನ್ನು ವರ್ಷಕ್ಕೆ ಕೊಡ್ತವೆ. ಆದರೆ ಈ ಕೋಳಿಗಳು ವರ್ಷಕ್ಕೆ 350 ಮೊಟ್ಟೆಯನ್ನು ಕೊಡ್ತವೆ. ಮೇಲ್ಗಡೆ 50 ಬೇಡಪ್ಪ, 300 ಮೊಟ್ಟೆ ಅಂತಲೇ ಇಟ್ಕೊಳ್ಳಿ. ಒಂದು ಮನೆಯ ಹಿತ್ತಲಲ್ಲಿ ಪಂಜರದಲ್ಲಿ ಸಾಮಾನ್ಯವಾಗಿ 50 ಕೋಳಿಗಳನ್ನು ಸಾಕೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಸರಾಸರಿ ದಿನಕ್ಕೆ ಇವರಿಗೆ 30-40 ಮೊಟ್ಟೆಗಳು ಸಿಗ್ತವೆ. 50 ಕೋಳಿಗಳು ಇಡದೆ ಹೋದರೂ ಸರಾಸರಿ 40 ಮೊಟ್ಟೆ ಅಂತ ನೀವು ಇಟ್ಕೋಬೋದು. ಒಂದೊಂದು ಮೊಟ್ಟೆಯನ್ನು 5 ರೂಪಾಯಿಗೆ ಮಾರಾಟ ಮಾಡಿದ್ರೂ ದಿನಕ್ಕೆ 200 ರೂಪಾಯಿ ಆದಾಯ ಸಿಗುತ್ತೆ. ಮೊಟ್ಟೆನ ಮಾರಲೇಬೇಕು ಅಂತೇನಿಲ್ಲ. ಮೊಟ್ಟೆ ಪೌಷ್ಟಿಕವಾದ ಆಹಾರ. ಪ್ರತಿನಿತ್ಯ ಒಂದು ಮೊಟ್ಟೆಯನ್ನು ತಿಂದರೆ ಆರೋಗ್ಯ ಉತ್ತಮವಾಗಿರುತ್ತೆ ಅಂತ ಅನುಭವಿಗಳು ಕೂಡ ಹೇಳ್ತಾರೆ. ಮನೆಯಲ್ಲಿ ಮಕ್ಕಳಿರ್ತಾರೆ, ಮುದುಕರಿರ್ತಾರೆ, ದುಡಿಯೋವಂಥ ಗಂಡಸರು ಹೆಂಗಸರಿರ್ತಾರೆ. ಹೀಗಾಗಿ ಮನೆಯಲ್ಲೇ ಪ್ರತಿನಿತ್ಯ ಪೌಷ್ಟಿಕ ಆಹಾರವನ್ನು ಸೇವಿಸೋದಕ್ಕೆ ನೀವು ಈ ಕೋಳಿ ಸಾಕಾಣಿಕೆಯನ್ನು ಬಳಕೆ ಮಾಡ್ಕೋಬೋದು. ಇಲ್ಲಿ ಮತ್ತೂ ಒಂದು ಉಪಯೋಗ ಇದೆ, ಗಮನಿಸ್ಕೊಳ್ಳಿ. ಈ ಮೊಟ್ಟೆ ಕೋಳಿಗಳನ್ನು ಅವರು 2-3-4 ವರ್ಷದವರೆಗೂ ಸಾಕೋದಿಲ್ಲ, ಒಂದೇ ವರ್ಷ ಸಾಕೋದು. ವರ್ಷಾಂತ್ಯಕ್ಕೆ ಈ 50 ಕೋಳಿಗಳನ್ನು ಅವರು ಮಾರಾಟ ಮಾಡಬಹುದು. ಒಂದು ಕೆಜಿ ಮಾಂಸಕ್ಕೆ ಇವತ್ತು 200 ರೂಪಾಯಿ ಧಾರಣೆ ಇದೆ ಅಂತ ಇಟ್ಕೊಂಡ್ರೂ, ಒಂದೊಂದು ಕೋಳಿ 2 ಕೆಜಿ ತೂಗಿದ್ರೂ ವರ್ಷಾಂತ್ಯಕ್ಕೆ ಎಷ್ಟು ಧಾರಣೆ ಸಿಗುತ್ತೆ ಮಾರುಕಟ್ಟೆಯಲ್ಲಿ ನೀವೇ ಆಲೋಚನೆ ಮಾಡಿ. ಒಂದು ವೇಳೆ ಪ್ರೀತಿಪಾತ್ರರು ಯಾರು ಬಂದರೂ ಅವರು ಈ ಕೋಳಿನ ಕುಯ್ಯಕ್ಕೆ ಹೋಗಲ್ವಂತೆ. ಏಕೆಂದರೆ ಇದು ಪ್ರತಿನಿತ್ಯ ಹಣ ಕೊಡುವಂತಹ ಒಂದು ATM ಮಿಷಿನ್ ಇದ್ದಾಗೆ. ಮನೆಯಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳ ಜೊತೆಗೆ ಮೊಟ್ಟೆ ಕೋಳಿಗೆ ನೀಡುವಂತಹ ಶ್ರೇಷ್ಠವಾದ ಆಹಾರವನ್ನು ಈ ಕೋಳಿಗೆ ಅವರು ನೀಡ್ತಾರೆ. ಪ್ರತಿನಿತ್ಯ ಖರ್ಚು ಪ್ರತಿನಿತ್ಯ ಆದಾಯ ಅನ್ನುವಂತಹ ತತ್ವ ಈ ಸಾಕಾಣಿಕಾ ವಿಧಾನದ ಹಿಂದಿದೆ. ನೀವು ಯಾಕೆ ಅನುಸರಿಸಬಾರ್ದು?
1: ಇದುವರೆಗೂ ರೈತರಿಗೆ ಸಲಹೆಗಳನ್ನು ಕೇಳುತ್ತಿದ್ದೀರಿ. ಈ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಹಿಪ್ಪುನೇರಳೆ ಕೃಷಿಯಲ್ಲಿ ವಿವಿಧ ಅಂತರಗಳ ಅಳವಡಿಕೆ ಮತ್ತು ಹಸಿರೆಲೆ ಗೊಬ್ಬರದ ಬೆಳೆಗಳ ಅಂತರ ಬೇಸಾಯ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ MR ಭವ್ಯ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಕೇಶವ ಮೂರ್ತಿ. ಆಕಾಶವಾಣಿ ಮೈಸೂರು. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಭಾರತ ಸ್ಲೋವಾಕಿಯಾ ದೇಶಯೋಃ ಸಂಬಂಧಃ ಸಮಗ್ರ ಸಹಭಾಗಿತ್ವೇನ ಸಂವರ್ಧಿತಃ ಅಸ್ತಿ. ಬ್ರಾತಿಸ್ಲಾವಾ ನಗರೆ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ತಸ್ಯ ಸ್ಲೋವಾಕಿಯಾ ಸಮಕಕ್ಷೀಯೇಣ ರಾಬರ್ಟ್ ಫಿಕೊ ಇತ್ಯನೇನ ಸಹ ವಾರ್ತಾಲಾಪಸ್ಯಾನಂತರಂ ಶ್ರಮ, ಪ್ರವಾಸ, ಡಿಜಿಟಲ್, ತಂತ್ರಜ್ಞಾನ್, ರಕ್ಷಾದಿಷು ಪ್ರಮುಖೇಸು ಕ್ಷೇತ್ರೇಸು ಸಹಕಾರಂ ವರ್ಧಯಿತುಂ ಉಭೌ ಪಕ್ಷೌ ಸಮಗ್ರ 11 ಸಂಧಿಪತ್ರೇಷು ಹಸ್ತಾಕ್ಷರಿತವಂತೌ. ಪಶ್ಚಾತ್ ಸಂಯುಕ್ತ ವಾರ್ತಾಹರ ಸಮ್ಮೇಳನ ಸಂಬೋಧಯನ್ ಶ್ರೀ ಮೋದಿ ಅವದತ್ ಯತ್ ಸಂಬಂಧಾನಾಂ ಉನ್ನತಿ ಸಹ ವಿಶ್ವಾಸಾನಾಂ ಪ್ರಾಥಮಿಕತಾನಾಂ ಭವಿಷ್ಯಸ್ಯ ಚ ಪ್ರತೀಕಃ ಅಸ್ತಿ. ಕಸ್ಯಾಪಿ ಭಾರತೀಯ ಪ್ರಧಾನಮಂತ್ರಿಣಃ ಯುರೋಪಿಯ ರಾಷ್ಟ್ರಸ್ಯ ಪ್ರಥಮಾಯಾಂ ಯಾತ್ರಾಯಾಂ ಶ್ರೀ ಮೋದಿ ಅವದತ್ ಯತ್ ಉಭೌ ದೇಶೌ ರಕ್ಷಾಕ್ಷೇತ್ರೆ ಸಂಧಿಪತ್ರೆ ಹಸ್ತಾಕ್ಷರಂ ಕೃತವಂತೌ.
3: AI ಕಾ ಭವಿಷ್ಯ ಕೇವಲ ಇನ್ನೋವೇಷನ್ ಸೇ ನಹಿ ಬಲ್ಕಿ ಟ್ರಸ್ಟ್, ರಿಸ್ಪಾನ್ಸಿಬಿಲಿಟಿ ಆರ್ ಹ್ಯೂಮನ್ ಡಿಗ್ನಿಟಿ ಪರ್ ಆಧಾರಿತ ಹೋನಾ ಚಾಹಿಯೆ. ರಕ್ಷಾ ಸಹಯೋಗ ಹಮಾರೆ ಗೆಹರೆ ಆಪರಿಸಿ ವಿಶ್ವಾಸ ಔರ್ ಸ್ಟ್ರಾಟೆಜಿಕ್ ಕನ್ವರ್ಜೆನ್ಸ್ ಕಾ ಪ್ರಮಾಣ ಹೈ. ಇಸ್ ಮಹತ್ವಪೂರ್ಣ ಕ್ಷೇತ್ರ ಮೇ ಹಮ್ನೆ ಲೇಟರ್ ಆಫ್ ಇಂಟೆಂಟ್ ಸೈನ್ ಕಿಯಾ, ಇಸ್ಸೆ ಜಾಯಿಂಟ್ ಡೆವಲಪ್ಮೆಂಟ್, ಜಾಯಿಂಟ್ ಪ್ರೊಡಕ್ಷನ್.

0: ಆಕಾಶವಾಣಿ ಮೈಸೂರು, ಸಮಯ 7:02 ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ಆನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಶಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
4: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗೆ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
4: ಚೇ, ನೋಡಿ ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರ ದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
3: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು, ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ. ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಈಗ ವಾರ್ತೆಗಳ ವಿವರ. ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಖೇತ್ ಬಚಾವೋ ಅಭಿಯಾನ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿ ಗ್ರಾಮದಲ್ಲಿ ಜರುಗಿತು. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಎಸ್ ಮನೋಹರಗೌಡ ಅಭಿಯಾನಕ್ಕೆ ಚಾಲನೆ ನೀಡಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ, ರಸಗೊಬ್ಬರಗಳ ಸಮತೋಲಿತ ಬಳಕೆ ಹಾಗೂ ಸರ್ಕಾರದ ಪ್ರಮುಖ ರೈತ ಕಲ್ಯಾಣ ಯೋಜನೆಗಳ ಕುರಿತು ಗ್ರಾಮೀಣ ಮಟ್ಟದಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ರಾಷ್ಟೀಯ ಆಹಾರ ಸುರಕ್ಷತಾ ಅಭಿಯಾನ ಎನ್ಎಫ್ಎಸ್ಎಂ ಯೋಜನೆಯಡಿ ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರೋತ್ಸಾಹಿಸಲು ತೊಗರಿ ಮಿನಿಕೇಟ್ ಹೊಸ ತಳಿ ಜಿಆರ್ಬಿ

0: ಫೈಟು ಭೀಮಾ ತಳಿಯನ್ನು ಆಯ್ದ ಫಲಾನುಭವಿಗಳಿಗೆ ಅವರು ವಿತರಿಸಿದರು. ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕೆ ಇಲಾಖೆಗಳ ಪ್ರಗತಿಯನ್ನು ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಶೀಲಿಸಿದರು. ಮುಂಗಾರು ಹಂಗಾಮಿಗೆ ಬಿತ್ತನೆ ಬೀಜ, ರಸಗೊಬ್ಬರಗಳ ಸಮರ್ಪಕ ಪೂರೈಕೆ, ಬರ ಪರಿಸ್ಥಿತಿ ಎದುರಿಸಲು ತುರ್ತು ಕ್ರಮಗಳ ಪೂರ್ವಸಿದ್ದತೆ, ಅತಿವೃಷ್ಟಿ ಅನಾವೃಷ್ಟಿ ಎದುರಿಸಲು ಕೂಡ ಸನ್ನದ್ದರಾಗುವಂತೆ ಹಿರಿಯ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚಿಸಿದರು. ಕ್ರಿಮಿನಾಶಕ ಸಿಂಪಡಣೆ, ಕೃಷಿ ಸಲಕರಣೆ ವಿತರಣೆ ಮೂಲಕ ರೈತರಿಗೆ ಸಕಾಲಿಕ ನೆರವು ಒದಗಿಸುವಂತೆ ನಿರ್ದೇಶಿಸಿದರು. ಕೇಂದ್ರ ಕೃಷಿ ಉನ್ನತಿ ಯೋಜನೆಯಡಿ ರಾಷ್ಟೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ಕೃಷಿ ಇಲಾಖೆ ದಾವಣಗೆರೆ ಜಿಲ್ಲೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಕೋರಿದ್ದಾರೆ. ದೇಶಿ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಯಂತ್ರೋಪಕರಣ ಖರೀದಿಸಲು ಜುಲೈ 4ನೇ ತಾರೀಖಿನ ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾಶಿಬಿರ ಇಂದಿನಿಂದ 20ನೇ ತಾರೀಖಿನವರೆಗೆ ಆಯೋಜಿತವಾಗಿದೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು ಚಿತ್ರಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಪದ್ಮಶ್ರೀ ಪುರಸ್ಕೃತ ಮೈಸೂರಿನ ಹಿರಿಯ ಸಾಹಿತಿ ದೇವನೂರು ಮಹಾದೇವ ರೈತರಿಗೆ ಚಿತ್ರನಮನ ಕಲಾಶಿಬಿರ ಉದ್ಘಾಟಿಸಲಿದ್ದಾರೆ. ಲಲಿತಕಲಾ ಅಕಾಡೆಮಿ ಅಧ್ಯಕ್ಷ ಪಾಸಾ ಕುಮಾರ್ ಶಿಬಿರದ ಕುರಿತು ಮಾಹಿತಿ ನೀಡಿದ್ದಾರೆ.
1: ನಾವು ರೈತರನ್ನ ಗುರುತಿಸಿ ಅವರ ಬದುಕನ್ನ ಚಿತ್ರಿಸಿದ್ದು ಇಲ್ಲ. ಕವಿಗಳು ಕವಿತೆಗಳು ಬರೆದಿದ್ದಾರೆ, ಕಾದಂಬರಿಕಾರರು ಕಾದಂಬರಿಗಳು ಬರೆದಿದ್ದಾರೆ. ನಮ್ಮ ಕಡೆಯಿಂದ ಏನು ಆಗಿಲ್ಲ ಅನ್ನೋ ಒಂದು ಕೊರತೆ ನಮ್ಮಲ್ಲಿ ಯಾವಾಗಲೂ ಕಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡಿದ್ದೇನೆ. ಈ ರೈತ ಚಳವಳಿಯಲ್ಲಿ ತುಂಬಾ ಪ್ರಮುಖವಾಗಿ ಭಾಗವಹಿಸಿದ್ರು ಪ್ರೊಫೆಸರ್ ನಂಜುನ್ ಸ್ವಾಮಿ ಆಗ್ಲಿ, ಸುಂದರೇಶನ್ ಆಗ್ಲಿ, ಒಂಥರದ ಒಂದು ದೊಡ್ಡ ಪಟ್ಟಿನಿದೆ, ಪುಟ್ಟಣ್ಣ ಅವರು ಇದ್ದಾರೆ. ಇವರೆಲ್ಲ ಹೋರಾಟ ಮಾತ್ರ ಒಂದು ಭಾಗ, ಮತ್ತೆ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ಆ ರೈತರ ಬದುಕು ಹೇಗಿರುತ್ತೆ, ಅದು ಇವತ್ತಿನ ತನಕ ಯಾವ ರೀತಿ ಇದೆ ಅನ್ನೋ ರೀತಿ ಬಗ್ಗೆ ಒಂದು ಪೂರ್ತಿ ಚಿತ್ರ ಬರೆಸಬೇಕು ಅಂತ 20 ಜನ ಕಲಾವಿದರು ಆ ವಿಶೇಷವನ್ನ ಬರೀತಾರೆ.
0: ಭಾರತೀಯ ವಿಮಾನಯಾನ ಪ್ರಾಧಿಕಾರ ಬೆಳಗಾವಿಯ ಸಾಂಬ್ರ ವಿಮಾನ ನಿಲ್ದಾಣದಲ್ಲಿ ಯಾತ್ರಾ ಸುವಿಧಾ ದಿವಸ್ ಅಂಗವಾಗಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ಆಯೋಜಿಸಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪಾಲ್ಗೊಂಡು ತಮ್ಮ ತಾಯಿಯ ಹೆಸರಲ್ಲಿ ಸಸಿ ನೆಟ್ಟು ಚಾಲನೆ ನೀಡಿದರು. ಸ್ಕಾಯಿ ಶಾಲೆ ವಿದ್ಯಾರ್ಥಿಗಳು ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡರು. ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಸುರಕ್ಷಿತ ಹಾಗೂ ನಿಖರ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಆಧುನೀಕರಿಸಲಾಗಿದೆ. ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅನುಮೋದಿಸಿದೆ. ಕೇಂದ್ರದ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 12ನೇ ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತುಮಕೂರು ತಾಲೂಕು ಬುಗುಡನಹಳ್ಳಿಯಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ತಮ್ಮ ತಾಯಿಯ ಹೆಸರಿನಲ್ಲಿ ಗಿಡ ನೆಟ್ಟರು. ನಗರದ ಶ್ರೀರಾಮ ಮಂದಿರದಲ್ಲಿ ಸ್ವಚ್ಛ ಭಾರತ್ ಅಭಿಯಾನದಡಿ ಸ್ವಚ್ಛತಾ ಕಾರ್ಯ ಕೈಗೊಂಡರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸೀಸಾ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದ್ದು ಸೀಸದ ವಿಷಬಾಧೆ ತಡೆಯಲು ಸಾಂಘಿಕ ಪ್ರಯತ್ನ ಅವಶ್ಯ ಎಂದು ಲೆಡ್ ಮ್ಯಾನ್ ಆಫ್ ಇಂಡಿಯಾ ಖ್ಯಾತಿಯ ಪರಿಸರ ವಿಜ್ಞಾನಿ ಹಾಗೂ ಸಾರ್ವಜನಿಕ ಆರೋಗ್ಯ ತಜ್ಞ ಡಾಕ್ಟರ್ ತುಪ್ಪಿಲ ವೆಂಕಟೇಶ್ ಮನವಿ ಮಾಡಿದ್ದಾರೆ. ಶಿವಮೊಗ್ಗದ ದುರ್ಗಿಗುಡಿ ಸರ್ಕಾರಿ ಶಾಲೆಯಲ್ಲಿ ಆಹಾರ ಮತ್ತು ಕುಡಿಯುವ ನೀರಿನಲ್ಲಿ ಸೀಸದ ಮಾಲಿನ್ಯ, ಮಕ್ಕಳಲ್ಲಿ ಸೀಸದ ವಿಷಬಾಧೆಯ ದುಷ್ಪರಿಣಾಮಗಳು ಹಾಗೂ ತಡೆಗಟ್ಟುವ ಕ್ರಮಗಳು ಕುರಿತ ಶಿಕ್ಷಕರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಅಭಿಯಾನದಡಿ ಗ್ರಾಮೀಣ ಕ್ರೀಡೆ ಅಂಗಸೌಷ್ಠವ ಸಾಧನೆಯ ಮಲ್ಲಕಂಬಕ್ಕೆ ಕೇಂದ್ರ ಕ್ರೀಡೆ ಹಾಗೂ ಯುವಜನ ಸಚಿವಾಲಯ ವಿಶೇಷ ಪ್ರೋತ್ಸಾಹ ನೀಡುತ್ತಿದೆ. ಅಂತಾರಾಷ್ಟೀಯ ಮಲ್ಲಕಂಬ ದಿನಾಚರಣೆ ಪ್ರತಿ ವರ್ಷ ಜೂನ್ 15ರಂದು ಆಚರಿಸಲಾಗುತ್ತದೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರ ಮಲ್ಲಕಂಬ ತರಬೇತಿಯ ಹೆಸರಾಂತ ಕೇಂದ್ರ. 1993ರಲ್ಲಿ ಆರಂಭಗೊಂಡ ಮಲ್ಲಕಂಬ ತರಬೇತಿ ಕೇಂದ್ರದ ಕುರಿತು ರಂಗಕುಟೀರದ ಅಧ್ಯಕ್ಷ ಸಾಂಬಯ್ಯ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಮಲ್ಕಂಬ ರೋಮಾಂಚನಕಾರಿ ಕ್ರೀಡೆಯಾಗಿ ಪ್ರೇಕ್ಷಕರನ್ನ ಆಕರ್ಷಣೆ ಮಾಡತಕ್ಕಂತ ಒಂದು ಕ್ರೀಡೆ ಆಗಿತ್ತು. ಇತ್ತೀಚೆಗೆ ಅದನ್ನ ಖೇಲೋ ಇಂಡಿಯಾದಲ್ಲಿ ಸೇರಿಸ್ತಾ ಇದ್ದಾರೆ. ಅದರ ಜೊತೆಗೆ ಮೋದಿ ಅವರು ಕೂಡ ಮಲ್ಕಂಬ ಆಡಿದ್ದಾರೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಈಗ ಅದು ಶಾಲಾ ಮಕ್ಕಳಿಗೂ ಕೂಡ ಸ್ಪರ್ಧೆಯಾಗಿ ಇಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದವರೆಗೂ ಕೂಡ ಈಗ ಮಲ್ಕಂಬವನ್ನ ಆಡ್ತಾ ಇದ್ದಾರೆ. ಜೂನ್ 15ರಲ್ಲ ಇದು ಮಲ್ಕಂಬ ಡೇ ಮಾಡಿದ್ದಾರೆ. ನಾನು 93ರಲ್ಲಿ ಆರಂಭ ಮಾಡಿ 24 ಮಕ್ಕಳನ್ನ ನಾನು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಅವ್ರಿಗೊಂದಿಷ್ಟು ಪಗಾರ ಕೊಟ್ಟು ಊಟ ಕೊಟ್ಟು ಅವ್ರಿಗಲ್ಲೇ ಶಾಶ್ವತವಾಗಿರ್ತಕ್ಕಂಥ ಒಂದು ನೌಕರಿಯನ್ನು ಕೊಡ್ತಕ್ಕಂತ ಕೆಲಸ ಆಗಿದೆ ನಮ್ಮೂರಿಂದ. ಅದರ ಜೊತೆಗೆ ಮೂಡುಬಿದಿರೆ ಆಳ್ವದಲ್ಲಿ ಕೂಡ ನಮ್ಮ ಮಕ್ಕಳು ಅಲ್ಲಿ ತರಬೇತಿ ಕೊಡ್ತಾವಿದ್ದಾರೆ. ಈ ಮಲ್ಕಂಬನ ನಮ್ಮೂರಲ್ಲಿ ನಾವು 93ರಲ್ಲಿ ನಮ್ಮ ಬಂಡಾಡಿ ಈಶಣ್ಣ ಅವರು ಒಂದು ಕಂಬ ಕೊಟ್ಟರು. ಅವಾಗ್ಲಿಂದ ಆರಂಭ ಮಾಡಿ ಇವತ್ತು ನಮ್ಮೂರಿನ ಮನೆ ಮನೆಯಲ್ಲಿ ಕೂಡ ಮಲ್ಕಂಬ ಯೂನಿವರ್ಸಿಟಿ ಪ್ಲೇವ್ ಇದಾರೆ, ನ್ಯಾಷನಲ್ ಆಡಿದವರಿದ್ದಾರೆ. ಮೈಲಾರಿ ಸೋರುಣಿ ಅಂತಕ್ಕಂಥ ಒಬ್ಬ ಹುಡುಗ ವಿಯೆಟ್ನಾಂಗ್ ಹೋಗಿ ಯೋಗ ಮಲ್ಕಂಬ ಕಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ವರ್ಷ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಯನ್ನು ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಹಾವೇರಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಘೋಷಣೆ ಮಾಡಿದೆ.
0: ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ವಿ ಬಾಡಗ ಬಳಿ 11 ಎಕರೆಯಲ್ಲಿ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟೀಯ ಮಾದರಿ ಕ್ರೀಡಾ ತರಬೇತಿ ಕೇಂದ್ರ ನಿರ್ಮಾಣಗೊಳ್ಳುತ್ತಿದೆ. ಶಾಸಕ ಎಎಸ್ ಪೊನ್ನಣ್ಣ ಹಿರಿಯ ಅಧಿಕಾರಿಗಳೊಂದಿಗೆ ಕಾಮಗಾರಿಯ ಪ್ರಗತಿ ಪರಿಶೀಲಿಸಿದರು. ಕರ್ನಾಟಕದ ಯಶಸ್ ಪಾಲಾಕ್ಷ ಹಾಗೂ ಲೋಕೇಶ್ ಸತ್ಯನಾಥನ್ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಜುಲೈ ಹಾಗೂ ಆಗಸ್ಟ್ನಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಲಿದ್ದಾರೆ. 32 ಅಥ್ಲೀಟ್ಗಳ ತಂಡವನ್ನು ಜಾವ್ಲಿನ್ ಪಟು ನೀರಜ್ ಚೋಪ್ರಾ ಮುನ್ನಡೆಸಲಿದ್ದಾರೆ. ಸೈಬರ್ ಆರ್ಥಿಕ ವಂಚನೆಗೆ ಒಳಗಾದ ಸಾರ್ವಜನಿಕರು ತಕ್ಷಣವೇ 1930 ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ದೂರು ದಾಖಲಿಸುವಂತೆ ಗದಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿವಿಧ ವಯೋಮಾನದವರಿಗೆ ಇಂದು ಯೋಗ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಪರ್ವತಗೌಡ ಹಿರೇಗೌಡರ್ ತಿಳಿಸಿದ್ದಾರೆ. ಹತ್ತಿ ಉತ್ಪಾದನೆ ಮಿಷನ್ ಯೋಜನೆಯಡಿ ರಾಯಚೂರು ತಾಲೂಕು ಮಿಟಿ ಮಲ್ಕಾಪುರ ಗ್ರಾಮದಲ್ಲಿ ಕ್ಷೇತ್ರ ಪ್ರಾತ್ಯಕ್ಷಿಕೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಮೈಸೂರು.
6: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
7: KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
6: ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
7: ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು.

0: ಕೇಳಿ
1: ಕೆಎಸ್ಒಯು ಮುಕ್ತವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಸಮೂಹ ಸಂವಹನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಶೈಲೇಶ್ ರಾಜ್ ಅರಸ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ.
3: ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಇರುವಂತಹ ಅಧ್ಯಯನ ಅವಕಾಶಗಳ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ

0: ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶೈಲೇಶ್ ರಾಜ್ ಅರಸ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ತೆ
0: ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಎಲ್ಲ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳಂತೆ ಅಲ್ಲ, ದೂರ ಶಿಕ್ಷಣದಲ್ಲಿ ಶಿಕ್ಷಣವನ್ನು ನೀಡುವಂತಹ ಒಂದು ಕೇಂದ್ರ. ಸೊ ಹಾಗಾಗಿ ಹಲವಾರು ಜನ ನಮ್ಮ ವಿದ್ಯಾರ್ಥಿಗಳು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹಲವಾರು ಕ್ಷೇತ್ರಗಳಲ್ಲಿ ತೊಡಕೊಂಡಿರ್ತಾರೆ. ಹೆಚ್ಚಿನ ಅಧ್ಯಯನ ಮಾಡಬೇಕು ಅಥವಾ ಒಂದು ಪದೋನ್ನತಿಯನ್ನು ಹೊಂದಬೇಕು, ಈ ರೀತಿಯ ಅವಕಾಶಗಳನ್ನು ಇಟ್ಟುಕೊಂಡು ಇಲ್ಲಿ ವಿದ್ಯೆಯನ್ನು ಕಲೀಲಿಕ್ಕೆ ಬರ್ತಾರೆ. ಅವರಿಗೆ ಈ ನಮ್ಮ ಸಮೂಹನ ಮತ್ತು ಪತ್ರಿಕೋದ್ಯಮ ಅಧ್ಯಯನ ವಿಭಾಗದಲ್ಲಿ ಏನೇನು ಅವಕಾಶಗಳಿವೆ ಅನ್ನೋದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ನೀವು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಬೇಕು. ಹಾಗಾಗಿ ನಿಮ್ಮನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ. ಸರ್, ಮೊದಲಿಗೆ ಪತ್ರಿಕೋದ್ಯಮ ಅಂದರೆ ಏನು, ಇವತ್ತಿನ ದಿನಮಾನದಲ್ಲಿ ಪತ್ರಿಕೋದ್ಯಮ ಅದರ ಮಹತ್ವ ಹೇಗಿದೆ, ಇದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಸಂಕ್ಷಿಪ್ತವಾಗಿ ಮಾಡಿಕೊಡಿ.
1: ಪತ್ರಿಕೋದ್ಯಮ ಸುಮಾರು 300 ವರ್ಷ ಇತಿಹಾಸ ಇರುವಂತಹ ವೃತ್ತಿ ಇವತ್ತು ಅಗಾಧವಾಗಿ ಬೆಳೆದಿದೆ. ಮೂಲತಃ ಪತ್ರಿಕೋದ್ಯಮ ಅನ್ನುವಂಥದ್ದು ಮುದ್ರಣ ಮಾಧ್ಯಮವಾಗಿ ಆರಂಭವಾಗಿ ಇವತ್ತಿನ ಪ್ರಸಕ್ತ ಸನ್ನಿವೇಶದಲ್ಲಿ ಅದು ವಿದ್ಯುನ್ಮಾನ ಮಾಧ್ಯಮ ಪ್ರಣೀತವಾಗಿ ಇವತ್ತು ಸಮೂಹ ಮಾಧ್ಯಮವಾಗಿ
0: ಮಾರ್ಪಾಟಾಗಿದೆ.
1: ಅದರಲ್ಲಿ ಪತ್ರಿಕೋದ್ಯಮ ಅನ್ನುವಂಥದ್ದು ಆರಂಭದಲ್ಲಿ ನಾವು ಮುದ್ರಣ ಮಾಧ್ಯಮಕ್ಕೆ ಮೀಸಲಾಗಿದ್ದುಕೊಂಡು ದಿನಪತ್ರಿಕೆಗಳು ನಿಯತಕಾಲಿಕೆಗಳಿಗೆ ಮಾತ್ರ ಸೀಮಿತವಾಗಿದ್ದಂಥ ಸಂದರ್ಭದಲ್ಲಿ 19ನೇ ಶತಮಾನದ ನಂತರ ಬಾನುಲಿ ಆವಿಷ್ಕಾರ ಆಗ್ತದೆ, ಅದೇ ಸಂದರ್ಭದಲ್ಲಿ ದೂರದರ್ಶನದ ಆವಿಷ್ಕಾರ ಆಗ್ತದೆ, ತದನಂತರ ಸಮೂಹ ಮಾಧ್ಯಮವಾಗಿ ಪರಿವರ್ತನೆಯಾಗಿ ಇಡೀ ಸಮೂಹ ಸಂವಹನದ ಒಂದು ಕ್ರಿಯೆ ಪ್ರಕ್ರಿಯೆಯಲ್ಲೇ ಒಂದು ಕ್ರಾಂತಿಕಾರಿ ಬೆಳವಣಿಗೆ ಆಗ್ತದೆ.
0: ಎಲ್ಲ ಕ್ಷೇತ್ರಗಳಿಗೆ ಕಾಲಿಟ್ಟಂತೆ ಡಿಜಿಟಲ್ ಕೂಡ ಈ ಕ್ಷೇತ್ರಕ್ಕೂ ಕಾಲಿಟ್ಟಿದೆ.
1: ಇವತ್ತು ನಾವು ಡಿಜಿಟಲ್ ಸುನಾಮಿಯಲ್ಲಿದ್ದೇವೆ, ಡಿಜಿಟಲ್ ಯುಗದಲ್ಲಿದ್ದೇವೆ ನಾವು. ಹಾಗಾಗಿ ಆರಂಭದಲ್ಲಿ ಪತ್ರಿಕೋದ್ಯಮ ಆರಂಭ 14-15ನೇ ಶತಮಾನದಲ್ಲಿ ಆರಂಭವಾಗಿ ಸುಮಾರು 300-400 ವರ್ಷಗಳಷ್ಟು ತನ್ನ ಒಂದು ಪ್ರಾಬಲ್ಯತೆಯನ್ನು ಕಾಪಾಡಿಕೊಂಡು ಇವತ್ತು ವಿದ್ಯುನ್ಮಾನ ಮಾಧ್ಯಮದ ಜೊತೆಗೆ ಒಂದು ರೀತಿಯಾಗಿ ಮಿಶ್ರಿತವಾಗಿ ಇವತ್ತು ಪತ್ರಿಕೋದ್ಯಮ ಒಂದು ಹೊಸ ಮುಖ ಇವತ್ತು ನಮ್ಮ ಮುಂದೆ ಇದೆ. ಆದರೂ ಈ ವಿದ್ಯುನ್ಮಾನ ಮಾಧ್ಯಮಗಳ ನಡುವೆ ಪತ್ರಿಕೋದ್ಯಮಕ್ಕೆ ತನ್ನದೇ ಆದಂಥ ಒಂದು ಛಾಪಿದೆ, ಯಾಕೆಂದರೆ ಅದು ಮೂಲ ಅದು. ಹಾಗಾಗಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಾವು ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ವತಿಯಿಂದ 4 ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನಾವು ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಾ ಇದ್ದೀವಿ. ಒಂದು ಡಿಪ್ಲೊಮೋ ಪತ್ರಿಕೋದ್ಯಮ. ಈ ಡಿಪ್ಲೊಮೋ ಪತ್ರಿಕೋದ್ಯಮ ಕನ್ನಡ ಭಾಷೆ ಮತ್ತು ಇಂಗ್ಲಿಷ್ ಭಾಷೆ ಎರಡರಲ್ಲಿಯೂ ಸಹ ಅಧ್ಯಯನ ಮಾಡ್ಬೋದು ವಿದ್ಯಾರ್ಥಿಗಳು. ಇದಕ್ಕೆ ಪ್ರವೇಶಾತಿ ಯಾರು ಪಡಿಬಹುದು ಅಂದರೆ PUC ಪಾಸ್ ಆಗಿರುವಂಥವ್ರು ಮತ್ತು 10+ ಪಾಸ್ ಆಗಿರುವಂಥವ್ರು ಡಿಪ್ಲೊಮೋ ಇನ್ ಜರ್ನಲಿಸಮ್ಗೆ ಪ್ರವೇಶಾತಿಯನ್ನು ಪಡ್ಕೋಬಹುದು. ಇದು ಒಂದು ಮೊದಲನೇ ಕಾರ್ಯಕ್ರಮ. ಎರಡನೇ ಕಾರ್ಯಕ್ರಮ, ನಾವು ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಇನ್ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್.
0: ಮುಂಚೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಅಂತಿತ್ತು.
1: ಹೌದು, ಈಗ ಅದನ್ನು ನಾವು ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಇನ್ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್, ಸ್ನಾತಕೋತ್ತರ ಸರ್ಟಿಫಿಕೇಟ್ ಕೋರ್ಸ್ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ, ಇದು ಸಹ ಎರಡು ಭಾಷೆಗಳಲ್ಲಿ ಲಭ್ಯ ಇದೆ. ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಅಧ್ಯಯನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈ ಕೋರ್ಸ್ಗೆ ಪ್ರವೇಶಾತಿ ಪಡಿಬೇಕಾದರೆ ನಮ್ಮ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಮಾನ್ಯತೆ ನೀಡಿರುವಂತಹ ನಮ್ಮ ರಾಷ್ಟ್ರದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ವಿಶ್ವವಿದ್ಯಾನಿಲಯದ ಪದವಿಯನ್ನು ಅವರು ಪಡೆದಿದ್ದರೆ ಅವರು ನಮ್ಮಲ್ಲಿ ಪ್ರವೇಶಾತಿಯನ್ನು
0: ಪಡ್ಕೊಳ್ಬಹುದು. ಸರ್, ಇದರಲ್ಲಿ ಒಂದು ಅಂಶವನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಮುಂಚೆ PGD MCG ಅಂತ ಏನಿತ್ತು ಅದನ್ನು ಒಂದು ವರ್ಷದ ಕೋರ್ಸನ್ನು ಕಲಿತರೆ ಸ್ನಾತಕೋತ್ತರ ಕೋರ್ಸ್ಗೆ ಒಂದು ವರ್ಷ ಲ್ಯಾಟ್ರಲ್ ಎಂಟ್ರಿ ಸಿಗ್ತಾ ಇತ್ತು.
1: ಹೌದು,
0: ಈಗಲೂ ಅದು ಇದೆಯಾ?
1: ಈಗ ಲ್ಯಾಟ್ರಲ್ ಎಂಟ್ರಿಗೆ ಇದೆ, ಆದರೆ ಏನಾಗಿದೆ ಅಂದರೆ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಇದು ಒಂದು ವರ್ಷದ ಆನ್ಯುಯಲ್ ಸ್ಕೀಮ್ ಇದೆ. ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಹೊಸ ರೂಲ್ ಏನು ಮಾಡಿದೆ ಅಂದರೆ ಇವಾಗ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮೋ ಕೋರ್ಸ್ಗಳನ್ನು, ಅದು ಪತ್ರಿಕೋದ್ಯಮ ಮಾತ್ರ ಅಲ್ಲ ಎಲ್ಲ ಶಿಸ್ತಿಗೂ ಅನ್ವಯಿಸುವ ಹಾಗೆ ಅದನ್ನು ಒಂದು ವರ್ಷ ಏನಿತ್ತು ಅದನ್ನು ಈಗ 18 ತಿಂಗಳ ಅಧ್ಯಯನವಾಗಿ ಮಾರ್ಪಾಡು ಮಾಡಿದೆ. ಹಾಗಾಗಿ ಇವಾಗ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮನ್ನ ನಾವು ವಿಶ್ವವಿದ್ಯಾನಿಲಯ ಡಿಪ್ಲೊಮಾನ UGC ಏನು ಹೊಸ ಕಾನೂನನ್ನ ಹಾಕಿದ್ದಾರೆ ಅದಕ್ಕೆ ಅನುಗುಣವಾಗಿ ಹೇಗೆ ನಾವು ಅದನ್ನ ಮಾಡ್ಕೊಳ್ಬೇಕು ಅನ್ನೋದು ಚಿಂತನೆ ಮಾಡ್ತಿದ್ದೇವೆ. ಹಾಗಾಗಿ ಈಗ ಸದ್ಯಕ್ಕೆ ನಮ್ಮಲ್ಲಿ ಇವಾಗ ಲ್ಯಾಟ್ರಲ್ ಎಂಟ್ರಿ ನಮ್ಮಲ್ಲಿ ಇಲ್ಲ.
0: ಹಿಂದೆ ಇತ್ತು, ವಾರ್ಷಿಕ ಪರೀಕ್ಷೆ ನಡೆಯುವಾಗ
1: ಇತ್ತು.
0: ಸದ್ಯಕ್ಕೆ ಅದು ಚಿಂತನೆಯಲ್ಲಿ ಇದೆ ಈಗ.
1: ಹೌದು
0: ಸರ್. ಈಗ ನೀವೊಬ್ಬರು ವಿಭಾಗದ ಮುಖ್ಯಸ್ಥರಾಗಿ ಇಷ್ಟು ವರ್ಷ ನೀವು ಕಾರ್ಯನಿರ್ವಹಣೆ ಮಾಡಿರುವ ನಿಮ್ಮ ಒಂದು ಅನುಭವದಿಂದಾಗಿ ಇಲ್ಲಿಗೆ

0: ಪ್ರವೇಶ ಬಯಸುವಂಥ ವಿದ್ಯಾರ್ಥಿಗಳಿಗೆ ಪತ್ರಿಕೋದ್ಯಮದ ಮಹತ್ವವನ್ನು ಅವರಿಗೆ ಹೇಗೆ ತಿಳಿಸ್ತೀರಿ? ಇದನ್ನೇ ಅಭ್ಯಾಸ ಮಾಡಬೇಕು ಅಂತ ನೀವು ಯಾಕೆ ಬಯಸ್ತೀರಿ ಇವತ್ತಿನ ದಿನಮಾನದಲ್ಲಿ?
1: ಇವತ್ತು ವಿಪುಲವಾದಂಥ ಅವಕಾಶಗಳಿದೆ. ಇವತ್ತು ಮಾಹಿತಿ ಯುಗ, ಮಾಹಿತಿ ಯುಗದಲ್ಲಿ ಪತ್ರಿಕೋದ್ಯಮ ಅಧ್ಯಯನ ಮಾಡಿದಂಥ, ಅದು ಡಿಪ್ಲೊಮಾ ಇರ್ಬೋದು, ಸರ್ಟಿಫಿಕೇಟ್ ಇರ್ಬೋದು, ಪದವಿ ಇರ್ಬೋದು, ಸ್ನಾತಕ ಇರ್ಬೋದು, ಅಥವಾ PhDನೇ ಇರ್ಬೋದು, ಬಹುಶಃ ಪತ್ರಿಕೋದ್ಯಮ ಮತ್ತು ಸಮೂಹ ಮಾಧ್ಯಮ ವಿಷಯದಲ್ಲಿ ಅಧ್ಯಯನ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಲಭ್ಯ ಇರುವಂತಹ ವೃತ್ತಿ ಅವಕಾಶಗಳು ಬಹುಶಃ ಬೇರೆ ಶಿಸ್ತಿನಲ್ಲಿ ಇರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಕಾರಣ ಅದು, ನೀವು ಮುದ್ರಣ ಮಾಧ್ಯಮ ತೆಗೆದುಕೊಳ್ಳಿ, ಮುದ್ರಣ ಮಾಧ್ಯಮದಲ್ಲಿ ನೀವು ಪತ್ರಿಕೆಗಳಲ್ಲಿ ನೀವು ವರದಿಗಾರರಾಗಿ ಕೆಲಸ ಮಾಡಬಹುದು, ನೀವು ಸುದ್ದಿ ಸಂಪಾದಕರಾಗಿ ಕೆಲಸ ಮಾಡಬಹುದು, ಕಾರ್ಟೂನಿಸ್ಟ್ ಆಗಿ ಕೆಲಸ ಮಾಡಬಹುದು, ಆಮೇಲೆ ನೀವು ವಿನ್ಯಾಸಕಾರರಾಗಿ ಕೆಲಸ ಮಾಡಬಹುದು, ಡಿಸೈನರ್ ಆಗಿ ಕೆಲಸ ಮಾಡಬಹುದು. ಹಾಗೆ ಇದು ಪತ್ರಿಕೆಗಳಲ್ಲಿ ಮಾತ್ರ ಅಲ್ಲ, ಪುಸ್ತಕೋದ್ಯಮದಲ್ಲಿಯೂ ಸಹ ನೀವು ಕೆಲಸ ಮಾಡಬಹುದು. ತಾವೇ ಸ್ವತಃ ಪ್ರಕಾಶಕರಾಗಿಯೂ ಸಹ ಕೆಲಸ ಮಾಡಬಹುದು. ಪಬ್ಲಿಷಿಂಗ್ ಇಂಡಸ್ಟ್ರಿ ಯಾವ ರೀತಿಯಾಗಿ ಬೆಳೀತಾ ಇದೆ ಅನ್ನುವಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಹಾಗಾಗಿ ಮುದ್ರಣ ಮಾಧ್ಯಮ, ಅದರಲ್ಲಿ ಪುಸ್ತಕೋದ್ಯಮ ಮತ್ತು ಪತ್ರಿಕೋದ್ಯಮ ಒಂದು ಕಡೆ ಆದರೆ, ಒಂದು ಬಾನುಲಿ ಕ್ಷೇತ್ರದಲ್ಲಿಯೂ ಸಹ ಭಾಳ ಹೇರಳವಾದಂಥ ಅವಕಾಶಗಳಿದೆ. ಇವತ್ತು ಇದು RJ ಇರ್ಬೋದು, ಉದ್ಘೋಷಕರು ಇರ್ಬೋದು, ರೇಡಿಯೋ ಅನೌನ್ಸರ್ಸ್ ಇರ್ಬೋದು, ರೇಡಿಯೋ ಪ್ರೊಡ್ಯೂಸರ್ಸ್ ಇರ್ಬೋದು, ಅದರಲ್ಲೂ ಅನೇಕ ಅವಕಾಶಗಳು ಇವತ್ತು ಬಾನುಲಿ ಮಾಧ್ಯಮದಲ್ಲಿದೆ. ಹಾಗೆ ದೂರದರ್ಶನ, ಟೆಲಿವಿಷನ್ ಮಾಧ್ಯಮದಲ್ಲಿಯೂ ಸಹ ಅನೇಕ ತಾಂತ್ರಿಕ ಅವಕಾಶಗಳಿದೆ. ಕಂಟೆಂಟ್ ಕ್ರಿಯೇಷನ್ ಇಂದ ಹಿಡಿದು ಪ್ರೊಡಕ್ಷನ್ ಇಂದ ಹಿಡಿದು ಅನೇಕ ಇದೆ. ನಮ್ಮ ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ಕೆಲಸ ಮಾಡ್ತಿದ್ದಾರೆ. ನಮ್ಮಲ್ಲಿ ಅಧ್ಯಯನ ಮಾಡಿರುವಂತಹ ವಿದ್ಯಾರ್ಥಿಗಳು ಟೆಲಿವಿಷನ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಮುದ್ರಣ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದಾರೆ.
0: ಒಂದು ವಿಷಯ ಏನಂತಂದ್ರೆ, ಉಳಿದೆಲ್ಲ ವಿಷಯಗಳಿಗಿಂತ ಪತ್ರಿಕೋದ್ಯಮ ಅನ್ನೋದು ಈ ಆಧುನಿಕ ತಂತ್ರಜ್ಞಾನಕ್ಕೆ ಹೆಚ್ಚು ವೇಗವಾಗಿ ಹೊಂದ್ಕೊಳ್ತು, ಹಾಗಾಗಿ ಇಷ್ಟು ವೇಗವಾಗಿ ಇದು ಬೆಳೀತು ಅಂತಲೂ ಹೇಳ್ಬೋದು ಅಲ್ವಾ ಸರ್?
1: ಹೌದು, ಅದು ಏನಾಗಿದೆ ಅಂದರೆ, ಇವತ್ತು ನಾವು ಈ ತಂತ್ರಜ್ಞಾನದ ಒಂದು ನಾಗಲೋಟವನ್ನು ನೋಡಿದ್ರೆ, ಆಲ್ವಿನ್ ಟೋಫ್ಲರ್ ಒಂದು ಮಾತು ಹೇಳ್ತಾನೆ, ಕನ್ವರ್ಜೆನ್ಸ್ ಆಫ್ ಟೆಕ್ನಾಲಜಿ ಅಂತ ಹೇಳ್ತಾನೆ. ಅದನ್ನ ತಂತ್ರಜ್ಞಾನದ ಸಮ್ಮಿಳಿತದಿಂದ ಇವತ್ತು ಏನಾಗಿದೆ ಅಂದ್ರೆ, ಇವತ್ತಿನ ಆಧುನಿಕ ತಂತ್ರಜ್ಞಾನ ಎಲ್ಲ ಮಾಧ್ಯಮಗಳನ್ನ ತನ್ನ ಹೊಟ್ಟೆಯಲ್ಲಿ ಹಾಕೊಂಡು ಇವತ್ತು ಅಂತರ್ಜಾಲ ಪ್ರಣೀತವಾದಂತಹ ತಂತ್ರಜ್ಞಾನ ಇವತ್ತು ಪುಸ್ತಕೋದ್ಯಮದಿಂದ ಹಿಡಿದು ದೂರದರ್ಶನದಿಂದ ಹಿಡಿದು ಸಿನಿಮಾದಿಂದ ಹಿಡಿದು ಎಲ್ಲ ಕ್ಷೇತ್ರವನ್ನ ಆವರಿಸಿಕೊಂಡು ಇವತ್ತು ಒಂದು ರೀತಿಯಾಗಿ ಕನ್ವರ್ಜೆನ್ಸ್ ಆಫ್ ಟೆಕ್ನಾಲಜೀಸ್ ಯುಗದಲ್ಲಿ ನಾವಿದ್ದೀವಿ.
0: PDF ರೂಪದಲ್ಲಿ ನಾವು ಪುಸ್ತಕವನ್ನೇ ಕೂಡ ಆನ್ಲೈನ್ ನಲ್ಲಿ ಓದಬಹುದು. ಆ ರೀತಿ ಒಂದು
1: ಹೀಗಿರುವಾಗ ಇಲ್ಲಿ ಈ ಒಂದು ಈ ಕಂಟೆಂಟ್ ಕ್ರಿಯೇಷನ್ಗೆ ಬೇಕಾಗಿರುವಂತಹ ಬೇಡಿಕೆಯು ಸಾಕಷ್ಟಿದೆ, ಮತ್ತೆ ಆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಬೇರೆ ಬೇರೆ ಕೌಶಲಗಳ ಒಂದು ಬೇಡಿಕೆ ಇರ್ತದೆ. ಅದಕ್ಕೂ ಸಹ ಸಾಕಷ್ಟು ಅದರದೇ ಆದಂತಹ ಒಂದು ವಿಸ್ತಾರವಾದಂತಹ ವ್ಯಾಪ್ತಿ ಇದೆ.
0: ಸರ್, ಇನ್ನು ಮತ್ತೆ ನಮ್ಮ ಶೈಕ್ಷಣಿಕ ಚಟುವಟಿಕೆಗಳತ್ತ ಬರೋಣ. ಒಂದು ಪದವಿ ಹಂತಕ್ಕೆ ಅವರು ಪ್ರವೇಶವನ್ನು ಬಯಸಿದ್ರು ಅಂತ ನಮ್ಮ ವಿದ್ಯಾರ್ಥಿಗಳು ಇಟ್ಕೊಂಡ್ರೆ, ಅವರಿಗೆ 10+2 ಆಗಿರಬೇಕು ಅಂತ ಹೇಳಿದ್ರಿ. ಇಂಥದೇ ವಿಷಯವನ್ನು ಅವರು 10+2 ನಲ್ಲಿ ಕಲ್ತಿರಬೇಕು ಆ ಥರ ಏನಾದರೂ ಮಾನದಂಡಗಳು?
1: ಹಾಗೇನಿಲ್ಲ. ಈಗ 10+2 ಅಂದರೆ ಈಗ 10ನೇ ತರಗತಿ ಓದಿದ ನಂತರ 2 ವರ್ಷ ಅವರು ಯಾವುದೇ ಡಿಪ್ಲೊಮಾ ಓದಿದ್ರು
0: ಆಗುತ್ತೆ,
1: ಅದನ್ನ ಪರಿಗಣಿಸ್ತೀವಿ. PUC ಓದಿರೋರನ್ನ
0: ಇಂಥ ವಿಷಯ ಓದಿರಬೇಕು ಅಂತ ಏನು ಕಡ್ಡಾಯ?
1: ಡಿಪ್ಲೊಮಾಗೆ ಮಾತ್ರ
0: ಮೀಸಲಾಗಿರುವಂಥದ್ದು.
1: ಇನ್ನು ಪದವಿ ಓದಿರೋರು PG ಸರ್ಟಿಫಿಕೇಟ್ ಅನ್ನ ಮಾಡಬಹುದು. ಹಾಗೆ ನಮ್ಮಲ್ಲಿ ಇನ್ನೆರಡು ಕಾರ್ಯಕ್ರಮಗಳ ಬಗ್ಗೆನೂ ಸಹ ವಿವರವಾದ ಮಾಹಿತಿಯನ್ನ ಕೊಡ್ತೇನೆ. ನಮ್ಮಲ್ಲಿ MA ಪದವಿಯು ಸಹ ಕೊಡ್ತಾ ಇದ್ದೀವಿ. ಈ ಪದವಿ ಸ್ನಾತಕೋತ್ತರ ಪದವಿ, MA ಇನ್ ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ. ಇದು ಕನ್ನಡದಲ್ಲಿಯೂ ಸಹ ನಾವು ವಿದ್ಯಾರ್ಥಿಗಳಿಗೆ ಸಿದ್ಧಪಾಠದ ಇದರಲ್ಲಿ ನಾವು ಕೊಡ್ತಾ
0: ಇದ್ದೀವಿ.
1: SLM ಸಿಗ್ತದೆ. ಇದಾದ ನಂತರ ನಾವು ಇನ್ನೂ ಹೆಚ್ಚಿನ ಅಧ್ಯಯನಕ್ಕೆ ಸಂಶೋಧನೆಗೆ ಒತ್ತು ಕೊಟ್ಟು ನಮ್ಮಲ್ಲಿ ಇವಾಗ ಸುಮಾರು ಒಂದು 20 ಮಂದಿ ಸಂಶೋಧಕರಿದ್ದಾರೆ ನಮ್ಮಲ್ಲಿ. ನಮ್ಮಲ್ಲಿ ನುರಿತ ಪರಿಣಿತ ಉಪನ್ಯಾಸಕರುಗಳಿದ್ದಾರೆ, ಪ್ರಾಧ್ಯಾಪಕರುಗಳಿದ್ದಾರೆ. ನಮ್ಮಲ್ಲಿ 4 ಮಂದಿ ಹಾಲಿ ಇವಾಗ ನಾವು ನಮ್ಮ ವಿಭಾಗದಲ್ಲಿದ್ದೇವೆ. PhD ಕಾರ್ಯಕ್ರಮವನ್ನು ನಾವು ಇವತ್ತು ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಯಾವ ಒಂದು ಮಾನದಂಡ ಹಾಕಿಕೊಟ್ಟಿದ್ದಾರೆ, ಈ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯದಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮ ನಡೆಯುತ್ತೆ, ಯಥಾವತ್ತಾಗಿ ಮಿನಿಮಮ್ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ 2012 ಮತ್ತು ಈ ತೀರಾ ಇತ್ತೀಚೆಗೆ 2023 ತಿದ್ದುಪಡಿಯನ್ನು ನಾವು ಯಥಾವತ್ತಾಗಿ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ.
0: ಅಂದರೆ ದೂರ ಶಿಕ್ಷಣ ಕೇಂದ್ರದಲ್ಲಿ PhD ಕಾರ್ಯಕ್ರಮ ನಡೆದರೂ ಅದು ಸಾಂಪ್ರದಾಯಿಕವಾಗಿ ನಡೆಯುತ್ತೆ.
1: ಅದು ದೂರ ಶಿಕ್ಷಣ ಕ್ರಮದಲ್ಲಿ PhD ಮಾಡೋ ಆಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅವರು ಏನು ನಮಗೆ ಮಾನದಂಡ ಕೊಟ್ಟಿದ್ದಾರೆ ಆ ಮಾನದಂಡವನ್ನು ಯಥಾಪ್ರಕಾರವಾಗಿ ನಾವು
0: ಅಳವಡಿಸ್ಕೊಂಡಿದ್ದೀವಿ. ಸರ್, ಈಗ ಸ್ನಾತಕೋತ್ತರ MA ಕೋರ್ಸ್ಗೆ ಅವರು ಪ್ರವೇಶ ಪಡ್ಕೋಬೇಕು ಅಂತಂದ್ರೆ ಯಾವ ರೀತಿಯ ಒಂದು

0: ವಿಶೇಷ ಅವಕಾಶ ಇದೆ. ಸ್ನಾತಕೋತ್ತರ ಎಂಎ ಪದವಿಗೆ ಮಾನ್ಯತೆ ಹೊಂದಿರುವಂತಹ ನಮ್ಮ ರಾಷ್ಟ್ರದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಒಂದು ಪದವಿ ಓದಿರುವಂಥವರು, ಎನಿ ಡಿಗ್ರಿ ಪತ್ರಿಕೋದ್ಯಮ ಓದಿರುವ ಜೊತೆಗೆ ಅನ್ಯ ಈಗ ಕಲಾ ವಿಭಾಗದಿಂದ ಹಿಸ್ಟ್ರಿ ಮಾಡಿರೋರು ಇರ್ಬೋದು, ವಾಣಿಜ್ಯ ವಿಭಾಗದ ಇರ್ಬೋದು, ವಿಜ್ಞಾನ ವಿಭಾಗದ ಇರ್ಬೋದು, ಯಾರು ಬೇಕಾದ್ರೂ ನಮ್ಮಲ್ಲಿ ಪ್ರವೇಶಾತಿ
1: ಪಡ್ಕೋಬಹುದು. ಸರ್, ಈಗ ಅವರ ಮಾನದಂಡಗಳ ಬಗ್ಗೆ ಹೇಳಿದ್ರಿ. ಒಂದು ಈಗ ಪಿ ಜಿ ಕೋರ್ಸ್ನಲ್ಲಿ ಆಗಲಿ ಅಥವಾ ಅವರು ಯು ಜಿ ಕೋರ್ಸ್ನಲ್ಲಿ ಆಗಲಿ ಸಂಕ್ಷಿಪ್ತವಾಗಿ ಅವರು ಏನೇನು ಕಲಿತಾರೆ ಅನ್ನೋದನ್ನು ತಿಳಿಸ್ಬೋದು ಸರ್?
0: ಹಾಂ, ಇದು ಒಳ್ಳೆಯ ಪ್ರಶ್ನೆ. ಸಾಮಾನ್ಯವಾಗಿ ನಾವು 4 ಹಂತದ ಉನ್ನತ ಶಿಕ್ಷಣವನ್ನು ನಾವು ಕೊಟ್ಟಿದ್ದೀವಿ. ಒಂದು ಆರಂಭದಲ್ಲಿ ನಾವು ಡಿಪ್ಲೊಮೊವನ್ನು ನಾವು ಕೊಟ್ಟಿದ್ದೇವೆ. ಇದು ನಾವು ಸೀಮಿತವಾಗಿ ನಾವು ಮುದ್ರಣ ಮಾಧ್ಯಮ ಮತ್ತು ಒಂದಿಷ್ಟು ವಿದ್ಯುನ್ಮಾನ ಮಾಧ್ಯಮದ ಒಂದು ಪರಿಚಯಾತ್ಮಕವಾಗಿ ನಾವು ಕೊಟ್ಟಿದ್ದೇವೆ. ಅಲ್ಲಿ ಫೋಕಸ್ ಏನಾಗಿರ್ತದೆ ಅಂದರೆ ನಾವು ಮುದ್ರಣ ಮಾಧ್ಯಮಕ್ಕೆ ಅಂದರೆ ಪತ್ರಿಕೋದ್ಯಮಕ್ಕೆ ಮಾತ್ರ ಫೋಕಸ್ ಆಗಿರ್ತದೆ. ನಂತರ ನಾವು ಪೋಸ್ಟ್ ಗ್ರ್ಯಾಜುಯೇಟ್ ಸರ್ಟಿಫಿಕೇಟನ್ನು ನಾವು ಅಧ್ಯಯನ ಮಾಡಿದಾಗ ಒಂದು ಸ್ವಲ್ಪ ಅದರಿಂದ ವಿದ್ಯುನ್ಮಾನ ಮಾಧ್ಯಮ, ಬಾನುಲಿ, ಆಮೇಲೆ ದೂರದರ್ಶನ ಸ್ವಲ್ಪ ಹೆಚ್ಚು ಮಾಹಿತಿಯನ್ನು ಕೊಟ್ಟು ಇನ್ನೂ ಒಂದು ಮಟ್ಟ ಮುಂದೆ ಆಳವಾಗಿ ಅಧ್ಯಯನ ಮಾಡುವ ರೀತಿ ಕೊಟ್ಟಿರ್ತೀವಿ
1: ಇತ್ತೀಚಿನ ಸಾಮಾಜಿಕ ಜಾಲತಾಣ.
0: ಆಮೇಲೆ ನಾವು ಸ್ನಾತಕೋತ್ತರ ಪದವಿಯಲ್ಲಿ ಅಂತೂ ನಾವು 2018ರಲ್ಲಿ ನಾವು ಸಿ ಬಿ ಸಿ ಎಸ್ ಏನು ಯೋಜನೆ ಇದೆ, ಧನಸಹಾಯ ವಿಶ್ವವಿದ್ಯಾನಿಲಯ ಧನಸಹಾಯ ಆಯೋಗದ ಒಂದು ಗೈಡ್ಲೈನ್ಸ್ ಪ್ರಕಾರ ನಾವು ಅದನ್ನು ಸಹ ಅಳವಡಿಸ್ಕೊಂಡಿದ್ದೀವಿ. ಮುಕ್ತ ಆಯ್ಕೆ ಪತ್ರಿಕೆ ಹೊಂದಿರುವಂಥ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಮತ್ತು ಅವರು ನಮಗೆ ಕಾಲಕಾಲಕ್ಕೆ ಯಾವ ಗೈಡ್ಲೈನ್ಗಳನ್ನು ಕೊಡ್ತಾರೆ, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ನವರು ನಮಗೆ ಏನು ಗೈಡ್ಲೈನ್ಸ್ ಕೊಡ್ತಾರೆ ಯಥಾವತ್ತಾಗಿ ನಾವು ಚಾಚೂ ತಪ್ಪದೆ ಆ ಒಂದು ಗೈಡ್ಲೈನ್ಸನ್ನು ನಾವು ಪಾಲನೆ ಮಾಡ್ಕೊಂಡು ಬಂದಿದ್ದೇವೆ.
1: ಒಟ್ಟಾರೆಯಾಗಿ ಇಷ್ಟೊತ್ತು ನಮ್ಮ ಜೊತೆ ಕೂತು ನಮ್ಮ ವಿದ್ಯಾರ್ಥಿಗಳಿಗೆ ಪತ್ರಿಕೋದ್ಯಮ ಮತ್ತು ಸಂವಹನ ವಿಭಾಗದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
0: ಲಕ್ಷ್ಮೀನಾರಾಯಣ್, ತಮಗೂ ಸಹ ಅನಂತ ಅನಂತ ವಂದನೆಗಳು.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಸಮೂಹ ಸಂವಹನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಶೈಲೇಶ್ ರಾಜ್ ಅರಸ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಸಂಜೆ 5:40.
3: ಕೆಎಸ್ಒಯು ಮುಕ್ತವಾಣಿ
4: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
5: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
3: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
4: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.
5: ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು.
3: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್,
4: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ, ನಿರ್ಮಾಣ ಎನ್ ಕೇಶವಮೂರ್ತಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:30:30. ಈಗ ಸೇವಾ ವಾಹಿನಿ.
2: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463389.
1: ಈಗ ಸೇವಾ ವಾಹಿನಿ. ಮಾನ್ಯ ಸಂಸದರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮೈಸೂರು ಮತ್ತು ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳು ಪಿರಿಯಾಪಟ್ಟಣ ಇವರ ಸಹಯೋಗದೊಂದಿಗೆ ಇದೇ ತಿಂಗಳ 24ನೇ ತಾರೀಕಿನಂದು ಬಿಜಿಎಸ್ ಶಿಕ್ಷಣ ಸಂಸ್ಥೆ ಅಬ್ಬೂರು ಗ್ರಾಮ ಪಿರಿಯಾಪಟ್ಟಣ ತಾಲೂಕು ಮೈಸೂರು ಜಿಲ್ಲೆ ಇಲ್ಲಿ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಈ ಉದ್ಯೋಗ ಮೇಳಕ್ಕೆ ಮೈಸೂರು ಹಾಗೂ ಕೊಡಗಿನ ಹೆಸರಾಂತ ಕಂಪನಿಗಳು ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ

0: ಉದ್ಯೋಗ ವಿನಿಮಯ ಕೇಂದ್ರ ಮೈಸೂರು. ದೂರವಾಣಿ ಸಂಖ್ಯೆ 0821249997. ಮೊಬೈಲ್ ಸಂಖ್ಯೆ 9036356862. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಹಾಗೂ ಸಂಸ್ಥೆಗಳಿಗೆ ರಾಷ್ಟ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಿಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು 1, ಇಲ್ಲಿಂದ ಅರ್ಜಿಯನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿ ಅರ್ಜಿಗಳನ್ನು 31 ಜುಲೈ ಒಳಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0821249911. ಸೇವಾ ವಾಹಿನಿ ಕೇಳುತ್ತಿದ್ದೀರಿ. ಆಕಾಶವಾಣಿ ಮೈಸೂರು, ಸಮಯ 7:34 ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ಆನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಸಮಯ ಸರಿಯಾಗಿ 7:34:05. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
2: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
3: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
2: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
2: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
2: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಏವಿಯಾನ್ನಲ್ಲಿ G7 ಶೃಂಗಸಭೆ ಆರಂಭ, ಪ್ರಮುಖ ಜಾಗತಿಕ ಸವಾಲುಗಳ ಕುರಿತು ನಾಯಕರ ಚರ್ಚೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಗೌರವ ಸನ್ಮಾನ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಸುಂಕ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಸ್ಪೇನ್ ವಿರುದ್ಧ ಅಚ್ಚರಿಯ ಡ್ರಾ ಸಾಧಿಸಿದ ಕಾಬೋ ವರ್ಡೆ ತಂಡ. ವಾರ್ತೆಗಳ ವಿವರ: ಫ್ರಾನ್ಸ್ನ ಏವಿಯಾನ್ನಲ್ಲಿ 52ನೇ G7 ಶೃಂಗಸಭೆಯು ನಿನ್ನೆ ಅಧಿಕೃತವಾಗಿ ಆರಂಭವಾಗಿದ್ದು, ವಿಶ್ವದ ಪ್ರಮುಖ ಆರ್ಥಿಕ ರಾಷ್ಟಗಳ ನಾಯಕರು ಜಾಗತಿಕ ಮಟ್ಟದ ಪ್ರಮುಖ ಸವಾಲುಗಳ ಕುರಿತು ಮಹತ್ವದ ಚರ್ಚೆಗಳನ್ನು ನಡೆಸುತ್ತಿದ್ದಾರೆ. ಶೃಂಗಸಭೆಯ ಮೊದಲ ದಿನವಾದ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಪ್ರಮುಖ ಅಂತಾರಾಷ್ಟೀಯ ಸವಾಲುಗಳನ್ನು ಎದುರಿಸಲು ಒಟ್ಟಾಗಿ ಶ್ರಮಿಸುವುದು ಎಂಬ ವಿಷಯದ ಅಡಿಯಲ್ಲಿ ಆಯೋಜಿಸಿದ್ದ ವಿಶೇಷ ಭೋಜನಕೂಟದಲ್ಲಿ ವಿವಿಧ ದೇಶಗಳ ಮುಖ್ಯಸ್ಥರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಅಧ್ಯಕ್ಷ ಮ್ಯಾಕ್ರಾನ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಸೇರಿದಂತೆ G7 ದೇಶಗಳ ನಾಯಕರನ್ನು ಅಧಿಕೃತವಾಗಿ ಸ್ವಾಗತಿಸಿದರು. ಈ ಉನ್ನತ ಮಟ್ಟದ ಸಭೆಯಲ್ಲಿ ಐರೋಪ್ಯ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡರ್ ಲೇಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರು ಸಹ ಉಪಸ್ಥಿತರಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವ ಈ ಶೃಂಗಸಭೆಯಲ್ಲಿ ಜಾಗತಿಕ ಅಸಮತೋಲನವನ್ನು ಕಡಿಮೆ ಮಾಡುವುದು, ಪ್ರಮುಖ ಬಿಕ್ಕಟ್ಟುಗಳನ್ನು ಪರಿಹರಿಸುವುದು, ಮಕ್ಕಳ ಕಲ್ಯಾಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಸಂಘಟಿತ ಅಪರಾಧಗಳು ಹಾಗೂ ಅಕ್ರಮ ಹಣಕಾಸು ಹರಿವಿನ ವಿರುದ್ದದ ಹೋರಾಟವನ್ನು ಬಲಪಡಿಸುವ ಕುರಿತು ನಾಯಕರು ಸುದೀರ್ಘ ಸಮಾಲೋಚನೆ ನಡೆಸಲಿದ್ದಾರೆ. G7 ಶೃಂಗಸಭೆಯು ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ ಮತ್ತು ಅಮೆರಿಕ ದೇಶಗಳನ್ನೊಳಗೊಂಡ ಸದಸ್ಯ ರಾಷ್ಟಗಳ ವಾರ್ಷಿಕ ಅತ್ಯುನ್ನತ ಅಂತಾರಾಷ್ಟೀಯ ವೇದಿಕೆಯಾಗಿದೆ. ಸ್ಲೊವಾಕಿಯಾ

0: ಗಣರಾಜ್ಯದ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಫಸ್ಟ್ ಕ್ಲಾಸ್ ಗೌರವವನ್ನು ಪ್ರದಾನ ಮಾಡಿದ್ದಾರೆ. ಈ ಪ್ರತಿಷ್ಠಿತ ಮತ್ತು ವಿಶಿಷ್ಟ ಗೌರವಕ್ಕಾಗಿ ಪ್ರಧಾನಿ, ಸ್ಲೊವಾಕಿಯಾದ ಅಧ್ಯಕ್ಷರು, ಸರ್ಕಾರ ಮತ್ತು ಅಲ್ಲಿನ ಜನತೆಗೆ ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಪ್ರಧಾನಿ, ಈ ಅತ್ಯುನ್ನತ ಗೌರವ ಭಾರತದ 140 ಕೋಟಿ ಜನತೆಗೆ ಸಂದ ಗೌರವವಾಗಿದೆ ಹಾಗೂ ಇದು ಭಾರತ ಮತ್ತು ಸ್ಲೊವಾಕಿಯಾ ದೇಶಗಳ ನಡುವಿನ ದೀರ್ಘಕಾಲೀನ ಸ್ನೇಹ ಸಂಬಂಧಕ್ಕೆ ಸಂದ ಗೌರವವಾಗಿದೆ ಎಂದು ತಿಳಿಸಿದ್ದಾರೆ. ಈ ಪ್ರಶಸ್ತಿಯು ಭಾರತ ಮತ್ತು ಸ್ಲೊವಾಕಿಯಾ ದೇಶಗಳ ಜನರ ನಡುವಿನ ಪರಸ್ಪರ ವಿಶ್ವಾಸ, ಆತ್ಮೀಯತೆ ಮತ್ತು ಪ್ರೀತಿಯ ಸಂಕೇತವಾಗಿದೆ ಎಂದು ಬಣ್ಣಿಸಿದ ಪ್ರಧಾನಿ, ಉಭಯ ದೇಶಗಳ ಮುಂಬರುವ ಪೀಳಿಗೆಗೆ ತಮ್ಮ ನಡುವಿನ ವಿಶೇಷ ಸ್ನೇಹ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ಹಾಗೂ ಪೋಷಿಸಲು ಈ ಗೌರವ ನಿರಂತರ ಪ್ರೇರಣೆ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ವಿಕಸಿತ ಭಾರತ ಯುವ ಸಂಸತ್ತನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟಮಟ್ಟದ ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ, ನೀತಿ ಚರ್ಚೆಗಳು ಮತ್ತು ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ನೀಡುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟ್ರದ ಚರ್ಚೆಯ ಮುಖ್ಯವಾಹಿನಿಗೆ ತರುವ ಒಂದು ಚಳವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆ ಹಾಗೂ ಅಮೂಲ್ಯ ವಸ್ತುಗಳ ದುರ್ಬಳಕೆ ಆರೋಪಗಳ ಕುರಿತು ತನಿಖೆ ನಡೆಸಲು ರಚಿಸಲಾದ ವಿಶೇಷ ತನಿಖಾ ತಂಡ ಎಸ್ಐಟಿ ಇಂದು ತನಿಖೆಯನ್ನು ಆರಂಭಿಸಿದೆ. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಈ ಎಸ್ಐಟಿಯಲ್ಲಿ ಪೊಲೀಸ್ ಮಹಾನಿರೀಕ್ಷಕ ಕಿರಣ್ ಎಸ್ ಹಾಗೂ ಹಣಕಾಸು ಇಲಾಖೆಯ ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಸದಸ್ಯರಾಗಿದ್ದಾರೆ. ಎಸ್ಐಟಿ ಸದಸ್ಯರು ಅಯೋಧ್ಯೆಗೆ ಆಗಮಿಸಿ ತನಿಖೆ ಆರಂಭಿಸಿದ್ದು, ನಿನ್ನೆ ಅಯೋಧ್ಯೆ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ರಾಮಮಂದಿರ ಆವರಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಎಸ್ಐಟಿಗೆ 7 ದಿನಗಳೊಳಗೆ ಪ್ರಾಥಮಿಕ ವರದಿ ಹಾಗೂ 15 ದಿನದೊಳಗೆ ಅಂತಿಮ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಲಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆಯಾಗದಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತಿನ ಮೇಲೆ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಿಸಿದೆ. ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬರಲಿವೆ. ಹೊಸ ಆದೇಶದ ಪ್ರಕಾರ ಡೀಸೆಲ್ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 13.05 ರೂಪಾಯಿಯಿಂದ 14 ರೂಪಾಯಿ ಹಾಗೂ ವಿಮಾನ ಇಂಧನ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 9.05 ರೂಪಾಯಿಯಿಂದ 12.05 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಪೆಟ್ರೋಲ್ ರಫ್ತು ಸುಂಕದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಪ್ರತಿ ಲೀಟರ್ಗೆ 1.05 ರೂಪಾಯಿ ಉಳಿಸಿಕೊಳ್ಳಲಾಗಿದೆ. ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕದ ದರದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ದೇಶೀಯ ಮಾರುಕಟ್ಟೆಗೆ ಆದ್ಯತೆ ನೀಡಲು ಮತ್ತು ದೇಶೀಯ ರಫ್ತುಗಳನ್ನು ನಿಯಂತ್ರಿಸಲು ಸರ್ಕಾರ ಮಾರ್ಚ್ 27ರಿಂದ ಈ ರಫ್ತು ಸುಂಕದ ವ್ಯವಸ್ಥೆ ಜಾರಿಗೆ ತಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ವಿಕಸಿತ ಭಾರತ ಯುವ ಸಂಸತ್ತನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟಮಟ್ಟದಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದೆ. ಕಳೆದ ವರ್ಷ May 6 ಮತ್ತು 7ರ ಮಧ್ಯರಾತ್ರಿ ನಡೆಸಲಾದ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಭಯೋತ್ಪಾದನೆಯನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ರವಾನಿಸಿತು. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಗಳ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿದ್ದ 9 ಪ್ರಮುಖ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಲಾಯಿತು. 100ಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದರು. ಇದೇ ವೇಳೆ ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ನಿರ್ಮಾಣ ಕಾರ್ಯ

0: ಸರ್ಕಾರ ವೇಗ ನೀಡಿದೆ. ಗಡಿ ಭದ್ರತೆ, ಭಯೋತ್ಪಾದನೆ ನಿಗ್ರಹ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯತ್ತ ಸರ್ಕಾರ ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ. ಭಯೋತ್ಪಾದನೆ ವಿರುದ್ದ ಯಾವುದೇ ರಾಜಿ ಇಲ್ಲ ಎಂಬ ನಿಲುವಿನೊಂದಿಗೆ ಎನ್ಡಿಎ ಸರ್ಕಾರ ತನ್ನ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಮುಂದುವರೆಸಿದೆ. ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಈ ವರ್ಷದ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಿದೆ. 1000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿಗಾಗಿ ನಡೆದ ಪರೀಕ್ಷೆಯಲ್ಲಿ 13,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನಾಗರಿಕ ಸೇವೆಗಳ ಮುಖ್ಯ ಪರೀಕ್ಷೆಗೆ ಆಯ್ಕೆಯಾಗಿದ್ದಾರೆ ಎಂದು ಯುಪಿಎಸ್ಸಿ ತಿಳಿಸಿದೆ. ಅಂಕಗಳು ಹಾಗೂ ಉತ್ತರ ಕೀಲಿಯನ್ನು ಅಂತಿಮ ಫಲಿತಾಂಶ ಪ್ರಕಟವಾದ ಬಳಿಕ ಆಯೋಗದ ಜಾಲತಾಣದಲ್ಲಿ ಪ್ರಕಟಿಸಲಾಗುವುದು ಎಂದು ತಿಳಿಸಲಾಗಿದೆ. ಅಭ್ಯರ್ಥಿಗಳು ತಮ್ಮ ಫಲಿತಾಂಶವನ್ನು ಯುಪಿಎಸ್ಸಿಯ ಅಧಿಕೃತ ಜಾಲತಾಣ upsc.gov.in ವೀಕ್ಷಿಸಬಹುದು. ಕಳೆದ 4 ತಿಂಗಳುಗಳಿಂದ ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿದ್ದ ಸಂಘರ್ಷಕ್ಕೆ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ದೇಶಗಳು ಮಹತ್ವದ ಚೌಕಟ್ಟು ಒಪ್ಪಂದವನ್ನು ಘೋಷಿಸಿವೆ. ಉಭಯ ದೇಶಗಳ ನಡುವೆ ಈಗಾಗಲೇ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಲಾಗಿದ್ದು, ಶುಕ್ರವಾರದಂದು ಸ್ವಿಟ್ಜರ್ಲೆಂಡ್ನ ಜೆನೆವಾದಲ್ಲಿ ಅಧಿಕೃತ ಸಹಿ ಹಾಕುವ ಕಾರ್ಯಕ್ರಮ ನಡೆಯಲಿದೆ. ಈ ಒಪ್ಪಂದದ ಅನ್ವಯ ಜಗತ್ತಿನ ಅತ್ಯಂತ ನಿರ್ಣಾಯಕ ಜಲಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನು ಮರುಚಾಲನೆಗೊಳಿಸಲು ಹಾದಿ ಸುಗಮವಾಗಲಿದ್ದು, ಇರಾನ್ನ ಪರಮಾಣು ಕಾರ್ಯಕ್ರಮದ ಕುರಿತು 60 ದಿನಗಳ ಕಾಲಾವಕಾಶದ ಮಾತುಕತೆಗಳು ಆರಂಭವಾಗಲಿವೆ. ಈ ಸಕಾರಾತ್ಮಕ ಬೆಳವಣಿಗೆಯಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಇಳಿಕೆ ಕಂಡಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜ್ಗಿಶ್ಚಿಯಾನ್ ಈ ಬೆಳವಣಿಗೆಯನ್ನು ಸ್ವಾಗತಿಸಿದ್ದು, ಯುದ್ದ ಕೊನೆಗೊಳಿಸುವ ನಿಟ್ಟಿನಲ್ಲಿ ಇದನ್ನು ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ನಿರ್ಬಂಧಗಳ ಸಡಿಲಿಕೆ, ಜಲಮಾರ್ಗದ ಸುಂಕ ಮತ್ತು ಇಸ್ರೇಲ್ ಲೆಬನಾನ್ ಗಡಿ ಸಂಘರ್ಷದಂತಹ ಪ್ರಮುಖ ವಿಷಯಗಳಲ್ಲಿ ಇನ್ನೂ ಭಿನ್ನಾಭಿಪ್ರಾಯಗಳು ಮುಂದುವರೆದಿವೆ. ಈ ಒಪ್ಪಂದ ಆ ವಲಯದ ಸುದೀರ್ಘ ಶಾಂತಿಗೆ ದಾರಿಯಾಗಲಿದೆಯೇ ಎಂಬುದನ್ನು ಮುಂಬರುವ ದಿನಗಳಲ್ಲಿ ನಿರ್ಧರಿಸಲಾಗುವುದು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಫಿಫಾ ವಿಶ್ವಕಪ್ 2026ರಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ಗೆ ಅರ್ಹತೆ ಪಡೆದಿರುವ ಪುಟ್ಟ ರಾಷ್ಟ ಕಾಬೋ ವರ್ಡೆ ಬಲಿಷ್ಠ ಸ್ಪೇನ್ ತಂಡವನ್ನು ಗೋಲುರಹಿತ ಡ್ರಾಗೆ ತಡೆದು ಅಚ್ಚರಿ ಮೂಡಿಸಿದೆ. 40 ವರ್ಷದ ಗೋಲ್ ಕೀಪರ್ ಒಜಿನ್ಹಾ ಅವರ ಅದ್ಭುತ ಪ್ರದರ್ಶನದ ನೆರವಿನಿಂದ ಕಾಬೋ ವರ್ಡೆ 0-0 ಅಂತರದಲ್ಲಿ ಪಂದ್ಯವನ್ನು ಸಮಬಲದಲ್ಲಿ ಅಂತ್ಯಗೊಳಿಸಿತು. ಇದುವರೆಗೆ ಟೂರ್ನಿಯ ಅತಿದೊಡ್ಡ ಅಚ್ಚರಿ ಫಲಿತಾಂಶವೆಂದು ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏವಿಯಾನ್ನಲ್ಲಿ G7 ಶೃಂಗಸಭೆ ಆರಂಭ, ಪ್ರಮುಖ ಜಾಗತಿಕ ಸವಾಲುಗಳ ಕುರಿತು ನಾಯಕರ ಚರ್ಚೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಗೌರವ ಸನ್ಮಾನ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಸುಂಕ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಸ್ಪೇನ್ ವಿರುದ್ದ ಅಚ್ಚರಿಯ ಡ್ರಾ ಸಾಧಿಸಿದ ಕಾಬೋ ವರ್ಡೆ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.
1: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:45:40. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಯಡಿಯೂರು ಸಿದ್ದಲಿಂಗೇಶ್ವರ ಮಹಿಮೆ ಚಿತ್ರಕ್ಕಾಗಿ ಹುಣಸೂರು ಕೃಷ್ಣಮೂರ್ತಿ ಅವರು ಬರೆದಿರುವ ಗೀತೆ ಟಿಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

0: ಕಲ್ಲಿದ್ದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ರಾಜನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಜಿ ಉದಯ ಶಂಕರ್ ಅವರ ಗೀತೆ, ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಅವಳ ಹೆಜ್ಜೆ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822124386

ಇಂದು ಬೆಳಗ್ಗೆ 8:45 ಕರೆಗೊಂದು ಗೀತೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಜೆ 4 ಕಥಾ ಕಾಲಕ್ಷೇಪ ಸೀತಾ ಕಲ್ಯಾಣ, ಪ್ರಸ್ತುತಿ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. ಸಂಜೆ 5 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನದಿಂದ ಸುಲಭವಾಗಿ ಕನ್ನಡ ಕಲಿಕೆ, ಡೂ ಆರ್ ಡೂ ಸೊಲ್ಯೂಷನ್ಸ್ನ ಪ್ರಾಯೋಜಿತ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಡೂ ಆರ್ ಡೂ ಸೊಲ್ಯೂಷನ್ಸ್ನ ಸಂಸ್ಥಾಪಕರಾದ ಡಾಕ್ಟರ್ ಲತಾ ಹಾಗೂ ನಿರ್ವಾಹಕರಾದ ಡಾಕ್ಟರ್ ದೀಪ್ತಿ ಅವರು. ಕಾರ್ಯಕ್ರಮದ ಪ್ರಸ್ತುತಿ ಚಿನ್ಮಯಿ ಕೆಎಸ್, ಪ್ರಾಯೋಜಕರು ಡೂ ಆರ್ ಡೂ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಜಿ ಉದಯಶಂಕರ್ ಅವರ ಗೀತೆ. ಡ್ರೈವರ್ ಹನುಮಂತು ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: improved energy supplies. Despite the breakthrough, major challenges remain. The full text of the agreement has not been released and disagreements persist over sanctions relief, Iran's nuclear program and future navigation rules in Strait of Hormuz. Regional tensions also remain high, particularly in Lebanon, where Israel has indicated that it will maintain military positions in certain areas despite the broader diplomatic initiative. The coming days will determine whether the framework can evolve into a durable peace agreement for the region. Vinod Kumar for Akashvani News from Dubai.
1: In the FIFA World Cup 2026, tiny Cape Verde, making its historic first appearance in the World Cup, produced an extraordinary performance to secure a 0-0 draw with global heavyweights Spain. Cape Verde's 40-year-old goalkeeper, Vizinha, delivered a heroic performance as his side held Spain to a 0-0 draw. Earlier, Belgium and Egypt also drew 1-1 in their Group G opening match at Seattle Stadium. Egypt came close to securing their first ever World Cup victory, but were denied by a quick response from Belgium's substitutes under the intense heat. Saudi Arabia and Uruguay also drew 1-1 in their opening match of Group H in Miami Stadium in the US this morning. Abdullah Al-Amri scored on a rebound in the 41st minute for Saudi Arabia, and Uruguay's Maxi Araujo responded with an equaliser in the 80th minute. And now, for a look at today's newspapers, it's over to Subhadra Ramachandran.
2: Thank you, Sunil. The peace deal between US and Iran is prominently noted on the front pages of dailies. US and Iran reach deal to end war, reopen Hormuz, headlines the Indian Express. US-Iran strike tentative peace deal as Israel refuses land pullback, reads the headline in the Statesman. Prime Minister Modi will lead the main event of the International Day of Yoga 2026 celebrations in Kolkata on June 21, writes the Asian Age. In its editorial piece titled Label Truth, the Tribune argues that FSSAI's action against and misleading food labels is necessary, but only a first step. And that is back to you, Sunil.
1: Thank you, Subhadra. And now, before we end the bulletin, the headlines once again. Slovakia confers its highest honor, Order of the White Double Cross First Class, on Prime Minister Narendra Modi. Prime Minister Modi to participate in G7 summit in Avignon, France today to hold bilateral meetings with Prime Ministers of Canada and UK and UAE President. And in football, Cape Verde stunned Spain in scoreless draw at FIFA World Cup. Belgium also settled for 1-1 draw with Egypt. And with that, we end the morning news. Have a nice day.
3: Vele sariyagi 8 gante 30 nimisha 5 secondgalu. Akashvani Mysuru. Yoga datta jagattu ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ.
4: ಮೈಸೂರು ಜಿಲ್ಲಾ ಪ್ರಾಕೃತಿಕ ಪರಿಷತ್ ಅನ್ನುವಂಥ ನೋಂದಾಯಿತ ಸಂಸ್ಥೆ ಸುಮಾರು 25 ವರ್ಷದಿಂದ ಪ್ರತಿ ತಿಂಗಳ ಮೊದಲ ಭಾನುವಾರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಉಪನ್ಯಾಸಗಳನ್ನು ಏರ್ಪಡಿಸ್ತಾ ಬಂದಿದೆ. ಶಿವಾನಂದ ಜ್ಞಾನಾಲಯದಲ್ಲಿ ಸಂಜೆ 3-4:30 ತನಕ ಈ ಕಾರ್ಯಕ್ರಮವನ್ನು ಬಹಳ ವರ್ಷಗಳಿಂದ ಒಂದೇ ಒಂದು ವಾರ ಕೂಡ ಬಿಡುಗಡೆ ಮಾಡ್ಕೊಂಡು ಬಂದಿದೆ. ಉಚಿತ ಯೋಗ ತರಗತಿಗಳನ್ನು ಪ್ರತಿದಿನ ನಡೆಸ್ತಾ ಪ್ರತಿ ತಿಂಗಳು ಮೈಸೂರಿನ ವಿವಿಧ ಬಡಾವಣೆಗಳಲ್ಲಿ ಕಲಬೆರಕೆ ಆಹಾರ ಪದಾರ್ಥಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡ್ತಾ ಅಗ್ನಿರಹಿತ ಆಹಾರ ಹೇಗೆ ರೋಗ ನಿರೋಧಕವಾಗಿ ಕಾರ್ಯ ಮಾಡುತ್ತೆ ಅನ್ನೋಂಥದ್ದನ್ನು ತಿಳಿಸ್ಕೊಡ್ತಾ ಬಂದಿದ್ದಾರೆ. ಆಗಾಗ ಸೆಮಿನಾರ್ಗಳನ್ನು ಏರ್ಪಡಿಸಿ ರಾಜ್ಯ ಮಟ್ಟದ ಯೋಗ ಪ್ರಕೃತಿ ಚಿಕಿತ್ಸಾ ತಜ್ಞರಿಂದ ಮಾರ್ಗದರ್ಶನ ಮಾಡಿಸ್ತಾ ಬಂದಿದ್ದಾರೆ. ಶ್ರೀರಾಮ್ಪುರದಲ್ಲಿರ್ತಕ್ಕಂಥ ಪಿರಮಿಡ್ ಮೆಡಿಟೇಷನ್ ಅನ್ನುವಂಥ ಹೆಸರಿನಿಂದ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಕೃಷ್ಣಮೂರ್ತಿ ಮತ್ತು ಅವರ ಪತ್ನಿ ಮನೋರಮಾರವರು ರಾಜ್ಯದ ಅನೇಕ ಕಡೆಗಳಲ್ಲಿ ಯೋಗದ ಬಗ್ಗೆ ಮತ್ತು ಧ್ಯಾನದ ಬಗ್ಗೆ ವಿವರವಾಗಿ ಒಂದು ವಾರ ತರಗತಿ ನಡೆಸಿಕೊಡ್ತಾ ಇದ್ದಾರೆ. ಪ್ರಪಂಚದಾದ್ಯಂತ ಯೋಗ ಭಗವದ್ಗೀತೆ ಶಾಲಾ ಮಕ್ಕಳಿಗೆ ದಾಸೋಹನ ನಡೆಸ್ತಾ ಬಂದಿರತಕ್ಕಂಥ ಇಸ್ಕಾನ್ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್ ಮೈಸೂರಿನಲ್ಲಿ ಅನೇಕ ಆಧ್ಯಾತ್ಮಿಕ ಉಪನ್ಯಾಸಗಳನ್ನು ಏರ್ಪಡಿಸಿ ಕೃಷ್ಣ ರಥವನ್ನು ಮೈಸೂರಿನ ಒಳಗೆ ಎಳೆಯುತ್ತಾ ಭಕ್ತರಿಗೆ ಮಾರ್ಗದರ್ಶನ ಮಾಡ್ತಾ ಭಜನೆಗಳನ್ನು ಹಾಡ್ತಾ ಮೈಮರೆಸ್ತಾ ಇದ್ದಾರೆ. ಇಸ್ಕಾನ್ನ ಒಂದು ಬ್ರ್ಯಾಂಚ್ ಅದು ಮೈಸೂರಿನ ಜಯನಗರದಲ್ಲಿ ಇರೋದು ನಮಗೆಲ್ಲ ಹೆಮ್ಮೆಯ ಸಂಗತಿಯಾಗಿದೆ. ಸೂರ್ಯ ನಮಸ್ಕಾರದ ಬಗ್ಗೆ ಎಲ್ಲ ಕಡೆಗಳಲ್ಲಿ ಕೃಷ್ಣಮಾಚಾರ್ಯರ ಪದ್ಧತಿ ಎನ್ನುವಂಥದ್ದನ್ನು ಒಂದನ್ನು ಪ್ರಾರಂಭ ಮಾಡಿದರು.

ಮಾಡುವುದು ಅನ್ನುವಂಥದ್ದು ನೋಡಿದಾಗ 1945 ಅವುಂದು ಮಹಾರಾಜ ರಾಜ ಶ್ರೀಮಂತ್ ಭವನ್ ರಾವ್ ಶ್ರೀನಿವಾಸ ರಾವ್ ಪಂತ್ ಅಂತೇಳಿ ಬಾಳಸಾಹೇಬ್ ಅಂತ ಕರೀತಾ ಇದ್ರು ಅವ್ರನ್ನ. ಅವರ ಪ್ರತಿನಿಧಿಯನ್ನ ಬಳಸ್ಕೊಂಡು ಸೂರ್ಯ ನಮಸ್ಕಾರವನ್ನು ಪ್ರಚಾರಕ್ಕೆ ಕೊಟ್ಟರು. ಈ ರೀತಿ ಸೂರ್ಯ ನಮಸ್ಕಾರ ಮಾಡಿ ನಂತರ ಬೇರೆ ಆಸನಗಳನ್ನು ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದರೆ ಈ ಸೂರ್ಯ ನಮಸ್ಕಾರದಿಂದಲೇ ಎಷ್ಟೋ ಜನರು ತಮ್ಮ ಬಾಳನ್ನ ಹಸನಾಗಿಸ್ಕೊಂಡಿದ್ದನ್ನು ನೋಡ್ತೀವಿ ನಾವು. ಹಾಗಾದರೆ ಸೂರ್ಯ ನಮಸ್ಕಾರ ಅಂದರೆ ಈ ರೀತಿಯೇ ಮಾಡಬೇಕು ಅನ್ನುವಂಥ ಪದ್ಧತಿಯನ್ನು ಮಾಡೋದಕ್ಕೆ ಮುಂಚೆ ಸೂರ್ಯ ನಮಸ್ಕಾರ ಅಂತ ಕರಿತಿದ್ದೀನಿ ಯಾವುದನ್ನು ಅಂದರೆ, ಒಂದು ಹೋಮವನ್ನು ಮಾಡ್ತಾ ಆ ಹೋಮದ ಕುಂಡದ ಸುತ್ತ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತಾ ಇದ್ದದನ್ನು ನಾವು ಸೂರ್ಯ ನಮಸ್ಕಾರ ಅಂತ ನೋಡ್ತಾ ಇದ್ವಿ. ಇದನ್ನು ಮಹಾರಾಜರು ಅಂದಿನ ಕಾಲದಿಂದಲೇ ಅಂದರೆ ಸುಮಾರು 1845 ಇದನ್ನು ಬಳಕೆಯಲ್ಲಿ ತಂದಿದ್ದನ್ನು ನಾವು ನೋಡ್ತೀವಿ. ಅಂದರೆ ಅದನ್ನು ರಥಸಪ್ತಮಿಯ ದಿವಸ ಮಾಡಿಸ್ತಾ ಇದ್ದದ್ದು ನಮ್ಮೆಲ್ಲರ ಗಮನಕ್ಕೆ ಬರುತ್ತೆ. ಇವತ್ತು ಕೂಡ ಅದನ್ನು ಮಾಡಿಸ್ಕೊಂಡು ಬರ್ತಾ ಇರೋದನ್ನು ನಾವು ಕಾಣ್ತೀವಿ. ಸ್ವತಃ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಅನಿಲ್ ಕುಮಾರ್ ದೀಕ್ಷಿತ್ ರವರು ಮೈಸೂರಿನಲ್ಲಿ 2 ಸ್ಥಳಗಳಲ್ಲಿ ದೀಕ್ಷಿತ್ ಹೆಲ್ತ್ ಸೆಂಟರ್ ಅನ್ನುವಂಥ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಯೋಗದ ಮಹತ್ವವನ್ನು ಪ್ರತಿನಿತ್ಯ ತಿಳಿಸ್ಕೊಡ್ತಾ ಬಂದಿದ್ದಾರೆ. ಆರೋಗ್ಯಕ್ಕಾಗಿ ಯೋಗ ಎಂಬ ತತ್ವದಡಿಯಲ್ಲಿ ಸುಮಾರು 30 ವರ್ಷಗಳಿಂದ ಸರಸ್ವತಿಪುರಂ ಮತ್ತು ಜೋಡಿ ಬೇವಿನಮರ ಅಂದರೆ ವಿಜಯನಗರದಲ್ಲಿದೆ, ಅಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಯೋಗದ ಕಾರ್ಯಕ್ರಮ ವಿಶಿಷ್ಟವಾದದ್ದು. ಅದರಲ್ಲಿ ಹುಣ್ಣಿಮೆ ದಿನ ಒಂದು ಉಪನ್ಯಾಸಕ್ಕೋಸ್ಕರ 10 ನಿಮಿಷ ಸಮಯವನ್ನು ಮೀಸಲಾಗಿಡ್ತಾರೆ. ಪ್ರತಿದಿನ ಶವಾಸನ ಆದ ನಂತರ ಸತ್ತು ಚಿಂತನ ಎಂಬ ಕಾರ್ಯಕ್ರಮದಲ್ಲಿ ಯೋಗ ಮಾಡಿದವರಿಗೆ ಒಂದು ಪ್ರೇರಣಾದಾಯಿ ವಿಷಯದ ಬಗ್ಗೆ ಉಪನ್ಯಾಸ ಕೊಡ್ತಾರೆ. ಆ ಉಪನ್ಯಾಸ ಕೇಳಿದವರು ಇಡೀ ದಿವಸ ಅದರ ಗುಂಗಿನಲ್ಲೇ ಇರತಕ್ಕಂಥದ್ದನ್ನು ನಾವು ಗಮನಿಸಿದ್ವಿ. ಅವರ ದಿನಚರ್ಯದ ಕಾರ್ಯಕ್ರಮಗಳಲ್ಲಿ ಮನಸ್ಸನ್ನು ಹಗುರವಾಗಿಟ್ಕೊಳ್ಳೋದಕ್ಕೆ ಏನೇನು ಸಹಕಾರಿಯಾಗಬೇಕು ಅದರ ಬಗ್ಗೆ ಆನಂದ ಆರೋಗ್ಯ ಅನ್ನೋ ಹೆಸರಿನಲ್ಲಿ ಕೂಡ ಕಾರ್ಯಕ್ರಮವನ್ನು ಮಾಡ್ತಾರೆ. ಸಾರ್ವಜನಿಕರಿಗೆ ಈ ಸಂಗೀತದ ಕಾರ್ಯಕ್ರಮ, ಅದಾದ ನಂತರ ವಿಶೇಷ ಉಪನ್ಯಾಸ, ಇವುಗಳು ಯಾವಾಗಿರುತ್ತಪ್ಪ ಅಂಥೇಳಿ ಕಾದು ಕೂತ್ಕೊಳ್ಳುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟೇ ಅಲ್ಲದೆ ಅವರ 2 ನರ್ಸಿಂಗ್ ಹೋಮ್ಗಳಲ್ಲಿ ಕೆಲವು ಸುಲಭವಾದಂಥ ಯೋಗದ ಆಸನಗಳನ್ನು ಗ್ಯಾಸ್ಟ್ರೈಟಿಸ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಅವರುಗಳಿಗೆ ಗುರುತು ಹಾಕಿಕೊಟ್ಟು ತೋರಿಸ್ಕೊಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಲವು ಪ್ರಾಣಾಯಾಮದ ಪ್ರಯೋಗಗಳನ್ನು ಕೂಡ ಅನೇಕ ಕಾಯಿಲೆಗಳಿಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ NV ಕೃಷ್ಣಮೂರ್ತಿ ಅಂತ ಪ್ರಜ್ಞಾ ಕುಟೀರ ಅಂತ ಇಟ್ಕೊಂಡಿದ್ದಾರೆ. ಇವರು JSS ಆಸ್ಪತ್ರೆಯಲ್ಲಿ ಸುಮಾರು 15 ಪ್ರಾಚಾರ್ಯರಾಗಿದ್ದು ಇದೀಗ ಕೇರ್ಗಳ್ಳಿ ಮತ್ತು ಕುವೆಂಪು ನಗರಗಳಲ್ಲಿ ಆಯುರ್ವೇದ ಮತ್ತು ಯೋಗ ಕೇಂದ್ರಗಳನ್ನು ನಡೆಸ್ತಾ ಬಂದಿದ್ದಾರೆ. 1000 ಕಡೆಗಳಲ್ಲಿ ಉಪನ್ಯಾಸವನ್ನು ಕೊಟ್ಟು ಆಸ್ಟ್ರೇಲಿಯಾದಲ್ಲಿ ಕೂಡ ಒಂದು ಕೇಂದ್ರವನ್ನು ಸ್ಥಾಪಿಸಿ ಮೈಸೂರಿನ ಸುತ್ತಮುತ್ತಲಿನ ಜನತೆಗೆ ಆರೋಗ್ಯವೇ ಭಾಗ್ಯ ಅಂತ ಸಾರ್ತಾ ಬಂದಿದ್ದಾರೆ. ಇವರ ಶ್ರೀಮತಿ ಪೂರ್ಣಿಮಾರವರು ಸಹ ಯೋಗ ಮತ್ತು ಆಯುರ್ವೇದದಲ್ಲಿ ತಜ್ಞ ವೈದ್ಯೆ ಆಗಿದ್ದು ಅನೇಕ ಕಡೆಗಳಲ್ಲಿ ಉಪನ್ಯಾಸವನ್ನು ನಡೆಸ್ಕೊಡ್ತಾ ಬಂದಿದ್ದಾರೆ. ಒಂದು ವಿಷನ್ ಇಟ್ಕೊಂಡಿರ್ತಕ್ಕಂಥ ಕೆಲವೇ ಕೆಲವು ಯೋಗ ಕೇಂದ್ರಗಳು, ಆ ಕೇಂದ್ರಗಳಲ್ಲಿ ಸತತವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥ ಒಂದಲ್ಲ ಒಂದು ಕಾರ್ಯಚಟುವಟಿಕೆಗಳು ಇವತ್ತು ಮೈಸೂರನ್ನು ಯೋಗ ಹಬ್ ಅಂತ ಕರೆಸ್ಕೊಳ್ಳೋಂಗೆ ಮಾಡಿದೆ. ಮೈಸೂರಿನಲ್ಲಿ ಏರೋಡ್ರಮ್ ಇದೆ, ಹಾಗೆ ಬೆಂಗಳೂರಿನಿಂದ ಏರೋಡ್ರಮ್ಮಿಂದ ಸ್ಟ್ರೈಟ್ ಅವೇ ಮೈಸೂರಿಗೆ ಬರೋದಕ್ಕೆ ಸುಲಭವಾದಂಥ ದಾರಿ ಇದೆ. ಈಗಂತೂ ಇನ್ನೂ ಒಂದು 6 ಪಥಗಳು ಹೆಚ್ಚಾಗ್ತಾ ಇದೆ, ಸುಲಭವಾಗಿ ಮೈಸೂರನ್ನ ರೀಚ್ ಆಗ್ಬೋದು. ಮೈಸೂರಿಗೆ ಬಂದ ನಂತರ ಕೇವಲ ಯೋಗಕ್ಕಷ್ಟೇ ಅಲ್ಲದೆ ಮೈಸೂರಿನ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳನ್ನು ಕೂಡ ವೀಕ್ಷಣೆ ಮಾಡಿ ಇದರ ಒಂದು ವಿಶೇಷವನ್ನು ಇಡೀ ಪ್ರಪಂಚಕ್ಕೆ ಸಾರ್ಬೋದು. ಇಡೀ ಪ್ರಪಂಚ ಮೈಸೂರನ್ನು ಯಾಕೆ ನೋಡುತ್ತೆ ಯೋಗಕ್ಕೆ ಅಂತಂದರೆ ಇಲ್ಲಿನೇ ಯೋಗದ ಉಗಮ ಆಯ್ತೇನೋ ಅನ್ನೋ ರೀತಿಯಲ್ಲಿ ಭಾಸ ಆಗ್ತಾ ಇದೆ. ಅನೇಕ ಋಷಿಮುನಿಗಳು ಹಿಮಾಲಯದಲ್ಲಿ ಮಾಡಿದರೂ ಸಹ ಇವತ್ತು ಅವರು ಮಾಡಿದಂಥ ಅನೇಕ ಸಾಧನೆಗಳನ್ನು ಭೂಮಿಗಿಳಿಸಿದಂಥ ಜನ ಅಂತ ಹೇಳ್ಬೋದು. ಇಲ್ಲಿರ್ತಕ್ಕಂಥ ಯೋಗದ ಬೇರೆ ಬೇರೆ ತಜ್ಞರುಗಳು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅನೇಕ ಜನ ಯೋಗನ ಕಲ್ತ್ಕೊಂಡು ಬಿಡ್ತೀವಿ ಅಂತ ಬಂದುಬಿಡ್ತಾರೆ ಇಲ್ಲಿಗೆ. ಆದರೆ ಇಲ್ಲಿ ಬಂದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಅನೇಕ ಸಂದೇಹಗಳು ಕೂಡ ಬರುತ್ತೆ. ಯಾಕೆಂದರೆ ಯೋಗ ಥಿಯರಿ ಇಲ್ಲದಲೇ ಪ್ರಾಕ್ಟಿಕಲ್ ಮಾತ್ರ ಕಲ್ತ್ಕೊಂಡು ಹೋಗೋದ್ರಿಂದ ಬೇರೆ ತಮ್ಮ ದೈನಂದಿಕವಾದಂಥ ಆರೋಗ್ಯವನ್ನು ಸರಿಪಡಿಸ್ಕೋಬೋದೇ ಹೊರತು ಯಾವುದೇ ರೀತಿಯಾದಂತಹ ಅವರ ಮೂಲ ಉದ್ದೇಶ ಆತ್ಮಸಾಕ್ಷಾತ್ಕಾರ ಏನಿದೆ ಅದನ್ನು ಮಾಡಿಕೊಳ್ಳುವಂಥದಕ್ಕೆ ಒಬ್ಬ ಸರಿಯಾದ ಗುರು ಬೇಕಾಗುತ್ತೆ. ಅಂಥ ಗುರುಗಳು ಮೈಸೂರಿನಲ್ಲಿ ಬೇಕಾದಷ್ಟು ಇದ್ದರೂ ಸಹ ಅವರು ಹುಡುಕುವಾಗ ಬಹಳ ಕಷ್ಟ ಆಗ್ತಾ ಇದೆ. ಆ ದೃಷ್ಟಿಯಿಂದ ಯಾವ್ಯಾವ ಕೇಂದ್ರಗಳಲ್ಲಿ ಸುಲಭವಾದಂಥ ಆಸನಗಳನ್ನು ಮಾತ್ರ ಕಲಿಬೇಕು, ಆಸನಗಳಷ್ಟೇ ಅಲ್ಲದೆ ಪಾತಂಜಲಿ ಯೋಗ ಸೂತ್ರಗಳು ಇವುಗಳನ್ನು ಕೂಡ ಅಧ್ಯಯನ ಮಾಡಿ ಬೇರೆ ಬೇರೆ ಗ್ರಂಥಗಳನ್ನು ಅಧ್ಯಯನ ಮಾಡಿ ತಮ್ಮ ಒಂದು ಕ್ಷೇತ್ರದಲ್ಲಿ ಇಡೀ ಪ್ರಪಂಚಕ್ಕೆ ಪಸರಿಸಬೇಕಾದಂಥ ನಿಜವಾದ ಯೋಗವನ್ನು ಕಲಿಯೋದು ಎಲ್ಲಿ ಅನ್ನೋದಕ್ಕೋಸ್ಕರ ಇವತ್ತು ಒಂದು ದೊಡ್ಡ ಕೇಂದ್ರ ಮೈಸೂರಿನಲ್ಲಿ ಆಗಬೇಕಾಗಿದೆ. ಮೈಸೂರಿನ ವಿಶ್ವವಿದ್ಯಾನಿಲಯದಿಂದಿರ್ಬೋದು ಅಥವಾ ಪ್ರೈವೇಟ್ ಸಂಸ್ಥೆಯಿಂದಿರ್ಬೋದು, ಇದು ಇವತ್ತು ಆಗಬೇಕಾದಂತಹ ತಕ್ಷಣದ ಕೆಲಸ ಅಂತ ಅನಿಸುತ್ತೆ. ಯೋಗ ಒಂದು ಜೀವನ ಕಲೆ, ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತೀವಿ. ಸಂಗೀತ, ನಾಟ್ಯ, ಆಟಗಳು ಎಲ್ಲವೂ ಅದೇ ರೀತಿ ಒಂದು ಕಲೆ. ಮೈಸೂರಿನಲ್ಲಿ ಈ ಎಲ್ಲ ಕಲೆಗಳಿಗೆ ಸಂಬಂಧಪಟ್ಟಂತೆ

ಗೋಚರ ಆಗ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ಎಲ್ಲ ಕೇಂದ್ರಕ್ಕೂ ಜಗನ್ಮೋಹನ ಅರಮನೆ ಸೆಂಟ್ರ್ ಪಾಯಿಂಟ್ ಆಗಿತ್ತು. ಸಂಜೆ ಸಂಗೀತ, ನಾಟ್ಯ, ಉಪನ್ಯಾಸಗಳು ಇವೆಲ್ಲ ನಡೆದ್ರೆ ಬೆಳಗ್ಗೆ ಯೋಗ ಮತ್ತು ವ್ಯಾಯಾಮ ಶಾಲೆ ನಡೀತಾ ಇತ್ತು. ಇಂದು ಭರತನಾಟ್ಯ ಯೋಗಾಸನ ಅಳವಡಿಸ್ಕೊಂಡಿದೆ. ಯಾಕೆಂದರೆ ಕ್ಲಿಷ್ಟವಾದ ಆಸನಗಳನ್ನು ಮಾಡ್ತಾ ಮಾಡ್ತಾ ನೃತ್ಯವನ್ನು ಮಾಡೋದನ್ನ ನಾವು ನೋಡ್ತೀವಿ. ಈ ಅನೇಕ ಭಂಗಿಗಳನ್ನು ಪ್ರದರ್ಶಿಸ್ತಾ ಇರೋದನ್ನು ನೋಡಿದ್ರೆ ನಮಗೆ ಇಲ್ಲಿ ಕೆಲವರು ಹೆಸರುಗಳು ಜ್ಞಾಪಕ ಬರುತ್ತೆ. ಕೃಪಾ ಪಡಿಕೆ, ರಾಧಿಕಾನಂದ ಕುಮಾರ್, ವಸುಂಧರಾ ದೊರೆಸ್ವಾಮಿ, ನಂದಿನಿ ಈಶ್ವರ್, ರೇವತಿ ಪ್ರಸಾದ್, ರೋಹಿಣಿ ಚಂದ್ರಮೋಹನ್, ತುಳಸಿ ರಾಮಚಂದ್ರ ಮುಂತಾದವರು ಜಗತ್ ಪ್ರಸಿದ್ಧರಾಗಿ ಅನೇಕ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಇವರುಗಳು ಅನೇಕ ವಿದ್ಯಾರ್ಥಿನಿಯರಿಗೆ ನೃತ್ಯವನ್ನು ಹೇಳ್ಕೊಡುವಾಗ ಅದರ ಮಧ್ಯೆ ಮಧ್ಯೆ ಯೋಗದ ಆಸನಗಳ ಭಂಗಿಗಳನ್ನು ಸೇರಿಸ್ಕೊಂಡು ಮಾಡಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ರೀತಿ ಕಲಿಯುವಂಥ ಆಸಕ್ತಿ ಇರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಕೆಲವು ಯೋಗ ಸೆಂಟ್ರಿಗೆ ಹೋಗಿ ಮೊದಲು ಯೋಗವನ್ನು ಕೂಡ ಜೊತೆ ಜೊತೆಯಲ್ಲಿ ಕಲಿತಾ ಇರೋದು ಸಹಜ ಆಗಿದೆ. ಅನೇಕ ಶಾಲಾ ಕಾಲೇಜುಗಳಲ್ಲಿ ಕೂಡ ಮಕ್ಕಳು ಏಕಾಗ್ರತೆಗಾಗಿ ಪದ್ಮಾಸನ, ಚಿನ್ಮುದ್ರ, ಧ್ಯಾನವನ್ನು ಕಲಿಯೋದಕ್ಕೆ ಪ್ರಚೋದಿಸ್ತಾ ಇರ್ತಾರೆ. ಮಕ್ಕಳ ಚಾಂಚಲ್ಯತೆಯನ್ನು ಸರಿಪಡಿಸ್ತಾ ಇರೋದನ್ನ ನಾವು ಗಮನಿಸ್ಬೋದು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಮತ್ತು ಭರತನಾಟ್ಯ ಜನಪ್ರಿಯವಾಗಿದೆ. ಯಾವುದೇ ಒಂದು ಕಾಂಪಿಟೇಷನ್ ಎಲ್ಲೇ ನಡೆದ್ರೂ ಅಲ್ಲಿ ಸಂಗೀತದ ಅಥವಾ ಯಾವುದಾದ್ರು ಒಂದು ಹಾಡುಗಳನ್ನು ಹಾಕಿ ಅದರ ಮೂಲಕ ಅಲ್ಲಿ ಒಂದು ಯೋಗಾಸನಗಳ ಗುಚ್ಛವನ್ನು ಪ್ರದರ್ಶಿಸ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಂಗೀತದ ಅನೇಕ ರಾಗಗಳು ಮೆದುಳಿನ ಮೇಲೆ ಋಣಾತ್ಮಕ ಅಂಶಗಳನ್ನು ಹೊರಬರುವಂತೆ ಮಾಡುತ್ತೆ ಅಂತ ಹೇಳಿ ಗಮನಕ್ಕೆ ಬಂದಿದೆ. ಧನಾತ್ಮಕ ಚಿಂತನೆ ಮಾಡುವಂತೆ ಇದು ಮಾಡುತ್ತೆ. ಅನೇಕ ಭಜನೆಗಳು, ಕೀರ್ತನೆಗಳು, ಕೆಲವು ಸಂಗೀತ ಪರಿಕರಗಳು ಅಂದರೆ ಕೊಳಲು, ವೀಣೆ, ಪಿಟೀಲು ಇವುಗಳನ್ನು ನುಡಿಸುವಾಗ ಸಹ ಆ ಸ್ವರಗಳು ತರಂಗಗಳಿಂದ ಕೂಡಿದ್ದು ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇಡೀ ದಿನ ಆ ಗುಂಗಿನಲ್ಲಿ ವ್ಯಕ್ತಿಯ ಬೇರೆಡೆಗೆ ತನ್ನ ಮನಸ್ಸನ್ನು ಕೇಂದ್ರೀಕರಿಸದಲ್ಲೇ ಒಳ್ಳೆಯ ಆಲೋಚನೆಗಳನ್ನು ಹೆಚ್ಚೆಚ್ಚು ಮಾಡ್ತಾ ಹೋಗ್ತಾನೆ. ಕೆಲವು ಮಕ್ಕಳಿಗೆ ಆಟದ ಮುಖಾಂತರ ಗಮನ ಸೆಳೆದು ಯೋಗ ವ್ಯಾಯಾಮ, ಯೋಗದ ಯಮ, ನಿಯಮ, ಪ್ರಾಣಾಯಾಮಗಳನ್ನು ಹೇಳ್ಕೊಡೋದನ್ನು ನಾವು ಗಮನಿಸ್ತೀವಿ. ಯಾರು ಹೆಚ್ಚು ಹೊತ್ತು ಓಂಕಾರ ಹೇಳ್ತಾರೆ ಅಥವಾ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಅಂತ ಹೇಳುವಾಗ ಎಷ್ಟು ಹೊತ್ತು ಜಾಸ್ತಿ ಅವರು ಉಸಿರನ್ನ ಹಿಡಿತಾರೆ, ಇದರ ಮೇಲೆ ಪ್ರಾಣಾಯಾಮವನ್ನು ಎಷ್ಟು ಮಾಡಬಹುದು ಅನ್ನುವಂಥದ್ದನ್ನು ನಿಗದಿಪಡಿಸ್ಬೋದು. ಅದಾದಮೇಲೆ ಧ್ಯಾನ, ಶವಾಸನ, ಕಣ್ಣಿನ ವ್ಯಾಯಾಮ ಅಂದರೆ ಇದರಲ್ಲಿ ತ್ರಾಟಕ ಅಂತ ಕರಿತೀವಿ, ದೂರದೃಷ್ಟಿ, ಸಮೀಪ ದೃಷ್ಟಿ ಇವುಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಮಾಡುವಂಥ ತ್ರಾಟಕ ಇದು ಕೂಡ ಅನೇಕ ಕಡೆಗಳಲ್ಲಿ ಮಾಡಿಸ್ತಾ ಇರೋದನ್ನು ನಾವು ಗಮನಿಸ್ತೀವಿ. ಮೈಸೂರಲ್ಲಿರ್ತಕ್ಕಂಥ ಎಲ್ಲ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗಳು ಕೂಡ ಈ ಶಿಕ್ಷಣ ಇಲಾಖೆನೇ ಅದನ್ನು ಕಂಪಲ್ಸರಿ ಮಾಡಿದೆ, ಯೋಗ ಶಿಕ್ಷಣನ ಪಡ್ಕೋಬೇಕು ಅಂತ. ಹಾಗೆ ಎಲ್ಲ ಶಾಲೆ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಒಂದ್ಸಲನಾದರೂ ಯೋಗೋತ್ಸವ ನಡೆಸೋದಕ್ಕೆ ತಿಳಿಸೋದು ತುಂಬ ಒಳ್ಳೆಯದು. ಪ್ರತಿ ಪಾರ್ಕ್ನಲ್ಲಿ ಯೋಗಾಸಕ್ತರಿಗೆ ಯೋಗ ಮಾಡಿಸುವಂಥದ್ದು, ಅನೇಕ ಯೋಗದ ವಿಷಯಗಳನ್ನು ಮಾಹಿತಿ ಕೊಡುವಂಥದ್ದು ಇದೆಲ್ಲ ಮುಂದಿನ ದಿನಗಳಲ್ಲಿ ಆಗಬೇಕಾಗಿರುವಂಥ ಒಂದು ಕೆಲಸ ಅಂತ ನನಗಾದರೂ ಅನಿಸುತ್ತೆ. ಇವತ್ತು ಚಂದ್ರಲೋಕಕ್ಕೆ ಹೋಗ್ತಾ ಇರತಕ್ಕಂಥ ಅನೇಕ ಜನ ಮೊದಲು ಯೋಗವನ್ನು ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ರಷ್ಯಾದಲ್ಲಿ ಯೋಗವನ್ನು ಅಭ್ಯಾಸ ಮಾಡಿಕೊಂಡು ಕಲ್ಪನಾ ಚಾವ್ಲಾ ಅವರು ಚಂದ್ರಲೋಕಕ್ಕೆ ಹೋದೆ ಅಂತ ಹೇಳ್ತಾರೆ. ಭಗವದ್ಗೀತೆಯನ್ನು ಓದ್ಬಿಟ್ಟು ಅದರಲ್ಲಿರ್ತಕ್ಕಂಥ ಸಾರವನ್ನು ತಗೊಂಡು ನಾನು ಚಂದ್ರಲೋಕಕ್ಕೆ ಹೋದೆ ಅಂತ ಹೇಳ್ತಾರೆ. ಈ ರೀತಿ ಬೇರೆ ಬೇರೆ ಗ್ರಹಗಳಿಗೆ ಹೋಗೋರು ಕೂಡ ಇವತ್ತು ಯೋಗವನ್ನು ಮಾಡಿ ತಮ್ಮ ಒಂದು ಫಿಸಿಕಲ್ ಫಿಟ್ನೆಸ್, ಮೆಂಟಲ್ ಫಿಟ್ನೆಸ್ ಎರಡನ್ನೂ ಸರಿಪಡಿಸ್ಕೊಂಡು ಹೋಗ್ತಾ ಇರೋದನ್ನು ನಾವು ಗಮನಿಸ್ತೀವಿ. ಈ ರೀತಿ ಮಾಡೋದ್ರಿಂದ ಇಡೀ ಶರೀರದ ಎಲ್ಲ ಅಂಗಾಂಗಗಳು ವಾಪಸ್ ಬಂದಮೇಲೆ ಕೂಡ ಸುವ್ಯವಸ್ಥಿತೆಯಲ್ಲಿ ಇರತಕ್ಕಂಥದ್ದನ್ನು ಗಮನಿಸ್ತೀವಿ. ಬೇರೆ ಅನೇಕ ಎಕ್ಸರ್ಸೈಸ್ಗಳನ್ನು ಮಾಡಿಸಿ ಕಳಿಸಿದಂಥ ಚಂದ್ರಲೋಕಕ್ಕೆ ಹೋಗಿ ವಾಪಸ್ ಬಂದವರು ಅನೇಕ ಕಾಂಪ್ಲಿಕೇಷನ್ಸ್ ರೋಗಗಳಿಗೆ ತುತ್ತಾಗಿರ್ತಕ್ಕಂಥದ್ದನ್ನು ನೋಡಿ ಈ ಯೋಗವನ್ನು ಮಾಡೋದು ತುಂಬ ಒಳ್ಳೆಯದು ಅನ್ನುವಂಥದ್ದನ್ನು ಇವತ್ತಿನ ದಿವಸ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ.

ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ ಕೇಳಿದರೆ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ವೇಳೆ ಸರಿಯಾಗಿ 8:42:40 ಆಕಾಶವಾಣಿ ಮೈಸೂರು. ಕರೆಗೊಂದು ಗೀತೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ಪ್ರೀತಿಯ ಶ್ರೋತೃಗಳೇ, ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 0821251258 ಅಥವಾ 2515089.

0: ಬನ್ನಿ, ನಮ್ಮ ಇವತ್ತಿನ ಮೊದಲ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ಹಲೋ ಆಕಾಶವಾಣಿ.
1: ಹಲೋ ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸರ್, ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣಿ ಸರ್.
0: ಸುರೇಶ್ ಅವರು ಯಾವ ಹಾಡು ಬೇಕಾಗಿತ್ತು?
1: ಸರ್, ಪ್ರಿಯ ಸರ್ ಫಿಲಂ ಹೆಸರು, ಅದರಲ್ಲಿ ನನ್ನಲ್ಲಿ ನೀನಾಗಿ ಗೀತಕ್ಕೋಸ್ಕರ ಆಗಿತ್ತಿರ್ಲಿ.
0: ಫಿಲಂ ನೋಡಿದ್ದೀರಾ?
1: ಫಿಲಂ ಒಂದೇ ಒಂದ್ಸರಿ ನೋಡಿದ್ವಿ ಸರ್, ಕತ್ತಿ ಅಷ್ಟು ನೆನಪಲ್ಲ. ರಜನಿಕಾಂತ್ ಶ್ರೀದೇವಿನ ನಟನೆ ಇರ್ಬೇಕು ಸರ್.
0: ಜೇಸ್ ದಾಸ್ ಹಾಡಿದ್ದಾರೆ, ಎಸ್ ಜಾನಕಿ ಹಾಡಿದ್ದಾರೆ, ಇಳಿಯರಾಜ ಅವರ ಸಂಗೀತ ನಿರ್ದೇಶನ ಇದೆ.
1: ಚೆನ್ನಾಗಿದೆ.
0: ಓಕೆ ಸುರೇಶ್ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ. ನಮಸ್ಕಾರ.
1: ಓಕೆ ಸರ್, ನಮಸ್ತೆ ಸರ್.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಹಲೋ ಆಕಾಶವಾಣಿ.
3: ಹಲೋ ನಮಸ್ಕಾರ ಸರ್.
2: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಹಲೋ ಹಲೋ, ಯಾರು ಮಾತಾಡ್ತಿರೋದು? ಕೇಳಿಸ್ತಾ ಇದೆಯಾ?
3: ಈಗ ಕೇಳಿಸ್ತಾ ಇದೆ. ಮಹೇಶ್ ಶಿಕಾರಿಪುರ ಸರ್.
2: ಮಹೇಶ್ ಅವರು ಶಿಕಾರಿಪುರದಿಂದ. ಯಾವ ಹಾಡು ಬೇಕಾಗಿತ್ತು
3: ಸರ್? ನನಗೆ ಪರಮಾತ್ಮ ಫಿಲ್ಮ್ ಇಂದ ಸರ್.
2: ಹಾ ಹಾ, ಅದರಲ್ಲಿ ಯಾವ ಹಾಡು?
3: ತಿಳಿಯುವ ಮುನ್ನವೇ. ಈ ಸಾಂಗ್ ಸರ್
2: ಏನು ಆ ಹಾಡಿನ ವಿಶೇಷ
3: ಸರ್? ಇವತ್ತು ಆ ಚಿತ್ರನಟಿ ದೀಪಾ ಸನ್ನಿಧಿ ಅವರ ಜನ್ಮದಿನ ಇದೆ, ಹಾಗಾಗಿ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ಹಾಗೆ ಸರ್, ಇನ್ನೊಂದು, ನಮ್ಮ ದಾವಣಗೆರೆಯಲ್ಲಿ ನಮ್ಮ ತಂಗಿ ಆರತಿ ಅಂತ ಇದ್ದಾರೆ, ಅವ್ರದ್ದು ಹುಟ್ಟುಹಬ್ಬ ಇದೆ ಸರ್ ಇವತ್ತು. ಇಬ್ರಿಗೂ ಹುಟ್ಟುಹಬ್ಬ ಶುಭಾಶಯಗಳು ಸರ್.
2: ಓಕೆ ಓಕೆ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಿದ್ದಾರೆ ಫಿಲಮ್ ಅಲ್ಲಿ. ಮಹೇಶ್ ಅವ್ರು ಏನ್ ಮಾಡ್ತಾ ಇದ್ದಾರೆ?
3: ಪುನೀತ್ ರಾಜ್ಕುಮಾರ್, ದೀಪಾ ಸನ್ನಿಧಿ ಸರ್.
2: ಓಕೆ ಓಕೆ. ಮಹೇಶ್ ಅವ್ರು ಏನ್ ಮಾಡ್ತಾ ಇದ್ದಾರೆ ನೀವು?
3: ಸರ್ ನಮ್ದು ಕಿರಾಣಿ ಅಂಗಡಿ ಇದೆ ಸರ್.
2: ಕಿರಾಣಿ ಅಂಗಡಿ, ನೀವು ಕರೆ ಮಾಡ್ತಾ ಇರ್ತಿರುತ್ತೆ ಅಲ್ವಾ? ಸಾಕಷ್ಟು ಮಾಡ್ತಾ ಇರ್ತೀರಿ.
3: ಹೌದು ಸರ್, ಮಾಡ್ತಾ ಇರ್ತೀನಿ ಸರ್.
2: ಓಕೆ ಓಕೆ. ಎಷ್ಟು ವರ್ಷಗಳು
3: ಸರ್ ಲೈನ್ ಸಿಗಲ್ಲ ಸರ್?
2: ತುಂಬಾ ಜನ ಕಾಲ್ ಮಾಡ್ತಾ ಇರ್ತಾರಲ್ವಾ? ಎಲ್ಲರಿಗೂ ಅವರ ಹಾಡುಗಳನ್ನ ಕೇಳ್ಬೇಕು ಅನ್ನೋ ಆಸೆ ಇರುತ್ತೆ, ಅವರ ಮಾತುಗಳನ್ನ ಕೇಳ್ಬೇಕು.
3: ನಮ್ ತರ ಸರ್ ಎಲ್ಲರೂ.
2: ಅದೇ ಅದೇ ಅದೇ,
3: ಯಾರು ಕೇಳಿದ್ರು ನಮಗೂ ಒಂಥರ ಖುಷಿನೇ ಸರ್. ಯಾಕಂದ್ರೆ ನಾವು ಕಷ್ಟ ಪಡ್ತಿರ್ತೀವಿ, ಪಾಪ ಅವ್ರು ಕೇಳ್ಬೇಕು ಅಂತ ಆಸೆ ಇರುತ್ತೆ.
2: ಹೌದು ಹೌದು ಹೌದು. ಎಷ್ಟೋ ಜನಕ್ಕೆ ಪ್ರತಿ ವಾರ ಕರೆ ಸಿಕ್ಕೋದಿಲ್ಲ, ಮುಂದಿನ ವಾರ ಪ್ರಯತ್ನ ಪಡ್ತಾರೆ.
3: ಹೌದು ಹೌದು ಸರ್.
2: ಎಲ್ಲರಿಗೂ ಅವಕಾಶ ಸಿಗಬೇಕು. ಓಕೆ ಮಹೇಶ್ ಅವರೇ, ನಿಮ್ಮ
3: ಜನ ಕೇಳುಗರು ಇರ್ತಾರೆ ಸರ್, ಅವರಿಗೂ ನಿರಾಸೆ ಆಗದ್ಬೇಡ ಅಂತ ನಮ್ದು.
2: ಖಂಡಿತ ಖಂಡಿತ, ನಿಮ್ಮ ಚೆನ್ನಾಗಿತ್ತು ಪ್ರಸಾರ ಆಗುತ್ತೆ ಕೇಳಿ.
3: ಓಕೆ ಸರ್,
2: ನಮಸ್ಕಾರ.

0: ಹಲೋ ಆಕಾಶವಾಣಿ
1: ಸರ್, ನಮಸ್ಕಾರ. ಜಿಎನ್ ಮಂಜುನಾಥ್ ಅವರಿಗೆ
0: ನಮಸ್ಕಾರ.
1: ಮಾಡುವ ನಮಸ್ಕಾರಗಳು.
0: ಚಿಕ್ಕಬಂಟಯ್ಯ ಅವರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
1: ಸರ್, ಜೆ ಪಿ ನಗರದಿಂದ. ಸರ್,
0: ಜೆ ಪಿ ನಗರದಿಂದ ಯಾವ ಹಾಡು ಬೇಕಾಗಿತ್ತು?
1: ಸರ್, ಮನೆ ಮೆಚ್ಚಿದ ಹುಡುಗಿಯಲ್ಲಿ ಗೌರಮ್ಮ ನಿನ್ ಗಂಡ ಯಾರಮ್ಮ ಅಂತ ಸಾಂಗ್ ಇದೆಯಲ್ಲ ಸರ್.
0: ಫಿಲಂಗಳನ್ನೆಲ್ಲ ನೋಡ್ತಾ ಇರ್ತೀರಾ
1: ಸರ್?
0: ಫಿಲಂಗಳನ್ನೆಲ್ಲ ನೋಡ್ತಾ ಇರ್ತೀರಾ?
1: ಸರ್, ಹೇಳ್ತಾ ಇರ್ತೀವಿ, ಫಿಲಂಗಳೆಲ್ಲ ನೋಡ್ತಾ ಇರ್ತೀವಿ. ಮತ್ತೆ ಇದಲ್ಲೆಲ್ಲ ರೇಡಿಯೋವನ್ನೆಲ್ಲ ಬರುತ್ತಲ್ಲ, ಫಿಲಂ ಎಲ್ಲ ಕೇಳ್ತಾ ಇರ್ತೀವಿ ಸರ್.
0: ಹಾಡುಗಳು ಬಹಳಷ್ಟು ಜನಪ್ರಿಯ ಆಗೋದು ಆಕಾಶವಾಣಿ ಮೂಲಕನೇ ಅಲ್ವಾ?
1: ಹೌದು ಸರ್, ನಾವು ಕೇಳೋದು ಆಕಾಶವಾಣಿ ಪ್ರಿಯರಲ್ವ ಸರ್. ನಾವು ಆಕಾಶವಾಣಿ ಪ್ರಿಯರು, ಯಾವಾಗಲೂ ಆಕಾಶವಾಣಿ ಕೇಳ್ತಾ ಇರ್ತೀವಿ.
0: ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ?
1: ಎಲ್ಲಾ ಕಾರ್ಯಕ್ರಮಗಳು ಕೇಳ್ತಾ ಇರ್ತವೆ ಸರ್. ನಮ್ಮ ಮಂಜುನಾಥ್ ಅವರಲ್ಲ ಸರ್?
0: ಹೌದು ಹೌದು, ಮಂಜುನಾಥ್
1: ಮಾತಾಡ್ತಾರೆ.
0: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ಮ ಚೆನ್ನಾಗಿ ಪ್ರಸಾರ ಆಗುತ್ತೆ ಕೇಳಿ. ನಮಸ್ಕಾರ.

0: ಹಲೋ ಆಕಾಶವಾಣಿ.
1: ಹಾಂ ಸರ್
0: ನಮಸ್ಕಾರ, ಯಾರು ಮಾತಾಡ್ತಿರೋದು ಮೇಡಮ್?
1: ಸರ್ ನಾನೇ ಮಂಜುರಾಣಿ ಅಂತ. ಸರ್
0: ಮಂಜುರಾಣಿ ಅವರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
1: ಸರ್ ಮೈಸೂರಿಂದ, ವಿಜಯನಗರ ಫೋರ್ಟ್ಸ್.
0: ಓಕೆ, ಯಾವ ಹಾಡು ಬೇಕಾಗಿತ್ತು ಮೇಡಮ್?
1: ಸರ್ ಅದೇ ಹೇಳಿದೆ, ಅದು ಸಿಕ್ಕಿಲ್ಲ ಅಂದ್ರೆ ಇದು ಸರ್ ಎರಡು ಕನಸಿಂದ ಎಂದೆಂದ ನಿನ್ನನ್ನು ಮರೆತು.
0: ಯಾವ ಹಾಡು ಬೇಕಾಗಿತ್ತು ನಿಮಗೆ?
1: ಸರ್ ಎರಡು ಕನಸಿಂದ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ.
0: ಎರಡು ಕನಸು ಇಂದನಾ? ಓಕೆ, ಫಿಲಂ ನೋಡಿದ್ದೀರಾ?
1: ನೋಡಿದೀನಿ ಸರ್, ತುಂಬಾ ಸಲ ನೋಡಿದೀನಿ.
0: ಫಿಲಂ ನೋಡೇ ಇರ್ತಾರೆ, ಆ ಫಿಲಂ ಅಂತ ಯಾರು ಮಿಸ್ ಮಾಡೋದೇ ಇಲ್ಲ.
1: ಹೌದು, ಕಾದಂಬರಿನೂ ಸರ್, ಅದು ವಾಣಿಯವ್ರದ್ದು ಕಾದಂಬರಿನೂ ಓದಿದ್ದೀನಿ, ಮತ್ತೆ ಫಿಲಂನು ತುಂಬಾ ಸಲ ನೋಡಿದೀವಿ.
0: ಏನ್ ಮಾಡ್ತಾ ಇದ್ದೀರಿ ಮೇಡಮ್ ನೀವು?
1: ಸರ್ ನಾನು ಗವರ್ನಮೆಂಟ್ ಎಂಪ್ಲಾಯಿ ಸರ್, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಇಲ್ಲಿ ಮೈಸೂರಲ್ಲಿ.
0: ಇನ್ನು ಸರ್ವಿಸ್ ಅಲ್ಲಿ ಇದ್ದೀರಾ ಮೇಡಮ್?
1: ಹೌದು ಸರ್, ಇನ್ 3 years ಇದೆ.
0: ಓಕೆ ಓಕೆ.
1: ಇಷ್ಟು ಸರ್ವಿಸ್ ಅಲ್ಲಿ ಇವತ್ತೇ ಫಸ್ಟ್ ಸರ್ ಆಕಾಶವಾಣಿಯಲ್ಲಿ ಸಿಕ್ಕಿರೋದು.
0: ಫಸ್ಟ್ ಟೈಮ್ ಕರೆ ಮಾಡ್ತಾ ಇದ್ದೀರಿ. ಕಾರ್ಯಕ್ರಮಗಳೆಲ್ಲ ಕೇಳೋದಕ್ಕೆ ಸಮಯ ಇರುತ್ತೆ ನಿಮಗೆ? ಸಿಗ್ತಾ ಇರುತ್ತೆ.
1: ಅದೇ ಸರ್, ಮೊಬೈಲ್ ಅಲ್ಲೇ ಈಗ ರೇಡಿಯೋ ಇದೆಯಲ್ಲ ಸರ್, ಹಾಗಾಗಿ ಟೈಮ್ ಸಿಕ್ತಾಗೆಲ್ಲ ಕೇಳ್ತಾ ಇರ್ತೀವಿ. ತುಂಬಾ ಚಿಕ್ಕದ್ರಲ್ಲೆಲ್ಲ ರೇಡಿಯೋನೇ ಇದ್ದಂತ ಕಾಲದಲ್ಲಿ ತುಂಬಾ ಚೆನ್ನಾಗಿತ್ತು ಸರ್, ರೇಡಿಯೋ ಕೇಳ್ತಾನೆ ಇರ್ತೀವಿ. ನಮ್ದು ಒಂದು ಹಳೆಯ ಹಾಡುಗಳನ್ನ ಕೇಳದೆ ಒಂದು ಸ್ನೇಹಿತರದು ಒಂದು ಈ ಗ್ರೂಪ್ ಇದೆ ಸರ್, ಅಲ್ಲಿ ಎಲ್ಲ ಗೀತೆಗಳನ್ನ ಸಿಗದೆ ಇರೋದನ್ನ ಶೇರ್ ಮಾಡ್ಕೋತಾ ಇರ್ತೀವಿ ಹುಡುಕಿ. ಹಳೆ ಹಾಡೆಲ್ಲ ಕೇಳೋದು ಅಂದ್ರೆ ತುಂಬಾ ಇಷ್ಟ ಸರ್.
0: ಹಾಡೋ ಅಭ್ಯಾಸ ಕೂಡ ಇದೆಯಾ?
1: ಸ್ವಲ್ಪ ಸರ್, ಅಷ್ಟು ಒಳ್ಳೆ ಸಿಂಗರ್ ಅಲ್ಲ ನಾನು.
0: ಓಕೆ, ಶಾಸ್ತ್ರೀಯವಾಗಿ ಏನು ಕಲ್ತಿಲ್ಲ, ಸುಮ್ಮನೆ ಖುಷಿಗಾಗಿ
1: ಹಾಡ್ತಾ ಇರ್ತೀರಿ. ಹಾಗೆ ಆಕಾಶವಾಣಿನೇ ನಮಗೆ ಗುರು ಸರ್.
0: ಎಷ್ಟು ವರ್ಷ ಆಯ್ತು ಮೇಡಮ್ ಸರ್ವಿಸ್ ನಿಮ್ದು?
1: ನಂದು ಸರ್ 27 ಇಯರ್ಸ್ ಆಯ್ತು ಸರ್, ಜುಲೈ 21.
0: ಇನ್ನು 3 ವರ್ಷ ಇದೆ.
1: ಇನ್ನು 3 ವರ್ಷ ಇದೆ ಸರ್.
0: ಓಕೆ ಓಕೆ. ಬೇರೆ ಎಲ್ಲ ಕಡೆನೂ ಕೆಲಸ ಮಾಡಿದಿರಲ್ಲ, ಮೈಸೂರಲ್ಲೇ ಹೆಚ್ಚ ಮೇಡಮ್?
1: ಇಲ್ಲ ಸರ್, ಬ್ಯಾಂಗ್ಳೂರಲ್ಲೂ ಫಸ್ಟ್ ಮಾಡಿದ್ದೀನಿ, ಮಂಡ್ಯ. ಮೈಸೂರು ಸರ್, ಮೈಸೂರಿಗೆ ಬಂದು 10-12 years ಆಯ್ತು.
0: ಓಕೆ ಓಕೆ.
1: ನಾವು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ಅಂತ ಸರ್ ನನ್ನ ನೇಟಿವ್.
0: ಓಕೆ ಓಕೆ.
1: ಹಾಗಾಗಿ ಮೈಸೂರಲ್ಲಿ ಫೈನಲಿ ಸೆಟ್ಲ್ ಆಗಿದ್ದೀನಿ.
0: ಸಂತೋಷ ಮೇಡಮ್, ಇದೇ ರೀತಿ ಕರೆ ಮಾಡ್ತಾ ಇರಿ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಕೇಳಿ.
1: ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463389.
1: ಹಲೋ ಆಕಾಶವಾಣಿ
2: ಸರ್, ನಮಸ್ತೆ.
1: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
2: ಸರ್, ನಾವು ಇಲ್ಲಿ ಕೊಪ್ಪಳ ಜಿಲ್ಲೆ ಇಲ್ಲಿ ಎರೂರ್ ಗ್ರಾಮದಿಂದ ಸರ್, ನಾ ಗಂಗಪ್ಪ ಬಡಿಗೇರ್ ಅಂತ.
1: ಗಂಗಪ್ಪ ಬಡಿಗೇರ್ ಅವರು ನಮ್ಮ ಖಾಯಂ ಶ್ರೋತೃಗಳು ಪ್ರತಿ ವಾರ ಕರೆ ಮಾಡ್ತಾ ಇರ್ತಾರೆ. ಯಾವ ಹಾಡು ಬೇಕಾಗಿತ್ತು?
2: ಅದು ನೀವು ಇದ್ದಾಗ ಸರ್ ನಮ್ಮ ಕರೆ ಸಿಗುತ್ತೆ ಸರ್.
1: ಯಾವ ಹಾಡು ಬೇಕಾಗಿತ್ತು
2: ಸರ್? ಅದು ಇಳಿದುಬಾ ತಾಯಿ ಇಳಿದುಬಾ ಅಂತ ಹೇಳಂತ ಒಂದು ಹಾಡಿದ್ರು ಸರ್, ಅರಿಶಿನ ಕುಂಕುಮ ಚಿತ್ರ.
1: ಫಿಲಂ ನೋಡಿದ್ದೀರಾ?
2: ಹಾಡು ಪ್ರಸಾರ ಮಾಡ್ಬೇಕಾಯ್ತು ಸರ್.
1: ಓಕೆ, ಪ್ರಸಾರ ಮಾಡಿದ್ವಿ. ತುಂಬಾ ಹಳೆ ಹಾಡನ್ನ ಕೇಳಿದಿರಿ. ಖಂಡಿತ ಪ್ರಸಾರ ಮಾಡ್ತೀವಿ. ದರಾ ಬೇಂದ್ರೆ ಅವರು ಬರೆದಿರುವಂತಹ ಗೀತೆ ಇದು. ಫಿಲಂ ಅಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಭಾವಗೀತರಲ್ಲಿ ನಮ್ಮ ಕಾಳಿಂಗರಾಯರ್ ಹಾಡಿರೋದನ್ನ ಕೇಳಿದಿರಲ್ಲ?
2: ಇಲ್ಲ ಸರ್, ಕೇಳಿಲ್ಲ.
1: ಸಮಯ ಸಿಕ್ಕಾಗ ಕೇಳಿ, ಅಷ್ಟೇ ಚೆನ್ನಾಗಿ ಹಾಡಿದ್ದಾರೆ. ಇದನ್ನ ಫಿಲಂ ಅಲ್ಲೂ ಕೂಡ ಅಳವಡಿಸ್ಕೊಂಡಿದ್ದಾರೆ. ಓಕೆ ಗಂಗಪ್ಪ ಅವರೇ, ನಿಮ್ಮೊಮ್ಮೆ ಚೆನ್ನಾಗಿದೆ ಪ್ರಸಾರ ಆಗ್ತಾ ಇದೆ.
2: ಧನ್ಯವಾದಗಳು.
1: ನಮಸ್ಕಾರ.

ಆತ್ಮೀಯ ಶ್ರೋತೃಗಳೇ, ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿತಿನ್ ಸ್ನಾದಾಮೃತ ಸಂಗೀತ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ.

0: ಮರೆಯದೆ ಕೇಳಿ. ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಎಫ್ಎಂ 100.6.
1: ಹಲೋ ಆಕಾಶವಾಣಿ.
2: ಹಲೋ ಸರ್, ನಾನು ಸರ್ ಬಾಲು ಅಂತ ತಳಗವಾಡಿಯಿಂದ. ಸರ್
1: ತಳಗವಾಡಿಯಿಂದ ಯಾವ ಹಾಡು ಬೇಕಾಗಿತ್ತು?
2: ಸರ್ ಸಿಡಿದ ಸವರ್ ಬೇಡ ಅನ್ನೋರು ಉಂಟೆ, ಹುಡುಗಿ ಬೇಡ ಅನ್ನೋರು ಉಂಟೆ.
1: ಏನ್ ಮಾಡ್ತಾ ಇದ್ದೀರಿ ನೀವು?
2: ನಾವು ಸಹ ಮಗ್ಗನೆಯವರು ಸಹ, ಲೂಮ್ಸ್ ಪವರ್ಲೂಮ್ ಬಟ್ಟೆ ನೆಯ್ಯವರು ಸೀರೆ ನೆಯ್ಯವರು ಸರ್.
1: ಓಹೋ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ?
2: ನಾವು ಒಂದು 20 ವರ್ಷದಿಂದ ಮಾತಾಡ್ತಾ ಇದೀವಿ ಸರ್. ಸಂಕ್ರಪ್ತ ಸರ್, ಉಮೇಶ್ ಸರ್ ಅಂದ್ರೆ ನಮ್ಮ ತಾಯಿಯವರೆಲ್ಲ ಮಾತಾಡ್ತಾ ಇದ್ರು ಸರ್.
1: ಓಕೆ ಓಕೆ ಓಕೆ
2: ಸರ್, ನಮ್ಮ ತಾಯಿಯವರು ಮಾತಾಡ್ತಾರೆ ರತ್ನಮ್ಮನವರು.
1: ಕೊಡಿ ಕೊಡಿ ಕೊಡಿ.
3: ಅಲ್ಲ ಸರ್
1: ನಮಸ್ಕಾರ, ನಿಮ್ಮ ಹೆಸರು?
3: ನಮಸ್ಕಾರ ಸರ್, ನಾನು ರತ್ನಮ್ಮ ಅಂತ, ಬಾಲು ನನ್ನ ಮಗನು. ಅವಾಗೆಲ್ಲ ನೀವು ಲೈನ್ ಸಿಕ್ತೈತೆ ಸರ್, ಇವಾಗ ಲೈನೇ ಸಿಕ್ಕುದಿಲ್ಲ ಸರ್. ಉಮೇಶ್ ಸರ್, ರಮೇಶ್ ಇವ್ ಸರ್, ಇದು ಇವರೆಲ್ಲ ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ನಮ್ಮ ಬುದ್ಧಿ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು ಸರ್. ಅದೇ ಲೈನೇ ಸಿಕ್ತಾ ಇಲ್ಲ ಸರ್.
1: ಇವಾಗ ಸಿಕ್ಕಿದೆಯಲ್ಲ,
3: ಇವತ್ತೇ ಸಿಕ್ಕಿದ್ದು ಸರ್, ನಮ್ಗೆ ತುಂಬಾ ಖುಷಿ ಆಯ್ತು. ಅಯ್ಯೋ, ಅನೇಕ ದಿವಸ ನಮ್ಗೆ ಎಂಕಿ ಸಾಕಾಯ್ತಿತ್ತು. ನೀವು ಚೆನ್ನಾಗಿದ್ದೀರಿ ಸರ್, ನಿಮ್ ಹೆಸರೇನು ಸರ್?
1: ನನ್ನ ಹೆಸರು ಮಂಜುನಾಥ್ ಅಂತ.
3: ಹೌದಾ ಸರ್, ಎಲ್ಲ ಚೆನ್ನಾಗಿದ್ರೆ ಸರಿ ಸರ್. ಅವರೆಲ್ಲ ಒಳ್ಳೆ ಚೆನ್ನಾಗಿ ನೀ ತಾಯಿ ತಾಯಿಗೆ ತಕ್ಕ ಮಗ ಅಂತ ಹೇಳ್ತಿದ್ರು, ನನ್ನ ಮಗನ ಇವನು ಬಾಲು ಅಂತ
1: ಹೇಳಿದ್ರು.
3: ಚೆನ್ನಾಗಿ ಮಾತಾಡ್ತಿದ್ರು ಸರ್ ನಮ್ಮೊಂದಿಗೆ. ಆಯ್ತು
1: ಸರ್,
3: ಆಯ್ತಾ ಸರ್ ನಿಮ್ದು?
1: ಆಯ್ತು ಆಯ್ತು. ನಿಮ್ದು ಆಯ್ತಾ?
3: ನಮ್ದು ಆಯ್ತು ಸರ್.
1: ಓಕೆ, ನಿಮ್ಮ ಮಗ ಸಿಡಿದದ ಸಹೋದರ ಹಾಡ್ಬೇಕು ಅಂತ ಕೇಳಿದ್ದಾರೆ.
3: ಅದಾಕಿ ಸರ್, ಒಳ್ಳೆ ಕೆಲಸ ಆಯ್ತು ಇವತ್ತು, ಅನೇಕ ಖುಷಿ ಬಂತು.
1: ಓಕೆ, ಥ್ಯಾಂಕ್ ಯು ಫೋನ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀನಿ. ನಮಸ್ಕಾರ.
3: ಆಯ್ತು.

0: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
2: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ಒಂದು ರೈತರ ಒಕ್ಕಲು.
3: ಪ್ರತಿ ಗುರುವಾರ ಬೆಳಗ್ಗೆ 11-12 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
1: ಸುತ್ತಮುತ್ತ
4: ನಮ್ಮ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ತಪ್ಪದೆ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಕರೆಗೊಂದು ಗೀತೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ವೇಳೆ ಸರಿಯಾಗಿ 9:24. ಹಲೋ ಆಕಾಶವಾಣಿ.
3: ನಮಸ್ಕಾರ ಸರ್.
2: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
3: ಶಂಕರ ಅಂತ. ಇಲ್ಲಿಂದ ಸರ್, ಚನ್ನಗುಂಡಿಯಿಂದ ಸರ್.
2: ಚನ್ನಗುಂಡಿಯಿಂದ ಶಂಕರ ಅವರಿಗೆ ಯಾವ ಹಾಡು ಬೇಕಾಗಿತ್ತು
3: ಸರ್? ನನಗೆ ಜಗದೇಕವರೆ ಅಂತ ಹಾಡ್ತಲ್ಲ, ಎಮ್ಮ ಎಮ್ಮ ಎಮ್ಮ ಮೈ ಜುಮ್ಮ ಜುಮ್ಮ, ಆ ಸಾಂಗ್ ಬೇಕು ಸರ್. ಹಾಕ್ತಿರೋದ
2: ಜಗದೇಕ ವೀರನ?
3: ಹೌದು ಸರ್,
2: ಜಗದೇಕ. ತುಂಬಾ ಹಿಂದೆ ಜಗದೇಕ ವೀರನ ಕಥೆ ಅಂತ ಒಂದು ಫಿಲಂ ಇದೆ, ನೋಡಿ ಕೇಳಿದ್ದೀರಾ?
3: ಅದಿಲ್ಲ ಸರ್, ಗೊತ್ತಿಲ್ಲ. ಇಷ್ಟವರ್ಧನ್ ನಟಿಸಿದ ಸಿನಿಮಾ ಅದು.
2: ನಿಮಗೆ ಬೇಕಾಗಿರೋದು ಹೊಸ ಫಿಲಂ ಜಗದೇಕ ವೀರ. ಹಳೆ ಸಾಂಗ್ ವಿಷ್ಣುವರ್ಧನ್ ಅವ್ರು ಹಾಡಿದ್ದಲ್ಲ, ಅದು ವಿಷ್ಣುವರ್ಧನ್ ಅವ್ರು ಆಕ್ಟ್ ಮಾಡಿರೋದು.
3: ಅಲ್ಲ ಅಲ್ಲ, ನಟಿಸಿರೋದು ಇಷ್ಟವರ್ಧನ್
2: ಹಾಡಿರೋದು. ಹೌದು, ಫಿಲಂ ನೋಡಿದ್ದೀರಾ?
3: ನೋಡಿದ್ದೆ ಸರ್.
2: ಓಕೆ ಶಂಕರ್ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಕೇಳಿ.
3: ಥ್ಯಾಂಕ್ಸ್ ಸರ್. ಓಕೆ ಸರ್,
2: ನಮಸ್ಕಾರ.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6. ನಮಸ್ಕಾರ ಆಕಾಶವಾಣಿ.
1: ಸರಿ ಸರ್,
0: ಯಾರು ಮಾತಾಡ್ತಾ ಇರೋದು?
1: ರಮೇಶ್ ಶರ್ಮರತ್ ಮಾತಾಡ್ತೇನೆ ಸರ್, ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿಂದ.
0: ಬಸವನ ಬಾಗೇವಾಡಿ ತಾಲೂಕಿನಿಂದ ಯಾವ ಹಾಡು ಬೇಕಾಗಿತ್ತು?
1: ಕೊಡಗಿನ ಕಾವೇರಿ ಸರ್. ಚಿತ್ರ
0: ಕೊಡಗಿನ ಕಾವೇರಿ. ಓಕೆ ಓಕೆ ಓಕೆ. ಫಿಲಂ ನೋಡಿದ್ದೀರಾ?
1: ಹಾ, ನೋಡಿನ್ರಿ ಸರ್.
0: ಬಹಳಷ್ಟು ಅಪರೂಪದ ಹಾಡುಗಳನ್ನ ನೀವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀರಿ.
1: ಹೌದೌದ್ರಿ ಸರ್, ಎಲ್ಲ ರೇಡಿಯೋ ಕೇಳಿದ್ರು ಇಂಥ ಒಟ್ಟು ಹಳೆ ಹಾಡನೆ ಕೇಳ್ತಾರೆ ಸರ್. ನಮಗ್ ಇಷ್ಟ ಆಕವ್ರಿ ಸರ್, ನಾವ್ ಕೇಳಿದ್ದು ಅವ್ರಿಗೆ ಇಷ್ಟ ಆಕವ್ರಿ ಸರ್, ನಿಮಗೂ ಇಷ್ಟ ಆಕವ್ರಿ ಸರ್ ಇವ್ ಹಾಡುಗಳು.
0: ಹೌದು, ಅಪರೂಪದ ಹಾಡುಗಳನ್ನ ಶ್ರೋತೃಗಳು ಕೇಳ್ತಾ ಇರ್ತಾರೆ, ನಾವು ಕೂಡ ಪ್ರಸಾರ ಮಾಡ್ತಾ ಇರ್ತೇವೆ, ಅವ್ರ ಜೊತೆ ಮಾತಾಡ್ತಾ ಇರ್ತೇವೆ. ಅದೇ ಕಾರ್ಯಕ್ರಮದ ಉದ್ದೇಶ.
1: ಕರೆ ಸಿಗುದಂದ್ರೆ ಮೈಸೂರಿಗೆ ಮಾತಾಡೋದಂದ್ರೆ ಒಂದ್ ದೊಡ್ಡ ಅಪರೂಪ ರೀ ಸರ್ ನಮ್ಗೆ.
0: ಓಕೆ ಓಕೆ, ತುಂಬಾ ಸಂತೋಷ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ.
1: ನಮಸ್ಕಾರ ಸರ್, ಶುಭ ಮುಂಜಾನೆ ಎಲ್ರಿಗೂ.
0: ನಮಸ್ಕಾರ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಹಲೋ ಆಕಾಶವಾಣಿ.
4: ಹಲೋ ನಮಸ್ತೆ ಸರ್.
3: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
4: ಬಂಗಾರಮ್ಮ ಸರ್, ಮರ್ಸೆಯಿಂದ.
3: ಮರ್ಸೆಯಿಂದ ಬಂಗಾರಮ್ಮ ಅವ್ರು ಯಾವ ಹಾಡು ಬೇಕಾಗಿತ್ತು?
4: ಅದರಲ್ಲಿ ನೀಲದಿಂಗಳಾಗಿ ಬಾ ತಂಗಾಳಿ ಹಾಗಿ ನಾನು ಆನಂದವ
3: ಹಾಡನ್ನ ಕೇಳಿ ಕೇಳಿ ಹಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀರಿ ನೀವು. ಖುಷಿಗೆ ಹಾಡ್ತಾ ಇರ್ತೀರಾ? ಕನ್ನಡ ಎಲ್ಲ ಭಾಷೆ ತುಂಬಾ ಸುಲಭ ಆಗಿ ಅರ್ಥ ಆಗುತ್ತೆ, ಖುಷಿ ಆಗುತ್ತೆ ಕೇಳೋದಕ್ಕೆ. ಅದರಲ್ಲೂ ರಾಜ್ಕುಮಾರ್ ಎಸ್ ಜಾನಕಿ ಅವರು, ಎಸ್ ಪಿ ಬಿ ಅವರು ಎಲ್ಲ ಕಲಾವಿದರು ಹಾಡ್ತಾ ಇದ್ರೆ ಹಾಡೋದನ್ನ ಕೇಳೋದಕ್ಕೆ ಚೆನ್ನ ಅಲ್ವಾ?
4: ಚೆನ್ನಾಗಿರ್ತೀವಿ.
3: ಹೌದು ಹೌದು. ಓಕೆ ಬಂಗಾರಮ್ಮ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಕೇಳಿ. ನಮಸ್ಕಾರ.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ವೇಳೆ ಸರಿಯಾಗಿ 9:42:15, ಕರೆಗೊಂದು ಗೀತೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಹಲೋ ಆಕಾಶವಾಣಿ.
3: ನಮಸ್ತೆ ಸರ್, ರಾಮಕೃಷ್ಣ ಜಯಶ್ರೀ ಮಾತಾಡ್ತೇನೆ ಸರ್.
2: ಜಯಶ್ರೀ ಅವರಿಗೆ ಯಾವ ಹಾಡು ಬೇಕಾಗಿತ್ತು ಮೇಡಮ್?
3: ನನಗೆ 1964 ಬಿಡುಗಡೆ ಆದಂತ ಬೆಟಗೇರಿ ಕೃಷ್ಣ ಶರ್ಮಾ ಅವರ ರಚನೆ, GK ವೆಂಕಟೇಶ್ ಅವರ ಸಂಗೀತ, ಆಮೇಲೆ ಬ್ಲಾಕ್ ಅಂಡ್ ವೈಟ್, ಆಮೇಲೆ ಜಯಂತಿ, ಆಮೇಲೆ ಉದಯ್ ಕುಮಾರ್ ಲತಾ ಅಭಿನಯದ್ದು, ಸುಮನ್ ಕಲ್ಯಾಣಪುರ ಅವರ ಗಾಯನ. ಒಡನಾಡಿ ಬೇಕೆಂದು ಮಿಡುಕಿರೆ, ಒಡನಾಡಿ ಬೇಕೆಂದು ಮಿಡುಕಿರೆ ಮಿಡುಕಿರೆ, ನೀ ಕಡೆಗೆ ನೀ ಬಂದೆನ್ನ ಬಿಡುತ್ತ ಕಳೆಂಗೆ ಅಂತ ಬರ್ತಿದ್ದು.
2: ಸುಮನ್ ಕಲ್ಯಾಣಪುರ ಅವರು ಇತ್ತೀಚೆಗಷ್ಟೇ ನಮ್ಮನ್ನ ಅಗಲಿದ್ರು.
3: ಹೌದು ಸರ್, ಹೌದು, ಅವರು ತುಂಬಾ ಹಾಡು ಹಿಂದಿ ಹಾಡು ತುಂಬಾ ಕೇಳಿದ್ ಸರ್. ಮಮತಾಜ್, ಶಮ್ಮಿ ಕಪೂರ್ ಇರ್ಬೋದು, ಆಮೇಲೆ ಭೀರಾತ್ ಅವರು, ಪ್ರದೀಪ್ ಕುಮಾರ್, ಮೀನಾ ಕುಮಾರ್, ಇವ್ರು ತುಂಬಾ ಹೇಳಿಯ ಸರ್ ಅವರು. ನನಗೆ ತುಂಬಾ ಇಷ್ಟವಾದ ಹಾಡು ಭೀರಾತ್, ದಿಲ್ ಜೋನಕ್ಕೆ ಹೆಸಕ ಭೀರಾತ್, ದಿಲ್ ಕೆಹನೆ ಕಿರಾತ್ ಅಂತ ಸರ್.
2: ನೋಡಿ, ಎಷ್ಟು ವರ್ಷಗಳಾದ್ರೂ ಆ ಸಾಹಿತ್ಯ ಮತ್ತು ಸಂಗೀತ ನಮ್ಮ ಮನಸ್ಸಲ್ಲಿ ಇದೆ ಅಂತಂದ್ರೆ
3: ಅದೇ. ಹೌದು ಸರ್, ಎಂತ ಚೆನ್ನಾಗಿರುತ್ತೆ ಹಾಡು, ಮ್ಯೂಸಿಕ್ ರಾಗಗಳು ಹಾಕಿರ್ತಾರೆ ಅಂತ. ಆಮೇಲೆ ಇದು ಸರ್ ನಂಗೆ ತುಂಬಾ ಇಷ್ಟವಾದ ಹಾಡ್ತಾರೆ, ಮಹೋಬಸೆ ದೇಖಾನ ಅಂತ ಬರ್ತಾರೆ, ತುಂಬಾ ಒಳ್ಳೆ ಹಾಡ್ತಾರೆ ಬೀಗಿರಾದ್ದು.
2: ಹೌದು ಹೌದು ಮೇಡಮ್, ಹೌದು. ಕನ್ನಡದಲ್ಲಿ ಬೆರಳೆಣಿಕೆ ಹಾಡುಗಳನ್ನಷ್ಟೇ ಬೇರೆ ಬೇರೆ ಕಲಾವಿದರು ಹಾಡಿರೋದು, ಅದರ ಸುಮಾರು

0: ಬರೋಕೆ ಅಲ್ಪ ವೃಕ್ಷ ಸಿನಿಮಾದಲ್ಲಿ ಇದು ಹನಿ ಹನಿ ಅದು ಹೇಳಿದ್ರು ಹನಿ ಹನಿ ಹೀರಿ ತನಿ ಹರೆಯ ಅಂತ ಪಿ ವಿ ಸಿನಿಮಾ ಜೊತೆ ಹೇಳಿದಾರೆ ಸರ್. ಅವರು
1: ಕೆಲವೇ ಹಾಡುಗಳು ಹೇಳಿದ್ರು ಎಲ್ಲವೂ ಕೂಡ ಫೇಮಸ್ ಆದಂತಹ ಹಾಡುಗಳು ಎಲ್ಲವೂ.
0: ಹೌದು ಸರ್ ಹೌದು.
1: ಓಕೆ ಮೇಡಮ್, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಕೇಳಿ.
0: ಕಡೆ ಮಾತಾಡಿ ಸರ್, ಕಡೆ ಸಿಗಲಿ ಅಂತ ತುಂಬಾ ಬೇಜಾರಾಗಿತ್ತು, ತಕ್ಷಣ ಸಿಕ್ತು ಪುಣ್ಯ.
1: ಓಕೆ ಮೇಡಮ್, ಓಕೆ, ನಮಸ್ಕಾರ,
0: ಧನ್ಯವಾದ ಸರ್.
1: ನಮಸ್ಕಾರ.

0: ಹಲೋ ಆಕಾಶವಾಣಿ.
1: ಹಲೋ ನಮಸ್ಕಾರ ರೀ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಾ ವಿಜಯಪುರದಿಂದ ಬಂದೆ ನವಾಜ್ ಅಂತ ರೀ ಸರ್.
0: ಬಂದೆ ನವಾಜ್ ಅವರು, ಓಕೆ. ಕಳೆದ ವಾರ ಕೂಡ ಕರೆ ಮಾಡಿದ್ರಿ ಅಂತ ಅನ್ಸತ್ತೆ. ಯಾವ ಹಾಡು ಬೇಕಾಗಿತ್ತು
1: ನಮಗೆ ನೋಡಿ ಸರ್? ಬಂಗಾರದ ಮನುಷ್ಯ ಚಿತ್ರದ ಅಂದ್ರೆ ಸರ್, ನಮ್ ಪಿ ಬಿ ಶ್ರೀನಿವಾಸ್ ಕೃಷ್ಣ ಹಾಡಿರ್ಬೇಕು ಸರ್. ಅದು ಹಾಡಿದ್ರೆ ಅದು ಮೈಸೂರು ಮಲ್ಲಿಗೆ, ಆಹಾ ದುಂಡು ಮಲ್ಲಿಗೆ, ಈ ಹಾಡ್ರಿ ಸರ್.
0: ಆಹಾ ಮೈಸೂರು ಮಲ್ಲಿಗೆ,
1: ಮಲ್ಲಿಗೆ ಹೌನ್ರಿ ಸರ್. ಯಾಕಪ್ಪ ಅಂದ್ರೆ ಮೈಸೂರು ಮಲ್ಲಿಗೆ ಇದ್ದಾಗ ಯಾಕಂದ್ರೆ ಆಕಾಶವಾಣಿಯಿಂದ ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರಾಕತ್ತಾರ ಸರ್, ಬೆಳಗ್ಗೆ ಕೇಳ್ಕೊತಿದ್ದೀನಿ ರೀ ಹಂಗೆ.
0: ಫಿಲಂ ನೋಡಿದಿರಾ ಅಂತ ಕೇಳಲೇಬೇಕಾಗಿಲ್ಲ, ಯಾಕಂದ್ರೆ ಎಲ್ಲ ಕನ್ನಡಿಗರು
1: ಬಂಗಾರದ ಮನುಷ್ಯ
0: ನೋಡೇ ಇರ್ತಾರೆ.
1: ಹೌದು
0: ಹೌದು, ಎಲ್ಲರೂ ಖಂಡಿತ ಆ ಫಿಲಂ ನೋಡೇ ಇರ್ತಾರೆ. ಅಂತ ಅದ್ಭುತವಾದಂತಹ ಚಿತ್ರ
1: ಚಿತ್ರ ಸರ್, ಬಹಳ ಮಾರ್ಮಿಕವಾಗಿ ಪ್ರತಿ ಒಂದು ಹಾಡಾಗಲಿ ಮತ್ತು ಕಟ್ಟಿ ಆಗಲಿ ಬಹಳ ಮಾರ್ಮಿಕವಾಗಿ ಆದ್ರಿ ಸರ್ ಅದು ಚಿತ್ರ.
0: ಹೌದು, ಓಕೆ. ಬಂದೆ ನವಾಜ್ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗತ್ತೆ ಕೇಳಿ. ನಮಸ್ಕಾರ.
1: ಹಾ ನಮಸ್ಕಾರ, ಧನ್ಯವಾದ ಸರ್. ಧನ್ಯವಾದ, ನಮಸ್ತೆ ರೀ.

0: ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ, ಬನ್ನಿ ಕೊನೆಯ ಕರೆ ಯಾರು ನೋಡೋಣ. ಹಲೋ ಆಕಾಶವಾಣಿ.
1: ಹಲೋ
0: ಹಲೋ, ಯಾರು ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಕಾಮನಬಿಲ್ಲಿನ ಮಂಜುನಾಥ್ ಸರ್ ಅವರಿಗೆ ನಂಜುಗೂಡು ಮಹೇಶ್ ನಾಯ್ಕನ ನಮಸ್ಕಾರಗಳು ಸ್ವಾಮಿ.
0: ನಮಸ್ಕಾರ, ಯಾವ ಹಾಡು ಬೇಕಾಗಿತ್ತು?
1: ಬುದ್ಧಿ ದಯವಿಟ್ಟು ಇವತ್ತು ಶಂಕರ್ ನಾಗರ ಅವರ 36 ಚಿತ್ರ 1984 ಬಿಡುಗಡೆ ಆಗುತ್ತೆ. ಚಿತ್ರದ ಹೆಸರು ರಕ್ಷಿಸಿ ಬೇಕಾ? ಡೈರೆಕ್ಟರ್ ಜೋಸೈಮನ್ರವರು, ಸಂದರ್ಶನ ಮಾಡಿದ್ರು ಜೋಸೈಮನ್ರವರ, ಇತ್ತೀಚೆಗೆ ಅವ್ರು ನಿಧನರಾದ್ರು. ಸಂಗೀತ ಸಾಹಿತ್ಯ ಸತ್ಯಂ ಅವರು, ಗೀತೆ ಕಾಮನ ಬಿಲ್ಲು ಚೆನ್ನ ಅಂತಿದೆ ಸರ್.
0: ಎಲ್ಲ ಡೀಟೇಲ್ಸ್
1: ಸಾಧ್ಯ ಆದ್ರೆ ಈ ಗೀತೆಯನ್ನ ತಾವು ಮುಂದಿನ ಕಾರ್ಯಕ್ರಮಗಳಲ್ಲಿ ಕಾಮನ ಬಿಲ್ಲು ಕಾರ್ಯಕ್ರಮದ ಶೀರ್ಷಿಕೆ ಗೀತೆಯಾಗಿ ಪರಿಗಣಿಸಬೇಕು ಅಂತ ನನ್ನ ಒಂದು ಕಳಕಳಿಯ ಮನವಿ ಸರ್.
0: ಎಷ್ಟೊಂದು ಡೀಟೇಲ್ಸ್.
1: ವಿಶೇಷತೆ ಏನಂದ್ರೆ ಗುರುಗಳೇ, ಚಿತ್ರದ ಹೀರೋಯಿನ್ ಜಯಮಲಾ ಅಮ್ಮವರು ಇವತ್ತು ಕನ್ನಡ ಚಿತ್ರರಂಗದ ವಾಣಿಜ್ಯ ಮಂಡಳಿ ಅಧ್ಯಕ್ಷಿಣಿಯಾಗಿ ನೇರು ಒಂದು ಈ ಪರ್ವತ ಶಿಖರವನ್ನ ಏರಿದ್ದಾರೆ ಅವರು. ಮತ್ತೆ ಶಂಕರ್ ನಾಗ್ ಅವ್ರದ್ದು ಒಂದು ಅಭಿನಯ ಇದೆ ಸರ್ ಈ ಚಿತ್ರದಲ್ಲಿ, ಒಂದು ಪೆದ್ದನ ಪಾತ್ರದಲ್ಲಿ ಕುರಿ ಕಾಯುವ ಪೆದ್ದ. ಆ ಚಿತ್ರದಲ್ಲಿ ಕೇಡಿಗಳು ಅವ್ರಿಗೆ ಅವ್ರ ಡ್ರೆಸ್ ಒಂದ್ ಚೆಡ್ಡು ಒಂದ್ ಚೆಡ್ಡಿ ಒಂದ್ ಬರ್ತೀನ ಎರಡನ್ನು ಕಿತ್ತಿ ಬರೀ ಕಾಟದಲ್ಲಿ ಕೊಡ್ತಾರೆ. ಇಂತ ಒಂದು ಅದ್ಭುತವಾದ ಅಭಿನಯ ಇವತ್ತಿನ ಹೀರೋಗಳಲ್ಲಿ ಕಮ್ಮಿ ಸರ್.
0: ಒಟ್ಟಾರೆ ಶಂಕರ್ ನಾಗ್ ಅವರ ಎಲ್ಲಾ ಚಿತ್ರಗಳನ್ನು ನೋಡಿದಿರಿ, ಅವರ ಕಟ್ಟ ಅಭಿಮಾನಿಗಳು ನೀವು?
1: ಇಲ್ಲ ಸರ್, 90 ಚಿತ್ರ ನಡೆಸಿದ್ದಾರೆ ಅವರು, ನಾನು ನೋಡಿದ್ರು ಅದ್ರಲ್ಲಿ ಬರೀ 10% ಸರ್. ಇನ್ನು ನೋಡ್ಲಿಕ್ಕೆ ಸಂತರ್ ಜೆಂಡಾಟ್ಗಳು ಕಮಲ ಹಂಗಾಗಿ ನೋಡಕ್ಕಾಗಿಲ್ಲ.
0: ಓಕೆ ಓಕೆ, ಸಮಯ ಸಿಕ್ಕಾಗ ನೋಡಬಹುದು, ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಿದ್ದಾರೆ.
1: ಇದನ್ನ ತಾವು ಕಾಮನ ಬಿಲ್ಲಿಗೆ ಶೀರ್ಷಿಕೆ ಗೀತೆಯಾಗಿ ಪರಿಗಣಿಸಬೇಕು.
0: ಓಕೆ ಓಕೆ, ನಿಮ್ಮೊಮ್ಮೆ
1: ಚೆನ್ನಾಗಿದೆ, ಕಾಮನ ಬಿಲ್ಲು ಚೆನ್ನ ಅಂತಾನೆ ಗೀತೆ ಹೆಸರು.
0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ನಿಮ್ಮೊಮ್ಮೆ ಚೆನ್ನಾಗಿ ಗೀತೆ ಪ್ರಸಾರ ಆಗುತ್ತೆ ಕೇಳಿ.
1: ಹಾಂ,
0: ನಮಸ್ಕಾರ.

ವೇಳೆ ಸರಿಯಾಗಿ 10:15. ಆಕಾಶವಾಣಿ ಮೈಸೂರು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ MS ಸುನೀಲ್ ಹಾಗೂ ಸಂಗಡಿಗರ ನಾದಸ್ವರ ವಾದನ. ಡೋಲಿನ ಸಹಕಾರ ಎ ಪುಟ್ಟಸ್ವಾಮಿ ಅವರದು. ಕಾರ್ಯಕ್ರಮದ ಆರಂಭಕ್ಕೆ ಪುರಂದರದಾಸರ ರಚನೆ ಗಜವದನ ಬೇಡುವೆ. ರಾಗ ಹಂಸಧ್ವನಿ, ಆದಿತಾಳ.

ಕಾರ್ಯಕ್ರಮದ ಕಡೆಯಲ್ಲಿ ಪುರಂದರದಾಸರ ರಚನೆಯನ್ನು ಕೇಳಿದಿರಿ. ವಿಠಲ ಸಲಹೋ ಸ್ವಾಮಿ, ದೇಶರಾಗ ಆದಿತಾಳ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಎಂಎಸ್ ಸುನೀಲ್ ಹಾಗೂ ಸಂಗಡಿಗರ ನಾದಸ್ವರ ವದನ ಕೇಳುತ್ತಿದ್ದಿರಿ. ಇವರಿಗೆ ಡೋಲಿನ ಸಹಕಾರ ನೀಡಿದ್ದವರು ಎ ಪುಟ್ಟಸ್ವಾಮಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822124386

ಇಂದು ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಕೇಳಬಹುದು. ಕಾರ್ಯಕ್ರಮದ ಪ್ರಸ್ತುತಿ ಬಿಜಿ ಕವಿತಾ. ಇಂದು ಸಂಜೆ 5 ಗಂಟೆಗೆ ಡೂ ಆರ್ ಡೂ ಸೊಲ್ಯೂಷನ್ಸ್ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನದಿಂದ ಸುಲಭವಾಗಿ ಕನ್ನಡ ಕಲಿಕೆ. ಭಾಗವಹಿಸುತ್ತಾರೆ ಡೂ ಆರ್ ಡೂ ಸೊಲ್ಯೂಷನ್ಸ್ನ ಸಂಸ್ಥಾಪಕರಾದ ಡಾಕ್ಟರ್ ಲತಾ ಹಾಗೂ ನಿರ್ವಾಹಕರಾದ ಡಾಕ್ಟರ್ ದೀಪ್ತಿ ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಡೂ ಆರ್ ಡೂ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಮೈಸೂರು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅಬ್ ಆಯಾಗ ಮಜಾ ಚಿತ್ರದ ಈ ಹಾಡು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 11:07. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಪ್ರಸ್ತುತಿ ಬಿಜಿ ಕವಿತಾ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಷಯ ಆಟಿಸಂ. ಆಟಿಸಂ ಬಗ್ಗೆ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಮಾಹಿತಿಗಳನ್ನು ಹಂಚಿಕೊಂಡಿದ್ದೇವೆ. ಆಟಿಸಂ ಅನ್ನೋದು ಸಂವಹನಗಳೊಂದಿಗಿನ ತೊಂದರೆ. ಇದರ ಲಕ್ಷಣಗಳು, ಚಿಕಿತ್ಸೆ, ಕಲಿಕೆ, ಈ ಕುರಿತು ಮತ್ತಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ನಿಮ್ಮ ಸಂದೇಶಗಳಿಗಾಗಿ ನಮ್ಮ ವಿಷಯ ಆಟಿಸಂ ಮಕ್ಕಳು ಮತ್ತು ಅವರ ಮನೆಯವರೊಂದಿಗೆ ನಾವು ಯಾವ ರೀತಿ ಸ್ಪಂದಿಸಬೇಕು, ನಾವು ಹೇಗೆ ಅವರೊಂದಿಗೆ ಉತ್ತಮವಾಗಿ ನಡೆದುಕೊಂಡು ಅವರ ನಗುವಿಗೆ ಕಾರಣವಾಗಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಚಿಕ್ಕದಾಗಿ ಚೊಕ್ಕವಾಗಿ ನಮ್ಮೊಂದಿಗೆ ಸಂದೇಶಗಳ ಮೂಲಕ ಹಂಚಿಕೊಳ್ಬಹುದು. ಇದಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆ 9480852523. ಈಗ ಒಂದು ಗೀತೆಯ ತುಣುಕನ್ನು ಕೇಳಿ ಬರೋಣ.

0: ಸ್ನೇಹಿತರೆ, ಈಗ ಮೊದಲಿಗೆ ನಮ್ಮ ಜೊತೆ ಮೈಸೂರಿನಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಆಯುಷ್ ಸಂಸ್ಥೆಯ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಯೂನಿಟ್ನ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರು ಆಗಿರುವ ಜಯಶ್ರೀ ಸಿ ಶಾನ್ಬಾಲ್ ಅವರು ನಮ್ಮ ಜೊತೆಗಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜಯಶ್ರೀ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು ಮೇಡಮ್. ನಮಸ್ಕಾರ ಎಲ್ರಿಗೂ.
0: ನಮಸ್ತೆ ಮೇಡಮ್. ಮೊದಲಿಗೆ ಮೊದಲ ಪ್ರಶ್ನೆ, ಆಟಿಸಮ್ ತೊಂದರೆ ಯಾಕೆ ಉಂಟಾಗತ್ತೆ, ಎಷ್ಟು ವರ್ಷದಲ್ಲಿ ಕಾಣಿಸುತ್ತೆ ಮತ್ತು ಇದರ ಲಕ್ಷಣಗಳು ಏನು?
1: ಹಾ ಮೇಡಮ್, ಈಗ ಆಟಿಸಮ್ ಇನ್ನೂ ಇದು ರಿಸರ್ಚ್ ಅಲ್ಲಿ ಒಂದು ದೊಡ್ಡ ಪ್ರಶ್ನೆನೆ ಆಗ್ಬಿಟ್ಟಿದೆ. ಆದ್ರೂ ಕೂಡ ಕೆಲವು ಕಾರಣಗಳನ್ನ ನಾವು ಹೇಳ್ಬೋದು. ಯಾವುದು ಅಂತಂದ್ರೆ ಜೆನೆಟಿಕ್. ಜೆನೆಟಿಕ್ ಅಂದ್ರೆ ಇದು ಎಲ್ಲ ಹೆರಿಡಿಟರಿಯಿಂದ ಬರುತ್ತೆ ಅಂತ ಅಷ್ಟೇ ಅಲ್ಲ, ಕೆಲವು ಸತಿ ಮ್ಯೂಟೇಶನ್ ಆದಾಗ್ಲೂ ಕೂಡ ಆಟಿಸಮ್ ಅನ್ನೋ ತೊಂದ್ರೆನ ನಾವು ನೋಡ್ಬೋದು. ಆಯ್ತಾ? ಸೊ ವಂಶ ಪಾರಂಪರಿಕವಾಗಿ ಬರ್ಬೇಕು ಅಂತಿಲ್ಲ, ಕೆಲವು ಜೆನೆಟಿಕ್ ಮ್ಯೂಟೇಶನ್ಸ್ ಆದಾಗ್ಲೂ ಕೂಡ ಇದಾಗೋ ಚಾನ್ಸಸ್ ಇರುತ್ತೆ ಒಂದು. ಇನ್ನೊಂದು, ಆಟಿಸಮ್ ಅನ್ನುವಂಥದ್ದು ಒಂದು ನರದ ಬೆಳವಣಿಗೆಯಲ್ಲಿ ಬರುವಂತ ತೊಂದರೆ. ಸೊ ಹೀಗಾಗಿ ಮಗು, ಈಗ ನಾವು ಪ್ರೀ ನೇಟಲ್, ನೇಟಲ್ ಮತ್ತು ಪೋಸ್ಟ್ ನೇಟಲ್ ಅಂತ ಹೇಳ್ತೀವಿ. ಅಂದ್ರೆ ತಾಯಿ ಪ್ರೆಗ್ನೆಂಟ್ ಇರುವಾಗ ಏನಾದ್ರೂ ಕಾಂಪ್ಲಿಕೇಶನ್ಸ್ ಆದಾಗ, ಆಗ ಮೆದುಳಿಗೆ ಏನಾದ್ರು ತೊಂದರೆ ಆದ್ರೆ ಆಗ ಕೂಡ ಒಂದು ನರದ ಬೆಳವಣಿಗೆಯಲ್ಲಿ ತೊಂದರೆ ಆಗುತ್ತೆ. ಸೊ ಅದರಿಂದ ಕೂಡ ಆಟಿಸಮ್ ಬರುವಂತ ಚಾನ್ಸಸ್ ಇರುತ್ತೆ. ಅಥವಾ ಮಗು ಹುಟ್ಟುವಾಗ ಅಂದ್ರೆ ಡೆಲಿವರಿ ಆಗುವಾಗ ನೇಟಲ್ ಅಂತ ಏನ್ ಹೇಳ್ತೀವಿ, ಆ ಟೈಮಲ್ಲೂ ಏನಾದ್ರು ಕಾಂಪ್ಲಿಕೇಶನ್ಸ್ ಆಗಿ ನರದ ಬೆಳವಣಿಗೆಗೆ ತೊಂದರೆ ಆದ್ರೆ ಅವಾಗ್ಲೂ ಕೂಡ ಆಟಿಸಮ್ ಅನ್ನುವಂತ ಒಂದು ತೊಂದರೆ ಕಾಣಿಸ್ಕೋಬಹುದು. ಸಾಮಾನ್ಯವಾಗಿ ಇದು ಹುಟ್ಟಿನಿಂದಲೇ ಬರುವಂತ ಒಂದು ತೊಂದರೆ. ಅಂದ್ರೆ ಇದನ್ನ ನಾವು ಕಂಜಿನೈಟಲ್ ಅಥವಾ ಡೆವಲಪ್ಮೆಂಟಲ್ ಪೀರಿಯಡ್ ಅಲ್ಲಿ ಆಗುವಂತ ತೊಂದರೆ ಅಂತಾನೆ ಹೇಳ್ತೀವಿ. ಸೊ ಹಾಗಾಗಿ ಇನ್ನೂವರೆಗೂ ನಿರ್ದಿಷ್ಟವಾಗಿ ಆಟಿಸಮ್ಗೆ ಇದೇ ಕಾರಣ ಅನ್ನುವಂಥದ್ದು ಬಂದಿಲ್ಲ. ಆದ್ರೂ ಕೂಡ ಜೆನೆಟಿಕ್ ಅಥವಾ ನ್ಯೂರೋ ಡೆವಲಪ್ಮೆಂಟಲ್ ಅಂದ್ರೆ ನರದ ಬೆಳವಣಿಗೆಯಲ್ಲಿ ಏನಾದ್ರೂ ತೊಂದರೆ ಆದಾಗ ಆಟಿಸಮ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಇನ್ನು ಇದರ ಲಕ್ಷಣಗಳು ಏನು ಅಂತ ನೀವು ಕೇಳ್ತಾ ಇದ್ರಿ. ಸೊ ಆಟಿಸಮ್ ಅಲ್ಲಿ ಸಾಮಾನ್ಯ ನಾವು ಟ್ರಯಾಡ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಮೂರು ಕ್ಲಾಸಿಕ್ ಸಿಂಪ್ಟಮ್ಸ್ ಇರುತ್ತೆ, ಲಕ್ಷಣಗಳಿರ್ತವೆ. ಇವು ಯಾವುವು ಅಂದ್ರೆ, ಒಂದು ಸೋಷಿಯಲ್ ಡೆವಲಪ್ಮೆಂಟ್ ಅಥವಾ ಸೋಷಿಯಲ್ ಕಮ್ಯುನಿಕೇಶನ್ ಡೆವಲಪ್ಮೆಂಟ್ ಅಂತ ನಾವೇನ್ ಹೇಳ್ತೀವಿ ಅದು. ಅಂದ್ರೆ ಮಕ್ಕಳಿಗೆ ಬೇರೆಯವ್ರ ಜೊತೆ ಬೆರೆಯೋದು ಅಥವಾ ಬೆರೆತು ಕಲಿಯುವಂಥದ್ದು ಅಥವಾ ಕಮ್ಯುನಿಕೇಟ್ ಮಾಡುವಂಥದ್ದು ಅಥವಾ ಇನ್ನು ನಾನ್ ವರ್ಬಲ್ ಕಮ್ಯುನಿಕೇಶನ್, ಅಂದ್ರೆ ನಾವು ಯಾವಾಗ್ಲೂ ಮಾತಿನ ಮೂಲಕ ಮಾತ್ರ ನಾವು ಕಮ್ಯುನಿಕೇಶನ್ ಮಾಡೋದಿಲ್ಲ, ಸಂವಹನ ಮಾಡೋದಿಲ್ಲ. ನಾನ್ ವರ್ಬಲ್ ಅಂದ್ರೆ ಮಾತಲ್ಲದೆ ನಮ್ಮ ಮೌಖಿಕ ಅಂದ್ರೆ ಎಕ್ಸ್ಪ್ರೆಷನ್, ಫೇಷಿಯಲ್ ಎಕ್ಸ್ಪ್ರೆಷನ್ ಇರ್ಬೋದು ಅಥವಾ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಇವೆಲ್ಲದರಿಂದ ಕೂಡ ನಾವು ಕಮ್ಯುನಿಕೇಟ್ ಮಾಡ್ತಿರ್ತೇವೆ. ಆದ್ರೆ ಈ ಮಕ್ಕಳಿಗೆ ಇದನ್ನ ಮಾಡೋದು ಕೂಡ ಕಷ್ಟ ಆಗ್ತಿರತ್ತೆ. ಸೊ ನೀವು ಒಬ್ಸರ್ವ್ ಮಾಡ್ತೀರಾ, ಒಂದು ಆಟಿಸಮ್ ಮಗು ನೋಡಿದಾಗ ಏನೋ ಒಂಥರ ರೆಸ್ಪಾನ್ಸೇ ಇರೋದಿಲ್ಲ ಅಥವಾ ಯಾವ್ದಕ್ಕೂ ರಿಯಾಕ್ಟ್ ಮಾಡ್ತಾ ಇರೋದಿಲ್ಲ. ಹೊಸಬ್ರು ಬರಲಿ, ಹಳಬ್ರು ಇರ್ಲಿ, ಏನು ಒಂದು ಚೇಂಜಸ್ ನೀವು ನೋಡೋದಿಲ್ಲ ಅವ್ರ ಬಿಹೇವಿಯರ್ ಅಲ್ಲಿ. ಓಕೆ, ಸೊ ಸೋಷಿಯಲ್ ಕಮ್ಯುನಿಕೇಶನ್ ಅಲ್ಲಿ ತುಂಬಾ ತೊಂದರೆ ಇರುತ್ತೆ. ಮಾತಿನ ಬೆಳವಣಿಗೆ ಬಹಳ ತಡವಾಗಿ ಬರುತ್ತೆ ಈ ಮಕ್ಳಿಗೆ. ಸೊ ಇದು ಒಂದು ಕ್ಲಾಸಿಕ್ ಟ್ರೇಟ್ ಅಂತಾನೆ ಹೇಳ್ಬೋದು. ಮತ್ತು ಇನ್ನು ರೆಪಿಟೇಟಿವ್ ಬಿಹೇವಿಯರ್, ಸ್ಟೀರಿಯೋಟೈಪ್ಡ್ ರೆಪಿಟೇಟಿವ್ ಬಿಹೇವಿಯರ್ಸ್ ಅಂತೀವಿ. ಅಂದ್ರೆ ಒಂದೇ ಒಂದು ಚಟುವಟಿಕೆಯನ್ನ ಪದೇ ಪದೇ ಮಾಡುವಂಥದ್ದು, ಅಂದ್ರೆ ರಿಪೀಟ್ ಮಾಡುವಂಥದ್ದು. ಈಗ ಉದಾಹರಣೆಗೆ ಚೇರ್ ಮೇಲೆ ಕೂತಿದ್ರೆ ಸುಮ್ನೆ ಅದನ್ನ ಟಕ್ಕಾಟಿಕ್ಕಿ ತರ ಆಟ ಆಡ್ತಿರೋದು, ಅಥವಾ ಪೇಪರ್ ಹಿಡಿದ್ರೆ ಅದನ್ನ ಸುಮ್ನೆ ಹರಿತಾ ಇರೋದು, ಅಥವಾ ಒಂದೇ ಕಡೆ ಸುತ್ತಾ ಇರೋದು. ಸೊ ಈ ರೀತಿ ನಾವು ಕ್ಲಾಸಿಕ್ ಸಿಂಪ್ಟಮ್ಸ್ ಆಟಿಸಮ್ ಅಲ್ಲಿ ನೋಡ್ತೀವಿ. ಬಟ್ ಇದಲ್ದೇನೆ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಅಂತಾನು ನಾವು ಹೇಳ್ತೀವಿ. ಅಂದ್ರೆ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಅಲ್ಲಿ ಈ ಮೂರು ಲಕ್ಷಣಗಳು ಇದ್ದೇ ಇರಬೇಕು ಅಂತೇನು ಇಲ್ಲ. ಯಾವ್ದಾದ್ರು ಒಂದು ಅಥವಾ ಎರಡು ಲಕ್ಷಣ ಇದ್ರೂ ಕೂಡ ಅದನ್ನ ನಾವು ಸ್ಪೆಕ್ಟ್ರಮ್ ಅಲ್ಲಿ ಸೇರಿಸ್ಕೋತೀವಿ. ಸೊ ಇದನ್ನ ನಾವು ಆಟಿಸಮ್ ನ ಗುಣಲಕ್ಷಣಗಳು ಅನ್ನುವಂಥದ್ದನ್ನ ನಾವು ಹೇಳ್ಬೋದು.
0: ಓಕೆ, ಈ ಸಮಸ್ಯೆ ಹುಟ್ಟಿನಿಂದಲೇ ಬರುತ್ತೆ ಅಂತನ್ಬಿಟ್ಟು ನೀವು ಹೇಳ್ತೀರಿ, ಇದಕ್ಕೆ ಬೇರೆ ಏನೇ ಕಾರಣನೂ ಇಲ್ಲ ಅಂತನ? ಇದು ಆಟಿಸಮ್ ಬರೋದಕ್ಕೆ ಅಂದ್ರೆ ಇವಾಗ ಏನಾದ್ರೂ ಅಪಘಾತ ಆಗಿ ತಲೆಗೆ ಪೆಟ್ಟು ಬಿದ್ದು ಆಮೇಲೆ ಯಾವ ರೀತಿನೂ ತೊಂದರೆ ಆಗಕ್ಕೆ ಚಾನ್ಸಸ್ ಇಲ್ಲವೇ ಇಲ್ಲ?
1: ಇಲ್ಲ, ಆಟಿಸಂನ ನಾವು ನಾನು ಈಗಾಗ್ಲೇ ಹೇಳಿದೆ ಅಲ್ವಾ, ಬೆಳವಣಿಗೆ ಅಂದ್ರೆ ನರದ ಬೆಳವಣಿಗೆಯಲ್ಲಿ ತೊಂದರೆ ಆದಾಗ ಹುಟ್ಟಿನಿಂದಲೇ ಬಂದಿರೋ ಅಂತ ತೊಂದರೆಗೆ ನಾವು ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ನಂತರ ಇನ್ನು ಕೆಲವು ಮಕ್ಕಳಿಗೆ ಈಗ ನಾರ್ಮಲ್ ಆಗಿರುತ್ತೆ, ಒಂದು ಪರ್ಟಿಕ್ಯುಲರ್ ಏಜ್ ತನಕ ನಾರ್ಮಲ್ ಆಗಿ ನಂತರ ಆ ತೊಂದರೆ ಬಂದಾಗ ಅದನ್ನ ನಾವು ಈ ಕ್ಯಾಟಗರಿಯಲ್ಲಿ ಸೇರಿಸೋದಿಲ್ಲ. ಅದರಲ್ಲೂ ಕೂಡ ಯೂಶಲಿ ನೀವು ನೋಡಿದ್ರೆ ಇದು ಕೇವಲ ಈ ನಾನು ಮೂರು ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳೇನು ಹೇಳ್ತಾ ಇದ್ದೆ ಅದರಲ್ಲಷ್ಟೇ ಇದು ಬರೋದಿಲ್ಲ, ಇನ್ನು ಬೇರೆ ತೊಂದರೆಗಳು ಕೂಡ ಇದರಲ್ಲಿ ಸೇರ್ಕೊಂಡಿರುತ್ತೆ. ಸೊ ಹಂಗಾಗಿ ಸಾಮಾನ್ಯ ನಾವು ಈ ಮಕ್ಕಳ ಬೆಳವಣಿಗೆಯಲ್ಲೇ ತೊಂದರೆ ಇದ್ದಾಗ ಅಥವಾ ಹುಟ್ಟಿನಿಂದಲೇ ಬಂದಾಗ ಇದನ್ನ ಆಟಿಸಮ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಈ ಲಕ್ಷಣಗಳು ಇರಬೇಕು ಮಕ್ಕಳಲ್ಲಿ, ಆಗಿರುವಾಗ ಮಾತ್ರ ನಾವು ಇದನ್ನ ಆಟಿಸಮ್ ಅಂತ ಹೇಳಕ್ ಸಾಧ್ಯ.
0: ಓಕೆ, ಯಾವ ರೀತಿ ಚಿಕಿತ್ಸೆ ನೀಡೋದ್ರಿಂದ ಈ ಮಕ್ಕಳು ಸಹಜವಾಗಿ ಜೀವನ ನಡೆಸೋದಕ್ಕೆ ಸಾಧ್ಯ ಇದೆ, ಮತ್ತೆ ಈ ಚಿಕಿತ್ಸೆಯಲ್ಲಿ ಪೋಷಕರ ಸಹಕಾರ ಎಷ್ಟು ಮುಖ್ಯ ಮೇಡಮ್?
1: ಸರಿ, ಈಗ ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ಚಿಕಿತ್ಸೆ ಅಂತ ಹೇಳಿದಾಗ ಸುಮಾರು ಜನ ಏನ್ ಅನ್ಕೊಳ್ತಾರೆ, ಇದರಲ್ಲಿ ಏನಾದ್ರು ಮೆಡಿಕಲ್ ಟ್ರೀಟ್ಮೆಂಟ್ ಇದೆಯಾ ಅನ್ನೋವಂಥದ್ದು. ಸೊ ಸಾಮಾನ್ಯ ನೀವು ಕೇವಲ ಆಟಿಸಮ್ ಅನ್ನೋಂತ ತೊಂದರೆ ಇದ್ದು ಬೇರೆ ಯಾವ್ದೇ ಕೋಮಾರ್ಬಿಡಿಟೀಸ್ ಇಲ್ಲ ಅಂದ್ರೆ, ಅಂದ್ರೆ ಅದಕ್ಕೆ ಸೇರ್ಕೊಂಡಿರುವಂತ ಬೇರೆ ಮೆಡಿಕಲ್ ಕಂಡೀಷನ್ಸ್ ಇಲ್ಲ ಅಂದ್ರೆ ಇದನ್ನ ನಾವು ಮೆಡಿಕಲಿ ಟ್ರೀಟ್ ಮಾಡಕ್ ಆಗಲ್ಲ. ಆಯ್ತಾ? ಸೊ ಇಲ್ಲಿ ಥೆರಪಿ ಬೇಕಾಗುತ್ತೆ, ತರಬೇತಿ ಅಥವಾ ಟ್ರೈನಿಂಗ್ ಅನ್ನೋಂಥದನ್ನ ನಾವು ಕೊಡ್ಬೇಕಾಗುತ್ತೆ. ಯಾವ ತರ ತರಬೇತಿ ನಾವು ಕೊಡ್ಬೇಕಾಗುತ್ತೆ ಅಂದ್ರೆ, ಉದಾಹರಣೆಗೆ ಸ್ಪೀಚ್ ಥೆರಪಿ ಅಂದ್ರೆ ಮಾತಿನ ತರಬೇತಿ, ವಾಗ್ಭಾಷಾ ತರಬೇತಿ ಅಂತಾನು ಹೇಳ್ತೀವಿ. ಸೊ ಈಗ ನಾನು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ನಾನು. ಸೊ ನನ್ನ ಸ್ಪೆಷಲೈಸೇಷನ್ ಏನಿರುತ್ತೆ ಅಂದ್ರೆ, ಈ ತರ ಮಕ್ಕಳಿಗೆ ಸ್ಪೀಚ್ ಲ್ಯಾಂಗ್ವೇಜ್ ತರಬೇತಿ ಕೊಟ್ಟು ಹೇಗೆ ಅವರನ್ನ ಒಂದು ಸಮಾಜದಲ್ಲಿ ನಾವು ಸೇರಿಸ್ಕೊಳ್ಳೋ ಹಾಗೆ

0: ಅಥವಾ ಬೇರೆಯವ್ರ ಜೊತೆ ಬೆರೆಯೋ ಹಾಗೆ ಅಥವಾ ಕಮ್ಯುನಿಕೇಟ್ ಮಾಡೋ ಹಾಗೆ ನಾವು ಮಾಡಬಹುದು. ಅದನ್ನ ನಾವು ನಮ್ಮ ತರಬೇತಿ ಮೂಲಕ ಮಾಡ್ತಿರ್ತೀವಿ. ಇನ್ನು ಈ ಮಕ್ಕಳಿಗೆ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೆ ನೀವು ಸೈಕಾಲಜಿಸ್ಟ್ ಹತ್ರ ನೀವು ಕರ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅಲ್ಲಿ ಬಿಹೇವಿಯರಲ್ ಥೆರಪಿ ಅನ್ನೋದನ್ನ ಮಾಡ್ತಾರೆ. ಅಂದ್ರೆ ಕೆಲವು ಮಕ್ಳಿಗೆ ನಾನು ಈಗಾಗ್ಲೇ ಹೇಳಿದೆ, ಕೆಲವರಿಗೆ ಒಂದೇ ರೀತಿಯಾದ ಚಟುವಟಿಕೆಯನ್ನ ಮಾಡ್ತಾ ಇರುವಂತಹ ಒಂದು ಅಭ್ಯಾಸ ಇರುತ್ತೆ. ಅಥವಾ ಕೆಲವರು ಎಲ್ಲಾ ಆಟಿಸಂ ಮಕ್ಕಳು ಹಾರ್ಮ್ಫುಲ್ ಇರೋದಿಲ್ಲ, ಅಂದ್ರೆ ಬೇರೆಯವ್ರಿಗೆ ತೊಂದರೆ ಕೊಡೋದಿಲ್ಲ, ಅವ್ರ ಪಾಡಿಗೆ ಅವರು ಮಾಡ್ಕೊತಾ ಇರ್ತಾರೆ. ಆದ್ರೂ ಕೂಡ ಅದು ಅವರ ಡೈಲಿ ಲೈಫ್ ಅಲ್ಲಿ ಅಫೆಕ್ಟ್ ಆಗ್ತಾ ಇರೋದ್ರಿಂದ ಅದಕ್ಕೆ ಒಂದ್ ಥೆರಪಿ ಬೇಕಾಗುತ್ತೆ. ಸೊ ಹಂಗಾಗಿ ಮನೋಶಾಸ್ತ್ರಜ್ಞರು ಅಂದ್ರೆ ಸೈಕಾಲಜಿಸ್ಟ್ ಹತ್ರ ನೀವು ಕರ್ಕೊಂಡು ಹೋದ್ರೆ ಅವ್ರು ನಿಮ್ಗೆ ಬಿಹೇವಿಯರಲ್ ಥೆರಪಿ ಬಗ್ಗೆ ಹೇಳ್ತಾರೆ. ಇನ್ನು ಇಮೋಷನ್ಸ್, ಈ ಮಕ್ಳಿಗೆ ಸ್ವಲ್ಪ ಇಮೋಷನಲ್ ರೆಸಿಪ್ರೋಸಿಟಿ ಅಂತೀವಿ, ಅಂದ್ರೆ ನಾವು ಯಾವ ಇಮೋಷನ್ ನಾವು ತೋರಿಸ್ತೀವೋ ಅದಕ್ಕೆ ಅದು ರೆಸ್ಪಾಂಡ್ ಮಾಡುತ್ತಾ ಮಗು ಅನ್ನುವಂಥದ್ದನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸೋಶಿಯೋ ಇಮೋಷನಲ್ ಡೆವಲಪ್ಮೆಂಟ್ ಅಲ್ಲಿ ತೊಂದರೆ ಇರುತ್ತೆ ಮಕ್ಕಳಿಗೆ. ಸೊ ಇಮೋಷನಲ್ ಟ್ರೈನಿಂಗು ಕೂಡ ಈ ಮಕ್ಕಳಿಗೆ ನಾವು ಕೊಡ್ಬೇಕಾಗುತ್ತೆ, ಅದು ಕೂಡ ಸೈಕಾಲಜಿಸ್ಟ್ ಮಾಡ್ತಾರೆ. ಇನ್ ಅದಲ್ಲದೆ ಕೆಲವು ಮಕ್ಕಳಿಗೆ ಸೆನ್ಸರಿ ಇಶ್ಯೂಸ್ ಅಂತ ಬರುತ್ತೆ, ಅಂದ್ರೆ ಕೆಲವು ಶಬ್ದಗಳು ಈ ಮಕ್ಕಳಿಗೆ ಇಷ್ಟ ಆಗ್ತಿರೋದಿಲ್ಲ, ಅಥವಾ ಕೆಲವು ಶಬ್ದಗಳು ಜೋರ್ ಅನ್ನಿಸ್ತಿರುತ್ತೆ. ನಮ್ಗೆ ನಾರ್ಮಲ್ ಇರುತ್ತೆ, ಇವ್ರಿಗೆ ಜೋರ್ ಅನ್ಸ್ತಾ ಇರುತ್ತೆ, ಅಂದ್ರೆ ಹೈಪರ್ ಸೆನ್ಸಿಟಿವಿ ಇರುತ್ತೆ ಅಥವಾ ಹೈಪೋ ಸೆನ್ಸಿಟಿವಿಟಿ ಇರುತ್ತೆ. ಸೊ ಇಂಥ ಮಕ್ಕಳನ್ನ ನಾವು ಸೆನ್ಸರಿ ಬೇಸ್ಡ್ ಥೆರಪಿ ಮೂಲಕ, ಇದನ್ನ ಸಾಮಾನ್ಯವಾಗಿ ಆಕ್ಯುಪೇಷನಲ್ ಥೆರಪಿಸ್ಟ್ ಅಂತ ಇರ್ತಾರೆ, ಔದ್ಯೋಗಿಕ ಚಿಕಿತ್ಸಕರು ಅಂತ ಹೇಳ್ತೀವಿ. ಸೊ ಇವರು ಇದಕ್ಕೆ ತರಬೇತಿ ಕೊಡ್ತಾರೆ. ಸೊ ಇದೇ ರೀತಿ ನಾವು ಸೆನ್ಸರಿ ಪ್ರಾಬ್ಲಮ್ಸ್ ಈ ಮಕ್ಕಳಲ್ಲಿ ನೋಡಬಹುದು. ಇದಷ್ಟೇ ಅಲ್ಲದೆ ಡಯೆಟ್ ಕೆಲವು ಮಕ್ಕಳಲ್ಲಿ ಪ್ರಾಬ್ಲಮ್ಸ್ ಕಾಣುತ್ತೆ. ಸೊ ಡಯೆಟ್ಗೆ ಡಯಟೀಷಿಯನ್ ಅಥವಾ ನ್ಯೂಟ್ರಿಷನಿಸ್ಟ್ ಹತ್ರ ನಾವು ತರಬೇತಿ ತಗೋಬೇಕಾಗುತ್ತೆ. ಸೊ ಡಯೆಟ್ ಥೆರಪಿ ಅನ್ನೋದು ಬಹಳ ಬಹಳ ನಾವಿವಾಗ ಈ ಮಕ್ಕಳಲ್ಲಿ ಕೇಳ್ತಾ ಇದೀವಿ. ಸೊ ಇದಲ್ಲದೆ ಇನ್ನು ಹಲವಾರು ಪ್ರಾಬ್ಲಮ್ಸ್ಗೆ, ಯಾಕಂದ್ರೆ ಇದು ಒಂದು ಹೆಟ್ರೋಜನಸ್ ಗ್ರೂಪ್, ಒಂದೇ ತರ ನಿಮಗೆ ಕಾಣಿಸೋದಿಲ್ಲ, ತೊಂದರೆಗಳು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೋಬಹುದು. ಸೊ ಅದರ ತಕ್ಕಂಗೆ ನಾವು ಬೇರೆ ತರಬೇತಿ ಕೂಡ ಇದಕ್ಕೆ ಸೇರಿಸ್ಕೋಬಹುದು. ಬಟ್ ಸಾಮಾನ್ಯವಾಗಿ ಸ್ಪೀಚ್ ಥೆರಪಿ, ಬಿಹೇವಿಯರಲ್ ಥೆರಪಿ ಮತ್ತು ಸೆನ್ಸರಿ ಥೆರಪಿ ಹಾಗೂ ಡಯಟ್ ಥೆರಪಿನ ನಾವು ಹೆಚ್ಚಾಗಿ ರೆಕಮೆಂಡ್ ಮಾಡ್ತೀವಿ.
1: ನಾಲ್ಕು ತರ ಥೆರಪಿಗಳು.
0: ಹೌದು.
1: ಆಮೇಲೆ ಇದು ಪೋಷಕರ ಸಹಕಾರ ಎಷ್ಟು ಮುಖ್ಯ, ಹಾಗೆ ಇರುತ್ತೆ ಅವರ ಮೆಂಟಲ್ ಸ್ಟೇಟಸ್ ಅನ್ನೋದ್ರ ಬಗ್ಗೆ ಒಂದೆರಡು ಮಾತಲ್ಲಿ ಹೇಳಕ್ಕಾಗತ್ತಾ?
0: ಹೌದು, ಪೋಷಕರ ಸಹಕಾರ ಖಂಡಿತ ಬೇಕು ಇದರಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ತರಬೇತಿಗಳನ್ನ ನಾವು ಮಾಡುವಾಗ ಕೆಲವು ಸಮಯ ಈ ಮಕ್ಕಳು ನಮ್ಮ ಜೊತೆ ಇರ್ತಾರೆ, ಅಂದ್ರೆ ಥೆರಪಿಸ್ಟ್ ಅವ್ರ ಜೊತೆ ಇರ್ತಾರೆ. ಪೂರ್ತಿ ದಿನ ಇನ್ನು ಕಳಿಯೋದು ತಂದೆ ತಾಯಿ ಜೊತೆ ಅಥವಾ ಮನೆಯಲ್ಲಿ ಕಳೀತಾ ಇರ್ತಾರೆ. ಸೊ ಹಂಗಾಗಿ ಈ ಮಕ್ಕಳಿಗೆ ನಾವು ಇಲ್ಲಿ ತರಬೇತಿ ಕೊಟ್ಟಿರೋಂಥದ್ದನ್ನ ಪೋಷಕರು ಮನೆಯಲ್ಲಿ ಕೂಡ ಮಾಡ್ಬೇಕಾಗುತ್ತೆ. ಅದಲ್ದೇನೆ ಇನ್ನು ಸಾಮಾನ್ಯ ನೀವು ಒಬ್ಸರ್ವ್ ಮಾಡಿರ್ತೀರ, ಈಗ ನಾವು ಆಟಿಸಂ ಮಕ್ಕಳು ಅಷ್ಟೇ ನಾನು ಹೇಳ್ತಾ ಇಲ್ಲ, ಇದು ಬೇರೆ ಮಕ್ಕಳು, ಸಾಮಾನ್ಯ ಮಕ್ಕಳು ಅಥವಾ ಟಿಪಿಕಲ್ ಚಿಲ್ಡ್ರನ್ ಅಂತ ನಾವೇನ್ ಹೇಳ್ತೀವಿ, ಆ ಮಕ್ಕಳಲ್ಲೂ ಪೋಷಕರ ಪಾತ್ರ
1: ಹೆಚ್ಚಿರುತ್ತೆ.
0: ಇದರಲ್ಲಿ ಇನ್ನೂ ಹೆಚ್ಚು ಯಾಕಿರುತ್ತೆ ಅಂದ್ರೆ, ಪ್ರತಿ ಹಂತದಲ್ಲಿ ಈ ಮಕ್ಕಳಿಗೆ ಸಿಗ್ಬೇಕಾಗಿರುವಂತಹ ತರಬೇತಿ ಇರಬಹುದು ಅಥವಾ ಬೇರೆ ರೀತಿಯಾದ ಒಂದು ಟೀಚಿಂಗ್ ಮೆಥಡ್ಸ್ ಇರ್ಬೋದು, ಶಾಲೆಗಳನ್ನ ಹುಡುಕುವಂಥದ್ದಿರ್ಬೋದು, ಅಥವಾ ಈ ಮಕ್ಕಳನ್ನ ಎನ್ಕರೇಜ್ ಮಾಡುವಂಥದ್ದು, ಮೋಟಿವೇಟ್ ಮಾಡುವಂಥದ್ದು, ಈ ಮಕ್ಳಿಗೆ ಇರುವಂತ ಬೇರೆ ಸೌಲಭ್ಯಗಳು, ಅಥವಾ ಈ ಮಕ್ಕಳನ್ನ ತಮ್ಮ ತಮ್ಮಲ್ಲೇ ತಮ್ಮ ಫ್ಯಾಮಿಲಿಗಳಲ್ಲೇ ಸೇರಿಸುವಂತ ಒಂದು ದೊಡ್ಡ ಒಂದು ಕೆಲಸ ಪೇರೆಂಟ್ಸ್ ಮಾಡ್ತಿರ್ತಾರೆ, ಅಂದ್ರೆ ಪೋಷಕರು ಮಾಡ್ತಿರ್ತಾರೆ. ಹಂಗಾಗಿ ಪೋಷಕರು ಮೊದಲನೇದಾಗಿ ಖಂಡಿತ ಅವೇರ್ ಆಗಿರ್ಬೇಕು, ಅವೇರ್ನೆಸ್ ಇರಬೇಕು ಪೋಷಕರಲ್ಲಿ. ಯಾಕಂದ್ರೆ ಅವ್ರಿಗೆ ಸರಿಯಾದ ಮಾಹಿತಿ ಅವರು ಕಲೆಕ್ಟ್ ಮಾಡಿಲ್ಲ ಅಂತಂದ್ರೆ, ಇರ್ಲಿ ಬಿಡು ನಾಳೆ ನಡೆಯುತ್ತೆ, ನಾಳೆ ಹೋದ್ರೆ ನಡೆಯುತ್ತೆ, ಮುಂದೆ ನೋಡ್ಕೊಳ್ಳೋಣ, 5 ವರ್ಷ ಆದ್ಮೇಲೆ ನೋಡ್ಕೊಳ್ಳೋಣ ಅಂತ ಇದನ್ನ ತಳ್ಳಿ ಹಾಕ್ತಾ ಇದ್ರೆ ಮಗು ಅದರ ಗೋಲ್ಡನ್ ಪೀರಿಯಡ್, ಕ್ರಿಟಿಕಲ್ ಪೀರಿಯಡ್ ನ ಕಳ್ಕೊಂಡ್ಬಿಡುತ್ತೆ. ಹಾಗಾಗಿ ಪೋಷಕರ ಪಾತ್ರ ಈ ಮಗುವನ್ನ ಐಡೆಂಟಿಫೈ ಮಾಡೋದ್ರಲ್ಲಿ ಇರ್ಬೋದು, ಅಥವಾ ಸರಿಯಾದ ತಜ್ಞರ ಹತ್ರ ಕರ್ಕೊಂಡು ಹೋಗುವಂತದಿರ್ಬೋದು, ತರಬೇತಿ ಕೊಡಿಸುವಂತದಿರ್ಬೋದು, ಅಥವಾ ಕೊನೆಯದಾಗಿ ಈ ಮಕ್ಕಳಿಗೆ ಎಷ್ಟು ಎನ್ಕರೇಜ್ಮೆಂಟ್ ಬೇಕಾಗ್ಬೋದು ಈ ಮಗುಗೆ, ಅದನ್ನ ಕೊಡಿಸುವಂತ ಒಂದು ದೊಡ್ಡ ಪಾತ್ರ ಪೋಷಕರು ಇದರಲ್ಲಿ ವಹಿಸ್ತಾ ಇರ್ತಾರೆ.
1: ಮೇಡಮ್, ಇದು ಆಟಿಸಂ ಮಕ್ಕಳಿಗೋಸ್ಕರ ಆಯುಷ್ ಸಂಸ್ಥೆಯಲ್ಲಿ ಇರುವ ಸೌಲಭ್ಯಗಳು ಯಾವುದು ಮತ್ತೆ ಅದನ್ನ ನಾವು ಯಾವ ರೀತಿ ಪಡ್ಕೊಳ್ಬಹುದು?
0: ಆಯುಷ್ ಅಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅಥವಾ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಅಂತ ನೀವೆಲ್ಲ ಕೇಳಿರ್ಬೋದು.
1: ಖಂಡಿತವಾಗ್ಲೂ
0: ಹೌದು, ಮೈಸೂರಲ್ಲಿ ಇರುವಂತಹ ಇದು ಏಕೈಕ ಸಂಸ್ಥೆ, ನಮ್ಮ ಮಿನಿಸ್ಟ್ರಿ ಆಫ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ಅಂಡರ್ ಬರುತ್ತೆ ಇದು, ಸೆಂಟ್ರಲ್ ಗವರ್ಮೆಂಟ್ ಸಂಸ್ಥೆ, ಕೇಂದ್ರ ಸರ್ಕಾರದ್ದು. ಸೊ ಈ ಸಂಸ್ಥೆಯಲ್ಲಿ ಹಲವಾರು ಒಂದು ಫೆಸಿಲಿಟೀಸ್ ನಮ್ಮ ಆಟಿಸಂ ಮಕ್ಕಳಿಗಿದೆ. ಮೊದಲನೇದಾಗಿ ಐಡೆಂಟಿಫಿಕೇಶನ್. ಸೊ ನಮ್ಮಲ್ಲಿ ಇದಕ್ಕೋಸ್ಕರ ಅಂತಾನೆ ಒಂದು ಸ್ಪೆಷಲೈಸ್ಡ್ ಒಂದು ಸೆಂಟರ್ ಇದೆ, ಒಂದು ಯೂನಿಟ್ ಇದೆ, ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಯೂನಿಟ್ ಅಂತ ಹೇಳ್ತೀವಿ. ಸೊ ನಾನು ಅಲ್ಲಿ ಹೆಡ್ ಆಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮಲ್ಲಿ ಒಂದು ಟೀಮ್ ಆಫ್ ಪ್ರೊಫೆಷನಲ್ಸ್ ಇದ್ದಾರೆ, ಒಂದು ಒಳ್ಳೆ ಟೀಮ್ ಇದೆ. ನಾನೀಗಾಗ್ಲೇ ಹೇಳ್ದೆ ಈ ಮಗುಗೆ ಎಲ್ಲಿ ಎಲ್ಲಿ ಸಹಾಯ ಬೇಕಾಗುತ್ತೆ, ಯಾವ ತಜ್ಞರಲ್ಲಿ ನೀವು ತೋರಿಸ್ಬೇಕು ಅನ್ನೋಂಥದ್ದು ಒಂದು ಒಳ್ಳೆ ಟೀಮ್ ಇಲ್ಲಿದೆ. ಸೊ ಆ ಟೀಮ್ ಅಲ್ಲಿ ಸ್ಪೀಚ್ ಪೆಥಾಲಜಿಸ್ಟ್ ಇರ್ಬೋದು, ಸೈಕಾಲಜಿಸ್ಟ್ ಇರ್ಬೋದು, ಅಥವಾ ನಮ್ಮ ಆಕ್ಯುಪೇಷನಲ್ ಥೆರಪಿಸ್ಟ್, ಅಥವಾ ನಮ್ಮ ಸ್ಪೆಷಲ್ ಎಜುಕೇಟರ್ಸ್. ಸೊ ಇವರೆಲ್ಲ ಈ ಟೀಮ್ ಅಲ್ಲಿ ಇದ್ದಾರೆ. ಸೊ ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಯೂನಿಟ್ ಅಲ್ಲಿ ಮೊದಲು ಡಯಾಗ್ನೋಸಿಸ್ ಆಗುತ್ತೆ. ಇನ್ನು ನಂತರ ನಮ್ಮ ತರಬೇತಿ, ಇದಕ್ಕೆ ಸಂಬಂಧಪಟ್ಟಿರುವಂತಹ ಯಾವ ಯಾವ ತರಬೇತಿ ಮಗುಗೆ ಬೇಕು ಅದ್ರ ಎಲ್ಲಾ ಸೌಲಭ್ಯ ಕೂಡ ನಮ್ಮ ಸಂಸ್ಥೆಯಲ್ಲಿದೆ. ಸ್ಪೀಚ್ ಥೆರಪಿ ಇರ್ಬೋದು, ಅಥವಾ ಬಿಹೇವಿಯರಲ್ ಥೆರಪಿ ಇರ್ಬೋದು, ಅಥವಾ ನಮ್ಮ ಸೆನ್ಸರಿ ಬೇಸ್ ಥೆರಪಿ ನಾನು ಹೇಳ್ದೆ ಈಗಾಗ್ಲೇ, ಆಕ್ಯುಪೇಷನಲ್ ಥೆರಪಿ ಅಂತ ಅದು ಇರಬಹುದು, ಅಥವಾ ಡಯಟೀಷಿಯನ್ ಡಯಟ್ ಥೆರಪಿ ಇರ್ಬೋದು. ಅದಲ್ದೇನೆ ನಮ್ಮಲ್ಲಿ ಆಯುಷ್ ಅನ್ನುವಂತ ಒಂದು ಯೂನಿಟ್ ಕೂಡ ಇದೆ, ಅಂದ್ರೆ ಆಯುರ್ವೇದದ್ದು. ಸೊ ಅದರ ಒಂದು ರಿಸರ್ಚ್ ಕೂಡ ನಡೀತಾ ಇದೆ. ಸೊ ನಾವು ಹಲವಾರು ಚೇಂಜಸ್ ಕೂಡ ಕಾಣ್ತಾ ಇದೀವಿ ಈ ಮಕ್ಕಳಲ್ಲಿ. ಸೊ ಅದು ಒಂದು ಫೆಸಿಲಿಟೀಸ್ ಆಡ್ ಆಗಿದೆ ಇವಾಗ. ಅದಲ್ದೇನೆ ಈ ಮಕ್ಕಳನ್ನ ನಾವು ಮುಂದೆ ಶಾಲೆಗೆ ತಯಾರಿ ಮಾಡ್ಬೇಕಲ್ಲ, ಅದರ ಒಂದು ಡಿಪಾರ್ಟ್ಮೆಂಟ್ ಆಫ್ ಸ್ಪೆಷಲ್ ಎಜುಕೇಶನ್ ಅಂತ ಒಂದು ಪ್ರೀ ಸ್ಕೂಲ್ ಇದೆ ಅಲ್ಲಿ. ಅಲ್ಲಿ ನಾವು ಈ ಮಕ್ಕಳನ್ನ ಸ್ವಲ್ಪ ಎಜುಕೇಶನ್ಗೆ ಪ್ರೀ ರೀಡಿಂಗ್ ಅಂದ್ರೆ ಶಾಲೆಗೆ ಹಾಕುವ ಮುನ್ನ ಈ ಮಕ್ಕಳಿಗೆ ಏನೇನ್ ಹೇಳ್ಕೊಡ್ಬೇಕು, ಈಗ ಒಂದು ಮಗುಗೆ ಅಟೆನ್ಷನ್ ಇರ್ಬೇಕು, ಇದು ಫೋಕಸ್ ಇರ್ಬೇಕು, ಅಥವಾ ಆ ಮಗು ಒಂದ್ ಕಡೆ ಕೂತ್ಕೋಬೇಕು, ಹೇಳಿದ್ನ ಕೇಳ್ಬೇಕು, ಇಂಥೆಲ್ಲ ಕೆಲವು ಸ್ಕಿಲ್ಸ್ ಟ್ರೈನಿಂಗ್ ನಾವಿಲ್ಲಿ ಮಾಡಿ ನಂತರ ಆ ಮಗುವನ್ನ ಆ ಮಗುಗೆ ತಕ್ಕಂತೆ ಸೂಟ್ ಆಗುವಂತ ಯಾವ ಶಾಲೆ ಮೈಸೂರಲ್ಲಿ ಇದೆ ಅಲ್ಲಿ ನಾವು ಈ ಮಗುವನ್ನ ಕಳಿಸ್ತೀವಿ, ಅಂದ್ರೆ ರೆಫರ್ ಮಾಡ್ತೀವಿ. ಸೊ ನೀವು ನೋಡಿದ್ರೆ ಐಡೆಂಟಿಫಿಕೇಶನ್ ಇಂದ ಹಿಡಿದು ಇನ್ನು ನಮ್ಮ ಡಯಾಗ್ನೋಸಿಸ್, ಅಂದ್ರೆ ಮಗುಗೆ ನಿಜವಾಗ್ಲೂ ಆಟಿಸಂ ಇದ್ಯಾ, ಇದ್ರೂ ಯಾವ ತರದ ಆಟಿಸಂ ಅಥವಾ ಇದರ ತೀವ್ರತೆ ಎಷ್ಟು ಅನ್ನೋದನ್ನ ತಿಳ್ಕೊಂಡು ನಂತರ ಅದಕ್ಕೆ ತಕ್ಕಂತೆ ತರಬೇತಿ ಕೊಟ್ಟು ಹಾಗೂ ಶಾಲೆಗೆ ಹೋಗೋ ಮುನ್ನ ಆ ಮಗುಗೆ ಏನೇನ್ ನಾವು ತಯಾರಿ ಮಾಡಿಸ್ಬೋದು, ಇದರ ಎಲ್ಲ ಫೆಸಿಲಿಟೀಸ್ ನಮ್ಮ ಸಂಸ್ಥೆಯಲ್ಲಿ ಈಗ ಇದೆ.
1: ಬಹಳ ಬಹಳ ಸಂತೋಷ ಮೇಡಮ್. ಇದಕ್ಕೆ ರೆಸ್ಪಾನ್ಸ್ ಆಗಿದೆ, ಬರ್ತಾ ಇರ್ತಾರ ಮಕ್ಕಳುಗಳು, ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ಮಕ್ಕಳಿಗೆ?
0: ಬಹಳ ಹೌದು ಹೌದು, ಬಹಳ ಒಳ್ಳೆ ರೆಸ್ಪಾನ್ಸ್ ಇದೆ ಇದಕ್ಕೆ. ಈಗ ನೀವು ನೋಡ್ತಿರ್ಬೋದು ನಮ್ಮ ಸಂಸ್ಥೆಯಲ್ಲಿ ಆಟಿಸಂ ಮಕ್ಕಳು ಹೆಚ್ಚು ಹೆಚ್ಚಾಗಿ ನಾವು ಪ್ರತಿ ವರ್ಷ ನಾವು ಕಾಣ್ತಾ ಇದೀವಿ. ನಮ್ಮ ಈಗ ಎಲ್ಲಾ ಸೇರಿ ಎಲ್ಲ ತರಬೇತಿ ಮಾಡಿಸ್ಕೊಂಡು ನಂತರ ನಮ್ಮ ಸ್ಪೆಷಲ್ ಎಜುಕೇಶನ್ ಅಲ್ಲಿ ಮಕ್ಕಳನ್ನ ನಾವು ಹೇಗೆ ತಯಾರಿ ಮಾಡಿ ಕಳಿಸ್ತೀವಿ, ನಾವು ಸುಮಾರು ಒಂದು 300 ಮಕ್ಕಳಾದ್ರೂ ಎನ್ರೋಲ್ ಆಗ್ತಾರೆ ಪ್ರತಿ ತಿಂಗಳು. ಆಯ್ತಾ, ಅಂದ್ರೆ ಅಷ್ಟು ಜನ ಮಕ್ಕಳಿಗೆ ಇಲ್ಲಿ ತರಬೇತಿ ನಡೆಯುತ್ತೆ. ಸೊ ನಮ್ಮಲ್ಲಿ ಇದಕ್ಕೋಸ್ಕರ ಅಂತ ಸ್ಪೀಚ್ ಥೆರಪಿಸ್ಟ್ ತಯಾರಿನ ನಡೆಸ್ತೀವಿ ನಾವು. ಯಾಕಂದ್ರೆ ಈ ಸಂಸ್ಥೆ ಮೇನ್ ಆಗಿ ಸ್ಪೀಚ್ ಅಂಡ್ ಹಿಯರಿಂಗ್ ಸಂಸ್ಥೆ ಇದು. ಅಂದ್ರೆ ನಮ್ಮಲ್ಲಿ ಕೋರ್ಸಸ್ ಇದಾವೆ, ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿ ಮತ್ತೆ ಆಡಿಯೋಲಜಿ ಅನ್ನೋಂಥದ್ದು. ಸೊ ನಮ್ಮ ಇಂಟರ್ನ್ಸ್ ಇರ್ಬೋದು ಅಥವಾ ನಮ್ಮ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್, ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್, ಇವ್ರನ್ನೆಲ್ಲ ನಾವು ಟ್ರೈನ್ ಮಾಡ್ತಾ ಇದೀವಿ ಈ ಮಕ್ಕಳಿಗೋಸ್ಕರ. ಸೊ ಹಂಗಾಗಿ ನಮ್ಮ ಸೀಟ್ಸ್ ಕೂಡ ಇವಾಗ ಜಾಸ್ತಿ ಆಗಿರೋದ್ರಿಂದ ಎಲ್ಲಾ ಕಡೆಯಿಂದನು, ದೇಶದಲ್ಲಿರುವಂತಹ ಎಲ್ಲಾ ಕಡೆ, ಕೆಲವು ಸತಿ ಅಬ್ರಾಡ್ ಇಂದನು ಬರ್ತಾರೆ, ಯುಎಸ್ ಇಂದ, ನಮ್ಮಲ್ಲಿ ಕೇಸಸ್ ಆತರ ಜಪಾನ್, ಈ ತರ ಎಲ್ಲ ಕಡೆಯಿಂದನೂ ಇದೆ. ಜೊತೆಗೆ ನಮ್ಮಲ್ಲಿ ಟೆಲಿ ಸೆಂಟರ್ ಅಂತ ಕೂಡ ಇದೆ. ಅಂದ್ರೆ ಕೆಲವರು ಬರಕ್ ಆಗೋದಿಲ್ಲ, ಸೊ ಇಲ್ಲಿ ಮೊದಲನೇದಾಗಿ ಎಲ್ಲಾ ಅಸೆಸ್ಮೆಂಟ್ ಅದೆಲ್ಲ ಮುಗಿಸ್ಕೊಂಡು ನಂತರ ಎಲ್ಲಾ ಕಡೆಯಿಂದನೂ ನಾವು ಅವ್ರನ್ನ ಕನೆಕ್ಟ್ ಮಾಡ್ಬೋದು. ಅಂದ್ರೆ ನಮ್ಮಲ್ಲಿ ಒಂದು ಸೆಂಟರ್ ಇದೆ, ಸೊ ಆನ್ಲೈನ್ ಅಲ್ಲಿ ಕೂಡ ನಾವು ಇವ್ರಿಗೆ ಗೈಡೆನ್ಸ್ ಮತ್ತೆ ಕೌನ್ಸಿಲಿಂಗ್ ಇರ್ಬೋದು ಅಥವಾ ತರಬೇತಿ ಇರ್ಬೋದು ಅಥವಾ ಐಡೆಂಟಿಫಿಕೇಶನ್ ಇರ್ಬೋದು, ಇದೆಲ್ಲವನ್ನು ಕೂಡ ನಾವು ಇವ್ರಿಗೆ ಒಂದು ಸೌಲಭ್ಯ ಕೊಡ್ತಾ ಇದೀವಿ. ಸೊ ಹಾಗಾಗಿ ಇಲ್ಲಿ ನಮ್ಮ ಇನ್ಫ್ಲೋ ತುಂಬಾ ಚೆನ್ನಾಗಿದೆ, ಹಾಗೂ ಇನ್ನೂ ಹೆಚ್ಚು ಹೆಚ್ಚು ಆಗ್ತಾ ಇದೆ. ಸೊ ಹಂಗಾಗಿ ಅದರ ತಕ್ಕಂತೆ ಈಗ ನಾವು ಕೂಡ ಫೆಸಿಲಿಟೀಸ್ ಇರ್ಬೋದು ಅಥವಾ ಇವ್ರಿಗೆ ಕೊಡೋ ಅಂತ ಬೇರೆ ಬೇರೆ ಬೆನಿಫಿಟ್ಸ್ ಅದನ್ನೆಲ್ಲ ನಾವು ಅಪ್ಡೇಟ್ ಮಾಡ್ಕೋತಾ ಇರ್ತೀವಿ. ಸೊ ಆಯುಷ್ ಅನ್ನುವಂಥದ್ದು ಬಹಳ ಒಂದು ಒಳ್ಳೆಯ ಮಾದರಿ ಸಂಸ್ಥೆ ಅಂತ ನಾನು ಹೇಳ್ಬೋದು, ಎಸ್ಪೆಷಲಿ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ಗೆ. ಇಲ್ಲಿ ನೀವು ಬಂದಾಗ ನಿಮ್ಮ ಡಯಾಗ್ನೋಸಿಸ್ ಎಲ್ಲೂ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ಕೆಲವರು ಹಾಗೂ ಬಂದು

0: ಇದಾರೆ ಬೇರೆ ಕಡೆ ಎಲ್ಲ ಕಡೆ ಸುತ್ತಾಡಿ ನಂತರ ಅವ್ರಿಗೆ ಸಮಾಧಾನ ಆಗದೆ ಅದಕ್ಕೆ ತರಬೇತಿ ಸಿಗದೆ ಮತ್ತು ಇಲ್ಲಿ ಬಂದು ನಂತರ ಇಲ್ಲಿ ತರಬೇತಿ ಪಡ್ಕೊಂಡು ಮುಂದೆ ಆ ಮಗುಗೆ ಒಳ್ಳೆ ದಾರಿ ಮಾಡಿಕೊಟ್ಟಿರುವಂತ ಸಂಸ್ಥೆ ಇದು. ತುಂಬಾ ಸಕ್ಸಸ್ ಸ್ಟೋರೀಸ್ ಕೂಡ ಇದಾವೆ ನಮ್ಮ ಸಂಸ್ಥೆಯಿಂದ. ಸೊ ಡೆಫಿನೆಟ್ಲಿ ನಾನು ಹೇಳೋದೇನಂದ್ರೆ ನಮ್ಮ ಸಂಸ್ಥೆ ನನ್ನ ಗೌರವದಿಂದ ಹೇಳ್ಕೋತೀನಿ, ಯಾಕಂದ್ರೆ ಈ ಸಂಸ್ಥೆಯಲ್ಲಿ ಇರುವಂತ ಫೆಸಿಲಿಟೀಸ್ ನಿಮ್ಗೆ ಪ್ರಾಬಬ್ಲಿ ಈ ತರ ಒಂದು ರೂಫ್ ಅಲ್ಲಿ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಇದು. ಸೊ ಆಟಿಸಮ್ ಬೇಕಾಗಿರುವಂತ ಎಲ್ಲಾ ಸೌಲಭ್ಯನು ನಾವು ಆದಷ್ಟು ಮಾಡಿಕೊಟ್ಟಿದೀವಿ. ಇನ್ನು ನಮ್ಮಲ್ಲಿ ಚೈಲ್ಡ್ ಸೈಕ್ಯಾಟ್ರಿಸ್ಟ್ ಇರ್ಲಿಲ್ಲ ಮುಂಚೆ, ಕನ್ಸಲ್ಟೇಷನ್ಗೆ ಈಗ ಬರ್ತಿದ್ದಾರೆ. ಸೊ ಹಂಗಾಗಿ ಅದು ಕೂಡ ಆಡ್ ಆನ್ ಆಗಿದೆ. ಸೊ ಹಾಗಾಗಿ ನಾವು ಯಾವ ಒಂದು ಅಟೆಂಪ್ಟ್ ಕೂಡ ನಾವು ಬಿಟ್ಟಿಲ್ಲ ಅಂತ ಹೇಳ್ಬೋದು. ಸೊ ಅದನ್ನೇ ನಾನು ಕೇಳ್ಕೊಳ್ಳೋದು ಎಲ್ಲ ಪಬ್ಲಿಕ್ ಜನತೆಯಲ್ಲೂ ಕೂಡ, ದಯವಿಟ್ಟು ಈ ಸೌಲಭ್ಯನ ನೀವು ಉಪಯೋಗಿಸ್ಕೊಳ್ಳಿ. ಹೌದು, ಈ ತರ ಸಂಸ್ಥೆಗೆ ಬರಕ್ಕೇನೆ ಬಹಳ ಜನ ದೂರ ದೂರದಿಂದ ಪ್ರಯತ್ನ ಪಟ್ಟು ಬಂದ್ ಹೋದವರಿದ್ದಾರೆ. ಸೊ ದಯವಿಟ್ಟು ಇದು ಈ ರೀತಿಯಾದ ಒಂದು ಸಂಸ್ಥೆ ಇರೋದು ಮೈಸೂರಲ್ಲಿ ಇರುವಂತದ್ದು ನಮ್ಮ ಭಾಗ್ಯ ಅಂತಾನೆ ನಾವ್ ಅನ್ಕೋಬೇಕು.
1: ಖಂಡಿತವಾಗ್ಲೂ ಎರಡು ಮಾತಿಲ್ಲ. ಆಗಲಿ ಪ್ರೊಫೆಸರ್ ಜಯಶ್ರೀ ಸಿ ಶಾನ್ಬಾಲ್ ಅವರೇ, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದಕ್ಕಾಗಿ ನಿಲಯ ಹಾಗೂ ಕೇಳುಗರ ಪರವಾಗಿ ನಿಮಗೆ ಅನಂತಾನಂತ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್, ಎಲ್ಲರಿಗೂ ನಮಸ್ಕಾರ.
1: ನಮಸ್ತೆ.

ಕೇಳುಗರೆ, ಸಾಕಷ್ಟು ಸಂದೇಶಗಳು ಬಂದಿದೆ. ಮಾಧವನ್ ಚೆನ್ನೈಯಿಂದ ಹೇಳ್ತಾರೆ, ಹೊಂಗಿರಣ ಕಾರ್ಯಕ್ರಮದ ವಿಷಯ ಬಹಳ ಚೆನ್ನಾಗಿದೆ, ಮಕ್ಕಳ ಜೊತೆಗೆ ನಾವು ಬಹಳ ಪ್ರೀತಿಯಿಂದ ಇರಬೇಕು, ಇವರ ಜೊತೆಗೆ ನಾವು ಸುಲಭವಾಗಿ ಬೆರೆಯೋ ಹಾಗೆ ಪ್ರಯತ್ನ ಮಾಡಬೇಕು ಅಂತನ್ಬಿಟ್ಟು ಹೇಳ್ತಾ ಇದ್ದಾರೆ. ಗುಂಡ್ಲುಪೇಟೆ ತಾಲೂಕು ಹೊಸಪುರ ಮರಿನಂಜ ಅವರು, ಮನೆಯಲ್ಲಿ ಮಕ್ಕಳು ಆಟದ ಸಾಮಾನುಗಳು, ಚಿಕ್ಕ ಚಿಕ್ಕ ಜೆ ಸಿ ಬಿ ಮತ್ತು ಬಸ್ಸು, ಗಿಲ್ಕಿ, ಮನೆಯಲ್ಲಿ ಮಕ್ಕಳು ಇದ್ದರೆ ಚಂದ, ಮಕ್ಕಳು ಅತ್ತರೂ ಚಂದ, ನಿಮ್ಮ ಮಗು ನಗುತ್ತಿರುವಾಗ ಪಕ್ಕದಲ್ಲಿ ಹಾಡುತ್ತಿರುವ ಮನೆಯಲ್ಲಿ ಮಕ್ಕಳು ಇದ್ದರೆ ನಮಗೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳೇ ದೇವರು, ಎಲ್ಲ ಮಕ್ಕಳನ್ನು ನಾವು ಪ್ರೀತಿಯಿಂದ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಟಿಸಮ್ನಿಂದ ಬಳಲುತ್ತಿರುವ ಮಕ್ಕಳ ಪೋಷಕರ ಆತಂಕ ಹೇಳತಿರದು, ಸಮಾಜದಲ್ಲಿ ಮಕ್ಕಳನ್ನು ನಡೆಸಿಕೊಳ್ಳುವ ರೀತಿ ಶೋಚನೀಯ. ನಾವು ಮಕ್ಕಳ ತಂದೆ ತಾಯಿಗಳಿಗೆ ಸಾಂತ್ವನ ಹೇಳುವುದು ಬಹಳ ಮುಖ್ಯ, ಅವರ ಭಾವನೆಗಳನ್ನು ಗೌರವಿಸುವುದು ಕೂಡ ಸಮಾಜದ ಕರ್ತವ್ಯ. ನಾವು ಮಕ್ಕಳನ್ನು ಮತ್ತು ಪೋಷಕರನ್ನ ಗೌರವಿಸೋಣ ಅಂತ ಗೋವಿಂದರಾಜವರು ವಿಜಯನಗರದ 4ನೇ ಹಂತ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಮನೆಯ ಹತ್ತಿರ ರಾಕೇಶ್ ಎಂಬ 35 ವರ್ಷದ ಹುಡುಗ ಇದ್ದರು, ಅವರನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದರು, ನಾವು ಕೂಡ ಅವ್ರ ಜೊತೆಗೆ ಬಹಳ ಚೆನ್ನಾಗಿ ಸಮಯವನ್ನು ಕಳೀತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಹರ್ಷಿತಾ ಶಕ್ತಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಟಿಸಂ ಹೊಂದಿರುವ ಮಕ್ಕಳ ಪೋಷಕರಾಗುವುದು ಒಂದು ವಿಶೇಷ ಹಾಗೂ ಸವಾಲಿನ ಪಯಣ. ಈ ಮಕ್ಕಳ ಪೋಷಕರೊಂದಿಗೆ ಮಾತನಾಡುವಾಗ ಮತ್ತು ಬೆರೆಯುವಾಗ ಅವರ ದೈನಂದಿನ ಸವಾಲುಗಳನ್ನು ಅರ್ಥ ಮಾಡಿಕೊಂಡು ಸಹಾನುಭೂತಿಯಿಂದ ವರ್ತಿಸುವುದು ಬಹಳ ಮುಖ್ಯ. ಮಗುವಿನ ವರ್ತನೆಯ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಿ ಅವರನ್ನು ಮುಜುಗರಕ್ಕೆ ಈಡು ಮಾಡದೆ ಇತರೆ ಮಕ್ಕಳಂತೆ ಅವರನ್ನು ಕೂಡ ಸ್ವೀಕರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಬುದ್ಧಿಮಾಂದ್ಯ ಮಕ್ಕಳು ಚಿಕಿತ್ಸೆಯ ನಂತರವೂ ಬುದ್ಧಿಮಾಂದ್ಯ ಅನ್ನೋ ಪದವನ್ನು ಈಗ ಬಳಸ್ತಾ ಇಲ್ಲ, ವಿಶೇಷ ಚೇತನ ಮಕ್ಕಳು ಅಂತ ಹೇಳ್ತೀವಿ. ಸೊ ವಿಶೇಷ ಚೇತನ ಮಕ್ಕಳನ್ನ ನಾವು ಬಹಳ ಪ್ರೀತಿಯಿಂದ ನೋಡ್ಕೊಳ್ಬೇಕು ಅಂತ ಸುರಕ್ಷಾ ಸಂಧ್ಯಾ ಅವರು ಸಂದೇಶವನ್ನು ಕಳಿಸಿದ್ದಾರೆ.

0: ಸ್ನೇಹಿತರೆ, ಈಗ ನಮ್ಮ ಜೊತೆಗಿದ್ದಾರೆ ಮೈಸೂರಿನಲ್ಲಿರುವ ಇಂಡಸ್ ವ್ಯಾಲಿ ಆಯುರ್ವೇದ ಸೆಂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸುಪ್ರೀತಾ ಎಸ್ತಂತ್ರಿ ಅವರು. ಡಾಕ್ಟರ್ ಸುಪ್ರೀತಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ಸುಪ್ರೀತಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಲೋ
1: ಹಲೋ,
0: ಕೇಳಿಸ್ತಾ ಇದೆಯಾ? ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಕೆ, ಈ ಡಾಕ್ಟರ್, ಆಯುರ್ವೇದದಲ್ಲಿ ಕೂಡ ಆಟಿಸಮ್ ಮಕ್ಕಳಿಗೆ ಚಿಕಿತ್ಸೆ ಲಭ್ಯ ಇದೆಯಾ? ನೀವು ನೀಡುವ ಚಿಕಿತ್ಸಾ ವಿಧಾನದ ಬಗ್ಗೆ ತಿಳಿಸಕ್ಕೆ ಸಾಧ್ಯನಾ? ಹಾಗೆಯೇ ಈ ಚಿಕಿತ್ಸೆಗೆ ಮಕ್ಕಳು ಸ್ಪಂದಿಸಿ ಸಹಜವಾಗಿ ಜೀವನ ನಡೆಸುವ ಸಾಧ್ಯತೆ ಹೆಚ್ಚಾಗಿದೆಯಾ? ಆರೋಗ್ಯ ಸುಧಾರಿಸಿದೆ ಅಂತ ಅನ್ಸತ್ತಾ ನಿಮಗೆ? ಹೇಳಕ್ಕಾಗತ್ತಾ ಉತ್ತರನ?
1: ಇವತ್ತಿನ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಆಯುರ್ವೇದದ ಎಸ್ಟಿ ಅಂದ್ರೆ ಆಟಿಸಮ್ಗೆ ಚಿಕಿತ್ಸೆ ಇದೆ. ಹೌದು, ಖಂಡಿತ. ಮತ್ತು ಆಯುರ್ವೇದದಲ್ಲಿ ಆಟಿಸಮ್ಗೆ ಚಿಕಿತ್ಸೆ ಇದೆ. ನೀವು ಫಸ್ಟ್ ಏನ್ ಅರ್ಥ ಮಾಡ್ಕೊಬೇಕು ಅಂತ, ಆಟಿಸಮ್ ಅನ್ನುವಂಥದ್ದು ಒಂದು ಸ್ಪೆಕ್ಟ್ರಮ್ ಡಿಸಾರ್ಡರ್ ಆಗಿರೋದ್ರಿಂದ ನಾವು ಸಹಜವಾಗಿ ಈ ಒಂದು ಮಗುವಿನಲ್ಲಿ ಸೀನಿಯರ್ ಫೀಚರ್ಸ್ ಅಂದ್ರೆ ಲಕ್ಷಣವನ್ನ ನಾವು ನೋಡ್ತೀವೋ ಅದು ಸಾಮಾನ್ಯವಾಗಿ ಎಲ್ಲಾ ಮಕ್ಕಳನ್ನ ಕಾಣಿಸ್ಬೇಕು ಅಂತ ಏನು. ಬೇಸಿಕಲಿ ಆಯುರ್ವೇದ ದೃಷ್ಟಿಕೋನದಲ್ಲಿ ನಾವು ಆಟಿಸಮ್ ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಅದ್ರ ಕ್ಲಿನಿಕಲ್ ಫೀಚರ್ಸ್ ಅಂದ್ರೆ ದೋಷ ವೇರಿಯೇಷನ್ ತ್ರಿದೋಷಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ಬೇಕಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ವಾಯು ತರ್ಕ ಪರಿಸ್ಥಿತಿ ತ್ರಯೋದೋಷ ಸಮಾಸತಃ ಕೃತಾದೇಯಂ ನಂತಿಚೆ ಮತ್ತೆ ಅಂತಿಚೆ. ಈ ಶ್ಲೋಕದ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಯಾವಾಗ ಆರೋಗ್ಯವಾಗಿ ಇರಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಯಾವಾಗ ಈ ಮೂರು ದೋಷ ಅಂದ್ರೆ ವಾತ ಪಿತ್ತ ಹಾಗೂ ಕಫ ಅವನಲ್ಲಿ ಸಮತೋಲನೆ ಅಂದ್ರೆ ಈಕ್ವಿಲಿಬ್ರಿಯಂ ಆಗಿ ಇರುತ್ತೋ ಅವಾಗ ಅವನು ಆರೋಗ್ಯವಾಗಿ ಇರೋದಕ್ಕೆ ಸಾಧ್ಯ. ಆದ್ರೆ ಯಾವಾಗ ಇದೇ ಈ ಮೂರು ದೋಷದಲ್ಲಿ ಅವನಲ್ಲಿ ಅಂದ್ರೆ ಇಂಬ್ಯಾಲೆನ್ಸ್ ಆಗುತ್ತೋ ಆವಾಗ ಅವನಿಗೆ ದೈಹಿಕ ಅಂದ್ರೆ ಅಥವಾ ಮಾನಸಿಕ ಮೆಂಟಲ್ ಹೆಲ್ತ್ ಕೂಡ ಡಿಸಾರ್ಡರ್ ಅವನಲ್ಲಿ ಆಗಬಹುದು. ಈಗ ನಾವು ಆಟಿಸಮ್ಗೆ ಅಂತ ಇಲ್ಲಿ ಬೇಸಿಕಲಿ ಆಟಿಸಮ್ ಏನ್ಬೋದು ಅಂದ್ರೆ ಒಂದು ಇದು
0: ಮೇಡಮ್, ನಿಮ್ಮ ನಿಮ್ಮ ವಾಯ್ಸು ಕಟ್ ಆಗ್ತಾ ಇದೆ. ಸ್ವಲ್ಪ ನೆಟ್ವರ್ಕ್ ಸ್ಟ್ರಾಂಗ್ ಆಗಿರೋ ಜಾಗಕ್ಕೆ ಬರಕ್ಕಾಗತ್ತಾ? ಹಾ, ಹೇಳಿ, ಮಾತಾಡಿ.
1: ಮನಸ್ಸು ವಿಕಾರಕ್ಕೆ ಸಂಬಂಧಪಟ್ಟಿರುವಂತಹ ಮಾಡ್ಕೊಬಹುದು ಹೇಗೆ ಅಂತ ಹೇಳಿದ್ರೆ ಯಾವ್ಯಾವ ಆಗಿದೆ.
0: ಓಕೆ,
1: ನಾವೇನ್ ನೋಡ್ತೇವೆ, ಐ ಕಾಂಟ್ಯಾಕ್ಟ್ ಆಗಿರ್ಬಹುದು, ಲ್ಯಾಕ್ ಆಫ್ ಸೋಶಿಯಲ್ಸ್ ಹೇಳುತ್ತೆ. ನಾವು ಈ ದೋಷ ಇರುತ್ತೆ ಅಂತ ನಾವು ಅದಕ್ಕೆ ಆಗಲ್ಲ. ಜೋಟಿಕ್ ವೇರಿಯೇಷನ್ ಲೆವೆಲ್ ನೋಡ್ಕೊಂಡು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಒಬ್ಬ ಜನರಲ್ ಆಗಿ ಒಂದು ಟ್ರೀಟ್ಮೆಂಟ್ ಅಂತ ಬಂದ್ರೆ ಆಯುರ್ವೇದದಲ್ಲಿ ನಮಗೆ ಫಸ್ಟ್ ಅರ್ಥ ಆಗೋದೇನು, ಅವರಲ್ಲಿ ಒಂದು ಪಾಠಕರ್ಮ ಟ್ರೀಟ್ಮೆಂಟ್ ಇದೆ ಅದನ್ನ ಕೊಟ್ಬಿಡ್ತಾರೆ ಅಂತ. ಆದ್ರೆ ಜನರಲ್ ನೋಟ್ ಹಾಗೆ ನೋಡ್ಬೇಕು ಅಂತ ಹೇಳಿದ್ರೆ ನಾವು ವಾರ ದೋಷ ವೃದ್ಧಿ ಆದಾಗ ಇಂಬ್ಯಾಲೆನ್ಸ್ ಆದಾಗ ಬಸ್ತಿ, ಪಿತ್ತದಲ್ಲಿ ವೇರಿಯೇಷನ್ ಆದಾಗ ವೇರಿಯೇಷನ್, ಕಫದಲ್ಲಿ ವೇರಿಯೇಷನ್ ಆದಾಗ ವಮನ, ಇದು ನಾವು ಪ್ರೋಟೋಕಾಲ್ ಬಳಸ್ಕೊಳ್ಬೇಕಾದ್ರೆ ಮಕ್ಕಳಲ್ಲಿ ನಾವು ಇದನ್ನ ಕೊಡ್ಬಹುದಾ? ಆಗಲ್ಲ. ಯಾಕೆಂತ ಹೇಳಿದ್ರೆ ವೇರಿಯೇಷನ್ ಮತ್ತೆ ವಮನ ನಾವು ಮಕ್ಕಳಿಗೆ ಕೊಡಕ್ಕಾಗಲ್ಲ ಸಣ್ಣ ವಯಸ್ಸಿನಲ್ಲಿ. ಬಟ್ ನಾವು ಬಸ್ತಿಯನ್ನ ಕೊಡಬಹುದು. ಬಸ್ತಿಯ ಪ್ರಾಮುಖ್ಯತೆ ಎಷ್ಟಿದೆ ಅಂತ ಹೇಳಿದ್ರೆ ಅದನ್ನ ನಾವು ಅರ್ಧ ಸಿಚ್ಚೆಯನ್ನ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಆ ತರ ಕನ್ವೆಂಟ್ ಮಾಡುವಂತ ಎಲ್ಲಾ ಟ್ರೀಟ್ಮೆಂಟ್ ಮಕ್ಕಳಿಗೆ ಒಂದು ಕಡೆ ಇಲ್ಲ, ಬರೇ ಬಸ್ತಿ ಒಂದು ಕಡೆ ಇಲ್ಲ, ಅಸಮತೋಲನ ಆಗುತ್ತೆ. ಆದ್ರೆ ಕೇವಲ ಒಂದು ಬಸ್ತಿ ಟ್ರೀಟ್ಮೆಂಟ್ಗೆ ಆಯುರ್ವೇದದಲ್ಲಿ ಅಷ್ಟು ಪ್ರಾಮುಖ್ಯತೆ ಇದೆ. ಸೊ ಹಾಗಿದ್ರೆ ಅದು ವಾಟ್ಸಮ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ನಮ್ಗೆ ಪ್ರಶ್ನೆ ಮೂಡ್ಬೇಕಂತ ಹೇಳಿದ್ರೆ, ಅವಾಗ ನಾನು ಹೇಳ್ದಂಗೆ ಬತ್ತಿ ನಾವು ಯಾವಾಗ ಕೊಡ್ತೀವಿ ಅಂತಂದ್ರೆ ವಾತ ವೃತ್ತಿ ಆದಾಗ ಅಥವಾ ವಾತದೋಷದ ಇಂಬ್ಯಾಲೆನ್ಸ್ ಆದಾಗ ನಾವು ಕೊಡ್ತೀವಿ. ಈ ವಾತ ಅಂದ್ರೆ ವಾತ ನಮ್ಮ ದೇಹದಲ್ಲಿ ಮನಸ್ಸಿನ ಸಮತೋಲನೆಯನ್ನು ಮಾಡುವಂತ ಶಕ್ತಿ ಇರೋದ್ರಿಂದ ಯಾವಾಗ ಈ ವಾತದ ವೇರಿಯೇಷನ್ ನಾವು ಸಹಜ ಸ್ಥಿತಿಗೆ ತರ್ಬೇಕಂತ ಹೇಳಿದ್ರೆ ಅವಾಗ ಮಕ್ಕಳಲ್ಲಿ ಇಂಪಲ್ಸಿವ್ ಬಿಹೇವಿಯರ್ ಅಂದ್ರೆ ಚಂಚಲತ್ವ ಏನಿದೆ ಅದು ಗ್ರಾಜುಯಲಿ ಕಡಿಮೆ ಆಗುತ್ತೆ ಈ ಬಿಸಿ ಮುಖಾಂತರ. ಇದರ ಮೇಲೆ ಹಲವಾರು ಹಾಗೂ ಹಲವಾರು ಇದನ್ನ ಇನ್ಕಾರ್ಪೊರೇಟ್ ಮಾಡಿಬಿಟ್ಟು ಮಕ್ಕಳಲ್ಲಿ ತುಂಬಾ ಇಂಪ್ರೂವ್ಮೆಂಟ್ಸ್ ಕೂಡ ನೋಡಿದೀವಿ. ಸೊ ಹಾಗಾದ್ರೆ ನಾವು ಎಲ್ಲಾ ಆಟಿಸಂ ಮಕ್ಕಳಿಗೆ ಬಸ್ಸಿ ಕೊಡ್ಬಹುದಾ? ತಂದೆ ಇರ್ತಾರಾಗ್ಲಿ ನಾವು ಆತರ ಕೊಡೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ಕ್ಲಿನಿಕ್ ಬಂದಾಗ ಒಂದು ಮಗುವಿನ ಕಂಪ್ಲೀಟ್ ಎಕ್ಸಾಮಿನೇಷನ್ ಮಾಡಿ ಆ ವೈದ್ಯ ಅವರ ಅಲ್ಲ ಅಂದ್ರೆ ಸ್ಟ್ರೆಂತ್ ಆ ಮಗುವಿನ ಎಷ್ಟು ಮಟ್ಟಿಗೆ ದೋಷ ಇಂಬ್ಯಾಲೆನ್ಸ್ ಆಗಿದೆ ಅಂದ್ರೆ ಧಾತು ಲೆವೆಲ್ ನಮ್ಮ ಹಲವಾರು ಕ್ರೈಟೀರಿಯಾಗಳನ್ನ ಅವರು

0: ಅಷ್ಟೇ ಇಲ್ಲದೆ ಹೇಳಿದ್ರೆ ನಾವು ಅಂದ್ರೆ ಮೂಗಿಂದ ಡೈರೆಕ್ಟ್ ಕೆಪಾಸಿಟಿ ಇದೆ. ಸೊ ನಾವು ಏನೇ ಮೆಡಿಕೇಶನ್ ಪರಿಣಾಮ ಬೀಳುವಂತ ಕೆಪಾಸಿಟಿ ಇರುತ್ತೆ. ಸೊ ಹಾಗಾಗಿ ಹೆಲ್ಪ್ ಅಂತ ಹಲವಾರು ವೈದ್ಯ ಆ ಮಗುವಿನ ಡಿಪೆಂಡ್ ಮಾಡ್ಕೊಂಡು ಕರೆಕ್ಟ್ ಮಾಡಬಹುದು. ಆದರೆ ಇದರಲ್ಲಿ ಓಕೆ ಹೌದು ನ್ಯೂರಲಾಜಿಕ್ ಡೆವಲಪ್ಮೆಂಟ್ ಆಗುತ್ತೆ ಅಂದ್ರೆ ಆಯುರ್ವೇದದಲ್ಲಿ ರೆಫರೆನ್ಸಸ್ ನಮಗೆ ಸಿಗುತ್ತೆ ಇರುವಂತಹ ದ್ರವ್ಯಗಳು ಅಂತ ಹೇಳಿದ್ರೆ ಕಾಗ್ನಿಟಿವ್ ಅವರ್ ಇನ್ಕ್ರೀಸ್ ಮಾಡುವಂತ ಅಂದ್ರೆ ಮೆಮೊರಿ ಆಗಿರ್ಬೋದು ಕಾನ್ಸಂಟ್ರೇಷನ್ ಆಗಿರ್ಬೋದು ಒಂದು ಜನರಲ್ ಮೆಂಟಲ್ ಹೆಲ್ತ್ ಇಂಪ್ರೂವ್ ಮಾಡುವಂತ ಡ್ರಗ್ಸ್ ಮೆನ್ಷನ್ ಮಾಡಿದ್ದಾರೆ. ಹಲವಾರು ಡ್ರಗ್ಸ್ ಇದೆ, ಕೆಲವು ಲೈಕ್ ರಾಮಿ, ಕುರುಚಿ, ಏಷಿ, ಶಂಖಪುಷ್ಪಿ, ಜಟಮಾಂಸಿ, ಅಶ್ವಗಂಧ, ಈ ತರ ಹಲವಾರು ಡ್ರಗ್ಸ್ ಇದೆ. ಹಾಗೆ ಹಲವಾರು ಫಾರ್ಮುಲೇಷನ್ಸ್ ಕೂಡ ಇದೆ, ಲೈಕ್ ಭ್ರಾಮಿ ಘೃತ, ಪಂಚಗವ್ಯ ಘೃತ, ಕಲ್ಯಾಣಕ ಘೃತ, ಅಶ್ವಗಂಧ ಘೃತ, ಸಾರಸ್ವತ ಅರಿಷ್ಟ, ಆ ತರ ಹಲವಾರು ಫಾರ್ಮುಲೇಷನ್ಸ್ ನಮ್ಮಲ್ಲಿ ಇರೋದ್ರಿಂದ ಇದರ ಮೂಲಕ ನಾವು ಬತ್ತಿ ಆಗಿರ್ಬೋದು, ಅಭ್ಯಂಗ ಆಗಿರ್ಬೋದು, ಪುರೋಧಾರ ಆಗಿರ್ಬೋದು, ಈ ತರ ನಾವು ಮಾಡಿದಾಗ ಅವ್ರಿಗೆ ಓವರ್ಆಲ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಗೆ ಹೆಲ್ಪ್ ಮಾಡ್ತೀವಿ. ಮತ್ತೆ ವಚ ಅಂದ್ರೆ ವಚಕ್ಕೆ ವಾಕ್ ಪ್ರವರ್ತಕ ಅಂತ ಕೂಡ ಯಾಕೆ ಅಂತ ಹೇಳಿದ್ರೆ ವಚದಲ್ಲಿ ಸ್ಪೀಚ್ ಇಂಪ್ರೂವ್ಮೆಂಟ್ ಮಾಡುವಂತ ಕೆಪಾಸಿಟಿ ಅದರ ಕೆಮಿಕಲ್ ಕಾಂಪೋಸಿಷನ್ ಅಲ್ಲಿ ಇದೆ. ಹಂಗಂತ ಹೇಳ್ಬಿಟ್ಟು ಬರೇ ವಜೆ ಕೊಟ್ರೆ ನಮ್ಗೆ ಮಕ್ಕಳು ಸರಿ ಹೋಗ್ಬಿಡುತ್ತೆ ಆಗಲ್ಲ, ಅದು ಒಂದು ಹೋಲಿಸ್ಟಿಕ್ ನಾವು ಇನ್ಕಾಪರೇಟ್ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಆಟಿಸಮ್ ಕೇಸ್ಗೂ ಇನ್ನೊಂದು ಆಟಿಸಮ್ ಕೇಸಸ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಒಬ್ಬ ವೈದ್ಯ ಆ ಕೇಸ್ ಬಂದಾಗ ಆ ಮಗುಗೆ ಏನ್ ಬೆನಿಫಿಟ್ ಆಗುತ್ತೋ ಆ ಡ್ರಗ್ ನ ಸೆಲೆಕ್ಟ್ ಮಾಡಿ ಒಂದು ಬಾಹ್ಯ ಅಂದ್ರೆ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಅಭ್ಯಂತರ ಅಂದ್ರೆ ಇಂಟರ್ನಲ್ ಮೆಡಿಕೇಶನ್ಸ್ ಇಂದ ಕೂಡ ನಾವು ಆ ಮಕ್ಕಳಿಗೆ ಹೆಲ್ಪ್.
1: ಓಕೆ,
0: ಇನ್ನೊಂದು ನಿಮ್ದು ಪ್ರಶ್ನೆ ಬಂದ್ಬಿಟ್ಟು ಇದು ಅಲ್ವಾ, ಈ ತರ ಚಿಕಿತ್ಸೆ ಕೊಡೋದ್ರಿಂದ ಅವ್ರ ಸಹಜ ಜೀವನದಲ್ಲಿ ಅಂದ್ರೆ ನೆಸ್ಕೊಂಡು ಹೋಗೋದಕ್ಕೆ ಚಾನ್ಸಸ್ ಹೆಚ್ಚಾಗುತ್ತಾ ಅಂತ ಅಲ್ವಾ. ಸೊ ಹೇಗೆ ಅಂತ ಹೇಳಿದ್ರೆ ಹೌದು, ಈ ತರ ಎಲ್ಲ ಅವ್ರಿಗೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಗೆ ಹೆಲ್ಪ್ ಮಾಡ್ತೀವಿ, ಅವರ ದೇಹ ಬಲವನ್ನು ಇನ್ಕ್ರೀಸ್ ಮಾಡಿ ಅದನ್ನೆಲ್ಲ ಅಲ್ಲಿ ಡಯಾಗ್ನೋಸ್ ಮಾಡಿದಾಗ ನಮ್ಗೆ ಅವ್ರಿಗೆ ಈ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಎಲ್ಲ ನಾವು ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ಬಹುದು. ಅದೇ ನನ್ನ ಪ್ರಕಾರ ಹೇಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಜೊತೆಗೆ ಒಂದು ಅವ್ರಿಗೆ ಇರ್ಬೋದು ಆಕ್ಯುಪೇಷನ್ ಬೇರೆ ಎಲ್ಲ ವೈಡ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಹಲವಾರು ಇದೆ. ಸೊ ಬಟ್ ಹೌದು ತುಂಬಾ ಬೆನಿಫಿಟ್ ಆಗಿದೆ ಇಂಪ್ರೂವ್ಮೆಂಟ್ ಅಂತ ಹೇಳಿದರೆ ನಾವು ಅಷ್ಟು ಲೆವೆಲ್ಗೆ ನಾವು ಖಂಡಿತವಾಗಿ ನಾವು ಮಾಡ್ತೀವಿ.
1: ಓಕೆ, ಥ್ಯಾಂಕ್ ಯು ಡಾಕ್ಟರ್ ಸುಪ್ರೀತಾ ಎಸ್ತಂತ್ರಿ ಅವರೇ. ಇಷ್ಟು ಹೊತ್ತು ಆಟಿಸಮ್ನಲ್ಲಿ ಆಟಿಸಮ್ಗೆ ಆಯುರ್ವೇದ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಅದಕ್ಕಾಗಿ ನಮ್ಮ ನಿಲಯದ ಪರವಾಗಿ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು, ಬಯಸ್ಕೊಂಡು
1: ನಮಸ್ತೆ.

ಕಲಾಪ್ರಸಾದ್ ಅವರು ಬೆಮೆಲ್ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಪಕ್ಕದ ಮನೆಯಲ್ಲಿ ಆಟಿಸಂ ಇದ್ದಂತಹ ಹೆಣ್ಣು ಮಗಳು ಇದ್ದಳು. ತುಂಬ ಮುದ್ದಾದ ಮಗು. ಅವಳು ಮಾತೇ ಆಡ್ತಾ ಇರಲಿಲ್ಲ. ತನಗೆ ಬೇಕಾದದನ್ನು ಕೈ ತೋರಿಸಿ ಕೇಳ್ತಾ ಇದ್ಲು. ಅದು ತನಗೆ ಬೇಕಾದಾಗ ಮಾತ್ರ. ಅವಳಾಗೆ ಏನೂ ಮಾತಾಡ್ತಾ ಇರಲಿಲ್ಲ. 10 ಸಲ ಕೂಗಿದಾಗ ಒಮ್ಮೆ ತಿರುಗಿ ನೋಡೋದು ಬಿಟ್ಟರೆ ಯಾವುದೇ ರೀತಿಯ ಆಂಗಿಕ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ. ವಿಕಲಚೇತನ ಶಾಲೆಗೆ ಹೋಗ್ತಾ ಇದ್ದ ಮಗು ಕೈ ಹಿಡಿದು ಬರೆಸಿದ್ರೆ ಮಾತ್ರ ಬರಿತಾ ಇತ್ತು. ಏನೋ ಹಾಡನ್ನು ಗುನುಕ್ತಾ ಇತ್ತು, ಇಲ್ಲ ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇರೋದು. ಬಹಳ ಮುದ್ದಾಗಿತ್ತು ಈ ಮಗು ಅಂತ ಹೇಳ್ತಾ ಇದ್ದಾರೆ ಕಲಾಪ್ರಸಾದ್ ಅವರು. ಕಣ್ಣೂರುವಿಗೆ

ಗೋವಿಂದಾಚಾರ್ಯ ಅವರು ಕುವೆಂಪು ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಟಿಸಮ್ ಹುಟ್ಟಿನಿಂದ ಬರುವ ಈ ನ್ಯೂನ್ಯತೆಗೆ ಸಂಪೂರ್ಣವಾಗಿ ವಾಸಿ ಮಾಡುವ ಚಿಕಿತ್ಸೆ ಇಲ್ಲದೆ ಹೋದರೂ ಪೋಷಕರು ಪ್ರಾರಂಭದಲ್ಲಿ ಮಕ್ಕಳನ್ನು ನಾವು ಗುಣಲಕ್ಷಣಗಳನ್ನು ತಿಳಿದು ವಿವಿಧ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದು ಭದ್ರತಾ ಭಾವನೆಯನ್ನು ನೀಡಿ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟರೆ ಮಕ್ಕಳು ಸಹಜವಾಗಿ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗತ್ತೆ. ಈ ಮಗುವನ್ನು ಸಮಾಜದ ಒಂದು ಭಾಗ ಅಂತ ಪೋಷಕರು ಮನವರಿಕೆ ಮಾಡಿಕೊಳ್ಬೇಕು. ಇದು ನಮ್ಮ ಕುಟುಂಬದ ಶಾಪ ಅಲ್ಲ, ಇದಕ್ಕೆ ವೈಜ್ಞಾನಿಕ ಅರಿವು ತಿಳಿದಿರಬೇಕು ಅಂತ ಹೇಳ್ತಾ ಇದ್ದಾರೆ. ವೀಣಾ ಶ್ರೀಕಾಂತ್ ಅವರು ಸರಸ್ವತಿಪುರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಟಿಸಮ್ ಎನ್ನುವುದು ಮಕ್ಕಳ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವ ಒಂದು ನರ ಅಭಿವೃದ್ಧಿ ಸಂಬಂಧಿತ ಸ್ಥಿತಿಯಾಗಿದೆ. ಇದು ಮಗುವಿನ ಸಂವಹನ, ಸಾಮಾಜಿಕ ಸಂಬಂಧಗಳು ಹಾಗೂ ವರ್ತನೆಯಲ್ಲಿ ವೈವಿಧ್ಯಮಯ ಲಕ್ಷಣಗಳನ್ನು ಉಂಟು ಮಾಡುವುದು. ಆಟಿಸಮ್ ರೋಗವಲ್ಲ, ಇದು ವ್ಯಕ್ತಿಯ ಬೆಳವಣಿಗೆಯ ಒಂದು ವಿಭಿನ್ನ ವಿಧಾನವಾಗಿದೆ. ಸರಿಯಾದ ಬೆಂಬಲ ಮತ್ತು ಮಾರ್ಗದರ್ಶನ ದೊರೆತರೆ ಆಟಿಸಮ್ ಹ್ಯಾಂಡ್ಲಿಂಗ್ ಮಕ್ಕಳು ಕೂಡ ತಮ್ಮ ಸಾಮರ್ಥ್ಯವನ್ನು ಉತ್ತಮವಾಗಿ ಬೆಳೆಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ.

0: ಕೇಳುಗರೆ, ಈ ಆಟಿಸಂ ಮಕ್ಕಳಿಗೆ ಕಲಿಕಾ ತರಬೇತಿ ನೀಡುವುದು ಹೇಗೆ? ಇವರಿಗೆ ಯಾವ ರೀತಿ ಕಲಿಸಿದ್ರೆ ಈ ಮಕ್ಕಳು ಕೂಡ ಇನ್ನೂ ಚೆನ್ನಾಗಿ ಕಲಿತು ಉತ್ತಮವಾಗಿ ಜೀವನ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಅನ್ನೋದರ ಬಗ್ಗೆ ವಿಶೇಷವಾದ ಟೀಚಿಂಗ್ ಟೆಕ್ನಿಕ್ಸ್ನಗಳನ್ನ ಅಳವಡಿಸಿಕೊಂಡು ಹಲವಾರು ಮಕ್ಕಳಿಗೆ ದಾರಿದೀಪ ಆಗಿರುವ ಡಾಕ್ಟರ್ ಐಡಾ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿದ್ದಾರೆ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ಐಡಾ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಲೋ,
1: ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಮೇಡಮ್. ಆಟಿಸಂ ಮಕ್ಕಳಿಗೆ ಯಾವ ರೀತಿ ಕಲಿಸಿದ್ರೆ ಅವರ ಶೈಕ್ಷಣಿಕ ಮಟ್ಟ ಉತ್ತಮಗೊಂಡು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಕ್ಕಾಗತ್ತಾ?
1: ಖಂಡಿತ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಆಟಿಸಂ ಇಂಟರ್ವೆನ್ಷನ್ ಮತ್ತು ಟೀಚಿಂಗ್ ಸ್ಟ್ರಾಟಜಿಸ್ ಬಗ್ಗೆ ಮಾತನಾಡಲು ಅವಕಾಶ ನೀಡಿರುವ ಆಕಾಶವಾಣಿ ಮೈಸೂರು ಕೇಂದ್ರಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
0: ನಿಮಗೂ ಧನ್ಯವಾದಗಳು ಮೇಡಮ್.
1: ಹಿಂದೆ ಮಾತನಾಡಿದ ಸ್ಪೀಕರ್ಸ್ ಡಯಾಗ್ನೋಸಿಸ್ ಮತ್ತೆ ಹಲವಾರು ಬೇರೆ ರೀತಿಯ ಆಯುರ್ವೇದ ಟ್ರೀಟ್ಮೆಂಟ್ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಆದ್ರೆ ಒಂದು ಕುಟುಂಬಕ್ಕೆ ಆಟಿಸಂ ಡಯಾಗ್ನೋಸಿಸ್ ಬಂದ ನಂತರ ಅವರ ಮನಸ್ಸಿನಲ್ಲಿ ಮೂಡುವ ಮುಂದಿನ ಪ್ರಶ್ನೆ ಸಾಮಾನ್ಯವಾಗಿ ಆಟಿಸಂ ಬಗ್ಗೆ ಇರುವುದಿಲ್ಲ. ಆ ಪ್ರಶ್ನೆಯನ್ನು ಹೆಚ್ಚಾಗಿ ಕಣ್ಣೀರಿನೊಂದಿಗೆ ಕೇಳ್ತಾರೆ. ನನ್ ಮಗು ಕಲಿತದೆಯಾ? ನನ್ ಮಗು ಮಾತಾಡ್ತದೆಯಾ? ನನ್ ಮಗು ಕುಳಿತು ಅಟೆನ್ಷನ್ ಕೊಡ್ತದೆಯಾ? ನನ್ನ ಮಗು ಇಂಡಿಪೆಂಡೆಂಟ್ ಆಗ್ತದೆಯಾ? ಕಳೆದ ಹಲವಾರು ವರ್ಷಗಳಿಂದ ಈ ಪ್ರಶ್ನೆಗಳೇ ಮೈಸೂರಿನ ದಿಶಾ ಫೌಂಡೇಶನ್ ನಲ್ಲಿ ನನ್ನ ಕೆಲಸದ ಕೇಂದ್ರ ಬಿಂದುವಾಗಿದೆ. ನಾನು ಆಟಿಸಂ ಇರುವ ಮಕ್ಕಳ ಜೊತೆ ಕೆಲಸ ಮಾಡಲು ಪ್ರಾರಂಭಿಸಿದಾಗ ಇಂಟರ್ವೆನ್ಷನ್ ಬಗ್ಗೆ ನನ್ನ ಸಂಪೂರ್ಣ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಬದಲಾಯಿಸಿದ ಒಂದು ವಿಷಯವನ್ನು ಗಮನಿಸಿದೆ. ಈ ಮಕ್ಕಳು ಕಲಿಯಲು ನಿರಾಕರಿಸ್ತಿರ್ಲಿಲ್ಲ. ಅವರಿಗೆ ಲರ್ನಿಂಗ್ ಅನ್ನು ಏನೋ ತಲುಪಲು ಹೋರಾಟ ಮಾಡುವ ಇಚ್ಛೆ ಇರ್ತಿತ್ತು. ಒಬ್ಬ ಮಗು ಸುತ್ತಮುತ್ತಲಿನ ಶಬ್ದಗಳಿಂದ ಡಿಸ್ಟ್ರಾಕ್ಟ್ ಆದ್ರೆ ಇನ್ನೊಬ್ಬ ಮಗು ಸೆನ್ಸರಿ ಎಕ್ಸ್ಪೀರಿಯನ್ಸಸ್ ಸೆನ್ಸಿಟಿವಿಟೀಸ್ ಇಂದ ಓವರ್ವೆಲ್ಮ್ ಆಗಿ ಇರ್ತಿತ್ತು. ಜೊತೆಗೆ ಒಂದು ಮಗು ಒಂದೇ ಜಾಗದಲ್ಲಿ ಕುಳಿತುಕೊಳ್ತಿರ್ಲಿಲ್ಲ. ಇನ್ನೊಬ್ಬ ಮಗು ಮಾತಾಡ್ತಿರ್ಲಿಲ್ಲ. ಒಬ್ಬ ಮಗು ಹೈಪರ್ ಆಗಿ ಕಾಣ್ತಿತ್ತು. ಇನ್ನೊಬ್ಬ ಮಗು ತನ್ನೊಳಗೇ ಇರುತ್ತಿದ್ದಂತೆ ಕಾಣ್ತಿತ್ತು.

0: ಲಾಸ್ಟ್ ಇನ್ ಸೆಲ್ಫ್. ಇದೆಲ್ಲವೂ ಬೇರೆ ಬೇರೆ ರೀತಿಯ ಮಕ್ಕಳನ್ನು ನಾವು ನೋಡ್ತಿದ್ದಂಗೆ ಬಿಹೇವಿಯರ್ಗಳ ಹಿಂದೆ, ಈ ಎಲ್ಲವೂ ಬಿಹೇವಿಯರ್ಗಳ ಹಿಂದೆ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನಿಸುತ್ತಿರುವ ಒಂದು ಮಗು, ಅದರ ಹಿಂದೆ ಅಡಗಿರುವ ಒಂದು ಲಕ್ಷಣಗಳನ್ನು ನಾನು ನೋಡ್ತಿದ್ದೆ. ಆ ಸಮಯದಲ್ಲಿ ನಾನು ತುಂಬಾ ಸಿಂಪಲ್ ಆಗಿ ಒಂದು ಐಡಿಯಾದ ಮೇಲೆ ಪ್ರಯೋಗ ಮಾಡಲು ಪ್ರಾರಂಭಿಸಿದೆ. ಟೀಚಿಂಗ್ ಆಕ್ಟಿವಿಟೀಸ್ ಅಲ್ಲಿ ಸಮಯದಲ್ಲಿ ಒಂದೇ ಒಂದು ರೈಟಿಂಗ್ ಪೆನ್ಸಿಲ್ ಅನ್ನು ಜೊತೆಯಲ್ಲಿ ಕೈಯಲ್ಲಿ ಇಟ್ಕೊಂಡ್ರೆ ಅದನ್ನು ಒಂದು ವಿಜುವಲ್ ಆಂಕರ್ ಆಗಿ ಬಳಸಿದ್ರೆ ಹೇಗಾಗಬಹುದು? ಇದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಪೆನ್ಸಿಲ್ ಇಂಟರ್ವೆನ್ಷನ್ ಅಲ್ಲ, ಅದು ಒಂದು ಬ್ರಿಡ್ಜ್, ಒಂದು ಕನೆಕ್ಷನ್ ಮಗುವಿನ ಅಟೆನ್ಷನ್ ಮತ್ತು ಲರ್ನಿಂಗ್ ಮೆಟೀರಿಯಲ್ ನಡುವೆ. ಇಲ್ಲಿ ಒಂದು ವಿಷಯವನ್ನು ನಾನು ಏನು ಗಮನಿಸಿದೆ ಅಂದ್ರೆ, ಮಗುವಿನ ಅಟೆನ್ಷನ್ ಅನ್ನು ಒಂದು ಸ್ಟ್ರಕ್ಚರ್ ಮಾಡಿದ ರೀತಿಯಲ್ಲಿ ಮಗುವಿಗೆ ಅರ್ಥ ಆಗುವ ಹಾಗೆ ಮತ್ತೆ ಮುಂದಕ್ಕೆ ಏನಾಗ್ತದೆ ಅಂದ್ರೆ ರೀಸನಿಂಗ್, ಇದನ್ನು ಗೈಡ್ ಮಾಡಿದಾಗ ಮೊದಲು ರೆಸ್ಪಾನ್ಸ್ ಕೊಡುವುದಿಲ್ಲ ಎಂದು ಭಾವಿಸಿದ ಹಲವಾರು ಮಕ್ಕಳು ನಿಧಾನವಾಗಿ ಪ್ರತಿಕ್ರಿಯೆ ನೀಡಲು ಪ್ರಾರಂಭಿಸಿದ್ರು. ಅವರು ನೋಡಲು ಪ್ರಾರಂಭಿಸಿದ್ರು, ಫೋಕಸ್ ಕೊಡಲು, ಗಮನ ಕೊಡಲು, ಫಾಲೋ ಮಾಡಲು, ಕಲಿಯಲು ಪ್ರಾರಂಭಿಸಿದ್ರು. ಹೀಗೆ ಒಂದು ಚಿಕ್ಕ ಅಬ್ಸರ್ವೇಷನ್ ಆಗಿ ಆರಂಭವಾದ ನನ್ನ ಈ ಪ್ರಯತ್ನ ನಂತರ ನಾನು ಪೆನ್ಸಿಲ್ ಪಾಯಿಂಟ್ ಅಪ್ರೋಚ್ ಅಥವಾ PPA ಎಂದು ಕರೆಯುವ ವಿಧಾನವಾಗಿ ಬೆಳೆಸಿದೆ. ಇದೇ ಮುಂದೆ ಪೆನ್ಸಿಲ್ ಪಾಯಿಂಟ್ ಅಪ್ರೋಚ್ ಅಥವಾ ಅರ್ಲಿ ಇಂಟರ್ವೆನ್ಷನ್ ಅಂಡ್ ಸ್ಕೂಲ್ ರೆಡಿನೆಸ್ ಪ್ರೋಗ್ರಾಮ್ ಅಂತ DISR NDC ಫ್ರೇಮ್ವರ್ಕ್ ಆಗಿ ನನಗೆ ಅಡಿಪಾಯವಾಯಿತು. ಇದು ಇವಾಗ ರೈಟ್ ನೌ ಆಕ್ಚುಲಿ ಪ್ರೆಸೆಂಟ್ ಪೂರ್ಣ ಪ್ರಜ್ಞ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ನಡೀತಾ ಇದೆ. ಮಕ್ಕಳ ಜೊತೆ ಕೆಲಸ ಮುಂದುವರಿಸುತ್ತಿದ್ದಾಗ ಕಮ್ಯುನಿಕೇಶನ್ ಇಂಟರ್ವೆನ್ಷನ್ ಕ್ಷೇತ್ರದಲ್ಲೂ ಆಗುತ್ತಿರುವ ಬೆಳವಣಿಗೆಯನ್ನು ನಾನು ಗಮನಿಸುತ್ತಿದ್ದೆ. ಹಲವಾರು ವಿಧಾನಗಳಲ್ಲಿ ಆಲ್ ಓವರ್ ದ ವರ್ಲ್ಡ್ ಟ್ಯಾಬ್ಲೆಟ್ಸ್ಗಳು, ಐಪ್ಯಾಡ್ಗಳು, ಲ್ಯಾಪ್ಟಾಪ್ಗಳು, ಇತರ ಅಸಿಸ್ಟಿವ್ ಟೆಕ್ನಾಲಜಿಗಳನ್ನು ಬಳಸಿ ಮಕ್ಕಳು ಟೈಪಿಂಗ್ ಅಥವಾ ಟೆಕ್ಸ್ಟ್ ಮೂಲಕ ಕಮ್ಯುನಿಕೇಶನ್ ಮಾಡಲು ಸಹಾಯ ಮಾಡ್ತಿದ್ರು. ಈಗ ಈ ಹೊಸ ಪ್ರಯತ್ನಗಳ ಉದ್ದೇಶವನ್ನು ನಾನು ಮೆಚ್ಚಿದ್ರು ಅವು ನನ್ನ ಮನಸ್ಸಿನಲ್ಲಿ ಕೆಲವು ಮುಖ್ಯವಾದ ಪ್ರಶ್ನೆಗಳನ್ನು ಹುಟ್ಟಿಸಿದವು. ಮೊದಲನೇ ಪ್ರಶ್ನೆ ಏನಂದ್ರೆ, ಮಕ್ಕಳಲ್ಲಿ ಸ್ಕ್ರೀನ್ ಟೈಮ್ ಹೆಚ್ಚಾಗ್ತಿದೆ ಎಂದು ನಾವು ಚಿಂತಿಸುತ್ತಿರುವಾಗ ಕಮ್ಯುನಿಕೇಶನ್ಗಾಗಿ ಮತ್ತೆ ಒಂದು ಸ್ಕ್ರೀನ್ ಮೇಲೆಯೇ ಅವರು ಅವಲಂಬಿಸಬೇಕೆ? ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ, ಇಂತಹ ಡಿವೈಸಸ್ ಅನ್ನು ಖರೀದಿಸಲು ಸಾಧ್ಯವಾಗದ ಕುಟುಂಬಗಳ ಪರಿಸ್ಥಿತಿ ಏನು?
1: ಹೌದು,
0: ಎಲ್ಲರೂ ಇಂಥ ಆಟಿಸಮ್ ಇಂಟರ್ವೆನ್ಷನ್ ಅನ್ನು ದುಬಾರಿ ಟೆಕ್ನಾಲಜಿ ಜೊತೆಗೆ ಸೀಮಿತವಾಗಿರಲು ಸಾಧ್ಯವಿಲ್ಲ.
1: ಹೌದು.
0: ಅದರ ಜೊತೆಗೆ ಮೂರನೇ ಪ್ರಶ್ನೆ ನನಗೆ ಏನು ಕಾಡಿತ್ತಂದ್ರೆ, ಒಂದು ಸರಳವಾದ ಪೆನ್ಸಿಲ್ ಇದೇ ಕೆಲಸವನ್ನು ಮಾಡಬಲ್ಲದಾದ್ರೆ ಅದಕ್ಕಿಂತಲೂ ಹೆಚ್ಚಿನ ಪ್ರಯೋಜನ ಬೆನಿಫಿಟ್ಸ್ ಕೊಡಬಹುದಾದ್ರೆ ನಾವು ಅದನ್ನು ಯಾಕೆ ಕಡೆಗಣಿಸ್ತೇವೆ?
1: ಹೌದು ಹೌದು.
0: ನಾನು ಇದರ ಬಗ್ಗೆ ಹೆಚ್ಚೆಚ್ಚು ಗಮನಿಸಿದೆ. ಮತ್ತೆ ಕೇವಲ ಪೆನ್ಸಿಲ್ ಅನ್ನು ಒಂದು ಬರೆಯುವ ಸಾಧನವಲ್ಲ ಎಂಬುದು ನನಗೆ ಸ್ಪಷ್ಟವಾಯಿತು. ಅದು ನಿಧಾನವಾಗಿ ಒಂದು ಥೆರಪಿಟಿಕ್ ಟೂಲ್ ಆಗಿ ಕಾಣಲಾರಂಭಿಸಿತು. ಇದರಲ್ಲಿ ಒಂದು ಒಳ್ಳೆತನ ಏನಂತ ಹೇಳಿದ್ರೆ, ಪೆನ್ಸಿಲ್ ಎಲ್ಲರಿಗೂ ಕೈಗೆಟಕುತ್ತೆ, ಎಲ್ಲೆಡೆ ಸಿಗುತ್ತೆ. ಇದಕ್ಕೆ ಸಾಫ್ಟ್ವೇರ್ ಬೇಡ, ಅಪ್ಡೇಟ್ಸ್ ಬೇಡ, ಟೆಕ್ನಾಲಜಿ ಬೇಡ.
1: ಖಂಡಿತ.
0: ಅದಕ್ಕಿಂತಲೂ ಮುಖ್ಯವಾಗಿ ಪೆನ್ಸಿಲ್ ಬಳಸುವಾಗ ಮಗು ಗಮನ ಕೇಂದ್ರಿಸಬೇಕು, ಫೋಕಸ್ಡ್ ಇರಬೇಕು, ಕಣ್ಣಿನಿಂದ ಅನುಸರಿಸಬೇಕು, ಹ್ಯಾಂಡ್ ಐ ಕೋಆರ್ಡಿನೇಷನ್ ಅಂತೇವೆ, ಏನು ಮಾಡಬೇಕೆಂದು ಯೋಜಿಸಬೇಕು, ಕೈ ಚಲನವನ್ನು ಅಂದ್ರೆ ಫೈನ್ ಮೋಟರ್ಸ್ ಅನ್ನ ನಿಯಂತ್ರಿಸಬೇಕು, ಜೊತೆಗೆ ಹೆಚ್ಚು ಸಮಯ ಕಲಿಕೆಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರಬೇಕು. ನಮ್ಗೆ ಗೊತ್ತಿದಾಗೆ ಇವಾಗ ಡೆವಲಪ್ಮೆಂಟಲ್ ಸೈನ್ಸ್ ಕೂಡ ಬಹಳ ಹಿಂದೆ ಪೆನ್ಸಿಲ್ ಬೇಸ್ಡ್ ಆಕ್ಟಿವಿಟೀಸ್ ಗಳ ಮುಖಾಂತರನೇ ಡೆವಲಪ್ಮೆಂಟ್ ಅನ್ನು ಗುರುತಿಸಿದೆ. ನಾನು ಹೇಳಕ್ ಹೊರಡುದು ಏನಂದ್ರೆ, ಸಾಮಾನ್ಯವಾಗಿ ಡೆವಲಪ್ಮೆಂಟಲ್ ಏಜ್ 3-4 ವರ್ಷ ಇರುವಾಗಲೇ ಪೆನ್ಸಿಲ್ ಆಧಾರಿತ ಚಟುವಟಿಕೆಗಳು ಮಗುವಿನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇದನ್ನು ಸೈಂಟಿಫಿಕ್ ಆಗಿ ಪ್ರೂಫ್ ಆಗಿದೆ. ಏಕೆಂದ್ರೆ ಇತರ ಚಟುವಟಿಕೆಗಳು ಮೆದುಳಿನ ಹಲವಾರು ಭಾಗಗಳನ್ನು ಒಂದೇ ಸಮಯದಲ್ಲಿ ಸಕ್ರಿಯಗೊಳಿಸುತ್ತವೆ, ಈ ಪೆನ್ಸಿಲ್, ಕ್ರಿಯಾನ್ಸ್, ಹ್ಯಾಂಡ್ ಗ್ರಿಪ್ ಮುಖಾಂತರ. ಇಲ್ಲಿ ಅಟೆನ್ಷನ್, ಕೋಆರ್ಡಿನೇಷನ್, ಲರ್ನಿಂಗ್ ರೆಡಿನೆಸ್, ನ್ಯೂರೋಪ್ಲಾಸ್ಟಿಸಿಟಿ, ಇವೆಲ್ಲವೂ ಬೆಳವಣಿಗೆಗೆ ಒಂದು ಪೆನ್ಸಿಲ್ ಮಾಧ್ಯಮವು ಸಹಕಾರಿಯಾಗ್ತದೆ. ಇಲ್ಲಿ ಪೆನ್ಸಿಲ್ ಪಾಯಿಂಟ್ ಅಪ್ರೋಚ್ ಹೇಳುವಾಗ ನಾನು ಪೆನ್ಸಿಲ್ ಬಗ್ಗೆ ಮಾತಾಡೋದಲ್ಲ. ಇಲ್ಲಿ ಏನಂತ ಹೇಳಿದ್ರೆ, ಅದು ನಮ್ಮ ಕೈಯಲ್ಲಿರುವ ಅತ್ಯಂತ ಸರಳವಾದ ಒಂದು ಸಾಧನವನ್ನು ಬಳಸಿಕೊಂಡು ಮಗುವಿನ ಬೆಳವಣಿಗೆ ಅತ್ಯಂತ ಸಂಕೀರ್ಣವಾದ ಪ್ರಕ್ರಿಯೆಗಳನ್ನು ತೆರೆದುಕೊಳ್ಳುವ ಒಂದು ವಿಧಾನದ ದೃಷ್ಟಿಯಲ್ಲಿ. ಇಲ್ಲಿ ಪೆನ್ಸಿಲ್ ಪಾಯಿಂಟ್ ಅಂದ್ರೆ ಪೆನ್ಸಿಲ್ ನ ತುತ್ತ ತುದಿ ಅಂತ ಅರ್ಥ ಅಲ್ಲ. ಅದು ಹೇಗೆ ಅಂದ್ರೆ, ರೈಟ್ ಹ್ಯಾಂಡ್ ಅಲ್ಲಿ ಪೆನ್ಸಿಲ್ ನ ಟ್ರೈಪಾಡ್ ಗ್ರಿಪ್ ಕೊಡುವುದು, ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಂಡೆಕ್ಸ್ ಫಿಂಗರ್ ಇಂದ ಪಾಯಿಂಟ್ ಮಾಡೋ ಕ್ರಿಯೆ ಅದು. ಈಗ ಸಾಮಾನ್ಯ ಮಕ್ಕಳಲ್ಲಿ ಏನಾಗುತ್ತೆ, ಲೈಕ್ ಟಿಪಿಕಲ್ ಚಿಲ್ಡ್ರನ್ ಅಲ್ಲಿ ಶಾಲಾ ಬೆಳವಣಿಗೆ ಹಂತದಲ್ಲಿ ಈ ಕೌಶಲ್ಯ ಸ್ಕಿಲ್ ಮಕ್ಕಳಿಗೆ ಒಂದು ಒಳ್ಳೆ ಅವಕಾಶ ಕೊಡ್ತದೆ.
1: ಹೌದು,
0: ಅಂದ್ರೆ ರೈಟ್ ಹ್ಯಾಂಡ್ ಮೂಲಕ ಅಕಾಡೆಮಿಕ್ಸ್ ಅಲ್ಲಿ ಫೋಕಸ್ ಮಾಡುತ್ತಿರುವಾಗ ಲೆಫ್ಟ್ ಹ್ಯಾಂಡ್ ಮೂಲಕ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ಗಳು ಲೈಕ್ ಡ್ರಾಯಿಂಗ್ಸ್ ಆಗ್ಲಿ, ಆಕ್ಷನ್ ಸಾಂಗ್ಸ್ ಆಗ್ಲಿ, ಫಿಸಿಕಲ್ ಎಕ್ಸಸೈಸ್ ಆಗ್ಲಿ, ಬಾಲ್ ಆಕ್ಟಿವಿಟೀಸ್ ಇರ್ಬೋದು, ಮಾರ್ಚ್ ಫಾಸ್ಟ್ ಇರ್ಬೋದು, ಇಂಥದ್ರೆಲ್ಲ ಸಾಮಾನ್ಯವಾಗಿ ಮಕ್ಕಳು ಭಾಗವಹಿಸಲು ಸಾಧ್ಯವಾಗ್ತದೆ. ಆದ್ರೆ ಆಟಿಸಂ ಮಕ್ಕಳಲ್ಲಿ ಈ ಸಾಮರ್ಥ್ಯ ಸಹಜವಾಗಿ ಸಾಧ್ಯವಾಗುವುದಿಲ್ಲ. ಏಕೆಂದ್ರೆ ಇವರಲ್ಲಿ ಇಮಿಟೇಷನ್ ಸ್ಕಿಲ್ ಅಥವಾ ಅಬ್ಸರ್ವೇಷನಲ್ ಲರ್ನಿಂಗ್ ಸಾಕಷ್ಟು ಅಭಿವೃದ್ಧಿ ಆಗಿರುವುದಿಲ್ಲ. ಹಾಗಾಗಿ ಒಂದು ಬಾಲ್ ಎಸೆಯುವುದು, ಹಿಡಿಯುವುದು, ಕ್ಯಾಚ್ ಅಂಡ್ ಥ್ರೋ ಎಂಬ ಅರ್ಥವನ್ನು ತಿಳಿಸುವುದೇ ಒಂದು ದೊಡ್ಡ ಸವಾಲಾಗ್ತದೆ. ಸೈನ್ಸ್ ಮೂಲಕ ತಿಳಿದು ಬಂದಿರುವುದು ಏನಂದ್ರೆ, ರೈಟ್ ಹ್ಯಾಂಡ್ ಅನ್ನು ನಾವು ಹೆಚ್ಚು ಬಳಸುದ್ರಲ್ಲಿ ಲೆಫ್ಟ್ ಹ್ಯಾಂಡ್ ಬ್ರೈನ್ ಹೆಮಿಸ್ಫಿಯರ್ ಹೆಚ್ಚು ಸಕ್ರಿಯವಾಗ್ತದೆ. ಅದೇ ರೀತಿ ಲೆಫ್ಟ್ ಹ್ಯಾಂಡ್ ಬಳಸುವ ಚಟುವಟಿಕೆಗಳ ಮೂಲಕ ರೈಟ್ ಬ್ರೈನ್ ಹೆಮಿಸ್ಫಿಯರ್ ಬೆಳವಣಿಗೆಗೆ ಮಾಡಿಕೊಳ್ತದೆ. ಸೊ ಆದ್ರೆ ಆಟಿಸಂ ಮಕ್ಕಳಲ್ಲಿ ಇದು ಖಾಲಿ ಒಂದು ತೀಪಿಯ ಮೂಲಕ ನಿರಂತರವಾದ ಫೋಕಸ್ ಮತ್ತು ಎರಡೂ ಕೈಗಳ ಕೋಆರ್ಡಿನೇಷನ್ ಅನ್ನು ಬೆಳೆಸುವ ಮೂಲಕ ಈ ರೀತಿಯ ಬೆಳವಣಿಗೆ ಸಾಧ್ಯವಾಗ್ತದೆ ಎಂದು ನನಗೆ ರಿಸರ್ಚ್ ಕಂಡು ಬಂದಿದೆ. ಹೀಗೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದಂತೆ ಅನೇಕ ವಿಷಯಗಳು ನನಗೆ ಕನ್ನಡಿಯಂತೆ ರಿಫ್ಲೆಕ್ಟ್ ಆಗತೊಡಗಿದ್ದವು. ಅದೇ ಮುಂದೆ ನನ್ನ ಯುನೀಕ್ ಟೆಕ್ನಿಕ್ ಆಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಸ್ಟ್ರಕ್ಚರ್ ಆಗಿ ಅದನ್ನು ರೂಪಿಸಲು ಕಾರಣವಾಯಿತು. ಇದು 100% ಔಟ್ಕಮ್ ಬೇಸ್ಡ್ ವಿಧಾನವಾಗಿದೆ. ಕೇವಲ ಅಕಾಡೆಮಿಕ್ಸ್ ಅಲ್ಲಿ ಮಾತ್ರವಲ್ಲ, ಸೆಲ್ಫ್ ಹೆಲ್ಪ್ ಸ್ಕಿಲ್ಸ್ ಇರ್ಬೋದು, ದೈನಂದಿನ ಚಟುವಟಿಕೆಗಳು ಏರಿಯಲ್ಲಿರ್ಬೋದು, ಇವುಗಳಲ್ಲೆಲ್ಲ ಔಟ್ಕಮ್ಸ್ ಅನ್ನು ನಾನು ನೋಡಿದ್ದೇನೆ. ಇಲ್ಲಿ ಇದು ನನ್ನದು ಮಾತ್ರ ಅಲ್ಲ, ಹಲವಾರು ನಮ್ಮ ಪೇರೆಂಟ್ಸ್ಗಳದ್ದು ಫೀಡ್ಬ್ಯಾಕ್ ಸಹ, ಟೆಸ್ಟಿಮೋನಿಯಲ್ ಸಹ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಇತರ ಟ್ರೆಡಿಷನಲ್ ಮೆಥಡ್ಗಳಲ್ಲಿ ನಾವು ಬಳಸುವಂತೆ ಎಕ್ಸ್ಟರ್ನಲ್ ರಿಎನ್ಫೋರ್ಸ್ಗಳನ್ನು ಹೆಚ್ಚು ಬಳಸುವುದಿಲ್ಲ. ಮಗು ಸಾಧಿಸುವ ಔಟ್ಕಮ್ ತನ್ನಷ್ಟಕ್ಕೆ ತಾನೇ ರಿಎನ್ಫೋರ್ಸ್ಮೆಂಟ್ ಆಗಿರ್ತದೆ. ಇಲ್ಲಿ ಮಕ್ಕಳಿಗೆ ಮಾತ್ರ ರಿಎನ್ಫೋರ್ಸ್ಮೆಂಟ್ ಮುಖ್ಯವಾಗಿರಲ್ಲ, ರಿಎನ್ಫೋರ್ಸ್ಮೆಂಟ್ ಮಗಿನ ಜೊತೆಯಲ್ಲಿ ನಾವು ಕೆಲಸ ಮಾಡುವ ಇಂಟರ್ವೆನ್ಷನಿಸ್ಟ್ ಇರ್ಬೋದು ಅಥವಾ ಅವರ ಪ್ರೈಮರಿ ಕೇರ್ ಗಿವರ್ ಆಗಿರುವ ಪೇರೆಂಟ್ಸ್ಗಳಿರ್ಬೋದು, ಅವರಿಗೆ ಮುಖ್ಯವಾಗಿ ಬೇಕು. ಆದ್ರೆ ಅವರಿಗೆ ಏನು ಸಾಧ್ಯತೆ, ಯಾವ ಟೈಪ್ ಆಫ್ ರಿಎನ್ಫೋರ್ಸ್ಮೆಂಟ್ ನಾವು ಕೊಡಲಾಗ್ತದೆ? ಪ್ರತಿಯೊಬ್ಬ ಪೇರೆಂಟ್ಗೂ ತಮ್ಮ ಮಗು ಸ್ಕೂಲ್ ಮೆಟ್ಲು ಹತ್ತಬೇಕು, ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೋಬೇಕು, ಕಲಿಬೇಕು, ಒಂದು ಹಂತದ ನಂತರ ಇನ್ನೊಂದು ಹಂತ ತಲುಪಬೇಕು ಎಂದು ತುಂಬಾ ಆಸೆ ಇರ್ತದೆ. ಸೊ ಮಗು ಹಂತ ಹಂತವಾಗಿ ಬೆಳವಣಿಗೆ ಸಾಧಿಸಿದಂತೆ ಅದೇ ಆ ಪೇರೆಂಟ್ಗೆ ಮೋಟಿವೇಶನ್ ಆಗಿರುತ್ತೆ. ಸೊ ನಮ್ಮ ಮೆಥಡ್ ಅಲ್ಲಿ ಇದೇ ಒಂದು ರಿಎನ್ಫೋರ್ಸ್ಮೆಂಟ್, ಅವರು ಇನ್ನಷ್ಟು ಶ್ರಮಿಸಲು ಸಿದ್ಧರಾಗ್ತಾರೆ. ಹಾಗಾಗಿ 6 ತಿಂಗಳ ನಂತರವೂ ಇನ್ನೂ ಸೇಮ್ ಇಂಟರ್ವೆನ್ಷನ್, ಸೇಮ್ ಥೆರಪಿನ, ಸೇಮ್ ಮೆಥಡ್ ಎಂಬ ಬೇಸರ ಪಡುವ ಅವಕಾಶ ಇರುವುದಿಲ್ಲ. ಬದಲಾಗಿ ಇವತ್ತು ನನ್ನ ಮಗು ಇದು ಸಾಧಿಸಿದೆ, ನಾಳೆ ಇನ್ನೊಂದನ್ನು ಸಾಧಿಸಿದೆ ಎಂಬ ಹೆಮ್ಮೆ ಮತ್ತು ನಿರೀಕ್ಷೆ ಮೂಡ್ತದೆ. ಅಫ್ಕೋರ್ಸ್ ಈ ದಾರಿ ಸುಲಭ ಇಲ್ಲ, ಆದ್ರೆ ಇಂಪಾಸಿಬಲ್ ಕೂಡ ಅಲ್ಲ. ಇನ್ನು ಜಗತ್ತು ಹೆಚ್ಚು ಸಫಿಸ್ಟಿಕೇಟೆಡ್ ಸೊಲ್ಯೂಷನ್ ಗಳನ್ನು ಹುಡುಕುತ್ತಿರುವಾಗ ನಾನು ಮತ್ತೆ ಮತ್ತೆ ಮಗುವಿನ ಕೈಯಲ್ಲಿ ಒಂದು ಸರಳವಾದ ಪೆನ್ಸಿಲ್ ಕಡೆಗೆ ಹಿಂದಿರುಗಿದೆ. ಹಲವಾದ ಸಂದರ್ಭಗಳಲ್ಲಿ ಈ ಸರಳವಾದ ಪೆನ್ಸಿಲ್ ಕಮ್ಯುನಿಕೇಶನ್ಗೆ ಆರಂಭವಾಯಿತು, ಕಲಿಕೆಗೆ ಆರಂಭವಾಯಿತು, ಇಂಡಿಪೆಂಡೆನ್ಸ್ಗೆ ಆರಂಭವಾಯಿತು, ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಅದು ದೊರೆಯಿತು. ಸೊ ವರ್ಷಗಳು ಕಳೆದಂತೆ ಮಕ್ಕಳ ರೆಸ್ಪಾನ್ಸ್ಗಳನ್ನು ನಾನು ನಿರಂತರವಾಗಿ ಡಾಕ್ಯುಮೆಂಟ್ ಮಾಡ್ತಾ ಬಂದೆ. ಆ ಸಮಯದಲ್ಲಿ ಒಂದು ಆಸಕ್ತಿದಾಯಕ ವಿಷಯ ನನ್ನ ಗಮನಕ್ಕೆ ಬಂತಂದ್ರೆ, ಅಟೆನ್ಷನ್ ಉತ್ತಮವಾದಾಗ ಕಮ್ಯುನಿಕೇಶನ್ ಉತ್ತಮವಾಯಿತು, ಲಿಸನಿಂಗ್ ಸ್ಕಿಲ್ಸ್ ಬೆಳೆಯಿತು, ಕಮ್ಯುನಿಕೇಶನ್ ಉತ್ತಮವಾದಾಗ ಬಿಹೇವಿಯರ್ ಉತ್ತಮ ಆಯ್ತು, ಬಿಹೇವಿಯರ್ ಉತ್ತಮವಾದಾಗ ಪಾರ್ಟಿಸಿಪೇಷನ್ ಹೆಚ್ಚಾಯಿತು, ಪಾರ್ಟಿಸಿಪೇಷನ್ ಹೆಚ್ಚಾದಾಗ ಅಲ್ಟಿಮೇಟ್ಲಿ ಲರ್ನಿಂಗ್ ಕೂಡ ಉತ್ತಮವಾಯಿತು. ಸೊ ಇಲ್ಲಿ ನಾವು ಏನು ಗಮನಿಸ್ತಿದ್ದೇವೆ ಅಂದ್ರೆ, ಎಲ್ಲವೂ ಒಂದಕ್ಕೊಂದು ಸಂಬಂಧ ಹೊಂದಿರುವಂತೆ ಕಾಣ್ತಿತ್ತು. ಆಲ್ ಡೊಮೇನ್ಸ್ ಆರ್ ಇಂಟರ್ ಕನೆಕ್ಟೆಡ್. ಹಾಗಾಗಿ ಇಲ್ಲಿ ಫ್ರಾಗ್ಮೆಂಟೇಷನ್ ಆಗ್ಲಿ, ಆ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಅಂತ ಆಗ್ಲಿ ಆಟಿಸಮ್ ಅಲ್ಲಿ ಅಷ್ಟು ಸರಿಯಾಗಿ

0: ಇಲ್ಲ. ಇದು ನನಗೆ ಒಂದು ಬಹಳ ಮುಖ್ಯವಾದ ಅರಿವನ್ನು ನೀಡಿತು. ಕಮ್ಯುನಿಕೇಶನ್ ಅನ್ನು ಒಂದು ಸಮಸ್ಯೆ, ಬಿಹೇವಿಯರ್ ಅನ್ನು ಇನ್ನೊಂದು ಸಮಸ್ಯೆ, ಸೆನ್ಸರಿ ಸೆನ್ಸಿಟಿವಿಟೀಸ್ ಇಶ್ಯೂಸ್ ಅನ್ನೋ ಮತ್ತೊಂದು ಸಮಸ್ಯೆ, ಸ್ಕೂಲ್ ರೆಡಿನೆಸ್ ಅದು ಇನ್ನೊಂದು ಪ್ರತ್ಯೇಕ ಸಮಸ್ಯೆ ಎಂದು ನಾವಿಲ್ಲಿ ನೋಡಲು ಸಾಧ್ಯನೇ ಇಲ್ಲ. ಸೊ ನನ್ನ ಫಿಲಾಸಫಿ ತತ್ವ ಬಹಳ ಸರಳ. ಹೌದು, ಮಗುವು ಈ ಎಲ್ಲ ಕ್ಷೇತ್ರಗಳನ್ನು ಒಟ್ಟಿಗೆ ಅನುಭವಿಸುತ್ತದೆ. ಎಲ್ಲ ಡಿಫಿಕಲ್ಟೀಸ್ ಅನ್ನು, ಎಲ್ಲ ಚಾಲೆಂಜಸ್ ಗಳನ್ನು ಒಟ್ಟಿಗೆ ಒಂದೇ ಸಲ ಅನುಭವಿಸುತ್ತದೆ. ಆದ್ದರಿಂದ ಇಂಟರ್ವೆನ್ಷನ್ ಕೂಡ ಇಂಟಗ್ರೇಟೆಡ್ ಆಗಿರ್ಬೇಕು ಅಲ್ವಾ, ಇದು ಅರ್ಥ ಕೊಡ್ತದೆ. ಸೊ ಈ ಸಿಂಪ್ಟಮ್ ಅನ್ನು ಹೇಗೆ ಕಡಿಮೆ ಮಾಡುವುದು ಎಂದು ಕೇಳುವ ಬದಲು, ಈ ಮಗು ಜೀವನದಲ್ಲಿ ಹೆಚ್ಚು ಅರ್ಥಪೂರ್ಣವಾಗಿ ಹೇಗೆ ಭಾಗವಹಿಸಬಹುದು ಎಂದು ನಾವು ಪ್ರಶ್ನಿಸಬೇಕು. ನಿಜವಾಗಿ ನೋಡ್ಬೇಕಾದ್ರೆ ಕೆಲಸ ಮೈಸೂರಲ್ಲಿ ಕೆಲಸ ಮಾಡುವುದು ನನಗೆ ಒಂದು ವಿಶಿಷ್ಟ ಅವಕಾಶ ಸಿಕ್ಕಿದೆ. ಯಾಕಂದ್ರೆ ಇಲ್ಲಿ ನನಗೆ ಆಯುಷ್ ತುಂಬಾ ಹತ್ತಿರದಲ್ಲಿ ಇದ್ದಕ್ಕೆ ದೇಶದಾದ್ಯಂತ ಜನರು ಬರ್ತಾರೆ, ಡಿಫ್ರೆಂಟ್ ಡಿಫ್ರೆಂಟ್ ಕುಟುಂಬಗಳು, ಏನೋ ಗ್ರಾಮೀಣ, ರೂರಲ್, ಅರ್ಬನ್, ರಿಚ್, ಪುವರ್ ಎಲ್ಲರೂ. ಸೊ ಇಲ್ಲಿ ನಾವು ಏನ್ ನೋಡ್ತೇವೆ ಅಂತ ಹೇಳಿದ್ರೆ ಎಲ್ಲ ಪೋಷಕರ ಆಸೆ ಒಂದೇ ಇರುತ್ತೆ, ಮಗು ಕಲಿಯಬೇಕು, ಮುಂದಕ್ಕೆ ಬರಬೇಕು, ಇಂಡಿಪೆಂಡೆಂಟ್ ಆಗಿ ಬದುಕಬೇಕು. ಸೊ ನನ್ನ ನಂಬಿಕೆ ಏನಂದ್ರೆ ಇಂಟರ್ವೆನ್ಷನ್ ಅನ್ನು ಆರಂಭದಲ್ಲಿ ಪ್ರಾರಂಭಿಸಿ, ಕಮ್ಯುನಿಕೇಶನ್ ಬಿಹೇವಿಯರ್, ಸೆನ್ಸರಿ ಸೆನ್ಸಿಟಿವಿಟೀಸ್, ಇಮೋಷನಲ್ ಲರ್ನಿಂಗ್, ಯಾಕಂದ್ರೆ ಆಟಿಸಮ್ ಅಲ್ಲಿ ಎಲ್ಲವೂ ಇದೆ, ಒಂದೇ ಒಂದು ಡೊಮೇನ್ ಅಂತ ಹುಡುಕ್ಲಿಕ್ಕೆ ಆಗುದೇ ಇಲ್ಲ, ಎಲ್ಲವೂ ಇಂಟರ್ ಕನೆಕ್ಟೆಡ್. ಹಾಗೂ ಡೈಲಿ ಲಿವಿಂಗ್ ಸ್ಕಿಲ್ಸ್ ಗಳ ಮೇಲೆ ಒಟ್ಟಿಗೆ ಕೆಲಸ ಮಾಡಿದ್ರೆ ಅನೇಕ ಮಕ್ಕಳು ಕುಟುಂಬದಲ್ಲಿ, ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ಸಮಾಜದಲ್ಲಿ ಅರ್ಥಪೂರ್ಣವಾಗಿ ಭಾಗವಹಿಸುವ ವ್ಯಕ್ತಿಗಳಾಗಿ ಬೆಳೆಯಬಹುದು.
1: ಆಗ್ಲಿ ಡಾಕ್ಟರ್ ಐಡಾ ಅವರೇ, ಸಮಯದ ಅಭಾವದಿಂದ ನಿಮ್ಮ ಜೊತೆಗೆ ತುಂಬ ಹೊತ್ತು ಮಾತಾಡೋಕ್ಕಾಗೋದಿಲ್ಲ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಇಷ್ಟೊತ್ತು ನಮ್ಮ ಜೊತೆಗಿದ್ದು ವಿಶೇಷ ಕಲಿಕಾ ವಿಧಾನಗಳ ಬಗ್ಗೆ ಅತ್ಯಮೂಲ್ಯವಾದ ಮಾಹಿತಿಯನ್ನು ನೀಡಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
1: ನಮಸ್ತೆ ಮೇಡಮ್.
0: ನಮಸ್ತೆ.
1: ಸ್ನೇಹಿತರೆ, ಹೊಂಗಿರಣದಲ್ಲಿ ಭಾಗವಹಿಸಿದ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ, ಸಂದೇಶ ಕಳಿಸಿದ ಹಾಗೂ ಆಲಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಆಯುರ್ವೇದ ಚಿಕಿತ್ಸೆ ಬಗ್ಗೆ ಮಾತನಾಡಿದ್ದು ಸ್ಪಷ್ಟವಾಗಿ ಕೇಳಿಸಲಿಲ್ಲ ಅಂತನ್ಬಿಟ್ಟು ಗೊತ್ತಾಗಿದೆ. ಮುಂದೆ ಸಾಧ್ಯ ಆದರೆ ಮತ್ತೊಮ್ಮೆ ಈ ಮಾಹಿತಿಯನ್ನು ನೀಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸಾಕಷ್ಟು ಸಂದೇಶಗಳಿಗೆ ಬಂದಿದೆ, ಅದನ್ನು ಓದೋದಕ್ಕೆ ಸಮಯ ಸಾಲ್ತಾ ಇಲ್ಲ, ಅದಕ್ಕಾಗಿ ಕ್ಷಮೆ ಇರಲಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದಾಗಿತ್ತು ನಮ್ಮ ಇಂದಿನ ಹೊಂಗಿರಣ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ಬರ್ತೇವೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದೇವರು ಕೃತಿಗೆ ಪಂಪ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾಂಸ ವಿಮರ್ಶಕ ಪ್ರೊಫೆಸರ್ ಎಎನ್ ಮೂರ್ತಿರಾಯರ ಜನ್ಮದಿನವೆಂದು. ಚಿತ್ರಗಳು ಮತ್ತು ಪತ್ರಗಳು ಕೃತಿಗೆ ಸಾಹಿತ್ಯ ಅಕಾದೆಮಿ ಪ್ರಶಸ್ತಿ ಪಡೆದ ಮೂರ್ತಿರಾಯರು 104 ವರ್ಷ ಬಾಳಿದವರು. ಆಮೆಗಳು ಹಾಗೂ ಅವುಗಳ ಆವಾಸ ಸ್ಥಾನ ಸಂರಕ್ಷಣೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಕಡಲಾಮೆ ದಿನಾಚರಣೆ ಇಂದು. ಸಮುದ್ರ ಆಮೆ ಜೀವಶಾಸ್ತ್ರದ ಪಿತಾಮಹ ಸಂರಕ್ಷಣಾವಾದಿ ಡಾ ಆರ್ಚಿ ಕಾರ್ ಅವರ ಜನ್ಮದಿನವಾದ ಇಂದು ಸಮುದ್ರ ಆಮೆ ರಕ್ಷಕರಾಗುವ ಪ್ರತಿಜ್ಞೆ ಕೈಗೊಂಡು ಆಚರಿಸಲಾಗುತ್ತಿದೆ. ಕಡಲಾಮೆ ಮತ್ತು ಅವುಗಳ ಆವಾಸ ಸ್ಥಾನ ಸಂರಕ್ಷಣಾ ಪ್ರಯತ್ನಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿ, ಸುಶಾಸನ ಮತ್ತು ಜನಕಲ್ಯಾಣ ಕ್ಷೇತ್ರಗಳಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ

0: ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಗದಗ್ನಲ್ಲಿ ಮಾತನಾಡಿದ ಅವರು, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಧ್ಯೇಯದೊಂದಿಗೆ ದೇಶ ಒಗ್ಗೂಡಿದೆ ಎಂದರು. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ ರಾವ್ ಜಾಧವ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿಯವರ ಸಾರಥ್ಯದಲ್ಲಿ ನಡೆಯಲಿದೆ. ವಿಶ್ವಾದ್ಯಂತ 2500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಭಾರತೀಯ ಸೇನೆಗೆ ಅಗ್ನಿವೀರರಾಗಿ ಆಯ್ಕೆಯಾದ 11 ಜನ ಸಾಧಕ ಕ್ರೀಡಾಪಟುಗಳಿಗೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶ್ರೀ ಕಾರುಣ್ಯ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಸನ್ಮಾನಿಸಿದರು. ಉತ್ತರ ಕನ್ನಡ ಜಿಲ್ಲೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿ ಎದುರು ಪತ್ರ ಚಳವಳಿ ನಡೆಯಿತು. ಬೇಡ್ತಿ ಹಾಗೂ ಅಘನಾಶಿನಿ ನದಿ ತಿರುವು ಯೋಜನೆ ವಿಸ್ತೃತ ಯೋಜನಾ ವರದಿ ತಡೆ ಹಿಡಿಯಬೇಕು, ಯೋಜನೆ ಕೈಬಿಟ್ಟಿದ್ದಾಗಿ ಘೋಷಿಸುವಂತೆ 10,000 ರೈತರು ಸಹಿ ಹಾಕಿದ ಪತ್ರಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಳುಹಿಸಿದ್ದಾರೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಕುರಿತು ಅಂತಿಮ ಅಧಿಸೂಚನೆಗೆ ಮುಖ್ಯಮಂತ್ರಿ ಅವರನ್ನು ಕೋರಲಾಗಿದೆ ಎಂದು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಿಯೋಗದ ಸದಸ್ಯ ಜೆಡಿಎಸ್ ಮುಖಂಡ ಗುರುರಾಜ್ ಹುಣಸಿಮರದ್ ಮಾತನಾಡಿ, ಬೇಡಿಕೆ ಈಡೇರಿಕೆಗೆ ಜುಲೈ 9ರ ಗಡುವು ನೀಡಿದ್ದಾಗಿ ತಿಳಿಸಿದರು. ಧಾರವಾಡದ ಮಾಳಮಡ್ಡಿಯ ಕೆಇ ಬೋರ್ಡ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಆದ್ಯಾ ರಾಮ್ ಕೌಲುಗುಡ್ಡ ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಸಂಸ್ಥೆ ಸಂಘಟಿಸಿದ್ದ ಅಂತಾರಾಷ್ಟೀಯ ವಿಜ್ಞಾನ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ 6ನೇ ಸ್ಥಾನ ಹಾಗೂ ರಾಜ್ಯಕ್ಕೆ ಪ್ರಥಮರಾಗಿ ಹೊರಹೊಮ್ಮಿದ್ದಾರೆ. ಶಿಷ್ಯವೇತನ ಪುರಸ್ಕಾರಕ್ಕೂ ಅವರು ಭಾಜನರಾಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಕುಮಾರಿ ಆದ್ಯಾ ರಾಮ್ ಕೌಲುಗುಡ್ಡ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಮಸ್ಕಾರಗಳು, ನಾನು ಕುಮಾರಿ ಆದ್ಯಾ ರಾಮ್ ಕವಲ್ಗುಡ್, ಧಾರವಾಡದ ನಾರಾಯಣ್ಪುರ್ ನಿವಾಸಿಯಾಗಿದ್ದು ಕೆಇ ಬೋರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಮಾಳಮಡ್ಡಿಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಅನ್ನೋ ಸಂಸ್ಥೆಯು ನಡೆಸಿದ ಅಂತಾರಾಷ್ಟೀಯ ವಿಜ್ಞಾನ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ 2025-26 ಸಾಲಿನಲ್ಲಿ ನಾನು ರಾಜ್ಯಕ್ಕೆ 6ನೇ ರ್ಯಾಂಕ್ ಗಳಿಸಿದ್ದೇನೆ. ಈ ಸಾಧನೆಯು ನನಗೆ ತುಂಬಾ ಸಂತೋಷವನ್ನು ತಂದಿದೆ. ಈ ಮೂಲಕ ನನ್ನ ಪರೀಕ್ಷೆಗೆ ತಯಾರಿ ಮಾಡಿಸಿದ ನನ್ನ ತಂದೆಯಾದ ಡಾಕ್ಟರ್ ರಾಮ್ ಕವಲ್ಗುಡ್ ಅವರಿಗೆ, ನನ್ನ ಶಾಲೆಯ ಎಲ್ಲಾ ಗುರುವೃಂದಕ್ಕೆ, ಪ್ರಾಂಶುಪಾಲರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
0: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಇಂದು ಸಂಜೆ 6 ಗಂಟೆಗೆ ಡಾ ಸಂತೋಷ್ ಹಾನಗಲ್ ಅವರ ದಿ ಲ್ಯಾಂಪ್ ಬೇರರ್ಸ್ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾಲೂಕು ಕುಡಿಯುವ ನೀರು ಪೂರೈಕೆ ಕಾರ್ಯಪಡೆ ಸಮಿತಿ ಸಭೆ ನಡೆಸಿ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಿದರು. ಪ್ರಸಕ್ತ ಸಾಲಿನ ಯುಜಿಸಿಇಟಿ ಸೀಟು ಹಂಚಿಕೆ ಪ್ರಕ್ರಿಯೆ ಶೀಘ್ರದಲ್ಲೇ ಆರಂಭವಾಗಲಿದೆ. ಈ ಹಿನ್ನೆಲೆ ದೂರದರ್ಶನದ ಚಂದನ ವಾಹಿನಿ ಕೆಇಎ ನಿಮ್ಮೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮವನ್ನು ಇಂದು ಸಂಜೆ 6 ಗಂಟೆಗೆ ಆಯೋಜಿಸಿದೆ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.
2: ಆಕಾಶವಾಣಿ ವನಿತಾ ವಿಹಾರ
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ.

0: ಶ್ರೀಮತಿ ಬಿ ಕೆ ಮೀನಾಕ್ಷಿ. ಈಗ ಕವನ ನದಿ ಮಲಗಿದೆ. ಈ ಕವಿತೆಯ ಆಶಯ, ನದಿಯನ್ನು ಪ್ರತಿಮೆಯಾಗಿಟ್ಟುಕೊಂಡು ಹೆಣ್ಣನ್ನು ವರ್ಣಿಸಲಾಗಿದೆ. ಈ ಸಮಾಜ ಹೆಣ್ಣನ್ನು ಹೇಗೆ ನಡೆಸಿಕೊಳ್ಳುತ್ತಿದೆ, ಹೇಗೆ ಕಾಣುತ್ತಿದೆ, ಅವಳ ಇರವನ್ನು ಹೇಗೆ ಪರಿಭಾವಿಸುತ್ತಿದೆ ಎಂಬುದನ್ನು ನದಿಯ ಮೂಲಕ ಕವಿ ಹೇಳುತ್ತಾ ಹೋಗುತ್ತಾರೆ. ಆಕೆ ಎದೆಯೊಳಗೆ ತುಂಬಿಕೊಂಡ ದುಗುಡ ದುಮ್ಮಾನಗಳನ್ನು ವರ್ಣಿಸುತ್ತಲೇ ಆಕೆಯ ಭಾವನೆಗಳನ್ನು, ಅವಳು ಏನೆಂಬುದನ್ನು ಅರ್ಥೈಸಿಕೊಳ್ಳುವಲ್ಲಿ ಸಮಾಜದ ವಿಫಲತೆಯನ್ನು ಹೇಳುತ್ತದೆ ಈ ಕವಿತೆ. ಕವಿತೆಯ ಶೀರ್ಷಿಕೆ ನದಿ ಮಲಗಿದೆ. ನದಿ ಮಲಗಿದೆ, ಆಗತಾನೆ ಹೆತ್ತ ಬಾಣಂತಿಯಂತೆ, ಕನಸಲಿ ಮೈ ಮರೆತ ಷೋಡಶಿಯಂತೆ, ಉದ್ದಕ್ಕೂ ತಾನೇ ತಾನಾಗಿ ಮೈ ಮುರಿದಿದೆ. ಸುಪ್ತವಾಗಿ ಮುಫತ್ತಾಗಿ ಕೆಲವರಿಗೆ ಮರೀಚಿಕೆಯಂತೆ ಮೈ ಚಾಚಿದೆ. ನದಿ ಮಲಗಿದೆ ಗಾಢ ನಿದ್ರೆಯಲೆಂಬಂತೆ, ಕಲಕಲವಿಲ್ಲ ಜುಳುಜುಳುವಿಲ್ಲ, ಮೆಲ್ಲ ಹರಿಹಾಯುವ ತೋಳ ಬಳಸುವ ತಹತಹವಿಲ್ಲ, ವಿಶ್ರಾಂತಿಗೂ ಅಲ್ಲ, ಮೈ ತುಂಬ ಸೆರಗ ಸುತ್ತಿದಂತೆ, ಸುತ್ತಿಯೂ ಬೆತ್ತಲಾದಂತೆ, ಬಗೆವ ಕಣ್ಣುಗಳಿಗೆ ಪಕ್ಕಾಗಿ ಕಳಚಿ ಓಡುವ ತರಾತುರಿ ಇರದೆ, ಮೊಗೆ ಮೊಗೆದು ಕುಡಿಯುವ ಹೀರಿಕೊಳ್ಳುವ ಹಿಂಡಿ ಹಿಪ್ಪೆಯಾಗುವ ಭಯವಿಲ್ಲದೆ ಅಳುಕಿಲ್ಲದೆ ಏಕಾಕಿ ಮಲಗಿದೆ. ಸದ್ದಿಲ್ಲದೆ ಪಿಸು ನುಡಿಯಗೊಳ್ಳದೆ ಆಕ್ರಮಣವಾಗಲಿ ಅಸಹನೆ ಇಲ್ಲವೆನ್ನುತ್ತ ಮಲಗಿಯೇ ಮಲಗಿದೆ. ಎಚ್ಚರವಿರದಂತೆ ಕಣ್ತೆರೆದು, ಎಚ್ಚರವಿರದಂತೆ ಕಣ್ತೆರೆದು, ಸುತ್ತ ಹರಿದಿದ್ದರೂ ದೀನ ನೋಟ, ಹಿಮದ ಬಿಸಿ ಅಪ್ಪುಗೆಯಲ್ಲಿ ಕುಕ್ಕಿ ಕುಟುಕಾಡುವ ಎಳೆಹಕ್ಕಿ ಮೀನು ಮೊಸಳೆ ಜೀವಗಳ ಕಾಪಿಟ್ಟುಕೊಂಡೇ ನದಿ ಮಲಗಿದೆ, ಸುಖವಾಗಿ ಮೈ ಚೆಲ್ಲಿದೆ. ನಟಿಸುತ್ತಿರಬೇಕೇನೋ. ಖಾಲಿಯಾಗಿದೆ ನದಿ, ಒಡಲ ಕಸವನೆಲ್ಲ ದಡಕೆಸೆದು, ಖಾಲಿಯಾಗಿದೆ ನದಿ, ಒಡಲ ಕಸವನೆಲ್ಲ ದಡಕೆಸೆದು ಲಾಲಿಯಾಡಿಕೊಂಡಿದೆ ಮಧುರತೆಗೆ. ನದಿ ಬಹು ಸರಳವಾಗಿದೆ, ಸುಭಗವಾಗಿದೆ. ವಿರಾಗಿಣಿಯೋ ವಿರಹಿಣಿಯೋ ಸರಾಗಿಣಿಯೋ ಏನೆಂದು ಅರ್ಥವಾಗದು. ವಿರಾಗಿಣಿಯೋ ವಿರಹಿಣಿಯೋ ಸರಾಗಿಣಿಯೋ ಏನೆಂದು ಅರ್ಥವಾಗದು. ಆದರೂ ತೊನೆ ತೊನೆವ ಸುಂದರಿಯಾಗಿದೆ, ಮಾತೃತ್ವದಲ್ಲಿ ಮೆರೆವ ಮಮತೆಯಾಗಿದೆ, ಭಾವ ಬಿತ್ತಿ ಎದೆಯೊಳಗೆ ಗೂಡು ಕಟ್ಟಿದೆ. ಎಚ್ಚರಾಗುವುದು ಅದಾವಾಗಲೋ, ಎಂತಿಗೆ ಮೈ ತೊಳೆದು ಮೈ ತಳೆವುದೋ, ಅರಿವದುದು ಅದಾವಾಗಲೋ. ಎಚ್ಚರಾಗಬೇಕಿರುವುದು ಜರೂರು, ಕೇಳಬೇಕಿದೆ ಶ್ರುತಿಗೊಂಡ ನಾದ, ಸರಸವಾಗಬೇಕಿದೆ ಬದುಕು, ಸರಸವಾಗಬೇಕಿದೆ ಬದುಕು, ತೇಪೆಯಾಗಬೇಕಿದೆ ಒಳಗಿನ ಬಿರುಕು, ತೇಪೆಯಾಗಬೇಕಿದೆ ಒಳಗಿನ ಬಿರುಕು, ತುರ್ತಿದೆ ನಮಗೆ ಮಿದುಳು ಮನಸ್ಸುಗಳ ತೊಳೆಯಬೇಕಿದೆ, ಸ್ವಚ್ಛವಾಗಬೇಕಿದೆ ಸ್ವಚ್ಛಂದವಾಗಬೇಕಿದೆ, ಬದುಕಿನ ತೀರಗಳು ತೆರವಾಗಬೇಕಿದೆ, ಸ್ವಚ್ಛವಾಗಬೇಕಿದೆ ಸ್ವಚ್ಛಂದವಾಗಬೇಕಿದೆ, ಬದುಕಿನ ತೀರಗಳು ತೆರವಾಗಬೇಕಿದೆ, ಬದುಕಿನ ತೀರಗಳು ತೆರವಾಗಬೇಕಿದೆ.
1: ಎಲ್ಲರಿಗೂ ನಮಸ್ಕಾರ, ನಾನು ಸುಚಿತ್ರ ಹೆಗಡೆ. ಕವನದ ಶೀರ್ಷಿಕೆ ಉಳಿದು ಹೋದ ಕ್ಷಣ. ಸಮೃದ್ಧ ಕಳೆಹುಲ್ಲಿನ ಬೇಣದ ಹಿಂದಿನ ನಕ್ಷತ್ರಗಳು ಮುದ್ದಿಸುವ ತೋಟದಲ್ಲಿ ಇರುವ ನಮ್ಮ ಪುಟ್ಟ ಅಡಗುತಾಣ, ನಾನು ನೀನು ಮತ್ತು ಚಂದ್ರಕಿರಣ. ನಿನ್ನ ಬೆಚ್ಚನೆಯ ಕರಡಿಯಪ್ಪುಗೆಯ ತುಣುಕುಗಳು ಮಧ್ಯರಾತ್ರಿಯ ಆಗಸದ ನಿಗೂಢ ಕ್ಯಾನ್ವಾಸಿನಲ್ಲಿ ನಮ್ಮ ಸಿಹಿ ಪಿಸು ಮಾತುಗಳು ಬಿಸಿ ಉಸಿರು ಮೈಯ ಗಂಧ ಹೃದಯ ಬಡಿತಗಳ ವಿನಿಮಯ ನಮ್ಮೊಡಲ ಕಡಲಿನಾಳದ ಗುಟ್ಟು ಎಂದಿಗೂ ನಮ್ಮದಾಗಿರಲಿ. ನಾನು ನೀನು ಮತ್ತು ಚಂದ್ರಕಿರಣ. ನೆರಿಗೆ ಲಂಗದಲ್ಲಿ ಬಚ್ಚಿಟ್ಟ ಚಕ್ಕುಲಿ, ನಿನ್ನ ಮುಷ್ಟಿಯಲ್ಲಿದ್ದ ಶಂಖದ ಸರ ಮತ್ತು ಬೆರಳುಗಳ ವಿನಿಮಯ, ಕತ್ತೆತ್ತಿ ಮುಖವೆತ್ತಿ ನಾಚಿಕೆ ಗೆದ್ದ ಕ್ಷಣ, ನಾನು ನೀನು ಮತ್ತು ಚಂದ್ರಕಿರಣ. ತುಂಬಿದ ಕಣ್ಣು ಅದರುವ ತುಟಿ ವಿನಿಮಯವಾಗದ ಮುತ್ತು ಹಿಂಡಿದ ಹೃದಯದ ಕೊನೆಯ ಕ್ಷಣ, ನಾನು ನೀನು ಮತ್ತು ಚಂದ್ರಕಿರಣ. ಕವಿತೆಯ ಆಶಯ, ಮೊದಲ ಪ್ರೀತಿ ಸದಾ ಹಸಿರು, ಹದಿಹರೆಯದಲ್ಲಿ ಮೂಡಿದ ಪ್ರೀತಿಯ ಸುಂದರ ಸ್ಮರಣೆಗಳು ಮತ್ತು ಫಲಿಸದ ನಿರಾಶೆ ಎರಡೂ ಇಲ್ಲಿ ವ್ಯಕ್ತವಾಗಿವೆ.

0: ಎಲ್ಲರಿಗೂ ನಮಸ್ಕಾರ. ನಾನು ಜಾಹಿದ ಕೊಡಗು. ಕವನದ ಶೀರ್ಷಿಕೆ ಅವಳ ಧ್ಯಾನ. ಅವನ ಬೇಕು ಬೇಡಗಳು ಅದೆಷ್ಟು ಚೆನ್ನಾಗಿ ಗೊತ್ತು ಅವಳಿಗೆ. ಬೆಳಿಗ್ಗೆ ಎದ್ದೊಡನೆ ದಡಬಡನೆ ಬಿಸಿ ಬಿಸಿ ಟೀಯೊಂದಿಗೆ ಅವನನ್ನು ಎದುರುಗೊಳ್ಳುವ ಅವಳಿಗೆ ಚೆನ್ನಾಗಿ ಗೊತ್ತು. ಅವನಿಗೆ ಟೀ ಎಂದರೆ ಅವಳಿಗಿಂತಲೂ ಹೆಚ್ಚು ಆಪ್ತವೆಂದು. ಅಂತೆಯೇ ಅವಳಿಗೆ ಇದೂ ಗೊತ್ತು, ಅವನಿಗೆಂದೇ ಟೀ ಮಾಡುವ ಆ ಘಳಿಗೆ ಅವಳಿಗೆ ಅವನಿಗಿಂತಲೂ ಹೆಚ್ಚು ಆಪ್ತವೆಂದು. ತಿಂಡಿಯ ತಟ್ಟೆಯನ್ನು ಕೈಯಲ್ಲಿಟ್ಟು ಮುಖದಲ್ಲಿ ಮೂಡುವ ಸಂತೃಪ್ತ ಅಥವಾ ಅತೃಪ್ತ ಗೆರೆಯನ್ನು ಅವಗಾಹನೆ ಮಾಡುವ ಕ್ರಿಯೆ ಗಂಟೆಗಟ್ಟಲೆ ಒಲೆಯ ಮುಂದೆ ಅಡುಕೆ ಬೇಯಿಸಿದಷ್ಟು ಸರಳ ಅವಳಿಗೆ. ಉಪ್ಪಿಟ್ಟು ಮಾಡುವುದು ಬಿಟ್ಟು ತಿಂಗಳೇ ಆಯಿತು. ಬೇಳೆ ಬಟಾಟೆ ಆಗದು ಅವನಿಗೆ. ಮಸಾಲೆ ಮಜ್ಜಿಗೆ ಎಂದರೆ ಪ್ರಾಣ. ಹಸಿಮೆಣಸು ಹಸಿಡಿಟಿ ತರಿಸುತ್ತೆ, ಕರಿದ ಶೇಂಗ ಪಿತ್ತ. ದಿನಾ ರಾತ್ರಿ ಊಟಕ್ಕೆ ಮುದ್ದೆ ಇದ್ದರೆ ಸಂತೃಪ್ತ. ಸ್ನಾನಕ್ಕೆ ಬಿಸಿನೀರು ಬಿಡುವುದು, ತೊಟ್ಟ ಅಂಗಿ ಅಥವಾ ಪ್ಯಾಂಟಿನಲ್ಲಿ ಸುಕ್ಕು ಹುಡುಕುವುದು, ಊಟದ ನಂತರ ನೀರು ಕುಡಿದನೋ ಇಲ್ಲವೋ, ಮುಖದಲ್ಲಿನ ಗಡ್ಡದಲ್ಲೇನಾದರೂ ಬಿಳಿ ಮೂಡಿದೆಯೇ, ಕಾಲರ್ ಪಟ್ಟಿ ಸರಿಯಾಗಿ ಮಡಿಸಿರುವನೇ, ನೆನ್ನೆ ಬಿಚ್ಚಿಟ್ಟ ಸಾಕ್ಸನ್ನು ಒಗೆಯುವುದೇ ಮರೆತನಲ್ಲ, ರಾತ್ರಿ ಮಲಗಿರುವವನ ಕಾಲ ಮೇಲಿನ ಕಂಬಳಿ ಸರಿದಿದೆಯಲ್ಲ, ಇತ್ತೀಚೆಗೆ ಯಾಕೋ ಸ್ವಲ್ಪ ಗೊರಕೆ ಹೆಚ್ಚಾಗಿದೆ, ಕೆಲಸ ಹೆಚ್ಚೇನು, ಸಿಗರೆಟ್ ಬೇಡ, ಮದ್ಯ ಸ್ವಲ್ಪ ಕಡಿಮೆ ಮಾಡು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸು, ಯಾಕಿಷ್ಟು ತಡ, ಎಷ್ಟೆಂದು ಕಾಯುವುದು. ಅಬ್ಬಾ, ಅವನ ಪ್ರಪಂಚ ಹೊಕ್ಕವಳಿಗೆ ಮತ್ಯಾವುದರ ಪರಿವಿದೆ. ಇಷ್ಟೆಲ್ಲದರ ನಡುವೆ ರಜೆಯ ಭಾನುವಾರ ಕಂಬಳಿಯೊಳಗೆ ಗುಬ್ಬಚ್ಚಿಯಂತೆ ಅವುಚಿ ಅವನ ಭುಜಕ್ಕೊರಗಿ ಚಂದದ ರೊಮ್ಯಾಂಟಿಕ್ ಸಿನಿಮಾವೊಂದನ್ನು ನೋಡುವುದು ಅವಳ ಊಹೆಗೂ ಮೀರಿದ ಆತ್ಯಂತಿಕ ಕ್ಷಣ ಅಲ್ಲವೇ? ಈ ಕವಿತೆಯ ಆಶಯ ಅಂದರೆ, ಒಬ್ಬಳು ಪ್ರೇಮಿ ಅಥವಾ ಅವಳು ಹೆಂಡತಿನೇ ಆಗಿರಲಿ, ಅವಳು ಮೊದಲು ಪ್ರೇಮಿ ಆಗಿರ್ತಾಳೆ, ಅವಳು ಅವನನ್ನು ಎಷ್ಟು ಆಸೆ ಪಡ್ತಾಳೆ, ಅವನನ್ನು ಎಷ್ಟು ಕಾಳಜಿ ಮಾಡ್ತಾಳೆ, ಎಷ್ಟು ಅವನು ಹಿಂದಿಂದೇನೆ ನಿಂತು ಅವನ ಸೇವೆ ಮಾಡ್ತಾಳೆ. ಆದರೆ ಆ ಸೇವೆ ನಿಷ್ಕಲ್ಮಶವಾಗಿ ಮಾಡ್ತಾ ಹೋಗ್ತಾಳೆ ಅವಳು. ಅವಳು ಯಾವ ರಿಟರ್ನ್ಸ್ ಕೇಳಲ್ಲ ಅದಕ್ಕೆ. ಅವನು ನನ್ನನ್ನು ಪ್ರೀತಿಸ್ಲಿ ಅಂತಾಗಲಿ ಅವಳು ಎಕ್ಸ್ಪೆಕ್ಟ್ ಮಾಡಲ್ಲ. ಆದರೆ ಅದು ಆಗಬೇಕು ಅನ್ನೋದು ಈ ಕವಿತೆಯ ಆಶಯ. ಪ್ರತಿಯೊಬ್ಬ ಗಂಡ ಕೂಡ ತನ್ನ ಹೆಂಡತಿಗೂ ಒಂದು ಆರೋಗ್ಯ ಇದೆ, ಅವಳಿಗೂ ಒಂದು ಬದುಕಿದೆ, ಅವಳದೇ ಒಂದು ಸ್ವತಂತ್ರ ಸ್ಪೇಸ್ ಇದೆ, ಅದನ್ನು ಅರ್ಥ ಮಾಡಿಕೊಂಡು ಅವಳ ಜೊತೆನಲ್ಲಿ ನಡ್ಕೊಂಡು ಹೋಗೋದು ತುಂಬ ಮುಖ್ಯ ಆಗುತ್ತೆ ಇವತ್ತಿಗೆ. ಯಾಕಂದರೆ ಅವಳು ದುಡಿತಿರ್ತಾಳೆ, ಇಬ್ಬರು ದುಡಿಮೆಯಲ್ಲಿರುವಂಥ ಗಂಡ ಹೆಂಡತಿ ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು, ಅವಾಗಷ್ಟೇ ಜೀವನ ಸ್ವಾರಸ್ಯಕರ ಆಗಿರುತ್ತೆ ಅನ್ನೋದು ಈ ಕವಿತೆಯ ಆಶಯ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿಲ್ಪಶ್ರೀ ಹರು. ಕವನದ ಶೀರ್ಷಿಕೆ ಕಳೆದು ಹೋಗುತ್ತಿದ್ದಾನೆ. ಕನಸು ಕಸವುಗಳ ಕಾವಲ್ಲಿ ಹೈರಾಣಾಗಿ ಬೂದಿಯಾದರೂ ಅದರಲ್ಲೇ ಜೀವ ತಳೆವ ಫೀನಿಕ್ಸ್. ನೇಗಿಲು ಗುದ್ದಲಿಗಳಿಂದ ನಿತ್ಯವೂ ಸೀಳುತ್ತಿದ್ದರೂ ಬರಿದ ನೆಲದಲ್ಲಿ ಬಿದ್ದ ಒಂದು ಹದದ ಮಳೆಗೆ ಚಿಗಿವ ಚಿಗಿರಿ. ಬದುಕಿನುದ್ದಕ್ಕೂ ಕೂಗಾಡಿ ಹೋರಾಡಿದರೂ ಮುದುಡುವ ಕರಿಕಾಯ ಹೊತ್ತ ಅವನೀಗ ಬುಡಮೇಲಾದ ಹೊಳದಂಡೆಯ ಗರಿಕೆ. ಅವನಿಂದು ಕಟ್ಟಡ ಕಾರ್ಖಾನೆಗಳಡಿಯ ಅವಶೇಷ. ಅವನೆದೆಯೇ ರಸ್ತೆ ರೈಲುಗಳಿಗೆ ಹಾಸುಗಲ್ಲು. ನೀತಿ ಕಟ್ಟಾಳುವ ಬಕಧ್ಯಾನಿಗಳ ತೆಕ್ಕೆಯಲ್ಲಿ ಉಸಿರುಗಟ್ಟಿರುವ ಅವನ ಕನಸುಗಳು ಹರಳುಗಟ್ಟುವ ಮುನ್ನವೇ ಮಾರಾಟವಾಗುತ್ತಿವೆ. ಹೊತ್ತು ಮೂಡುವ ಮುನ್ನ ಕೆಸರ ಗದ್ದೆಗಿಳಿದು ನೆಲತಾಯಿಯ ಒಡಲಿಗೆ ಪುಳಕ ನೀಡುವ ಅವ್ವನ ಅಪ್ಪಟ ಮಗನೀಗ ಹಸಿರ ಹೆಸರಲ್ಲಿ ಉಸಿರ ಕಳೆದುಕೊಳ್ಳುತ್ತಿದ್ದಾನೆ. ಕವನದ ಆಶಯ ಭೂಮಿ ತಾಯಿಯ ಮೊದಲ ಮಗ ಅಂದರೆ ಚೊಚ್ಚಲ ಮಗ ರೈತ. ರೈತ ಕಾಲದಿಂದಲೂ ಕೆಸರು ಗದ್ದೆಯಲ್ಲಿ ಶ್ರಮಪಟ್ಟು ಜೀವನವನ್ನು ನಡೆಸಿದ್ರೂ ಕೂಡ ಅವನಿಗೆ ಅವನ ಕನಸುಗಳನ್ನು ಈಡೇರಿಸಿಕೊಳ್ಳಲಾಗದಂತಹ ದುಸ್ಥಿತಿ ಸಂಕಟ. ಇವತ್ತಿಗೂ ಯಾವತ್ತಿಗೂ ಅವನ ಬದುಕು ಹೀಗೆಯೇ ಎಂದು ನಿರ್ಧಾರ ಆಗಿರುವ ಹಾಗೆ ನಮ್ಮ ಸುತ್ತಲಿನ ವ್ಯವಸ್ಥೆ ಅವನ ಉಸಿರನ್ನು ಕಟ್ಟಿಸುತ್ತಿದೆ. ಹಾಗಾಗಿ ಅವನನ್ನು ಅಭಿವೃದ್ಧಿ ಹೆಸರಿನಲ್ಲಿ ಅವನ ಜಮೀನನ್ನು ಅವನನ್ನು ನಾವೆಲ್ಲ ಕಿತ್ತುಕೊಳ್ತಾ ಇದ್ದೇವೆ. ಇದರಿಂದ ಅವನಿಗೆ ಬಿಡುಗಡೆಯೇ ಇಲ್ಲವೇನೋ ಅನ್ನುವ ಜೊತೆಗೆ ಆ ರೈತನ ಪರಿಸ್ಥಿತಿ ಹೇಗಿದೆ ಅನ್ನುವುದರ ಚಿತ್ರಣ ಈ ಕವನದಲ್ಲಿ ಚಿತ್ರಿತವಾಗಿದೆ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷ.

0: ಶಿತ ಕವನದ ಶೀರ್ಷಿಕೆ ಮುನ್ನಡೆಯಬೇಕು ನಗುತಲಿ. ಅದೆಷ್ಟೋ ವಿದಾಯಗಳು ಸಂಭವಿಸುವವು ಬದುಕಲಿ, ಅದೆಷ್ಟೋ ವಿದಾಯಗಳು ಸಂಭವಿಸುವವು ಬದುಕಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಬೇಕು ನಗುತಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಬೇಕು ನಗುತಲಿ. ಬರುವಾಗ ಏನನ್ನೂ ತರದೆ, ಬರುವಾಗ ಏನನ್ನೂ ತರದೆ, ಹೋಗುವಾಗೇನೂ ಕೊಂಡೊಯ್ಯದೆ, ಹೋಗುವಾಗ ಏನನ್ನೂ ಕೊಂಡೊಯ್ಯದೆ, ನಡುವಲ್ಲಿ ಬಯಸುವೆವು ಕಣ್ಣಿಗೆ ಕಂಡಿದ್ದೆಲ್ಲ ಬೇಕೆಂದು, ನಡುವಲ್ಲಿ ಬಯಸುವೆವು ಕಣ್ಣಿಗೆ ಕಂಡದ್ದೆಲ್ಲ ಬೇಕೆಂದು. ನಾಳೆಗಳ ಕಾಣದೆ ನಿನ್ನೆಗಳ ಬದಲಿಸಲಾಗದೆ, ನಾಳೆಗಳ ಕಾಣದೆ ನಿನ್ನೆಗಳ ಬದಲಿಸಲಾಗದೆ, ದೂಷಿಸುವೆವು ವಾಸ್ತವವ ನಮ್ಮದಲ್ಲದ ಸಮಯವ ನೆನೆದು, ದೂಷಿಸುವೆವು ವಾಸ್ತವವ ನಮ್ಮದಲ್ಲದ ಸಮಯವ ನೆನೆದು. ಶಾಶ್ವತವಲ್ಲದ ಈ ಬದುಕಿಗೆ ಶಾಶ್ವತ ಬಂಧಗಳ ಆಸರೆ ಏಕೆ, ಶಾಶ್ವತವಲ್ಲದ ಈ ಬದುಕಿಗೆ ಶಾಶ್ವತ ಬಂಧಗಳ ಆಸರೆ ಏಕೆ, ಮಾಸಿ ಹೋಗುವ ನೆನಪುಗಳ ನೆನೆದು ಮತ್ತೆ ಮತ್ತೆ ಮರುಗುವುದೇಕೆ, ಮಾಸಿ ಹೋಗುವ ನೆನಪುಗಳ ನೆನೆದು ಮತ್ತೆ ಮತ್ತೆ ಮರುಗುವುದೇಕೆ. ವಿದಾಯಗಳು ಎಷ್ಟೇ ಸಂಭವಿಸಲಿ ಬದುಕಲಿ, ವಿದಾಯಗಳು ಎಷ್ಟೇ ಸಂಭವಿಸಲಿ ಬದುಕಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಿರಿ ನಗುತ್ತಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಿರಿ ನಗುತ್ತಲಿ. ಈ ಕವನದ ಆಶಯ ಬಂದು ನಮ್ಮ ಬದುಕಲ್ಲಿ ನಿರೀಕ್ಷಿತವಾಗಿ ಅಥವಾ ಅನಿರೀಕ್ಷಿತವಾಗಿ ಎಷ್ಟೋ ಜನ ಬರ್ತಾರೆ, ಆದರೆ ಬಂದವರೆಲ್ಲ ಜೊತೆಗೆ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಇತ್ತೀಚೆಗೆ ಎಷ್ಟೋ ಆತ್ಮಹತ್ಯೆ ಪ್ರಕರಣಗಳು ಇದರಿಂದಾನೇ ಆಗ್ತಿದ್ದಾವೆ. ಯಾರೋ ನಮ್ಮ ಜೊತೆ ಬರ್ತಾರೆ, ಇರ್ತಾರೆ, ಪ್ರೀತಿ ತೋರಿಸ್ತಾರೆ, ನಂತರ ಬಿಟ್ಟೋಗ್ತಾರೆ ಅಂದ ಮಾತ್ರಕ್ಕೆ ನಾವು ಅದನ್ನೇ ನೆನಪು ಮಾಡಿಕೊಂಡು ಕೊರಗದೆ ನಗ್ತಾ ಮುಂದೆ ಸಾಗಬೇಕು ಅನ್ನೋದೇ ಈ ಕವಿತೆಯ ಆಶಯ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೆಚ್ ಆರ್ ಕನ್ನಿಕಾ. ನಾನು ವಾಚಿಸಲಿರುವಂತಹ ಕವನ ಸ್ನೇಹದ ಜ್ಯೋತಿ. ಸ್ನೇಹದ ಗುಡಿಕಟ್ಟಿ ಭಕ್ತಿಗಾನದಲ್ಲಿ ಮಿಂದು ಅಹಂಕಾರದ ಕುರುವನ್ನಳಿಸಿ ಅರ್ಚನೆ ಮಂತ್ರಗಳ ಜಪಿಸಿಬಿಡು. ಖಾಲಿಯಾದ ಬಾಂದಳಕ್ಕೆ ಚುಕ್ಕಿಗಳ ಚಿತ್ತಾರ ಬಿಡಿಸಿ ಬೆಳದಿಂಗಳ ಬೆಳಕಲ್ಲಿ ಮನದ ಕತ್ತಲೆ ಕಳೆದು ಬಿಡು. ಕುಂಬಾರನ ಮಣ್ಣಿನ ಹನತೆಗೆ ಗಾಣಿಗನ ತೈಲವ ಬೆರೆಸಿ ಕೃಷಿಕನು ಬೆಳೆದ ಹತ್ತಿಯನ್ನಿಟ್ಟು ಏಕತೆಯ ಸಂದೇಶ ಸಾರಿಬಿಡು. ನಿಶ್ಚಲ ಹೃದಯವು ಬಲವಾಗಿ, ಪರಿಶ್ರಮವು ದೈವವಾಗಿ, ನಿನ್ನ ಛಾಯೆಯ ಒಕ್ಕಳ ನಾಭಿಯಿಂದ ಸ್ನೇಹ ಜ್ಯೋತಿಯ ಬೆಳಗಿ ಬಿಡು. ಈ ಕವನದ ಆಶಯವೇನೆಂದರೆ ಸ್ನೇಹವೆಂಬ ಗುಡಿಯನ್ನು ಕಟ್ಟಿ ಭಕ್ತಿ ಭಾವದಲ್ಲಿ ಮಿಂದು ನಮ್ಮೆಲ್ಲಿರುವ ಅಹಂಕಾರವನ್ನು ಅಳಿಸಿದಾಗ ಸ್ನೇಹವೆಂಬ ಮಂತ್ರವನ್ನು ಜಪಿಸುತ್ತಾ ಬಾಳು ಬೆಳಗುತ್ತದೆ. ರಾತ್ರಿಯ ವೇಳೆಯಲ್ಲಿ ಬಾಂದಳವು ಚುಕ್ಕಿಗಳ ಬಿಡಿಸಿದ ಚಿತ್ತಾರದಲ್ಲಿ ಬೆಳದಿಂಗಲು ಕತ್ತಲೆಗೆ ದಾರಿ ತೋರಿಸುತ್ತಿದೆಯೋ, ಅದೇ ರೀತಿ ಮನದಲ್ಲಿ ತುಂಬಿರುವ ಎಷ್ಟೋ ಸಮಸ್ಯೆಗಳಿಗೆ ಈ ಸ್ನೇಹದ ಸಂಜೀವಿನಿ ಮನದ ಕತ್ತಲೆಯನ್ನ ಬೆಳಗುತ್ತದೆ. ಹೇಗೆ ಕುಂಬಾರ ಮಣ್ಣಿನ ಮಡಿಕೆಯ ದೀವಿಗೆಯಾಗಿ ಗಾಣಿಗನ ತೈಲವನ್ನು ಬೆರೆಸಿದಾಗ, ರೈತನು ಬೆಳೆದ ಹತ್ತಿಯನ್ನ ದೀಪವನ್ನು ಹಚ್ಚಿದಾಗ ಕತ್ತಲು ಬೆಳಗುತ್ತದೆ. ಕುಂಬಾರ ಗಾಣಿಗ ರೈತನಿಂದ ಶ್ರಮದಿಂದ ಕತ್ತಲೆಯನ್ನು ಬೆಳಗುವ ಹಣತೆ ಹೇಗೆ ಸಿದ್ಧವಾಯಿತೋ ಎಂದರೆ ಇದಕ್ಕೆ ಯಾವುದೇ ಜಾತಿ ಭೇದವಿಲ್ಲ. ಎಲ್ಲ ಸಂಬಂಧಗಳೆಲ್ಲ ಸ್ನೇಹವು ಪವಿತ್ರವಾದದ್ದು. ಯಾವುದೋ ವಯಮಾನ, ಜಾತಿ, ಮತ ಧರ್ಮಗಳ ಭೇದವಿಲ್ಲ. ಸ್ನೇಹವು ಬಲವಾಗಬೇಕಾದರೆ ಅಂತರಂಗವು ಪರಿಶುದ್ಧವಾಗಿರಬೇಕು ಎಂಬುದು ಈ ನನ್ನ ಕವನದ ಆಶಯ.
2: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ಎಂ ಯು, ಕಾವ್ಯ ನಮ್ಮ ಶ್ವೇತಾ ಮಂಡ್ಯ. ಕವನದ ಶೀರ್ಷಿಕೆ ನೀನು ಇರಬೇಕು ಬಿರಿದ ಮಲ್ಲಿಗೆ ನಗುವಿನ ಹಾಗೆ. ನಿನ್ನ ನಗುವಲ್ಲಿ ನಗುತ್ತಲಿದ್ದ ಹೊಲ ರಟ್ಟೆ ಸೋಲುವವರೆಗೂ ಹೆಂಟೆ ಹೊಡೆದ ಹಣೆಯಲ್ಲಿ ಬೆವರು ಒರೆಸಿ ಕೆಸರ ಮೆತ್ತಿಕೊಂಡು ಮಗುವಾಗುತ್ತಲಿದ್ದ ನಿನ್ನ ಮುಖ. ಮೈದುಂಬಿದ ಒಡೆತೆನೆಯ ಫಸಲು ಸೂಜಿಗಣ್ಣಿನೊಳಗಿಳಿದು ಕಾಡುವ ಹಸಿರಗದ್ದೆ, ಕೊರಳ ತಬ್ಬುವ ತೆಂಗು ಬಾಳೆ ಬೈತಲೆಯ ನೆನಪಿಸುವ ನಿನ್ನೊಲವ ಸೀಳುದಾರಿ, ಸುಗ್ಗಿಯ ಕಿಚ್ಚಿನಲ್ಲಿ ಚೋಮನ ಮಕ್ಕಳು ಡಂಕಣಕ ಡಂಕಣಕ ಕುಣಿದ ತಮಟೆಯ ತಾಳ. ನೆನಪಿದೆಯಾ, ಆ ರಾತ್ರಿ ಜಾತ್ರೆಯಾಗುತ್ತಿತ್ತು. ಗಂಗೆತ್ತಿನ ಜೋಡಿ ದಿಬ್ಬಣವಾಗಿ ಕೈಬೆರಳ ತುದಿಯಲ್ಲಿ ಬಣ್ಣ ಬಯಕೆಗೆ ಚಿತ್ರವಾಗುತ್ತಿದ್ದ ಘಳಿಗೆಗಳವು. ಭರವಸೆಯ ತೊಟ್ಟಿಲು ಚಂದ್ರ ಗೆಜ್ಜೆಯ ಮೋಡಿಗೆ ತಾಳ ಹಾಕುತ್ತಲಿದ್ದ. ಅಪ್ಪನಾಗಿ ಅಪ್ಪಿದ ಹೃದಯದ ಮೇಳ ತೊದಲ ನುಡಿ ಆಲಿಸಿದ ಗಣಮೇಳ ಆಲಾಪ ತಟ್ಟಿದ ಚಪ್ಪಾಳೆಯ ಮೆಲಕು ಅಣ್ಣ ನೇಗಿಲು ಹರಿದಂಗೆ ಬದುಕು ನೇರ ಸರಳ ರೇಖೆಯ ಹಾಗೆ ಸಾಲು ತಿರುವಿನಲ್ಲಿ ವಕ್ರ ವೃತ್ತ ಹೀಗೆ ಧ್ಯಾನದಲ್ಲಿ ಚಿತ್ತದ ಬೀಜ ಫಲ ಕೊಡುವುದು ಛಲದಿ ಮಣ್ಣ ಸೀಳಿ ಮೂಕಮನಕ್ಕೆ ಮೆಲಕುವ ಬಾಯಿಗೆ ಹತ್ತಿ ಹುಲ್ಲನಿಟ್ಟು ಬಯಕೆಯ ಬಾಗಿನವನಿಟ್ಟು ಮೈದಡವಿದಾಗ ಕೈಗಳಲ್ಲಿ ಕರುಣೆ ಋಣವಾಗಿ ಆಡುತ್ತಿತ್ತು ಗೋಧೂಳಿಯಲ್ಲಿ ಕಂಡ ನಿನ್ನ ಮುಖ ಹಾಲು ಹವಳದ ದಂಡೆಗಳಂತಾದ ಧಾರಾಳಿಯಾದ ನಿನ್ನ ಕನಸು ಯಾವ ಒಗಟಿಗೆ ಮುಖ ಮಾಡಿದೆ ಯಾವ ಧ್ರುವ ದಿಕ್ಕಿಗೆ ನಡೆವಂತೆ ಮನ ಮಾಡಿದೆ ಹೆಜ್ಜೆ ಹೆಜ್ಜೆಯಲ್ಲಿ ಕರುಳು ಮಿಡಿಯುತ್ತಲಿಹುದು ಭಾವ ಭರತ ಜನ ಜನಪದವಾಗಿ ಮಾತು ಮಾತಿಗೂ ಜಗದ ಕಣ್ಣಿಯಲ್ಲಿ ನೊಂದವರ ನೊಗವಾಗಿ ಕಾಲದ ಎತ್ತುಗಳ ಮೇಲೆ ನಲಿಯಬೇಕು ನೀನು ನಗುತ್ತಲಿರಬೇಕು ಬೆಳಗು ಬೈಗು ಮುಂಜಾವಿನಲ್ಲಿ ಹಣೆಮರೆ ಮಾಚಿ ಕಣ್ಣ ದೂರಕ್ಕೆ ನೆಟ್ಟು ನನ್ನೊಳಗೆ ಇಳಿದ ಬೇಸಿಗೆಯ ಚಳಿ ಮಳೆಯ ಗಾಳಿಯಲ್ಲಿ ಬೆಚ್ಚಗೆ ಕೂತು ಆಡಿದ ಮಾತು ಮುಗಿದಿಲ್ಲ ಮುಂಗಾರಿನ ತುಂತುರುವಿನಲ್ಲಿ ನಿನ್ನ ನೆರಳಿನಲ್ಲಿ ನಾನು ಹಿಂದೆ ಭರವಸೆಯ ಕೊಡೆ ಹಿಡಿದ ನೀನು ಮುಂದೆ ಮುಂದೆ ಉಳಿದಿರಲಿ ನಿನ್ನೊಳಗಿನ ಕಥೆಯ ಕಣಜ ಇಂದಿಗೆ ಮುಗಿಯಲಾರದು ನೀನು ಇರಬೇಕು ಬಿರಿದ ಮಲ್ಲಿಗೆ ನಗುವಿನ ಹಾಗೆ ಕವನದ ಆಶಯ ನಾವೆಲ್ಲರೂ ಎಷ್ಟು ಸುಲಭವಾಗಿ ನಮ್ಮೆಲ್ಲ ಜವಾಬ್ದಾರಿಗಳನ್ನು ರೈತನ ಹೆಗಲಿಗೆ ನೂಕಿಬಿಡ್ತೇವೆ ರೈತನನ್ನು ಬಹಳ ದೊಡ್ಡ ದೊಡ್ಡ ಮಾತುಗಳಿಂದ ರೈತನೇ ದೇಶದ ಆಸ್ತಿ ದೇಶದ ಬೆನ್ನೆಲುಬು ಅಂತೆಲ್ಲ ಹೇಳ್ತೇವೆ ಅವನನ್ನು ಹೊಗಳಿ ಹೊಗಳಿ ಅಟ್ಟಕ್ಕೇರಿಸ್ತೇವೆ ಅವನ ಉದ್ಧಾರಕ್ಕಾಗಿ ನಮ್ಮ ಸರ್ಕಾರಗಳಂತೂ ಹತ್ತು ಹಲವು ಯೋಜನೆಗಳನ್ನು ಜಾರಿಗೆ ತರ್ತವೆ ಇನ್ನು ರಾಜಕಾರಣಿಗಳೋ ಭರವಸೆಯ ಮಹಾಪೂರವನ್ನೇ ಕೊಟ್ಟು ಅವನಿಂದ ಮತವನ್ನು ತೆಗೆದುಕೊಂಡು ಅಧಿಕಾರದ ಗದ್ದುಗೆಗೆ ಏರ್ತಾರೆ ಆದರೆ ಒಮ್ಮೆ ಬಂದು ನೋಡಿ ನೊಗಹುಳುತ್ತಾ ಇರುವ ರೈತನ ಬೆನ್ನು ಯಾವ ಮಟ್ಟಿಗೆ ಬಾಗಿದೆ ಅಂತ ಹೇಳಿ ಯಾರು ರೈತನೊಂದಿಗೆ ಕೂತು ಅವನ ಕಷ್ಟವನ್ನ ಸುಖವನ್ನ ಆಪ್ತವಾಗಿ ಕೇಳ್ತಕ್ಕಂಥ ಮನಸ್ಸಿರುವಂಥವರು ಮನಸ್ಸಿರಲಿ ಸಮಯ ಎಲ್ಲಿದೆ ನಮಗೆ ಅವನ ಕಷ್ಟ ಸುಖಗಳನ್ನ ನಾವು ವೇದಿಕೆಗಳಲ್ಲಿ ಕೇಳ್ತೇವೆ ಅವನ ಜೊತೆಗೆ ಮಾತನಾಡೋದಕ್ಕೆ ಸಮಯ ಕೂಡ ನಮಗೆ ಇರೋಲ್ಲ ರೈತನನ್ನ ನಾವು ನಂಬಿಕೊಂಡು ಅವನು ಉಳುವುದರ ಮೂಲಕ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೂ ಕೂಡ ಯಾರಾದರೂ ನೀನು ಏನು ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ ನಾನು ಎಂಜಿನಿಯರ್ ಡಾಕ್ಟರ್ ಅಂತ ಹೇಳಿಕೊಳ್ಳುವ ಹೆಮ್ಮೆಯ ಭಾವ ಒಬ್ಬ ರೈತ ನಾನು ರೈತ ಅಂತ ಹೇಳಿಕೊಳ್ಳುವವನ ಮನಸ್ಸಿನಲ್ಲಿ ಇಲ್ಲ ಯಾಕಿಲ್ಲ ಅವನಿಗೆ ಆ ಧೈರ್ಯವನ್ನು ಆ ವೃತ್ತಿಯ ಘನತೆಯನ್ನು ನಾವು ಕೊಟ್ಟಿಲ್ಲ ರೈತನಿಗೆ ಇಂದು ಬೇಕಾಗಿರುವುದು ಅನುಕಂಪದ ಮಾತಲ್ಲ ಬದಲಾಗಿ ಅವನು ದುಡಿದದ್ದಕ್ಕೆ ತಕ್ಕ ಬೆಲೆ ದುಡಿಯುವುದಕ್ಕೆ ಒಂದು ಮುಕ್ತ ಅವಕಾಶ ಜಾಗತೀಕರಣ ಉದಾರೀಕರಣ ಖಾಸಗೀಕರಣದ ಭರಾಟೆಗೆ ಸಿಲುಕಿ ನಾವಿಂದು ರೈತನ ಬದುಕನ್ನು ಮೂಲೆಗೊತ್ತರಿಸಿದ್ದೇವೆ ಅವನ ಬದುಕು ದಿನದಿಂದ ದಿನಕ್ಕೆ ಶೋಚನೀಯವಾಗುವ ಹಾಗೆ ಮಾಡಿಬಿಟ್ಟಿದ್ದೇವೆ ಈ ಎಲ್ಲ ಪಾಪಕರ್ಮಗಳು ಯಾರಿಂದ ಆದವು ನಮ್ಮಿಂದ ಆಗ್ತಾ ಇರ್ತಕ್ಕಂಥ ತಪ್ಪುಗಳೇ ಇದನ್ನು ಒಮ್ಮೆ ನಮಗೆ ನಾವೇ ವಿಮರ್ಶೆ ಮಾಡಿಕೊಂಡು ನಾವು ಏನು ಮಾಡಬಹುದು ರೈತನಿಗೆ ರೈತನಿಗೆ ಮಧ್ಯವರ್ತಿಗಳ ಹಾವಳೆ ಇಲ್ಲದೆ ಅವನು ಬೆಳೆದಂತಹ ಬೆಲೆಗೆ ತಕ್ಕ ಪರಿಹಾರವನ್ನು ಕೊಟ್ಟು ಅವನಿಗೊಂದು ಗೌರವಯುತವಾದಂಥ ಬದುಕನ್ನು ಆತ ನಡೆಸೋದಕ್ಕೆ ಅಂದರೆ ಸಾಲ ಮುಕ್ತನಾಗಿ ಇಲ್ಲಿ ಯಾವ ರೈತರು ಕೂಡ ನನಗೆ ಬಂಗ್ಲೆ ಬೇಕು ಕಾರ್ ಬೇಕು ಅಷ್ಟು ಹಣ ಸಂಪಾದನೆ ಮಾಡಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇಲ್ಲ ಬದಲಾಗಿ ಅವರಿಗೆ ಬೇಕಾಗಿರುವುದು ಸಾಲದ ಹೊರೆಯಿಲ್ಲದೆ ಬೆಳೆ ಬೆಳೆಯುವ ಅವಕಾಶ ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ತಾನು ಬೆಳೆದ ಬೆಳೆಗೆ ಸಿಗಬೇಕಾದಂಥ ನಿಜವಾದಂಥ ಬೆಲೆ ಇದಿಷ್ಟನ್ನ ರೈತ ನಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾನೆ ಈ ಎರಡು ಅವಕಾಶಗಳನ್ನು ಅವನಿಗೆ ನಾವು ಕೊಡುವುದೇ ಆದರೆ ಅವನ ಜೊತೆಗೆ ನಾವು ಸಮಯ ಕಳೆದು ಅವನನ್ನು ನಾವು ತಿಳಿದುಕೊಂಡು ಅವನಿಗೆ ಬೇಕಾದ ಮುಕ್ತ ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೆ ಆದರೆ ಖಂಡಿತವಾಗಿಯೂ ರೈತರ ಎಲ್ಲ ರೈತರ ಬದುಕು ಹಸನಾಗತ್ತೆ ಕೃಷಿಯನ್ನೇ ಪ್ರಧಾನವಾಗಿ ಉಳ್ಳಂಥ ನಮ್ಮ ಭಾರತ ನಿಜವಾಗಿಯೂ ಅಭಿವೃದ್ಧಿ ಪಥದತ್ತ ಸಾಗೋದಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ ಎನ್ನುವಂಥ ಒಂದು ವಿಶಾಲವಾದ ಆಲೋಚನೆಯನ್ನು ಇಟ್ಟುಕೊಂಡು ನಾನು ರೈತನೊಂದಿಗೆ ನಡೆಸಿರುವಂಥ ಒಂದು ಸ್ವಗತ ಎನ್ನುವ ನಿಟ್ಟಿನಲ್ಲಿ ಕಲ್ಪನೆ ಮಾಡಿಕೊಂಡು ರಚನೆ ಮಾಡಿರ್ತಕ್ಕಂಥ ಪದ್ಯ ಇದು. ಧನ್ಯವಾದಗಳು.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದೇವಿಕಾ ಎನ್ ಎಸ್. ನನ್ನ ಕವನದ ಶೀರ್ಷಿಕೆ ತಥಾಗತ. ನಡುರಾತ್ರಿಯ ನೀರವದೊಳಗೆ ಮಿಂದೆದ್ದ ಮಿಂಚಿನ ಮಯೂಖ ಸಾರ ಸಂಸಾರವ ತ್ಯಜಿಸಿ ಭವದ ಬಂಧಾನುಬಂಧಗಳ ಕಳಚಿ ಇಹದ ರವಕೆ ಬೇಸತ್ತು ಪರದ ನೀರವಕ್ಕೆ ಮನಸೋತು ಬದುಕಿನ ಸತ್ಯ ಸಾರ್ಥಕತೆಯ ಅರಸುತ ಮುನ್ನೆಡೆದ ಮಹಾಯೋಗಿ ತನ್ನ ಕೇಶರಾಶಿಯಲ್ಲೊಂದು ರಜತ ಎಳೆಯ ಕಂಡು ಕಸಿವಿಸಿಗೊಂಡ ನಿರ್ಲಿಪ್ತ ಕ್ಷಣಿಕ ಸುಖಭೋಗಗಳ ದಾಸನಾಗದೆ ಸರ್ವ ತ್ಯಾಗಿ ಸಮಚಿತ್ತ ಜ್ಞಾನಿಯಾದ ಕೀರ್ತಿಶೇಷ ಜಗದ ತಮವ ದೂರ ಸರಿಸಿ ದಿವ್ಯ ಪ್ರಭೆಯ ಕಿರಣ ಸುರಿಸಿ ಹಾಸೆ ಹಿಂಸೆಗಳ ಕಾಲಿಂ ಪೊಸಕಿ ದೇಶ ಕೋಶವ ತೊರೆದ ಧೀರೋದಾತ್ತ ನಿನಗೆ ನೀನೇ ಬೆಳಕೆಂದು ಹಾಸಿಯೇ ದುಃಖದ ಮೂಲವೆಂದು ಮಾನುಷ ಧರ್ಮ ಒಂದೇ ಎಂದು ಬ್ರಹ್ಮಾಂಡದೊಳಗಣ ಸಕಲ ಜೀವರಾಶಿಗಳಲ್ಲಿ ಲೇಸನೇ ಬಯಸಿ ಸರ್ವ ಸಮತೆಯ ಸಾರಿದ ಶಾಂತಮೂರ್ತಿ ಜಾತಿ ಮತ ಭೇದಗಳ ತುಂಡರಿಸಿ ಸರ್ವರೊಳಗೊಂದಾಗುವ ಬಿತ್ತವ ಬಿತ್ತರಿಸಿ ದಿಗ್ದಿಗಂತದತ್ತ ಹೆಜ್ಜೆಯಿಟ್ಟ ಮಹಾತ್ಮ ರಾಜ್ಯ ಪದವಿ ಭೂಮಿ ಬಂಗಾರ ಮದಿರೆ ಮಾನಿನಿ ಮೋಹ ಧನದಾಹ ಸ್ವಾರ್ಥದೊಳು ಬದುಕು ಆಸ್ವಾದಿಸುವ ಭ್ರಷ್ಟರು ಕೆಸರಳು ಹೊರಳಿ ಹಿಗ್ಗುವ ಮಹಿಷ ಮಂದೆ ಹೇಸಿಗೆಯ ತಿಂದು ತೇಗಿ ಗಟಾರದೊಳಗೆ ಹೊರಳಾಡುವ ಸೂಕರ ಹಿಂಡು ವ್ಯವಸ್ಥೆಯ ಬುಡಮೇಲು ಮಾಡಿ ಅಟ್ಟಹಾಸದಿ ಮೆರೆಯುತಿಹ ಬಕಸಂತತಿ ಭುವನದ ಭಾಗ್ಯವೇ ನಿನ್ನ ದಿವ್ಯ ಜ್ಞಾನದ ಒಂದೆಳೆಯ ಸೂಸಿ ಇಂಥವರ ಪರಿಶುದ್ಧಗೊಳಿಸು ಭುವನದ ಭಾಗ್ಯವೇ ನಿನ್ನ ದಿವ್ಯ ಜ್ಞಾನದ ಒಂದೆಳೆಯ ಸೂಸಿ ಇಂಥವರ ಪರಿಶುದ್ಧಗೊಳಿಸು ತಥಾಗತ ಪರಿಶುದ್ಧಗೊಳಿಸು ತಥಾಗತ. ಈ ಕವನದ ಆಶಯ ಜಗತ್ತಿಗೆ ಬೆಳಕನ್ನು ನೀಡಿದಂತಹ ಬುದ್ಧನ ಕುರಿತಂತೆ ಬರೆದದ್ದು. ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ಎಂಬ ಬೇಂದ್ರೆಯವರ ಕವಿತೆಯ ಸಾಲು ಈ ಸಂದರ್ಭದಲ್ಲಿ ನೆನಪಾಗುತ್ತೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿ ಎಲ್ಲವನ್ನೂ ಪರಿತ್ಯಾಗ ಮಾಡಿ ಮೋಕ್ಷವ ಹುಡುಕುತ್ತಾ ಹೋದಂತಹ ಬುದ್ಧನ ಬದುಕು ನಮಗೆಲ್ಲರಿಗೂ ಕೂಡ ಇವತ್ತು ಪಾಠವಾಗಿ ನಮ್ಮ ಕಣ್ಮುಂದೆ ಬಂದು ನಿಲ್ಲತ್ತೆ. ಈ ಸಮಾಜದ ಒಳಗಡೆ ಜನರು ಸ್ವಾರ್ಥದ ಬದುಕಿನಲ್ಲಿ ಬದುಕ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಬುದ್ಧನ ಒಂದು ಪ್ರಭೆ ಒಂದು ಬೆಳಕು ನಮ್ಮೆಲ್ಲರ ಬದುಕನ್ನು ಪರಿಶುದ್ಧಗೊಳಿಸಲಿ ಅನ್ನುವಂತಹ ಒಂದು ಆಶಯ ಈ ಕವನದ್ದು.
4: ಇದುವರೆಗೂ ಕವನಮಾಲೆ ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
5: ಇದು ಇಂದಿನ ವನಿತಾ ವಿಹಾರ.
6: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸರಿಯಾಗಿ 12:30. ಈಗ ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಮಧ್ಯಾಹ್ನ 12:35 ಮೇಧಾ ಮಂಜುನಾಥ್ ಅವರಿಂದ ಭಕ್ತಿಗೀತೆಗಳನ್ನು ಕೇಳುವಿರಿ. 12:45 ಮಂಡ್ಯದ ನಂದಾದೀಪ ಅವರಿಂದ ಸಣ್ಣ ಕಥೆ ಗಿಳಿಶಾಸ್ತ್ರದ ಕಂಟಕ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ದೊಡ್ಡಹುಂಡಿ ರಾಜಣ್ಣ. 1:20 ಭಾವಗೀತೆಗಳು ಬಿಆರ್ ಗೀತಾ ಅವರಿಂದ. ಒಂದು ಗಂಟೆ 1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬೋನಾಲ ಶಂಕರ ಪ್ರಕಾಶ್ ಅವರ ವೀಣಾ ವಾದನವನ್ನು ಆಲಿಸಬಹುದು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್, ಪ್ರಾಯೋಜಕರು CIET NCERT ನವದೆಹಲಿ.

ನಾಲ್ಕು ಗಂಟೆಗೆ ಕಥಾ ಕಾಲಕ್ಷೇಪದಲ್ಲಿ ಪ್ರಸಂಗ ಸೀತಾ ಕಲ್ಯಾಣ, ಪ್ರಸ್ತುತಿ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. ಐದು ಗಂಟೆಗೆ ಡೂ ಆರ್ ಡೂ ಸಲ್ಯೂಷನ್ಸ್ನ ಪ್ರಾಯೋಜಿತ ಕಾರ್ಯಕ್ರಮ, ತಂತ್ರಜ್ಞಾನದಿಂದ ಸುಲಭವಾಗಿ ಕನ್ನಡ ಕಲಿಕೆ, ಈ ಕುರಿತು ಮಾತನಾಡುತ್ತಾರೆ. ಡೂ ಆರ್ ಡೂ ಸಲ್ಯೂಷನ್ಸ್ನ ಸಂಸ್ಥಾಪಕರಾದ ಡಾಕ್ಟರ್ ಲತಾ ಹಾಗೂ ನಿರ್ವಾಹಕರಾದ ಡಾಕ್ಟರ್ ದೀಪ್ತಿ. ಕಾರ್ಯಕ್ರಮ ಪ್ರಸ್ತುತಿ ಚಿನ್ಮಯಿ ಕೆಎಸ್. ಪ್ರಾಯೋಜಕರು ಡೂ ಆರ್ ಡೂ ಸಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್. ಐದು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶೈಲೇಶ್ ರಾಜ್ ಅರಸ್ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗವನ್ನು ಆಲಿಸುವಿರಿ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಸಂಜೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ. ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ. ಹಿಪ್ಪುನೇರಳೆ ಕೃಷಿಯಲ್ಲಿ ವಿವಿಧ ಅಂತರಗಳ ಅಳವಡಿಕೆ ಮತ್ತು ಹಸಿರೆಲೆ ಗೊಬ್ಬರದ ಬೆಳೆಗಳ ಅಂತರ ಬೇಸಾಯ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಂಆರ್ ಭವ್ಯ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಿಸುತ್ತಾರೆ ಎನ್ ಕೇಶವಮೂರ್ತಿ. ಈ ರಾತ್ರಿ ಎಂಟು ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಲಿ ಅಹ್ಮದ್ ಹುಸೇನ್ ಮತ್ತು ಸಂಗಡಿಗರಿಂದ ಶಹನಾಯಿ ವಾದನವನ್ನು ಆಲಿಸಬಹುದು. ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ರಂಗಗೀತೆಗಳು, ಕಬೀರ್ ದಾಸ ನಾಟಕದ ಹಾಡುಗಳನ್ನು ಪ್ರಸಾರ ಮಾಡುತ್ತೇವೆ. ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ರಮಣಿ ಅವರ ವೇಣುವಾದನ. ಹತ್ತು ಗಂಟೆಗೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರ ಹನ್ನೆರಡು ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಆತಂಕವಾದ್ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 12:35. ಭಕ್ತಿಗೀತೆಗಳ ಕಾರ್ಯಕ್ರಮ

ಕಾರ್ಯಕ್ರಮದ ಕಡೆಯದಾಗಿ ಗೋಪಾಲದಾಸರ ರಚನೆ, ಏನ ಬೇಡಲಿ ನಾನು ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿರೇ ಎನಗೆ.

0: ಇದುವರೆಗೆ ಮೇಧಾ ಮಂಜುನಾಥ್ ಅವರಿಂದ ಕೆಲವು ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 12:45:30. ಈಗ ಮಂಡ್ಯದ ನಂದಾದೀಪ ಅವರಿಂದ ಸಣ್ಣ ಕಥೆ, ಗಿಳಿಶಾಸ್ತ್ರದ ಕಂಟಕ.
1: ಇನ್ನು ಮುಂದೆ ನೀವು ಓದೋದು ಬೇಕಾಗಿಲ್ಲ. ನೀವು ಓದ್ಕೊಂಡು ಕೂತ್ಕೊಂಡ್ರೆ ಮನೆ ಕೆಲಸ ಮಾಡೋರು ಯಾರು? ನಿನ್ನ ಓದಿಗೆ ತಕ್ಕಂತೆ ಹುಡುಗನ್ನ ಹುಡುಕಿ ಮದುವೆ ಮಾಡಬೇಕಾದ್ರೆ ವರದಕ್ಷಿಣೆ ಕೂಡ ಹಾಗೇ ಕೊಡಬೇಕಾಗುತ್ತೆ. ಬಾಯಿ ಮುಚ್ಚಿಕೊಂಡು ಮನೆಯಲ್ಲೇ ಬಿದ್ದಿರು ಎಂದು ಕಟುವಾಗಿ ಹೇಳಿದ ಪುಷ್ಪಮ್ಮನ ಮಾತಿಗೆ ಎದುರು ಮಾತನಾಡಲು ಆಗದೆ ಕಣ್ಣೀರು ಸುರಿಸುತ್ತಾ ನಿಂತಳು ಮೇಘ. ಮೇಘ PUC ಸೈನ್ಸ್ನಲ್ಲಿ ಕಾಲೇಜಿಗೆ ಪ್ರಥಮ ರ್ಯಾಂಕ್ ಬಂದವಳು. ಮುಂದೆ ಇಂಜಿನಿಯರಿಂಗ್ ಮಾಡುವ ಕನಸು ಕಂಡವಳು. ಪುಷ್ಪ ಚಿಕ್ಕಮ್ಮನ ಮಾತು ಕೇಳಿ ಅಮ್ಮನ ನೆನಪಾಗಿತ್ತು. ನನಗೂ ನನ್ನಮ್ಮ ಇದ್ದಿದ್ದರೆ ಮೊದಲ ಸ್ಥಾನ ಬಂದಿದ್ದಕ್ಕೆ ಅದೆಷ್ಟು ಖುಷಿ ಪಡುತ್ತಿದ್ದಳೋ, ಸಿಹಿ ಮಾಡಿ ತಿನಿಸುತ್ತಿದ್ದಳೋ ಏನೋ. ಆ ಭಾಗ್ಯ ನನಗಿಲ್ಲ. ಅಪ್ಪನನ್ನ ಒಮ್ಮೆ ಕೇಳಬೇಕು ಎಂದುಕೊಂಡವಳಿಗೆ ಅಪ್ಪನ ಮಾತು ಇನ್ಯಾವ ಥರ ಇರಬಹುದು ಎಂದು ನೆನೆದೆ ಭಯಪಟ್ಟಳು ಮೇಘ. ರಾಜೀವ ಹಾಗೂ ಸುಮಿತ್ರ ಮದುವೆಯಾಗಿ 2ನೇ ವರ್ಷಕ್ಕೆ ಮೇಘ ಜನಿಸಿದ್ದಳು. ಆದರೆ ಹೆರಿಗೆಯ ಸಮಯದಲ್ಲಿ ಅಧಿಕ ರಕ್ತಸ್ರಾವವಾಗಿ ಸುಮಿತ್ರ ಮಗು ಹುಟ್ಟಿದ 3ನೇ ದಿನಕ್ಕೆ ಕಣ್ಮುಚ್ಚಿದ್ದಳು. ತಾಯಿಯನ್ನು ನುಂಗಿಕೊಂಡವಳು ಎಂಬ ಪಟ್ಟ ತಂದೆಯಿಂದಲೇ ಮಗಳಿಗೆ ಸಿಕ್ಕ ಬಿರುದು. ಸುಮಿತ್ರ ಸತ್ತ 3 ತಿಂಗಳ ಒಳಗೆ ಪುಷ್ಪ ರಾಜೀವನ ಕೈ ಹಿಡಿದಿದ್ದಳು. ಮೇಘಳ ಬದುಕಿಗೆ ಹೊಸ ತಿರುವು ಅಲ್ಲಿಂದ ಶುರುವಾಗಿತ್ತು. ಅಮ್ಮನ ಎದೆಗೆ ಹೊಕ್ಕಿ ಮೊಲೆ ಹಾಲು ಉಣಬೇಕಿದ್ದ ಹಾಲ್ದುಟಿಗಳು ಕೃತಕ ಪ್ಯಾಕೆಟ್ ಹಾಲನ್ನು ಅವಲಂಬಿಸಿದ ಹಾಗೆ ಪುಷ್ಪಾಳನ್ನು ಅವಲಂಬಿಸಿತ್ತು ಮಗು. ಆಕೆಯನ್ನೇ ತನ್ನಮ್ಮ ಎಂದುಕೊಂಡ ಮೇಘಳಿಗೆ ಪುಷ್ಪಳ ಮಡಿಲು ಅದೆಷ್ಟು ದಿನ ಆಸರೆಯಾಯಿತು. ಅಪ್ಪನ ತಿರಸ್ಕಾರದ ಮಾತಿನೊಳಗೆ ಅದೆಷ್ಟು ದಿನ ನೆಮ್ಮದಿ ಉಳಿಯಿತು. ಮೇಘಳಿಗೆ 4 ವರ್ಷ ತುಂಬುವುದರೊಳಗೆ ಗೀತಾ ಹುಟ್ಟಿದ್ದಳು. ಮೇಘಳ ಒಂಟಿತನದ ಜೀವನ ಅಲ್ಲಿಂದ ಶುರುವಾಯಿತು. ಮಕ್ಕಳ ಮನಸ್ಸ ಮೇಲೆ ನಕಾರಾತ್ಮಕ ಪರಿಣಾಮಗಳು ಇಲ್ಲಿಂದಲೇ ಶುರುವಾಗೋದು. ಅಲ್ಲಿಂದ ಮೌನವನ್ನೇ ಸಂಗಾತಿಯಾಗಿಸಿಕೊಂಡು ಬದುಕಿದ ಮೇಘಳಿಗೆ ಗೀತಾ ಒಬ್ಬಳೇ ಮಾತಿಗೆ ಸಿಗುತ್ತಿದ್ದವಳು. ಪ್ರಬುದ್ಧತೆಯನ್ನು ಅಳೆಯಲು ನಮ್ಮ ವಯಸ್ಸು ಮಾನದಂಡವಲ್ಲ. ಬದುಕಿನಲ್ಲಿ ನಾವು ಪಡೆದ ಅನುಭವಗಳಿಂದ ನಮ್ಮ ವರ್ತನೆಯಲ್ಲಿ ಆಗುವ ಸಕಾರಾತ್ಮಕ ಬದಲಾವಣೆಯೇ ಪ್ರಬುದ್ಧತೆ ಎಂಬ ಮಾತಿನಂತೆ ಮೇಘ ಬೆಳೆಯುತ್ತಾ ಹೋದಳು. ಮೋಡ ಮುಸುಕಿದ ಬೆಳಗು. 9:00 ಸೂರ್ಯ ಯಾಕೋ ಮಂಕಾಗಿದ್ದ ಮೇಘಳ ಮನದಂತೆ. ತೊದಲುತ್ತಲೇ ಅಪ್ಪ ಎಂದಳು. ಪೇಪರ್ ಓದುತ್ತಾ ಕುಳಿತಿದ್ದ ರಾಜೀವ ಇವಳ ಕಡೆಗೂ ನೋಡದೆ ಏನು ಎಂದನು. ಮೊದಲ ತಿರಸ್ಕಾರದ ಉತ್ತರವೇ ಮೇಘಳ ಮನಸ್ಸನ್ನು ಇನ್ನಷ್ಟು ನೋಯಿಸಿತು. ನಾನು ಇಂಜಿನಿಯರಿಂಗ್ ಮಾಡಬೇಕು ಅಪ್ಪ ಎಂದಳು. ಇದನ್ನು ಕೇಳಿಸಿಕೊಂಡ ಪುಷ್ಪ ಅಡುಗೆ ಮನೆಯಿಂದ ಹೊರಬಂದವಳು. ನಾನು ನೆನ್ನೇನೆ ಹೇಳಿದ್ದೀನಿ ಓದೋದೆಲ್ಲ ಬೇಡ ಅಂತ, ಈಗ ನಿಮ್ಮಪ್ಪನ ಮುಂದೆ ಪೂಸಿ ಹೊಡೆಯೋಕೆ ಬಂದಿದೀಯಾ ಎಂದು ಸಿಡುಕಿದಳು. ಪುಷ್ಪಮ್ಮನ ಮಾತಿಗೆ ಇಂಬು ಕೊಡುವಂತೆ ರಾಜೀವ, ಹೌದು ನಿನ್ನ ಚಿಕ್ಕಮ್ಮ ಹೇಳೋದೇ ಸರಿ, ಹುಟ್ಟುತ್ತಲೇ ತಾಯಿಯನ್ನು ನುಂಗ್ಕೊಂಡ ನಿನಗೆ ಪದವಿಯಲ್ಲ ಯಾಕೆ, ಎಲ್ಲಾದರೂ ಒಂದು ಹುಡುಗನ್ನ ನೋಡ್ತೀನಿ ಮದುವೆ ಮಾಡ್ಕೊಂಡು ಹೋಗು ಎಂದು ಉದಾಸೀನವಾಗಿ ಹೇಳಿಬಿಟ್ಟರು. ಚಿಕ್ಕಮ್ಮ ಎಂದು ಮೊದಲಿನಿಂದ ಹೇಳುವ ಬದಲು ಅಮ್ಮ ಎಂದು ಹೇಳಿದ್ದರೆ ನನ್ನನ್ನೂ ತನ್ನ ಮಗಳಂತೆ ಕಾಣುತ್ತಾ ಇದ್ದಳೇನೋ. ಅಮ್ಮ ಬೇರೆಯಾದ್ರೇನು, ಅಪ್ಪ ಒಬ್ಬನೇ ಅಲ್ವೇ, ಅವನ ರಕ್ತದಿಂದಲೇ ನಾನು ಹುಟ್ಟಿದ್ದಲ್ಲವೇ. ಏನು ಅರಿಯದ ಮುಗ್ಧ ವಯಸ್ಸಿಗೆ ಯಾವುದೋ ಒಂದು ಘಟನೆ ಸಂಭವಿಸಿದರೆ ಅದಕ್ಕೆ ಕಾರಣ ಮಕ್ಕಳು ಹೇಗಾಗ್ತಾರೆ? ಅದೇ ಅಮ್ಮ ಇದ್ದು ಅಪ್ಪನಿಗೆ ಈ ಗತಿ ಬಂದಿದ್ದರೆ ಅವಳು ನನ್ನನ್ನು ಹೀಗೆ ದೂಷಿಸ್ತಾ ಇದ್ಲಾ? ಈಗ ನನ್ನ ಮುಂದಿನ ಭವಿಷ್ಯಕ್ಕೆ ಯಾರೂ ಸಹಾಯ ಮಾಡ್ತಾರೆ ಎಂದು ಮೇಘ ತನ್ನೊಳಗೆ ಯೋಚಿಸತೊಡಗಿದಳು. ಇದೆಲ್ಲವನ್ನೂ ಅಲ್ಲೇ ನಿಂತು ನೋಡುತ್ತಿದ್ದ ಗೀತಾ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದಳು. ಆಗಷ್ಟೇ ಶಾಲೆ ಮುಗಿಸಿ ಕಾಲೇಜು ಮೆಟ್ಟಿಲು ಹತ್ತಿದ್ದ ಗೀತಾ ಕಾಲೇಜು ಮುಗಿಸಿ ಒಂದೇ ಸಮನೆ ಮನೆಗೆ ಓಡಿ ಬಂದವಳೆ ಅಪ್ಪ ಅಪ್ಪ ಅಪ್ಪ ಎಂದು ಒಂದೇ ಸಮನೆ ಕೂಗತೊಡಗಿದಳು. ಅವಳ ಮಾತಿಗೆ ಪುಷ್ಪಮ್ಮ, ಏನೇ ಗೀತಾ, ಏನಾಯ್ತು, ಯಾಕಿಷ್ಟು ಗಾಬರಿಯಾಗಿದೀಯಾ ಎಂದರು. ಕೋಣೆ ಒಳಗಿಂದ ಬಂದ ರಾಜೀವ, ಏನಾಯ್ತು ಮಗಳೇ, ಯಾಕಿಷ್ಟು ಗಾಬರಿಯಾಗಿದೀಯಾ ಎಂದು ಪ್ರೀತಿಯಿಂದ ವಿಚಾರಿಸಿದರು. ಎಲ್ಲವನ್ನೂ ನಿಂತು ನೋಡುತ್ತಿದ್ದ ಮೇಘಳ ಕರುಳು ಚುರ್ರೆಂದಿತು. ಇಂಥ ಒಂದು ಪ್ರೀತಿ ನನಗೂ ಸಿಕ್ಕಿದ್ದರೆ ಎಂದು ಆ ಮನ ನೊಂದುಕೊಂಡಿತು. ಹೆಣ್ಣು ಪ್ರಬುದ್ಧಳಾದಷ್ಟು ಹೊರಗಿನ ಟೀಕೆ ತಿರಸ್ಕಾರಕ್ಕೆ ಬೆಲೆ ಕೊಡುವುದನ್ನು ಕಡಿಮೆ ಮಾಡುತ್ತಾ ಹೋಗುತ್ತಾಳೆ. ಅದಕ್ಕೆ

0: ವಯಸ್ಸಿನ ಮಿತಿ ಇರುವುದಿಲ್ಲ. ದ್ವೇಷ, ಪ್ರೀತಿ ಯಾವುದೂ ಇಲ್ಲದ ನಿರಾಕಾರ ಭಾವವನ್ನು ತಳೆಯುತ್ತಾಳೆ. ಗೀತಾಳಿಗೆ ಏನಾಯಿತು ಅನ್ನೋ ಕುತೂಹಲ ಮೇಘಳಿಗೂ ಹೆಚ್ಚಾಯಿತು. ಅಪ್ಪ, ಇವತ್ತು ಗಿಳಿಶಾಸ್ತ್ರ ಹೇಳೋರು ನಮ್ಮ ಕಾಲೇಜಿನ ಹತ್ತಿರ ಬಂದಿದ್ರು. ನೀವು ಶಾಸ್ತ್ರ ಎಲ್ಲ ನಂಬ್ತೀರಾ ಅಲ್ವಾ? ಹಾಗೆ ನಾನೂ ಕೂಡ ಕುತೂಹಲಕ್ಕೆ ನನ್ನ ಶಾಸ್ತ್ರ ಕೇಳೋಣ ಅಂತ ಹೋದೆ ಎಂದಳು. ಅವಳ ಮಾತಿಗೆ ಕಣ್ಣರಳಿಸಿದ ಪುಷ್ಪ, ಏನಂದ ಗಿಳಿಶಾಸ್ತ್ರದವನು ಎಂದಳು. ಅಮ್ಮ, ನಾನು ತುಂಬ ಚೆನ್ನಾಗಿ ಓದ್ತೀನಂತೆ, ನನಗೆ ಒಳ್ಳೆ ಭವಿಷ್ಯ ಇದೆಯಂತೆ, ಏನಾದರೂ ಒಂದು ಸಾಧನೆ ಮಾಡ್ತೀನಂತೆ, ತುಂಬ ಉನ್ನತ ಸ್ಥಾನದಲ್ಲಿರೋ ಗಂಡ ಸಿಗ್ತಾನಂತೆ ಎಂದಳು. ನನ್ನ ಮಗಳು ಅದೃಷ್ಟವಂತೆ, ಅವಳಿಗೆ ಇದೆಲ್ಲ ಸಿಗೋಕೆ ಖಂಡಿತ ಅರ್ಹತೆ ಇದೆ ಎಂದು ಅವಳ ತಲೆ ನೇವರಿಸಿದ ರಾಜೀವ. ಪುಷ್ಪಮ್ಮ ಕೂಡ ಖುಷಿಯಾದರು. ಆದರೆ ಅಪ್ಪಾ ಎಂದು ರಾಗವೆಳೆದಳು ಗೀತ. ಆದ್ರೇನಾ, ಏನು ಅಂಥದ್ದೇನಾಯಿತು ಗೀತ ಎಂದನು ರಾಜೀವ. ಇನ್ನೂ ಒಂದು ಆ ಶಾಸ್ತ್ರದವನು ಹೇಳ್ದ ಅಪ್ಪ ಎನ್ನುವಾಗ ಅವಳ ದನಿ ತಗ್ಗಿತ್ತು, ಅವಳ ದನಿ ಕುಗ್ಗಿತ್ತು. ಪುಷ್ಪಮ್ಮ ಮತ್ತು ರಾಜೀವ ಅವಳ ಮುಖವನ್ನು ಮೌನವಾಗಿ ನೋಡಿದರು. ಮೇಘ ಕೂಡ ಆಶ್ಚರ್ಯದಿಂದ ಅವಳ ಮಾತಿಗೆ ಕಾದಳು. ಅಪ್ಪ, ನನಗೀಗ 16ನೇ ವಯಸ್ಸು, ನಾನು 20ನೇ ವಯಸ್ಸಿಗೆ ಬರುವಾಗ ನನಗೊಂದು ಕಂಟಕವಿದೆಯಂತೆ ಎಂದಳು. ಅವಳ ಮಾತಿಗೆ ನಕ್ಕ ರಾಜೀವ, ಕಂಟಕವಿದ್ರೆ ಏನಾದರೂ ಪರಿಹಾರ ಇದ್ದೇ ಇರುತ್ತೆ, ಮಾಡಿಸೋಣ ಬಿಡು ಎಂದರು. ಇಲ್ಲಪ್ಪ, ಆ ಕಂಟಕಕ್ಕೆ ಪರಿಹಾರವೇ ಇಲ್ಲ ಎಂದಳು. ಅಂಥದ್ದು ಏನೇ ಹೇಳ್ದ ಅವನು, ದುಡ್ಡು ಕೀಳೋಕೆ ಕೆಲವರು ಹೀಗೆಲ್ಲ ಹೇಳ್ತಾರೆ, ನೀ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಎಂದಳು ಪುಷ್ಪಮ್ಮ. ಮಗಳ ಮನಸ್ಸ ಅರಿತವನಂತೆ, ಸರಿ ಏನಂದ ಹೇಳು ಎಂದನು ರಾಜೀವ. ಅಪ್ಪ, ನನಗೆ 20 ವರ್ಷ ತುಂಬಿದಾಗ ತಾಯಿಗೆ ಮರಣ ಅಂತ ಹೇಳಿದ ಎಂದಳು. ಇವಳ ಮಾತು ಕೇಳಿದ ಮೂವರು ಗರಬಡಿದಂತೆ ಮೂಕರಾದರು. ಅವರು ಮುಂದೆ ಮಾತನಾಡಲು ಅವಕಾಶ ಕೊಡದೆ ಗೀತಾಳೆ ಮಾತನಾಡಿದಳು. ಅಪ್ಪ, ನಾನು ಇದನ್ನೆಲ್ಲ ನಂಬೋದಿಲ್ಲ, ಹುಟ್ಟಿದ ಮನುಷ್ಯ ಎಂದಾದರೂ ಸಾಯಲೇಬೇಕು, ಆದರೆ ನನಗೆ ಕಾಡ್ತಿರೋ ಭಯ ಬೇರೇನೇ ಎಂದಳು. ಪ್ರಶ್ನಾರ್ಥಕವಾಗಿ ಗೀತಾಳ ಮೊಗವನ್ನು ನೋಡಿದರು ರಾಜೀವ. ಮೇಘಕ್ಕ ಹುಟ್ಟಿದ 3 ದಿನಕ್ಕೆ ದೊಡ್ಡಮ್ಮ ತೀರ್ಕೊಂಡ್ಳು. ಅವಳಿಗೆ ಏನೂ ಅರಿಯದ ವಯಸ್ಸು, ಆಗಲೇ ಅಮ್ಮನನ್ನು ನುಂಗಿಕೊಂಡವಳು ಎಂಬ ಬಿರುದು ಸಿಕ್ತು. ಎಲ್ಲರ ತಿರಸ್ಕಾರಕ್ಕೂ ಒಳಗಾದ್ಲು. ಅಮ್ಮನನ್ನು ಕಳೆದುಕೊಂಡ ಅವಳಿಗೆ ಅಪ್ಪ ಇದ್ದರೂ ಅಪ್ಪನ ಪ್ರೀತಿ ಕೂಡ ಮರೀಚಿಕೆಯಾಯಿತು. ಇನ್ನು ಎಲ್ಲವನ್ನೂ ಅರಿಯುವ ವಯಸ್ಸು ನಂದು. ಆ ವಯಸ್ಸಿಗೆ ಅಮ್ಮನಿಗೆ ಹೀಗಾದರೆ ನನ್ನನ್ನು ಇದೇ ರೀತಿ ಪ್ರೀತಿಸ್ತೀಯಾ, ಇಲ್ಲ ಅಕ್ಕನಿಗಿಂತಲೂ ಹೆಚ್ಚಾಗಿ ದೂಷಿಸ್ತೀಯಾ? ಹೇಳಪ್ಪ, ನನಗೆ ಇದೇ ಭಯ ಕಾಡ್ತಿದೆ ಅಪ್ಪ ಎಂದು ಕಣ್ಣೀರು ಸುರಿಸಿದಳು ಗೀತಾ. ಗೀತಾಳ ಮಾತು ಕೇಳಿ ರಾಜೀವನ ಮನ ಮಂಥನಕ್ಕಿಳಿಯಿತು. ಹೌದು, ಗೀತಾ ಹೇಳೋದ್ರಲ್ಲಿ ಅರ್ಥವಿದೆ. ಅವಳು ಹೇಳಿದ ಹಾಗೆ ಪುಷ್ಪಾಳಿಗೆ ಹಾಗಾದರೆ ನಾನು ಎಂದಿಗೂ ಗೀತಾಳನ್ನು ತಿರಸ್ಕರಿಸಲಾರೆ, ಇನ್ನೂ ಹೆಚ್ಚಿನ ಪ್ರೀತಿ ಕೊಟ್ಟು ನೋಡ್ಕೋತೀನಿ ಎಂಬ ನಂಬಿಕೆ ನನಗಿದೆ. ಏನೂ ಅರಿಯದ ಹಸುಗೂಸು ಮೇಘ ತಾಯಿಯನ್ನು ಕಳೆದುಕೊಂಡಿತು. ಆಕೆಯ ಪ್ರೀತಿ ಸಿಗದೆ ಹೋಯಿತು. ತಂದೆ ತಾಯಿಯಾಗಿ ಅವಳಿಗೆ ನಾನೇ ಆಸರೆ ಆಗಬೇಕಾಗಿತ್ತು. ಆದರೆ ನಾನು ಮಾಡಿದ್ದಾದರೂ ಏನು? ತಂದೆಯಾಗಿ ಮಗಳಿಗೆ ನಾನೇ ಅಪವಾದದ ಪಟ್ಟಿ ಕಟ್ಬಿಟ್ಟೆ. ಮೇಘಳ ಮುಂದೆ ಕ್ಷಮೆ ಕೇಳಲು ಯೋಗ್ಯನಲ್ಲ, ತಪ್ಪು ಮಾಡಿದೆ ಎಂದು ರಾಜೀವನ ಮನ ಕದಡಿ ಹೋಯಿತು. ಅಮ್ಮ, ನೀನು ಸತ್ತೋದ್ರೆ, ಅಪ್ಪ ಮತ್ತೆ ಮದುವೆಯಾದರೆ, ನನಗೆ ಬರೋ ಚಿಕ್ಕಮ್ಮ ನೀನು ಮೇಘಕ್ಕಳನ್ನು ನೋಡಿಕೊಂಡ ಹಾಗೆ ನನ್ನನ್ನೂ ನೋಡಿಕೊಂಡ್ರೆ ನಾನು ಡಾಕ್ಟರ್ ಆಗಬೇಕು ಅನ್ನೋ ಕನಸು ಕನಸಾಗಿ ಉಳಿದಿಬಿಡುತ್ತೆ ಅಲ್ವೇನಮ್ಮ ಎಂದಳು ಗೀತಾ. ಗೀತಾಳ ಮಾತು ಕೇಳಿದ ಪುಷ್ಪಮ್ಮನಿಗೂ ತನ್ನ ತಪ್ಪಿನ ಅರಿವಾಗಿತ್ತು. ಕೇವಲ ಹಡೆದ ಮಾತ್ರಕ್ಕೆ ತಾಯಿಯಾಗಲಾರಳು. ತಾಯಿ ಹೃದಯವಿರುವ ಪ್ರತಿಯೊಬ್ಬ ಹೆಣ್ಣು ಕೂಡ ಮಗುವನ್ನು ಹೆರದೆಯೂ ಕೂಡ ತಾಯಿಯಾಗಬಹುದು. ನನ್ನ ತಾಯಿ ಕರುಳು ಕಲ್ಲಾಗಿ ಹೋಯ್ತೆ, ಈ ರೀತಿ ಮೇಘಳೊಂದಿಗೆ ನಡೆದುಕೊಂಡಿದ್ದಕ್ಕೆ ಸತ್ತು ಸ್ವರ್ಗದಲ್ಲಿರುವ ಆ ತಾಯಿ ಕರುಳು ಅದೆಷ್ಟು ನೊಂದಿರಬಹುದು? ಇರುವ ತಂದೆಯನ್ನೂ ಅವಳಿಂದ ದೂರವಿಟ್ಟಿದ್ದು ಅದೆಷ್ಟು ಸರಿ. ನಾನು ಅವಳನ್ನು ಹೆರಲಿಲ್ಲ ನಿಜ, ಆದರೆ ತಾಯಿಯಾಗದೆ ಮಲತಾಯಿ ಎಂಬ ಪದಕ್ಕೆ ಇನ್ನಷ್ಟು ಅರ್ಥ ಬರುವ ಹಾಗೆ ನಡ್ಕೊಂಬಿಟ್ಟೆ ಎಂದು ಅವಳ ಮನ ಪಶ್ಚಾತ್ತಾಪದಿಂದ ಕೊರಗಿತು. ಎಲ್ಲವನ್ನೂ ಅರ್ಥೈಸಿಕೊಂಡರೂ ಮೂಕವಾಗಿಯೇ ನಿಂತಿದ್ದಳು ಮೇಘ. ಮೌನ ಮುರಿದ ರಾಜೀವ. ನೀನು ಹೇಳಿದ್ದು ನಿಜ ಗೀತಾ, ನಾನು ಮೇಘಳ ವಿಷಯದಲ್ಲಿ ತಪ್ಪು ಮಾಡಿದೆ. ಒಂದು ವೇಳೆ ನಿನಗೇ ಅಂತಹ ಪರಿಸ್ಥಿತಿ ಬಂದರೆ ಖಂಡಿತ ದೂರ ಮಾಡಲಾರೆ. ಈಗಿರುವ ತಪ್ಪನ್ನು ಖಂಡಿತ ತಿದ್ದುಕೊಳ್ತೇನೆ ಎಂದರು. ಮೇಘಳ ಕಡೆಗೆ ತಿರುಗಿ, ನೀನು ಇಂಜಿನಿಯರಿಂಗ್ ಮಾಡು, ನಿನ್ನ ಕನಸಿನ ಜೊತೆಗೆ ನಾನಿರ್ತೀನಿ ಎಂದಾಗ ಅವರ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ನೀರಿತ್ತು. ಮೇಘಳ ಬದುಕಿಗೆ ನಿಜವಾದ ತಂದೆಯ ಆಗಮನವಾಗಿತ್ತು. ಮೇಘಳ ಕಣ್ಣಲ್ಲೂ ಸಂತಸದ ನೀರಿತ್ತು. ಪುಷ್ಪಮ್ಮ ಕೂಡ ಮೇಘಳನ್ನು ಅಪ್ಪಿಕೊಂಡಿದ್ದಳು. ಮೇಘ ಕಣ್ಣಿನಲ್ಲೇ ತಂಗಿಗೆ ಕೃತಜ್ಞತೆಯನ್ನ ಅರ್ಪಿಸಿದಳು. ಆದರೂ ರಾಜೀವ ಹಾಗೂ ಪುಷ್ಪಮ್ಮನ ಮೊಗದಲ್ಲಿ ದುಗುಡವಿತ್ತು. ಅಪ್ಪ ಅಮ್ಮನ ಭಯ ತಲ್ಲಣಗಳನ್ನು ಅರಿತ ಗೀತಾ, ಅಪ್ಪ ನನ್ನನ್ನು ಕ್ಷಮಿಸಿಬಿಡಿ ಎಂದಳು. ಯಾಕೆ ಎಂದು ಕೇಳಿದರು ರಾಜೀವ. ಅಪ್ಪ, ಮೇಘಕ್ಕಳ ಬಗ್ಗೆ ನಿಮಗಿದ್ದ ತಪ್ಪು ಅಭಿಪ್ರಾಯವನ್ನು ಹೋಗಲಾಡಿಸಲು ನಾನು ಈ ಗಿಳಿಶಾಸ್ತ್ರದ ಸುಳ್ಳು ಹೇಳಿದೆ. ನಿಮ್ಮ ಬಳಿ ಸುಳ್ಳು ಹೇಳಿದ್ದಕ್ಕೆ ಕ್ಷಮಿಸಿ ಅಪ್ಪ ಎಂದಳು. ಅಪ್ಪ ಮಗಳ ಸಂಬಂಧ ಹೇಗಿರಬೇಕು ಎಂದು ಮತ್ತೊಬ್ಬ ಮಗಳು ತಿಳಿಸಿ ಹೇಳಿದ ಪಾಠಕ್ಕೆ ರಾಜೀವ ಬೆರಗಾಗಿದ್ದರು. ಮಕ್ಕಳನ್ನು ಚಿಕ್ಕವರೆಂದೇ ಭಾವಿಸಿರುತ್ತೇವೆ, ಆದರೆ ಅವರ ಪ್ರೌಢತೆಯನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಎಡುವುತ್ತೇವೆ. ರಾಜೀವ ಮಕ್ಕಳ ಪ್ರೌಢತೆಯನ್ನು ಮೆಚ್ಚಿ ಗೀತಾ ಮತ್ತು ಮೇಘಳನ್ನು ಅಪ್ಪಿಕೊಂಡರು.
1: ಇದುವರೆಗೆ ಮಂಡ್ಯದ ನಂದಾದೀಪ ಅವರಿಂದ ಸಣ್ಣ ಕಥೆ ಗಿಳಿಶಾಸ್ತ್ರದ ಕಂಟಕ ಪ್ರಸಾರವಾಯಿತು.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಕೇಳುಗರೇ, ಇಂದು ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬೋನಾಲ ಶಂಕರ ಪ್ರಕಾಶ್ ಅವರ ವೀಣಾವಾದನವನ್ನು ಆಲಿಸುವಿರಿ. 5 ಗಂಟೆಗೆ ಡೂ ಆರ್ ಡೂ ಸೊಲ್ಯೂಷನ್ಸ್ನ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನದಿಂದ ಸುಲಭವಾಗಿ ಕನ್ನಡ ಕಲಿಕೆ. ಭಾಗವಹಿಸುತ್ತಾರೆ ಡೂ ಆರ್ ಡೂ ಸೊಲ್ಯೂಷನ್ಸ್ನ ಸಂಸ್ಥಾಪಕರಾದ ಡಾ ಲತಾ ಹಾಗೂ ನಿರ್ವಾಹಕರಾದ ಡಾ ದೀಪ್ತಿ. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡೂ ಆರ್ ಡೂ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗುತ್ತಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮ.

0: ಇಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ದೊಡ್ಡನಹುಂಡಿ ರಾಜಣ್ಣ ಅವರು.
2: ಪಿಎಂ ಸೂರ್ಯಘರ್ ಯೋಜನೆ ಹೆಸರೇ ಸೂಚಿಸ್ತಾ ಇದೆ, ಸೂರ್ಯಘರ್. ಏನಿದು ಸೂರ್ಯಘರ್? ಸೂರ್ಯಘರ್ ಅಂದರೆ ಸೂರ್ಯನ ಬೆಳಕನ್ನೇ ಶಕ್ತಿಯಾಗಿ ಪಡೆಯತಕ್ಕಂಥದ್ದು. ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು 2024 ಜನವರಿ 22 ಚಾಲನೆ ನೀಡಿದರು ಯೋಜನೆಗೆ. ಅಂದು ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನಾ ಮಹೋತ್ಸವವೂ ಹೌದು. ಅಂತಹ ಶುಭ ಸಂದರ್ಭದಲ್ಲಿ ಈ ಯೋಜನೆಯನ್ನು ಭಾರತಕ್ಕೆ ಪರಿಚಯಿಸ್ತಾರೆ. ಸೂರ್ಯಘರ್ ಯೋಜನೆ ಅಂದರೆ ಸೂರ್ಯನ ಶಕ್ತಿಯನ್ನು ಜನತೆ ಪಡೆಯಬೇಕು ಅಂತಕ್ಕಂಥದ್ದು ಅವರ ಮಹತ್ವಾಕಾಂಕ್ಷೆಯಾಗಿರುತ್ತೆ. ಸೂರ್ಯನ ಬೆಳಕನ್ನು ಶಕ್ತಿಯಾಗಿ ಪಡೆಯುವ ಮೂಲಕ ಜಲವಿದ್ಯುತ್ ಅಥವಾ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವುದು, ಇದರ ಮೂಲಕ ರೈತರು ಅಥವಾ ಜನತೆ ಸ್ವಾವಲಂಬನೆ ಸಾಧಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿರುತ್ತೆ. ಸೂರ್ಯ ಒಂದು ನಕ್ಷತ್ರವಾಗಿ ನಮಗೆ ಬೆಳಕನ್ನು ನೀಡುವುದಷ್ಟೇ ಅಲ್ಲ, ನಮಗೆ ಶಕ್ತಿಯನ್ನು ನೀಡ್ತಾನೆ ಅಂತಕ್ಕಂಥಕ್ಕೆ ಸೋಲಾರ್ ಪವರ್ ಬಳಕೆ ಮಾಡಿ ಅನೇಕ ಸೌಲಭ್ಯಗಳನ್ನ ಪಡೀತಾ ಇದ್ದೇವೆ. ಈ ಸೂರ್ಯಘರ್ ಯೋಜನೆ ಮೂಲಕ ರೈತರಿಗೆ ಮತ್ತು ಜನತೆಗೆ ಅನೇಕ ಸಾಲ ಸೌಲಭ್ಯ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಘೋಷಿಸಿದೆ. ಮೇಲ್ಛಾವಣಿ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಅವರು ಪ್ರತಿ ತಿಂಗಳು 300 ಯೂನಿಟ್ ವಿದ್ಯುತ್ಗಳನ್ನ ಉಚಿತವಾಗಿ ಪಡೆಯಬಹುದು. ಮತ್ತು ಹೆಚ್ಚುವರಿ ಸಂಗ್ರಹವಾಗುವ ಅಥವಾ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಸ್ಥಳೀಯ ವಿದ್ಯುತ್ ನಿಯಮಿತ ಕಂಪನಿಗಳಿಗೆ ಅವರು ಮಾರಾಟ ಮಾಡಿ ವಾರ್ಷಿಕ ಸುಮಾರು 18,000 ರೂಪಾಯಿಗಳವರೆಗೆ ಆದಾಯವನ್ನು ಗಳಿಸಬಹುದು. ಇದಕ್ಕೆ ಕೇಂದ್ರ ಸರ್ಕಾರ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿಯನ್ನು ನೀಡುತ್ತದೆ. ಪ್ರತಿ ವರ್ಷ 17-18,000 ಗಳಿಸುವ ಆದಾಯದಲ್ಲಿ 10 ಸಾಲವನ್ನು ತೀರಿಸಿ ಇನ್ನು 20 ಉಚಿತ ವಿದ್ಯುತ್ ಪಡೆಯುವುದು ಈ ಯೋಜನೆಯ ಒಂದು ಪ್ರಮುಖ ವಿಷಯವಾಗಿರುತ್ತೆ. ಭಾರತ ವಿಶ್ವದಲ್ಲೇ ಇಂಧನ ಬಳಕೆದಾರರ 3 ಅತಿ ದೊಡ್ಡ ರಾಷ್ಟ್ರವಾಗಿದೆ. ಸೌರ ಶಕ್ತಿ ಉತ್ಪಾದನೆಯಲ್ಲಿ 3 ಸ್ಥಾನದಲ್ಲಿದೆ. ಕಳೆದ 9 ದೇಶದಲ್ಲಿ ಸೌರ ಸಾಮರ್ಥ್ಯ 3 ಹೆಚ್ಚಾಗಿದೆ. ಪ್ರಧಾನಮಂತ್ರಿ ಈ ಯೋಜನೆಯನ್ನು ಪರಿಚಯಿಸಿದ ಮೇಲೆ ಅದನ್ನು ಉತ್ತೇಜಿಸಲು ಮತ್ತು ಬಳಕೆ ಮಾಡಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರು 1 ಮನೆಗಳ ಮೇಲೆ ಈ ಸೌರ ಫಲಕ ಅಳವಡಿಸಬೇಕು ಎನ್ನುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಪಳವಳಿಕೆ ಇಂಧನ ಆಧಾರಿತ, ಪಳವಳಿಕೆ ಇಂಧನ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಹಾಗೂ ಕಲ್ಲಿದ್ದಲು, ಇವುಗಳ ಮೇಲಿನ ಅವಲಂಬಿಕೆಯನ್ನು ಕಡಿಮೆ ಮಾಡುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಈ ಯೋಜನೆ ಭಾರತದಲ್ಲಿ ಸುಸ್ಥಿರ ಇಂಧನ ಬಳಕೆಯನ್ನು ವೇಗ ಮಾಡುತ್ತೆ ಎಂಬುದು ಸರ್ಕಾರದ ಆಶಯವಾಗಿದೆ. 2030 ವೇಳೆಗೆ 500 ವಿದ್ಯುತ್ ನವೀಕರಿಸಬಹುದಾದ ಸಾಮರ್ಥ್ಯವನ್ನು ತಲುಪಲಿದೆ ಎಂದು ಹೇಳಲಾಗುತ್ತೆ. 2030 ವೇಳೆಗೆ ತನ್ನ ಶಕ್ತಿಯ ಅಗತ್ಯದ 50% ಪೂರೈಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ನೋಡಿ, 2030 ಇಂಗಾಲದ ಹೊರಸೂಸುವಿಕೆಯನ್ನು 1 ಬಿಲಿಯನ್ ಟನ್ಗಳಷ್ಟು ಕಡಿತಗೊಳಿಸುತ್ತೆ ಈ ಯೋಜನೆಯನ್ನು ಉಪಯೋಗಿಸ್ತಾರೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. 2070 ವೇಳೆಗೆ ನಿಹ್ವಳ ಶೂನ್ಯ ಇಂಗಾಲ ರಾಷ್ಟ್ರ ಆಗುವುದು ಕೇಂದ್ರದ ಕನಸಾಗಿದೆ. ಮತ್ತು ಈ ಯೋಜನೆಯ ಪ್ರಯೋಜನಗಳ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಮೇಲ್ಛಾವಣಿ ಸೌರಶಕ್ತಿ ಸ್ಥಾಪನೆಗಳ ಮೂಲಕ ಹೆಚ್ಚುವರಿ 30 ಸೌರ ಶಕ್ತಿಯನ್ನು ಉತ್ಪಾದನೆ ಮಾಡಿಕೊಳ್ಳಬಹುದು. ಮೇಲ್ಛಾವಣಿ ವ್ಯವಸ್ಥೆಗಳ 25 ಜೀವಿತಾವಧಿಯಲ್ಲಿ 1,000 ಯೂನಿಟ್ ಉತ್ಪಾದಿಸುವ ಮತ್ತು 720 ಮಿಲಿಯನ್ ಟನ್ ಇಂಗಾಲದ ಡೈಆಕ್ಸೈಡ್ ಸಮಾನ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ನಿರೀಕ್ಷೆಯನ್ನು ಹೊಂದಿದೆ. ಮತ್ತು ಫಲಾನುಭವಿಗಳು ವಿದ್ಯುತ್ ಬಿಲ್ಲನ್ನು ಉಳಿತಾಯ ಮಾಡಿಕೊಂಡು ಆರ್ಥಿಕವಾಗಿ ಅವರು ಸದೃಢರಾಗಬಹುದು ಎಂಬತಕ್ಕಂಥದ್ದು ಸರ್ಕಾರದ ಚಿಂತನೆಯಾಗಿದೆ. ಹೆಚ್ಚುವರಿ ವಿದ್ಯುತ್ತನ್ನು ವಿತರಣಾ ಕಂಪನಿಗಳಿಗೆ ಅವರು ಮಾರಾಟ ಮಾಡಬಹುದು. ಮತ್ತು ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡಲು ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಬಲವಾದ ಸ್ಥಾನವನ್ನು ಸ್ಥಾಪಿಸಲು ಈ ಒಂದು ಸೂರ್ಯ ಘರ್ ಯೋಜನೆ ಸಹಾಯ ಮಾಡ್ತಕ್ಕಂಥದ್ದು. ಪ್ರಧಾನಮಂತ್ರಿಯವರು ಈ ಯೋಜನೆ ಘೋಷಿಸಿದ ಮೇಲೆ ವಾರ್ಷಿಕ 15,000-18,000 ಉಳಿಸಬಹುದು ಎಂಬ ಒಂದು ಆಸೆಯನ್ನು ಜನಗಳಿಗೆ ಅವರು ತಿಳಿಸಿ ಅದನ್ನು ಉತ್ತೇಜಿಸುವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಇದರಿಂದ ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ. ಈ ಒಂದು ಯೋಜನೆಯಿಂದ ಯುವ ಉದ್ಯಮಿಗಳು ಈ ಸೌರ ಫಲಕವನ್ನು ಒಂದು ಉದ್ಯಮವಾಗಿ ಅಥವಾ ಹೆಚ್ಚುವರಿ ಅವಕಾಶವಾಗಿ ಮಾರ್ಪಡಿಸಿಕೊಳ್ಳಬಹುದಾಗಿದೆ. ಏನು ಅರ್ಹತೆ ಇರಬೇಕು ಅಂತ ನೋಡೋದಾದರೆ, ಈ ಯೋಜನೆ ಪಡೆಯಲು ಅರ್ಜಿದಾರರು ಕೆಲವು ಮಾನದಂಡಗಳನ್ನ ಪೂರೈಸಬೇಕಾಗತ್ತೆ. ಅವರು ಭಾರತದ ಪ್ರಜೆಯಾಗಿರಬೇಕಾಗತ್ತೆ. ಸೌರ ಫಲಕಗಳನ್ನು ಅಳವಡಿಸಲು ಅವರು ಸೂಕ್ತವಾದ ಛಾವಣಿಯನ್ನು ಹೊಂದಿರುವ ಮನೆಗಳನ್ನು ಹೊಂದಿರಬೇಕಾಗತ್ತೆ. ಮತ್ತು ಅದಕ್ಕೆ ವಿದ್ಯುತ್ ಸಂಪರ್ಕವನ್ನು ಅವರು ಹೊಂದಿರಬೇಕಾಗತ್ತೆ. ಸೌರ ಫಲಕಗಳಿಗೆ ಬೇರೆ ಎಲ್ಲೂ ಕೂಡ ಸಾಲ ಅಥವಾ ಸಬ್ಸಿಡಿಯನ್ನು ಪಡೆದಿರಬಾರ್ದಾಗಿರುತ್ತೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗೆ ಅಂತ ನೋಡೋದಾದರೆ, ರಾಷ್ಟ್ರೀಯ ಪೋರ್ಟಲ್ನಲ್ಲಿ ಅವರು ಹೆಸರನ್ನ ನೋಂದಾಯಿಸ್ಕೋಬೇಕಾಗತ್ತೆ. ನಿವಾಸದ ರಾಜ್ಯ ಮತ್ತು ವಿದ್ಯುತ್ ವಿತರಣಾ ಕಂಪನಿಯನ್ನು ಆಯ್ಕೆ ಮಾಡಬೇಕಾಗತ್ತೆ. ವಿದ್ಯುತ್ ಗ್ರಾಹಕರ ಸಂಖ್ಯೆ, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಸಂಖ್ಯೆಯನ್ನು ಅಲ್ಲಿ ನಮೂದಿಸಬೇಕಾಗತ್ತೆ. ಗ್ರಾಹಕರ ಸಂಖ್ಯೆ ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಮಾಡಿ ಫಾರ್ಮ್ ಪ್ರಕಾರ ಮೇಲ್ಛಾವಣಿಯ ಸೌರಶಕ್ತಿಗೆ ಅರ್ಜಿ ಸಲ್ಲಿಸಬಹುದು. ಮತ್ತು ಕಾರ್ಯಸಾಧ್ಯತೆ ಅನುಮೋದನೆ ದೊರೆತ ನಂತರ ಯಾವುದೇ ನೋಂದಾಯಿತ ಮಾರಾಟಗಾರರಿಂದ ಸ್ಥಾವರವನ್ನು ಸ್ಥಾಪಿಸುವಂತೆ ಮಾಡಬಹುದು. ಅನುಷ್ಠಾನ ಪೂರ್ಣಗೊಂಡ ನಂತರ ಸ್ಥಾವರದ ವಿವರಗಳನ್ನು ಸಲ್ಲಿಸಿ ಮತ್ತು ನೆಟ್ ಮೀಟರ್ಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಮತ್ತು ಮೀಟರ್ ಅಳವಡಿಕೆಯ ನಂತರ ಪರಿಶೀಲಿಸಿ ಮತ್ತು ಪೋರ್ಟಲ್ನಿಂದ ಕಮಿಷನಿಂಗ್ ಪ್ರಮಾಣ ಪತ್ರವನ್ನು ಪಡೆಯಬೇಕಾಗತ್ತೆ. ಆಯೋಗದ ವರದಿಯನ್ನು ಸ್ವೀಕರಿಸಿದ ನಂತರ ಅರ್ಜಿದಾರರು ಬ್ಯಾಂಕ್ ಖಾತೆಯ ವಿವರಗಳು ಮತ್ತು ಚೆಕ್ ಮತ್ತು ಪೋರ್ಟಲ್ ಮೂಲಕ ಅವನ್ನೆಲ್ಲ ಸಲ್ಲಿಸಬೇಕಾಗತ್ತೆ. ಮತ್ತು ಈ ವಿವರಗಳನ್ನು ಸಲ್ಲಿಸಿದ ನಂತರ ಅರ್ಜಿದಾರರಿಗೆ 30 ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ, ಅಂದರೆ ಯಾರು ಗ್ರಾಹಕರಿರ್ತಾರೆ ಅವರ ಬ್ಯಾಂಕ್ ಖಾತೆಗೆ ಆ ಸಬ್ಸಿಡಿ ಹಣ ಜಮೆ ಆಗುತ್ತೆ. ಇಷ್ಟು ಸೂರ್ಯ ಘರ್ ಯೋಜನೆಯ ಮಾಹಿತಿಯಾಗಿರುತ್ತೆ.
1: ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪತ್ರಕರ್ತ ದೊಡ್ಡನಹುಂಡಿ ರಾಜಣ್ಣ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಜಿ7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಕೈಜೋಡಿಸಲು ಯುವಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮಾನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸೆಟಬೆಲ್ಲೋ ಹಡಗಿನ 21 ಭಾರತೀಯ ಸಿಬ್ಬಂದಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎರಡು ರಾಷ್ಟಗಳ ಪ್ರವಾಸದ ಮೂರನೇ ಚರಣದ ಭಾಗವಾಗಿ ಜಿ7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇಂದು ಎರಡು ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಬ್ರಾಟಿಸ್ಲಾವಾದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬೀಳ್ಕೊಟ್ಟರು. ಫ್ರಾನ್ಸ್ಗೆ ಆಗಮಿಸಲಿರುವ ಪ್ರಧಾನಿ ಅವರನ್ನು ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರನ್ ಸ್ವಾಗತಿಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಜಿ7 ರಾಷ್ಟಗಳು, ಪಾಲುದಾರ ದೇಶಗಳ ನಾಯಕರು ಹಾಗೂ ವಿಶ್ವಬ್ಯಾಂಕ್ ಮತ್ತು ಆಫ್ರಿಕನ್ ಅಭಿವೃದ್ದಿ ಬ್ಯಾಂಕ್ನ ಪ್ರತಿನಿಧಿಗಳೊಂದಿಗೆ ಹೊಸ ಸಹಭಾಗಿತ್ವವನ್ನು ರೂಪಿಸುವುದು ಮತ್ತು ಅಂತಾರಾಷ್ಟೀಯ ಐಕ್ಯತೆಯನ್ನು ಮರುನಿರ್ಮಾಣ ಮಾಡುವುದು ಎಂಬ ವಿಷಯದ ಕುರಿತಾದ ಕಾರ್ಯಕಾರಿ ಘೋಷ್ಠಿಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯ ಹಿನ್ನೆಲೆಯಲ್ಲಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ತದನಂತರ ಫ್ರಾನ್ಸ್ ಅಧ್ಯಕ್ಷರು ಆಯೋಜಿಸಿರುವ ಗಾಲಾ ಔತಣಕೂಟದಲ್ಲೂ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಯುವಜನತೆಗೆ ಕರೆ ನೀಡಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ರಾಷ್ಟಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಷ್ಟದ ಭವಿಷ್ಯ ರೂಪಿಸಲು ಮತ್ತು ವಿಕಸಿತ ಭಾರತದ ಗುರಿ ಸಾಧನೆಗೆ ಪ್ರತಿಯೊಬ್ಬ ನಾಗರಿಕನ ಭಾಗವಹಿಸುವಿಕೆ ಮುಖ್ಯವಾಗಿದ್ದು, ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಾರ್ವಜನಿಕರ ಸಕ್ರಿಯ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಎಂದು ಹೇಳಿದರು. ವೈವಿಧ್ಯಮಯ ಸಂಸ್ಕೃತಿ ಮತ್ತು ವಿಭಿನ್ನ ಭೌಗೋಳಿಕ ಪರಿಸ್ಥಿತಿಯೊಂದಿಗೆ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದರೂ ಸ್ವಾತಂತ್ರ್ಯದ ನಂತರ ಭಾರತ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟವಾಗಿ ಹೊರಹೊಮ್ಮಿದೆ. ದೇಶದ ಕಾರ್ಯ ಸಂಸ್ಕೃತಿ ಹಾಗೂ ಚಿಂತನಾ ಪ್ರಕ್ರಿಯೆಯಲ್ಲಿ ಪ್ರಜಾಪ್ರಭುತ್ವ ಹಿಂದಿನಿಂದಲೂ ಒಂದು ಅವಿಭಾಜ್ಯ ಅಂಗವಾಗಿ ಉಳಿದುಕೊಂಡಿದೆ ಎಂದು ಅವರು ಹೇಳಿದರು. ಇದೇ 21 ನಡೆಯಲಿರುವ ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಗೆ ಮುಂಚಿತವಾಗಿ ಸರ್ಕಾರ ಈ ತಿಂಗಳ 22 ಆನ್ಲೈನ್ ಸಂದೇಶ ಕಳುಹಿಸುವ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ ಟೆಲಿಗ್ರಾಮ್ ಅನ್ನು ನಿರ್ಬಂಧಿಸಿದೆ. ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ನಿರ್ದಿಷ್ಟ ಮತ್ತು ಸೀಮಿತ ಅವಧಿಗೆ ನಿರ್ಬಂಧಿಸುವ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ನಿರ್ದೇಶನಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ವಾಗತಿಸಿದೆ. ನೀಟ್ ಯುಜಿ 2026 ಮರುಪರೀಕ್ಷೆಯ ದಿನ ಮತ್ತು ಅದರ ತಕ್ಷಣದ ನಂತರದ ಅವಧಿಯನ್ನು ನಿರ್ಬಂಧವು ಒಳಗೊಂಡಿದೆ ಎಂದು ತಿಳಿಸಿರುವಂತಹ ಪರೀಕ್ಷಾ ಸಂಸ್ಥೆ, ಈ ತಿಂಗಳ 30 ಈಗಾಗಲೇ ಪೋಸ್ಟ್ ಮಾಡಲಾದ ಸಂದೇಶಗಳಿಗೆ ಸಂದೇಶ ಸಂಪಾದನೆ ವೈಶಿಷ್ಟ್ಯವನ್ನು ನಿಷ್ಕ್ರಿಯಗೊಳಿಸಲು ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದೆ. ಸಾರ್ವಜನಿಕ ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ ಮತ್ತು ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳನ್ನು ವಂಚಿಸಲು ಈ ವೇದಿಕೆಯನ್ನು ಬಳಸಿಕೊಂಡಿದ್ದರ ಹಿನ್ನೆಲೆಯಲ್ಲಿ ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆ 2026 ಪ್ರವೇಶ ಪತ್ರ ಡೌನ್ಲೋಡ್ ಸೌಲಭ್ಯವನ್ನು ಪ್ರಾರಂಭ ಮಾಡಿದ 24 ಗಂಟೆಗಳ ಒಳಗೆ 10 ಹೆಚ್ಚು ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಎಲ್ಲಾ ಅಭ್ಯರ್ಥಿಗಳಿಗೆ ಸುಗಮ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಸರ್ವರ್ಗಳಲ್ಲಿನ ಒತ್ತಡವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ. ವಾಹನಗಳಲ್ಲಿ ಇ20 ಇಂಧನವನ್ನು ಬಳಸುವುದರಿಂದ ವಾಹನ ವಿಮೆ ಹಕ್ಕುಗಳು ರದ್ದಾಗುತ್ತವೆ ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದ ಸಂದೇಶಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಕುರಿತು ಸ್ಪಷ್ಟನೆ ನೀಡಿರುವ ಪಿಐಬಿಯ ಸತ್ಯಶೋಧನಾ ಘಟಕ ಈ ಸುದ್ದಿ ಸಂಪೂರ್ಣ ಸುಳ್ಳಾಗಿದ್ದು ಆಧಾರರಹಿತವಾಗಿದೆ ಎಂದು ತಿಳಿಸಿದೆ. ಇ20 ಇಂಧನವನ್ನು ಬಳಸಿದರೂ ಸಹ ಮೋಟಾರು ವಿಮೆ ಪಾಲಿಸಿಗಳು ಎಂದಿನಂತೆ ಸಿಂಧುವಾಗಿರುತ್ತವೆ ಹಾಗೂ ನಿಯಮಾನುಸಾರ ವಿಮಾ ಸೌಲಭ್ಯಗಳು ದೊರೆಯಲಿವೆ ಎಂದು ಪಿಐಬಿ ಸ್ಪಷ್ಟಪಡಿಸಿದೆ. ಸಾರ್ವಜನಿಕರು ಇಂತಹ ಯಾವುದೇ ಸುಳ್ಳು ವದಂತಿಗಳಿಗೆ ಕಿವಿಗೊಡಬಾರದು ಎಂದು ವಿನಂತಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಕೇವಲ ಕಾಯಂ ಅಲ್ಲದ ಸದಸ್ಯರ ಸಂಖ್ಯೆಯನ್ನು ಮಾತ್ರ ಹೆಚ್ಚಿಸುವ ಪ್ರಸ್ತಾಪವನ್ನು ಭಾರತ ತಿರಸ್ಕರಿಸಿದೆ. ಇಂತಹ ಅಪೂರ್ಣ ಸುಧಾರಣಾ ಕ್ರಮವು ಕೇವಲ ವಿಫಲತೆಯ ಅಂಚಿಗೆ ಮತ್ತಷ್ಟು ತಳ್ಳುತ್ತದೆ ಎಂದು ಭಾರತ ತಿಳಿಸಿದೆ. ಭದ್ರತಾ ಮಂಡಳಿಯ ಸುಧಾರಣೆಗಾಗಿ ನಡೆದ ಅಂತರ್ ಸರ್ಕಾರಿ ಮಾತುಕತೆ IGN ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್, ಮಂಡಳಿಯ ಕಾಯಂ ಸದಸ್ಯತ್ವವನ್ನು ವಿಸ್ತರಿಸದೆ ಕೈಗೊಳ್ಳುವ ಯಾವುದೇ ಸುಧಾರಣೆಯು ಸದ್ಯ ಮಂಡಳಿಯಲ್ಲಿರುವ 5 ಪ್ರಮುಖ ರಾಷ್ಟಗಳ ನಿರ್ಧಾರ ಕೈಗೊಳ್ಳುವ ಏಕಸ್ವಾಮ್ಯ ಅಧಿಕಾರವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಇಟಲಿ ಮತ್ತು ಪಾಕಿಸ್ತಾನ ನೇತೃತ್ವದ 12 ದೇಶಗಳಿರುವ ಒಕ್ಕೂಟ ಹೊಸ ಕಾಯಂ ಸದಸ್ಯರ ಸೇರ್ಪಡೆಯನ್ನು ವಿರೋಧಿಸುತ್ತಾ ಸುಧಾರಣಾ ಪ್ರಕ್ರಿಯೆಗೆ ಅಡ್ಡಿಪಡಿಸುತ್ತಿರುವುದನ್ನು ತರಾಟೆಗೆ ತೆಗೆದುಕೊಂಡ ಅವರು, ನಿರ್ದಿಷ್ಟ ಕಾಲಮಿತಿಯೊಳಗೆ ಸಂಧಾನ ಪಠ್ಯವನ್ನು ಸಿದ್ದಪಡಿಸಿ ಮಾತುಕತೆ ಮುನ್ನಡೆಸುವಂತೆ ಒತ್ತಾಯಿಸಿದರು. ಭದ್ರತಾ ಮಂಡಳಿಯಲ್ಲಿ ಜಾಗತಿಕ ಸಮತೋಲನ ತರಲು ಕಾಯಂ ಸದಸ್ಯತ್ವದ ವಿಸ್ತರಣೆಯೊಂದೇ ದಾರಿಯಾಗಿದೆ ಎಂದು ಭಾರತ ಸ್ಪಷ್ಟವಾಗಿ ತಿಳಿಸಿದೆ. ಒಮಾನ್ ಕರಾವಳಿಯಲ್ಲಿ ಸಂಭವಿಸಿದ ಭೀಕರ ಕಡಲ ದುರಂತದಿಂದ ಪಾರಾದ ಎಂಟಿ ಸಟಬೆಲ್ಲೋ ಸರಕು ಸಾಗಣೆ ಹಡಗಿನ 21 ಭಾರತೀಯ ಸಿಬ್ಬಂದಿ ಸುರಕ್ಷಿತವಾಗಿ ಸ್ವದೇಶಕ್ಕೆ ಮರಳಿದ್ದಾರೆ. ಒಮಾನ್ನ ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಈ ಮಾಹಿತಿ ಹಂಚಿಕೊಂಡಿದ್ದು, ಭಾರತೀಯ ರಾಯಭಾರಿಗಳು ಸಿಬ್ಬಂದಿಯನ್ನು ಭೇಟಿಯಾಗಿ ಧೈರ್ಯ ತುಂಬಿದ್ದಾರೆ ಹಾಗೂ ಅವರು ಸುರಕ್ಷಿತ ಪ್ರಯಾಣಕ್ಕೆ ಶುಭ ಹಾರೈಸಿದ್ದಾರೆ ಎಂದು ತಿಳಿಸಲಾಗಿದೆ. ವಿದೇಶಗಳಲ್ಲಿರುವ ಭಾರತೀಯರ ನಾಗರಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ತಮ್ಮ ಕಚೇರಿ ಸದಾ ಬದ್ಧವಾಗಿದೆ ಎಂದು ರಾಯಭಾರ ಕಚೇರಿ ಪುನರುಚ್ಚರಿಸಿದೆ. ಪಲಾವ್ ದೇಶದ ಧ್ವಜ ಹೊತ್ತ ಎಂಟಿ ಸಟಬೆಲ್ಲೋ ಹಡಗು ಒಮಾನ್ನ ಸೋಹರ್ ಕರಾವಳಿಯಿಂದ ಸುಮಾರು 30 ನಾಟಿಕಲ್ ಮೈಲಿ ದೂರದಲ್ಲಿದ್ದಾಗ ದಾಳಿಗೆ ಒಳಗಾಗಿತ್ತು. ಘಟನೆಯ ಬೆನ್ನಲ್ಲೇ ಒಮಾನ್ ಕಡಲ ಭದ್ರತಾ ಕೇಂದ್ರಕ್ಕೆ ಮಾಹಿತಿ ನೀಡಿ ಒಮಾನ್ ಅಧಿಕಾರಿಗಳು ತಕ್ಷಣವೇ ಭಾರೀ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಿದ್ದರು. ಈ ಕಾರ್ಯಾಚರಣೆಯ ಮೂಲಕ 21 ಭಾರತೀಯರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಆದರೆ ಈ ಕಡಲ ದುರಂತದಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದರು. ಕ್ಯಾಲಿಫೋರ್ನಿಯಾದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಜಿ ಗುಂಪಿನ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ ತಂಡಗಳು 2-2 ಗೋಲುಗಳ ಅಂತರದಲ್ಲಿ ಸಮಬಲ ಸಾಧಿಸಿ ಪಂದ್ಯವನ್ನು ಡ್ರಾನಲ್ಲಿ ಅಂತ್ಯಗೊಳಿಸಿವೆ. ಇದಕ್ಕೂ ಮುನ್ನ ಫ್ಲೋರಿಡಾದಲ್ಲಿ ನಡೆದ ಸೌದಿ ಅರೇಬಿಯಾ ಮತ್ತು ಉರುಗ್ವೆ ನಡುವಿನ ಹೆಚ್ ಗುಂಪಿನ ಪಂದ್ಯ ಸಹ ಡ್ರಾನಲ್ಲಿ ಅಂತ್ಯಗೊಂಡಿತು. ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಈಸ್ಟ್ ರುದರ್ಫೋರ್ಡ್ನಲ್ಲಿ ನಡೆಯಲಿರುವ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ನೇಷನ್ಸ್ ಕಪ್ನ ಮಹಿಳಾ ಹಾಕಿಯಲ್ಲಿ ಭಾರತವು ತನ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಜಪಾನ್ ಅನ್ನು 2-1 ಗೋಲುಗಳಿಂದ ಸೋಲಿಸುವ ಮೂಲಕ ಸೆಮಿಫೈನಲ್ಸ್ಗೆ ಲಗ್ಗೆಯಿಟ್ಟಿದೆ. ಭಾರತದ ಪರ ನಾಯಕಿ ಸಲೀಮಾ ಟೆಟೆ ಮತ್ತು ಲಾಲ್ರೇಸ್ ಮಿಯಾಮಿ ಭಾರತಕ್ಕಾಗಿ ಗೋಲು ಗಳಿಸಿದರು. ಜಪಾನ್ ಪರ ಹಿರಾಮಿಟ್ಸು ಐ ಏಕೈಕ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ ಭಾರತ ಎ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೆ ಏರಿತು. ಗುರುವಾರ ನಡೆಯಲಿರುವ ಪಂದ್ಯದಲ್ಲಿ ಭಾರತ ಉರುಗ್ವೆಯನ್ನು ಎದುರಿಸಲಿದೆ. ಪುರುಷರ ಹಾಕಿಯಲ್ಲಿ ಭಾರತವು ನೆದರ್ಲ್ಯಾಂಡ್ಸ್ನ ರೋಟರ್ಡ್ಯಾಮ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ಪ್ರೋ ಲೀಗ್ನಲ್ಲಿ ಜರ್ಮನಿಯನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಕೈಜೋಡಿಸಲು ಯುವಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮಾನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸಟಬೆಲ್ಲೋ ಹಡಗಿನ 21 ಭಾರತೀಯ ಸಿಬ್ಬಂದಿ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. ಸರಿಯಾಗಿ 1:20. ಭಾವಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಬಿಆರ್ ಗೀತಾ ಅವರಿಂದ ಕೆಲವು ಭಾವಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆ ಸಪ್ತಸ್ವರದ

ಕಾರ್ಯಕ್ರಮದ ಕಡೆಯದಾಗಿ ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿಯವರ ರಚನೆ ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ.

ಇದುವರೆಗೆ ಬಿ ಆರ್ ಗೀತಾ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 1:31:20. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಲು ನಮ್ಮ ವಾಟ್ಸಪ್ ಸಂಖ್ಯೆ 9480858523 ಸಂಖ್ಯೆ ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಅದೇ ರಾಗ ಅದೇ ಹಾಡು ಚಿತ್ರದ ಗೀತೆ. ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಶಂಕರ್ ಗಣೇಶ್.

0: ದಿಗ್ಗಜರು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನ ಹಳ್ಳದಕೇರಿಯಿಂದ ಗಾಯತ್ರಿ, ರಮೇಶ್, ಅರವಿಂದ್, ಶ್ರೇಯಸ್, ಗೋಪಾಲ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ಜಯಶ್ರೀ, ರಾಘಶ್ರೀ ಅವರು ಇವರಿಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.
1: ಜೀವದ್ಗಳೆಯ ನಿಂಗೆ ಶಾನೆ ಕ್ವಾಪ ಕಣ್ಣು

0: ಆತ್ಮೀಯ ಕೇಳುಗರೆ, ಜೂನ್ 18ರಂದು ಗುರುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಕೃತಕ ಬುದ್ಧಿಮತ್ತೆ ಸಾಧಕ ಬಾಧಕಗಳು ಚರ್ಚೆ ಕೇಳುವಿರಿ ನಡೆಸಿಕೊಡುತ್ತಾರೆ ಮೈಸೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು.
1: ಇಂದು ಎಐ ನಮ್ಮ ಜೀವನಕ್ಕೆ ಬಹಳ ಸಹಾಯ ಮಾಡ್ತಿದ್ರು, ಕೆಲವೊಮ್ಮೆ ಅದು ವ್ಯಕ್ತಿಯ ಸುರಕ್ಷತೆಗೂ ಮತ್ತು ವೈಯಕ್ತಿಕ ಮಾಹಿತಿಗೂ ಅಪಾಯಕಾರಿಯಾಗಿದೆ. ನಾವು ಬಳಸುವ ಮೊಬೈಲ್ ಫೋನ್ ಆಗಿರ್ಬೋದು, ಆಪ್ಸ್ ಆಗಿರ್ಬೋದು ಮತ್ತು ಆನ್ಲೈನ್ ಸರ್ವಿಸ್ಗಳ ಮೂಲಕ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ಗಳನ್ನು ಸಂಗ್ರಹವಾಗುತ್ತದೆ.
0: ಕೇಳಿ, ಇದೇ ಜೂನ್ 18ರಂದು ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ. ಕೇಳುಗರೇ, ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇದೊಂದು ಪ್ರಕಟಣೆ. ರಾಮೇಗೌಡ ಎಂಬ 80 ವರ್ಷ ವಯಸ್ಸಿನ ವ್ಯಕ್ತಿ, ದಿನಾಂಕ 15/6/2026 ಮೇಟಗಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಹೀಗಿದೆ: 5.8 ಅಡಿ ಎತ್ತರ, ಕೋಲುಮುಖ, ಸಾಧಾರಣ ಮೈಕಟ್ಟು, ಗೋಧಿ ಬಣ್ಣ, ಬಿಳಿ ತಲೆ ಕೂದಲಿನಿಂದ ಕೂಡಿರುತ್ತಾರೆ. ಇವರು ಕಾಣೆಯಾದಾಗ ನೆಶೆ ಕಲರ್ ಟೀಶರ್ಟ್, ನೀಲಿ ಪ್ಯಾಂಟ್ ಧರಿಸಿರುತ್ತಾರೆ. ಇವರ ಎಡದ ಕಣ್ಣಿನ ಬಳಿ ಹಳೆಯ ಗಾಯದ ಗುರುತು ಇದೆ. ತಲೆ ಮುಂಭಾಗ ಕೂದಲು ಇರುವುದಿಲ್ಲ, ಬಿಳಿ ಗಡ್ಡ ಮೀಸೆ ಬಿಟ್ಟಿರುತ್ತಾರೆ. ಕಾಣೆಯಾದ ವ್ಯಕ್ತಿ ಕನ್ನಡ, ತಮಿಳು, ಹಿಂದಿ, ತೆಲುಗು ಭಾಷೆ ಮಾತನಾಡಬಲ್ಲವರಾಗಿರುತ್ತಾರೆ. ಇವರ ಮಾಹಿತಿ ದೊರೆತಲ್ಲಿ ಮೇಟಗಳ್ಳಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬೇಕಾಗಿ ಪ್ರಕಟಣೆಯಲ್ಲಿ ಕೋರಿದೆ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕೋಟಿಗೊಬ್ಬ 2 ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಹಾಗೂ ಶ್ರೇಯಾ ಘೋಷಾಲ್. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್. ಸಂಗೀತ ನೀಡಿದ್ದಾರೆ ಡಿ ಇಮಾನ್. ಈ ಗೀತೆಯನ್ನು ಕೋರಿದ್ದಾರೆ ಸೌಭಾಗ್ಯ, ರೇಖಾ ಮತ್ತು ಕುಟುಂಬದವರು.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ರೌಡಿ ರಂಗಣ್ಣ ಚಿತ್ರದ ಗೀತೆ. ಹಾಡಿದ್ದಾರೆ ಪಿ ಸುಶೀಲಾ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸತ್ಯಂ. ಈ ಗೀತೆಯನ್ನು ಕೋರಿದ್ದಾರೆ ಅಗ್ರಹಾರದಿಂದ ಎಂಆರ್ ಶ್ರೀಕಂಠನ್.

ಇದುವರೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ನಮಗೆ ಇನ್ನೂ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಯಾರು ಅಂತ ನೋಡೋ ಸಮಯ, ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ್ ಜಿ ಪಿ ಅವರು, ಹಾಗೆ ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲಾ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ, ಪುಟ್ಟಿ, ಅಶೋಕಪುರಂ ಮೈಸೂರಿನಿಂದ, ಹಾಗೆ ಮತ್ತೊಬ್ಬರು ಮತ್ತೆ ಇನ್ನೊಂದು ಸಂದೇಶವನ್ನು ಕಳಿಸಿದ್ದಾರೆ. ಗೊಬ್ಬರಗಾಲ ಗ್ರಾಮದವರು ಶ್ರೀನಿವಾಸ್ ಜಿ ಪಿ ಅವರು ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿದ್ದರಾಮನ ಹುಂಡಿ ಗ್ರಾಮದಿಂದ ಸೂರ್ಯನಾರಾಯಣ, ಮಂಜುಳಾ, ನಾಗಾರ್ಜುನ ಇವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಗಾಯತ್ರಿಪುರಂನಿಂದ ಶುಭ, ಮನು, ರಾಘವಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಚಾಮರಾಜನಗರ ತಾಲೂಕು ಚಿಕ್ಕಬೇಗೂರು ಗ್ರಾಮದಿಂದ ಮಲ್ಲೇಶ್ ನೇತ್ರ ಚಿದಂಬರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ರಾಮಕೃಷ್ಣನಗರದಿಂದ ದಿವಾಕರ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹೆಬ್ಬಾಳನಿಂದ ಪ್ರಸನ್ನ, ಹಾಗೆ ಪದ್ಮ ಅಂಕುಶಾಪುರ ಬಸರಾಳು ಹೋಬಳಿಯಿಂದ ಪುಷ್ಪ, ಮೇಘನ, ಪವನ್ ಹೂಟಗಳ್ಳಿ ಮೈಸೂರಿನಿಂದ, ಗಣೇಶ್ ನಗರದಿಂದ ಭಾವಸಾರ ಚಂದ್ರಶೇಖರ ರಂಪೂರೆ, ಲೀಲಾವತಿ, ಶಿಲ್ಪಾ, ಚಿರಂತ್ ಹಾಗೂ ಲಕ್ಷ್, ಮತ್ತೊಬ್ಬರು ಯೋಗೇಶ್ ನಂಜುಂಡಸ್ವಾಮಿ, ಜಯಕುಮಾರಿ, ಸುಜನ್, ಗೋಪಿಕಾ, ರಾಮಕೃಷ್ಣನಗರ ಮೈಸೂರಿನಿಂದ. ರಾಮಕೃಷ್ಣನಗರದಿಂದ ಮತ್ತೊಂದು ಸಂದೇಶ ಬಂದಿದೆ. ಪವನ್ದೇವ್, ಇಂದು, ಅಮೃತ, ನಿರ್ಮಲಾ, ಮಹದೇವ್ ಅವರು ನಮಗೆ ಕಳಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕು ಹೊಸಪುರದಿಂದ ಮರಿನಂಜ, ನಂಜುಂಡಸ್ವಾಮಿ, ಚಂದನ್, ಕ್ಯಾತನಹಳ್ಳಿ, ಸೋಮಶೇಖರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನಿಂದ ರಾಜಮ್ಮ ಅವರು, ಮೈಸೂರಿನಿಂದ ಎಂ ಜಿ ಕೊಪ್ಪಲಿನಿಂದ ಶಿವಕುಮಾರ್, ರೂಪಾ, ಪ್ರೀತಮ್, ಹರ್ಷ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಿಲ್ಪಿ ರಮೇಶ್ ಹನುಮನಾಳಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರು ವಿಷ್ಣು ಟೈಲರ್ ಅವರು, ಶಿವಕುಮಾರ್, ರೂಪಾ, ಪ್ರೀತಮ್, ಹರ್ಷ, ಗೋವಿಂದರಾವ್, ರವಿಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ರಾಮಕೃಷ್ಣನಗರದಿಂದ ಮತ್ತೊಬ್ಬರು ಪುಟ್ಟರಾಜಪ್ಪ ಅನ್ನೋರು ಸಂದೇಶವನ್ನು ಕಳಿಸಿದ್ದಾರೆ. ರಾಧಾ ಜೈರಾಮ್ ಜೆ ಪಿ ನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ಸ್ನೇಹ ಭುವನ್ ಸಹನಾ ವಿದ್ಯಾರಣ್ಯಪುರಂನಿಂದ, ಮತ್ತೊಬ್ಬರು ನಮಿತಾ ನಯನ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮಳವಳ್ಳಿ ತಾಲೂಕು ಬಳ್ಳೆಗೆರೆ ಗ್ರಾಮದ ಮೋಹನ್ ಕುಮಾರ್ ಮಂಗಳ, ನಿತಿನ್ ಚೇತನ್ ಅವರು ಸಂದೇಶವನ್ನು ಕಳಿಸಿದರು. ಗೀತಾ ಭಾರತಿ ಸುನೀತಾ ಮಂಡಿ ಮೊಹಲ್ಲಾದಿಂದ, ಶ್ರೀರಂಗಪಟ್ಟಣದಿಂದ ರಾಜು ಅನ್ನೋರು ಸಂದೇಶವನ್ನು ಕಳಿಸಿದ್ದಾರೆ. ಮರಸೆ ಗ್ರಾಮದ ಬಂಗಾರಮ್ಮನವರು ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನ ಎಸ್ ವಿ ಪಿ ನಗರದಿಂದ ಸುಜಾತಾ ಅವರು, ಗುಂಡ್ಲುಪೇಟೆಯಿಂದ ನಂದೀಶ್, ಪ್ರಣೀತ್, ಸುಪ್ರೀತ್, ರಾಜಮ್ಮ, ಜ್ಯೋತಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ತೊರೆಮಾವಿನಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ, ಬಜಾರ್ ರವಿಕುಮಾರ್, ಪವಿತ್ರ ಅವರು ಸಂದೇಶವನ್ನು ಕಳಿಸಿದರು. ನಾಗೇಂದ್ರ, ಕುದೇರು, ಶ್ರೀಲಕ್ಷ್ಮಿ, ಮಮತಾ, ಮಹದೇವಪುರ ಮೈಸೂರಿನಿಂದ, ರಮಾಮಣಿ, ಸಿದ್ದಪ್ಪ ಸ್ಕ್ವೇರ್ ಮೈಸೂರಿನಿಂದ, ಹಾಗೆ ರಾಯಭಾಗ ತಾಲೂಕು ಮುಗಳಖೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ ಅವರು ಕೂಡ ಸಂದೇಶವನ್ನು ಕಳಿಸಿದರು. ಮತ್ತೊಬ್ಬರು ಚೈತ್ರ ವಿಶಾಲ್ ಸಿಂಧುವಳ್ಳಿಯಿಂದ, ಯೋಗಾನಂದ ರಂಪೂರೆ, ವಿಜಯ್, ವಿನಯ್, ರಜತ್, ಯುಧಿಷ್ಠಿರ್ ನಜರ್ವಾದ್ ಮೈಸೂರಿನಿಂದ, ಕಿನ್ನಿ ರಶ್ಮಿ, ಮಧು, ರೋಹಿಣಿ ಚಾಮುಂಡಿಪುರಂ ಮೈಸೂರಿನಿಂದ, ಮತ್ತೊಬ್ಬರು ಮೊಹಮ್ಮದ್ ನದೀಮ್ ಗಾಯತ್ರಿಪುರಂ ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಸಂದೇಶವನ್ನು ಕಳಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಶ್ರೋತೃಬಾಂಧವರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತೆ ಈ ಕಾರ್ಯಕ್ರಮವನ್ನು ನಾಳೆ ಮಧ್ಯಾಹ್ನ 1:30 ಕ್ಕೆ

ಆತ್ಮೀಯ ಶ್ರೋತೃಗಳೇ, ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿತಿನ್ ಸ್ನಾದಾಮೃತ ಸಂಗೀತ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ.

0: ಮರೆಯದೆ ಕೇಳಿ. ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ FM 100.6.
1: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಕ್ಕೆ.

ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಕೇಳುಗರೆ, ಇಂದು ಸಂಜೆ 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಶೈಲೇಶ್ ರಾಜ್ ಅರಸ್ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗುತ್ತಿದೆ 2:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ. ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ. ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23ರಂದು ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ವೈದ್ಯಕೀಯ ವೃತ್ತಿ ಕೇವಲ ಉದ್ಯೋಗವಲ್ಲ, ಅದು ಸೇವೆ ಮತ್ತು ಕರುಣೆಯ ಕ್ಷೇತ್ರವಾಗಿದ್ದು ವೈದ್ಯರು ಸದಾ ನೈತಿಕತೆ, ಪ್ರಾಮಾಣಿಕತೆ ಹಾಗೂ ಮಾನವೀಯ ಮೌಲ್ಯಗಳಿಗೆ ಬದ್ಧರಾಗಿರಬೇಕು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 28ನೇ ವಾರ್ಷಿಕ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ

0: ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆರೋಗ್ಯಕರ ಭಾರತ ಮತ್ತು ವಿಕಸಿತ ಭಾರತ 2047 ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ವೈದ್ಯಕೀಯ ಸಮುದಾಯದ ಪಾತ್ರ ಮಹತ್ವದ್ದಾಗಿದೆ ಎಂದು ಅವರು ಹೇಳಿದ್ದಾರೆ. ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ಇದೇ ವೇಳೆ ಮಾತನಾಡಿದ ಅವರು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಯುವ ವೈದ್ಯರು ಗ್ರಾಮೀಣ ಪ್ರದೇಶದಲ್ಲೂ ಆರೋಗ್ಯ ಸೇವೆ ಒದಗಿಸುವತ್ತ ಗಮನ ಹರಿಸಬೇಕು ಎಂದು ಅವರು ಕರೆ ನೀಡಿದರು. ಸಮಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾ ಶರಣಪ್ರಕಾಶ್ ಆರ್ ಪಾಟೀಲ್, ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ ಬಿಸಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೇಂದ್ರ ಆರೋಗ್ಯ ಇಲಾಖೆ 1945 ಔಷಧ ನಿಯಮಗಳಿಗೆ ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಸಣ್ಣಪುಟ್ಟ ಹಳ್ಳಿಗಳಲ್ಲಿ ಕೆಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾದ ವಿನಾಯಿತಿಯನ್ನು ಹಿಂತೆಗೆದುಕೊಂಡಿದೆ. ಔಷಧ ನಿಯಮಗಳ ಕೆ ವೇಳಾಪಟ್ಟಿಯಿಂದ ಔಷಧಗಳ ವರ್ಗ ಶೀರ್ಷಿಕೆಯಲ್ಲಿದ್ದ ಸಿರಪ್ ಎಂಬ ಪದವನ್ನು ಕೈಬಿಡಲಾಗಿದೆ ಎಂದು ತಿಳಿಸಲಾಗಿದೆ. ಈ ಪದವನ್ನು ತೆಗೆದುಹಾಕಿರುವುದರಿಂದ ಕೆಮ್ಮಿನ ಸಿರಪ್ಗಳಿಗೆ ಈವರೆಗೆ ನೀಡಲಾಗುತ್ತಿದ್ದ ವಿನಾಯಿತಿ ಇನ್ನು ಮುಂದೆ ಅನ್ವಯವಾಗುವುದಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಹೀಗಾಗಿ ಸಾರ್ವಜನಿಕರು ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ಚೀಟಿ ಇಲ್ಲದೆ ಕೆಮ್ಮಿನ ಸಿರಪ್ ಖರೀದಿ ಮಾಡುವಂತಿಲ್ಲ. ಕೆಮ್ಮಿನ ಸಿರಪ್ಗೂ ವೈದ್ಯರ ಶಿಫಾರಸು ಅಗತ್ಯ ಎಂದು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಈ ಹಿಂದೆ 1,000 ಕಡಿಮೆ ಜನಸಂಖ್ಯೆ ಇರುವ ಹಳ್ಳಿಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ಅವಕಾಶ ನೀಡಲಾಗಿತ್ತು. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರಕ್ಕೆ ಭೇಟಿ ನೀಡಿದರು. ಈ ವೇಳೆ ನಿನ್ನೆ ಪಬ್ನಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಸಾವನ್ನಪ್ಪಿದವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇದಕ್ಕೂ ಮೊದಲು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಘಟನೆ ಹಿನ್ನೆಲೆಯಲ್ಲಿ ಅಬಕಾರಿ ಡಿಸಿ ಅಮಾನತಿಗೆ ಶಿಫಾರಸು ಮಾಡಲಾಗಿದ್ದು ಪಬ್ ಮಾಲೀಕನ ವಿರುದ್ದ ದೂರು ದಾಖಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಪರವಾನಿಗೆ ಇಲ್ಲದೆ ಪಬ್ ನಡೆಸಲಾಗುತ್ತಿದ್ದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರಿನ ಎಲ್ಲಾ ವಾಣಿಜ್ಯ ಕಟ್ಟಡಗಳಲ್ಲಿ ಬೆಂಕಿ ಅವಘಡದ ಬಗ್ಗೆ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿರುವ ಕುರಿತು ಪರಿಶೀಲನೆ ನಡೆಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇದೇ 18 ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಎಲ್ಲಾ ಶಾಸಕರು ಕಡ್ಡಾಯವಾಗಿ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಸಂಜೆ 6:30 ಸಭೆ ನಡೆಯಲಿದ್ದು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಕರ್ನಾಟಕ ಪಡೆದುಕೊಂಡಿದೆ. ಗೋವಾದಲ್ಲಿ ನಡೆದ 2026 ಸಾಲಿನ ವಿಶ್ವ ಪವನ ದಿನಾಚರಣೆಯಲ್ಲಿ ರಾಜ್ಯಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ಈ ಪ್ರಶಸ್ತಿಯೊಂದಿಗೆ ಪವನ ಶಕ್ತಿಯ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯನ್ನು ಬಲಪಡಿಸುವಲ್ಲಿ ರಾಜ್ಯ ನಾಯಕತ್ವ ಹಾಗೂ ಬದ್ದತೆಯನ್ನು ಸಾಬೀತುಪಡಿಸಿದೆ. ಆದಾಯ ಮೀರಿ ಆಸ್ತಿ ಗಳಿಕೆಗೆ ಸಂಬಂಧಿಸಿದಂತೆ ದಾವಣಗೆರೆಯಲ್ಲಿ 3 ಪ್ರಮುಖ ಅಧಿಕಾರಿಗಳಿಗೆ ಸೇರಿದ 12 ಹೆಚ್ಚು ಸ್ಥಳಗಳ ಮೇಲೆ ಲೋಕಾಯುಕ್ತ ಪೊಲೀಸರು ಇಂದು ದಾಳಿ ನಡೆಸಿದ್ದಾರೆ. ದಾವಣಗೆರೆ ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಂಎಸ್ ಕೌಲಾಪುರೆ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಮುಖ್ಯ ತಾಂತ್ರಿಕ ಅಧಿಕಾರಿ ಸಿದ್ದೇಶ್ವರ ಎನ್ ಹೆಬ್ಬಾಳ,

0: ತಮಿಳುನಾಡು ಕಾವೇರಿ ರೈತ ಸಂಘದ ರಾಜ್ಯ ಸಮಿತಿಯ ಸಭೆಯ ಬಳಿಕ ಮಾತನಾಡಿರುವ ಹೇಳಿಕೆಯಲ್ಲಿ ಯೋಜನೆ ಖಂಡಿಸಿ ತಮಿಳುನಾಡು ರೈತರು ದೆಹಲಿಯಲ್ಲಿನ ಕೇಂದ್ರ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ. ಕಾವೇರಿ ನದಿಗೆ ನಿರ್ಮಿಸಲು ಉದ್ದೇಶಿಸಿರುವ ಪ್ರಸ್ತಾವಿತ ಜಲಾಶಯವು ತಮಿಳುನಾಡಿನಲ್ಲಿ ನೀರಿನ ಲಭ್ಯತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಹಾಗೂ ಕಾವೇರಿ ಜಲಾನಯನ ಪ್ರದೇಶದ ಕೃಷಿಗೆ ಗಂಭೀರ ಅಪಾಯವನ್ನು ಉಂಟುಮಾಡಬಹುದು ಎಂದು ಸಂಘ ಕಳವಳ ವ್ಯಕ್ತಪಡಿಸಿದೆ. ಸಾರ್ವಜನಿಕರ ಅಹವಾಲುಗಳನ್ನು ನಿಗದಿತ ಅವಧಿಯೊಳಗೆ ಶೀಘ್ರವೇ ವಿಲೇವಾರಿ ಮಾಡಿ ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಂ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ಮಳೆ ಕೊರತೆಯ ಸಾಧ್ಯತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಕುಡಿಯುವ ನೀರಿನ ನಿರ್ವಹಣೆಗೆ ಸಂಬಂಧಿಸಿದ ತುರ್ತು ಕ್ರಿಯಾ ಯೋಜನೆಯನ್ನು 15 ದಿನಗಳ ಒಳಗಾಗಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಭೂ ಗ್ಯಾರಂಟಿ ಅಭಿಯಾನದಡಿ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ, ಸರ್ಕಾರಿ ಜಮೀನುಗಳ ಒತ್ತುವರಿ ತೆರವು, ಆರ್ಟಿಸಿ ಸಂಬಂಧಿತ ಬಾಕಿ ಅರ್ಜಿಗಳ ವಿಲೇವಾರಿ ಸೇರಿದಂತೆ ಭೂ ದಾಖಲೆಗಳ ಸುಧಾರಣೆಗೆ ತ್ವರಿತ ಕ್ರಮ ಕೈಗೊಳ್ಳುವಂತೆ ಅವರು ತಿಳಿಸಿದ್ದಾರೆ. ಅಪ್ರಾಪ್ತ ಬಾಲಕಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗೆ ಕೋಲಾರದ ವಿಶೇಷ ಪೋಕ್ಸೋ ನ್ಯಾಯಾಲಯ 20 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 40,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ. 2024 ಫೆಬ್ರವರಿ 7 ಕೋಲಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರಿನ ಮೇರೆಗೆ ಪೋಕ್ಸೋ ಕಾಯ್ದೆ ಕಲಂ 6 ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕಲಂ 9 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ಕೋಲಾರದ ವಿಶೇಷ ತ್ವರಿತ ನ್ಯಾಯಾಲಯದ ನ್ಯಾಯಾಧೀಶರಾದ ಪ್ರಸಾದ್ ಕೆಬಿ ಅವರು ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಈ ತೀರ್ಪು ಪ್ರಕಟಿಸಿದ್ದಾರೆ. ಸಂತ್ರಸ್ತ ಬಾಲಕಿಗೆ ಸರ್ಕಾರದಿಂದ 4 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ನ್ಯಾಯಾಲಯ ಆದೇಶ ನೀಡಿದೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಸುದ್ದಿ ಛಾಯಾಚಿತ್ರ ಗ್ರಾಹಕರಿಗಾಗಿ ಫೋಕಸ್ ಆನ್ ನ್ಯೂಸ್ ಎಂಬ ರಾಷ್ಟಮಟ್ಟದ ಪತ್ರಿಕಾ ಛಾಯಾಚಿತ್ರ ಸ್ಪರ್ಧೆ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಮೊದಲ 3 ಛಾಯಾಚಿತ್ರಗಳಿಗೆ ಕ್ರಮವಾಗಿ 35,000, 25,000 ಹಾಗೂ 15,000 ರೂಪಾಯಿ ನಗದು ಬಹುಮಾನ ನೀಡಲು ನಿರ್ಧಾರ ಮಾಡಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ, ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ, ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23 ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 2:40:15. ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಅಧ್ಯಕ್ಷ ಚಿತ್ರದ ಗೀತೆ ಹಾಡಿದ್ದಾರೆ. ಸಂಗಡಿಗರೊಂದಿಗೆ ವಿಜಯ್ ಪ್ರಕಾಶ್, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

ಇನ್ನು ಮುಂದೆ ಕೇಳಿ ಗುರು ಶಿಷ್ಯರು ಚಿತ್ರದ ಗೀತೆ ಹಾಡಿದ್ದಾರೆ ಹರ್ಷಿಕಾ ದೇವನಾಥ್ ಹಾಗೂ ವಿಜಯ್ ಪ್ರಕಾಶ್. ಪುನೀತ್ ಆರ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಬಿ ಅಜನೀಶ್ ಲೋಕನಾಥ್.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಡೂ ಆರ್ ಡೂ ಸಲ್ಯೂಷನ್ಸ್ನ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನದಿಂದ ಸುಲಭವಾಗಿ ಕನ್ನಡ ಕಲಿಕೆ. ಭಾಗವಹಿಸುತ್ತಾರೆ ಡೂ ಆರ್ ಡೂ ಸಲ್ಯೂಷನ್ಸ್ನ ಸಂಸ್ಥಾಪಕರಾದ ಡಾಕ್ಟರ್ ಲತಾ ಹಾಗೂ ನಿರ್ವಾಹಕರಾದ ಡಾಕ್ಟರ್ ತೃಪ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡೂ ಆರ್ ಡೂ ಸಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರಂಗ ಎಸ್ಎಸ್ಎಲ್ಸಿ ಚಿತ್ರದ ಗೀತೆ ಹಾಡಿದ್ದಾರೆ ರಾಜು ಆನಂದಸ್ವಾಮಿ ಹಾಗೂ ಸೋನು ಕಕ್ಕರ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಂದೀಪ್ ಚೌಟಾ.

0: ಆತ್ಮೀಯ ಕೇಳುಗರೆ, ಜೂನ್ 18ರಂದು ಗುರುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಕೃತಕ ಬುದ್ಧಿಮತ್ತೆ ಸಾಧಕ ಬಾಧಕಗಳು ಚರ್ಚೆ ಕೇಳುವಿರಿ ನಡೆಸಿಕೊಡುತ್ತಾರೆ ಮೈಸೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು.
1: ಇಂದು ಎಐ ನಮ್ಮ ಜೀವನಕ್ಕೆ ಬಹಳ ಸಹಾಯ ಮಾಡ್ತಿದ್ರು, ಕೆಲವೊಮ್ಮೆ ಅದು ವ್ಯಕ್ತಿಯ ಸುರಕ್ಷತೆಗೂ ಮತ್ತು ವೈಯಕ್ತಿಕ ಮಾಹಿತಿಗೂ ಅಪಾಯಕಾರಿಯಾಗಿದೆ. ನಾವು ಬಳಸುವ ಮೊಬೈಲ್ ಫೋನ್ ಆಗಿರ್ಬೋದು, ಆಪ್ಸ್ ಆಗಿರ್ಬೋದು ಮತ್ತು ಆನ್ಲೈನ್ ಸರ್ವಿಸ್ಗಳ ಮೂಲಕ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ಗಳನ್ನು ಸಂಗ್ರಹವಾಗುತ್ತದೆ.
0: ಕೇಳಿ, ಇದೇ ಜೂನ್ 18ರಂದು ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ರನ್ನ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ವಿಜಯ್ ಪ್ರಕಾಶ್, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬೋನಾಲ ಶಂಕರ ಪ್ರಕಾಶ್ ಅವರ ವೀಣಾವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿ ಪುರಂದರದಾಸರ ಕೃತಿ ರಾಮ ರಾಮ ರಾಗ ವಸಂತ ರೂಪಕತಾಳ.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಸುಬ್ಬರಾಯ ಶಾಸ್ತ್ರಿಗಳ ರಚನೆ ಜನನಿ ನಿನ್ನುವಿನ ರಾಗ ರೀತಿಗೌಳ ಮಿಶ್ರ ಛಾಪುತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬೋನಾಲ ಶಂಕರ ಪ್ರಕಾಶ್ ಅವರ ವೀಣಾವಾದನವನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 3:32. ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು CIET NCERT ನವದೆಹಲಿ.

रामा भक्त विश्राम धामा आप्त कामा सीता मनोरथ पूर्ण कामा अयोध्या रामा पट्टाभि रामा दशरथ रामा कौसल्या रामा जगदभि रामा रामा रामांब दिव्य नाम तारक नाम। राम आ शब्द उच्चार ಮಾಡುವಾಗ ಬಾಯಿ ತರಿತೇವೆ, ಅಂತರಂಗದ ಎಲ್ಲ ಪಾಪಗಳು ಹೊರಬಿದ್ದು ಹೋಗ್ತಾ. ಮಾ ಅನ್ನುವಾಗ ಬಾಯಿ ಮುಚ್ಚುತ್ತೆ, ತುಟಿ ಮುಚ್ಚಲ್ಪಟ್ಟು ಹೊರಬಿದ್ದ ಪಾಪಗಳು ಒಳಕ್ಕೆ ಮತ್ತೆ ಬರದಂತೆ ಚಿತ್ತ ಶುದ್ಧಿಯನ್ನುಂಟು ಮಾಡ್ತಾ. ಈ ಕೀರ್ತನೆಯಲ್ಲಿ ಪುರಂದ್ರದಾಸರು ವಾಲ್ಮೀಕಿ ಮತ್ತು ಆಂಜನೇಯ ಸ್ವಾಮಿಯನ್ನು ಉದಾಹರಿಸಿ ರಾಮಾಂಬ ದಿವ್ಯನಾಮದ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ.

ರಾಮ ರಾಮಾಂಬ ದಿವ್ಯ ನಾಮದ ಅನುಸಂಧಾನ ಇಟ್ಟಂತಹ ಒಬ್ಬ ಕಿರಾತ ಆದಿಕವಿ ವಾಲ್ಮೀಕಿ ಆದ. ತೊರವೆಯ ನರಹರಿ ಕವಿಗಳಂತಾರೆ, ರಾಮ ರಾಮೆಂದವನು ರಘುರಾಮನಿಗೆ ಸರಿಯಹನು. ರಾಮೋ ವಿಗ್ರಹವಾನ್ ಧರ್ಮ, ಧರ್ಮದ ಮೂರ್ತಿಮಂತ ಸ್ವರೂಪನಾಗಿರತಕ್ಕಂಥ ರಾಮನನ್ನ ಯಾರು ಚಿಂತಿಸ್ತಾರೆ, ಯಾರು ಗುಣಗಾನ ಮಾಡ್ತಾರೆ, ಅವನ ಕಲ್ಯಾಣ ಗುಣಗಳ ಚಿಂತನೆ ಮಾಡ್ತಾರೆ, ಅಂಥವರ ಜನ್ಮ ಸಾರ್ಥಕವಾಗುತ್ತದಂತೆ. ಅದಕ್ಕೆ ರಾಮಾಯಣವನ್ನು ಕೇಳುವುದರಿಂದ ಸಂತತಿ ಸಂಪತ್ತು ಸುಖ ಭೋಗ ಭಾಗ್ಯಗಳೆಲ್ಲ ಪ್ರಾಪ್ತಿ. ಯಾಕಂದ್ರೆ ರಾಮ ಮನುಷ್ಯ ರೂಪವೊಂದು ಅವತರಿಸಿ ಬಂದಂತಹ ಸಾಕ್ಷಾತ್ ಪರಮಾತ್ಮ. ಅಂತಹ ಶ್ರೀರಾಮದೇವರ ಸೀತಾದೇವನವರು ಒಡಗೂಡಿದ ಪರಮ ಮಂಗಳಕರವಾದ ಸೀತಾ ಕಲ್ಯಾಣ ಕಥಾ ಶ್ರವಣ ಮಾಡುವಂತೆ ಈ ದಿವ್ಯವಾಗಿರತಕ್ಕಂಥ ಮಂಗಳ ಕಥಾ ಜ್ಞಾನಭಕ್ತಿ ಪ್ರಧಾನವಾದಂತಹ ಈ ಸೀತಾ ಕಲ್ಯಾಣ ಮಂಗಳ ಕಥೆ

ಇದನ್ನ ಭಕ್ತಿಯಿಂದ ಕೇಳಿದವರ ಮೇಲೂ ವಿಶೇಷ ಅನುಕಂಪ, ಪರಮಾತ್ಮ ಕರುಣಶಿಲೆಯಂತೆ ಪ್ರಾರ್ಥನೆ ಮಾಡಿ ಸೀತಾ ಕಲ್ಯಾಣ ಕಥಾಶ್ರವಣದ ಮುನ್ನ ಭಗವನ್ ನಾಮ ಸಂಕೀರ್ತನೆ ಹೇಳೋಣವಂತೆ ಶ್ರೀ

ದುರ್ಮದರಾಗಿರತಕ್ಕಂಥ ದುಷ್ಟರ ಸಂಹಾರಕ್ಕೆ ಭಕ್ತರು ಮಾಡುವ ಪ್ರಾರ್ಥನೆಯಂತೆ ಪರಮಾತ್ಮ ಅವತರಿಸಿ ಬಂದು ದುಷ್ಟಶಕ್ತಿಗಳ ದಮನ ಮಾಡಿ ಶಿಷ್ಟರನ್ನು ಕಾಪಾಡ್ತಾರೆ. ಹಾಗೆ

ಬ್ರಹ್ಮಾದಿಗಳ ಪ್ರಾರ್ಥನೆಯಂತೆ ಶ್ರೀಮನ್ನಾರಾಯಣನೇ ತನ್ನ ವಿಶೇಷ ಶಕ್ತಿಯಿಂದ ಅವತಾರ ಮಾಡಿದ್ದ. ರಾಮ ಭರತ ಲಕ್ಷ್ಮಣ ಶತ್ರುಘ್ನರು ಪುತ್ರಕಾಮೇಷ್ಠಿ ಮಹಾಯಜ್ಞದ ಫಲರೂಪಿಯಾಗಿ ದೊರಕಿದೆಯೋ ದಶರಥ ಮಹಾರಾಜನಿಗೆ. ಕೌಸಲ್ಯ ಕೈಕಾ ಸುಮಿತ್ರಿಯರು ಈ ಲೋಕೋತ್ತರ ಕೀರ್ತಿ ಸಂಪತ್ತನ್ನು ಹೊಂದಿದಂತಹ ಈ ಮಕ್ಕಳ ವದನ ಅರವಿಂದವನ್ನು ಕಂಡು ಸಂತೋಷ ಪಡ್ತಾರೆ. ಅದರಲ್ಲಿಯೂ ರಾಜ ದಶರಥ ಭಾರತಾತ್ಮರ ನಿರ್ಣಯದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ರಾಮಕಥಾ ವರ್ಣನೆ ಮಾಡುವಾಗ ಹೇಳ್ತಾರೆ,

ನಾಲ್ಕು ಮಕ್ಕಳನ್ನು ನೋಡ್ತಾ ಸಂತೋಷ ಪಡ್ತಾನೆ. ಅದರಲ್ಲಿ ವಿಶೇಷವಾಗಿ ಶ್ರೀರಾಮನನ್ನು ಕಂಡಾಗ ಮಹದಾನಂದ ಮನಸ್ಸಿಗೆ ಉಂಟಾಗಿದೆ, ತಾನು ಕೃತಕೃತ್ಯನಾದೆ ಎಂದು ಸಂತೋಷ ಪಡ್ತಾ ಇದ್ದಾನೆ. ಶ್ರೀರಾಮನೇ ಪರಮಾತ್ಮ ಪರಬ್ರಹ್ಮ ಅಂತಕ್ಕಂಥ ಅರಿಯದಿದ್ರೂ ಕೂಡ ಆನಂದ ಅರಿಯಲಿಕ್ಕೆ ಹೃದಯ ಒಂದೇ ಸಾಕು, ಬುದ್ಧಿ ಬೇಕಾದ್ದಿಲ್ಲ. ಅಂತಃಕರಣಕ್ಕೆ ಆನಂದ ಕೊಡ್ತಾ ಇದೆಯಂತೆ ರಾಮನ ದರ್ಶನ. ರಘುರಾಮಚಂದ್ರನಿಗೆ 12 ವರ್ಷ, ಸಮಾನ ವಯಸ್ಸು ಭರತಾದಿಗಳಿಗೆಲ್ಲ. ಆಗಲೇ ವಿಶ್ವಾಮಿತ್ರರ ಆಗಮನವಾಗಿದೆ ಪವಿತ್ರವಾದಂತಹ ಅಯೋಧ್ಯೆಗೆ. ಬಂದು ಚಾರಕರು ತಿಳಿಯಪಡಿಸಿದರು, ಮಹತ್ವರಾದಂತಹ ವಿಶ್ವಾಮಿತ್ರರು ಬರ್ತಾರೆ ಅಂತ ಕೇಳಿದ ಕ್ಷಣ ತಾನು ಎದ್ದು ಹೋಗಿ ಪ್ರೇಮದಿಂದ ಅವರನ್ನು ಕರೆತಂದು ಉತ್ತಮ ಆಸನದಲ್ಲಿ ಕುಳ್ಳಿರಿಸಿ ಅರ್ಘ್ಯ ವಾದ್ಯಾದಿಗಳನ್ನು ಸತ್ಕಾರ ಮಾಡ್ತಾ ಇದ್ದ. ತಮ್ಮಂಥವರ ದರ್ಶನವೇ ಬಹುಜನ್ಮದ ಪುಣ್ಯ ಎಂಬುದಾಗಿ ಪಾದಕ್ಕೆ ಅರಗುತ್ತಾರೆ. ಏನು ಅಪೇಕ್ಷೆ ಇದೆ, ಇದಕ್ಕೋಸ್ಕರ ಯಾಕೆ ಬಂದಿದ್ದೀರಿ? ದಶರಥ, ನೀನು ಬಂದು ಹೋಗುವಂತ ಅಪ್ಪಣೆ ಕೊಟ್ಟರೆ ನಾನೇ ಬರ್ತಿದ್ದನಲ್ಲ. ಆಗ ನಸುನಕ್ಕಂದ್ರಂತೆ.

ದಶರಥ, ಮಹಾ ಒಂದು ಯಜ್ಞ ಕಾರ್ಯವನ್ನು ಕೈಗೊಂಡಿದ್ದೆ, ಯಾವುದಕ್ಕೂ ಕೊರತೆ ಇಲ್ಲ, ನಿನ್ನಲ್ಲಿ ಬೇರೆ ಏನು ಬೇಡ್ಲಿಕ್ಕೆ ಬಂದಿಲ್ಲ. ರಾಜ ಹೇಳ್ತಾನೆ, ಯಾಕೆ ಸಂಕೋಚ ಮುನಿಗಳೇ, ಬೇಕಾದ್ದು ಕೇಳಿ. ವಿಶ್ವಾಮಿತ್ರಂದ್ರು, ನೀನಾಗಿ ಏನು ಕೊಟ್ಟರು ನಾನು ತಗೊಂಡು ಹೋಗ್ತೇನೆ, ನಾನಾಗಿ ಕೇಳಿದ ಮೇಲೆ ನಿನ್ನ ಇಲ್ಲ ಅಂದ್ರೆ ನಾನು ಕೇಳುವವನಲ್ಲ. ದಶರಥ ಹೇಳ್ತಾನೆ, ಸ್ವಾಮಿ ನನಗೆ ಇಚ್ಛೆ ಬಂದದ್ದು ನಾನು ಕೊಟ್ಟರೆ ನನ್ನನ್ನು ರಾಜ ಅಂತ ಯಾಕೆ ಕರೀತಾರೆ, ಯಾರಿಗೇನು ಬೇಕೋ ಅದನ್ನು ಕೊಡ್ತೇನೆ, ಅದಕ್ಕಾಗಿ ನನಗೆ ರಾಜ ಅಂತ ಹೆಸರು, ಬೇಕಾದ್ದು ಕೇಳಿ ಎಂದಾಗ ವಿಶ್ವಾಮಿತ್ರರಂದರೂ,

ನಿನಗೆ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ನಾಲ್ಕು ಮಂದಿ ಮಕ್ಕಳು ಹುಟ್ಟಿದ್ದಾರೆ ಅಂತ ಕೇಳಿದ್ದೆ. ಅದರಲ್ಲಿ ಹಿರಿಯವನಾದ ಪರಮ ಸುಂದರನಾದ ಕಾಕಪಕ್ಷಧರನಾದ ವೀರನಾದ ಸತ್ಯಪರಾಕ್ರಮಿ ಅನ್ನತಕ್ಕಂತಹ ಆ ರಾಮನನ್ನೇ ನಾನು ಕೊಟ್ಟು ಬಿಡು ಅಂದ್ರು. ರಾಮ ಹುಟ್ಟಿದ ಈ ವೈಭವದಂದು ಅದರ ನೆನಹಿಗೆ ಏನಾದರೂ ದಾನ ಕೊಡಬೇಕು ಅಂದ್ರೆ ರಾಮನನ್ನೇ ಕೇಳುವಾಗ

ಮಗನನ್ನು ಕೊಡಲೇ. ಸ್ವಾಮಿ, ನನ್ನ ರಾಮ, ನನ್ನ ಕಣ್ಮಣಿ, ಯಾತಕ್ಕೋಸ್ಕರ ಕೇಳ್ತಾ ಇದ್ದಿ? ನನ್ನ ಯಜ್ಞವನ್ನು ಕೆಡಿಸತಕ್ಕಂತ ಸುಬಾಹು ಮಾರೀಚರ ವಧೆಗಾಗಿ ನಿನಗೆ ರಾಮನೊಬ್ಬರನ್ನೇ ಕೊಡಬಾರದು ಅಂತ ಹೀಗೆ ಕಂಡ್ರೆ ಅದ್ರ ಜೊತೆ ಲಕ್ಷ್ಮಣನ್ನು ಕೊಟ್ಟುಬಿಡು. ರಾಕ್ಷಸರ ಯುದ್ಧಕ್ಕೆ ಮೊಗ್ಗಿ ನಿಂದಿರಿವರೇ ಕಗ್ಗಲ್ಲ ಬಂಡೆಯನೋ. ಇನ್ನೂ 16 ವರ್ಷ ಆಗಲ್ಲ ನನ್ನ ಮಕ್ಕಳಿಗೆ,

ರಾಜೀವಲೋಚನ ಇನ್ನೂ 16 ವರ್ಷ ಆಗಲಿಲ್ಲ ರಾಮನಿಗೆ, ಅವನಲ್ಲಿ ಸಾಮರ್ಥ್ಯ ಇಲ್ಲ, ನಾನೇ ಬರ್ತೇನೆ ಶತ್ರುಗಳ ಸಂಹಾರಕ್ಕೆ. ವಿಶ್ವಾಮಿತ್ರಂದ್ರು, ಓಹೋ ರಾಮನಿಗಿಂತ ನೀನು ಹೆಚ್ಚೇ ಬಲಿಷ್ಠನೇ, ರಾಮ ರಕ್ಷಿತ ನಿನ್ನ ಸುರಕ್ಷಿತನೇ, ನಿನಗೇನು ಗೊತ್ತು ರಾಮನ ವಿಚಾರ? ಅಹಂ ವೇದ್ಮಿ ಮಹಾತ್ಮಾನು ರಾಮಂ ಸತ್ಯ ಪರಾಕ್ರಮ. ರಾಮ ಯಾರು ನನಗೆ ಗೊತ್ತು, ನಿನಗೇನು ಗೊತ್ತು? ವಸಿಷ್ಠರನ್ನು ಕೇಳು, ಇಲ್ಲಿ ಕುಳಿತ ಋಷಿಮುನಿಗಳನ್ನು ಕೇಳು, ರಾಮನ ವಿಚಾರ ನಾನು ಬಲ್ಲೆ ಅಂದಾಗ ದಶರಥನಿಗೆ ಆಶ್ಚರ್ಯ. ನೀವು ಪುತ್ರಗಾಮೇಶ ಯಜ್ಞಕ್ಕೆ ಬಂದಿಲ್ಲ, ಮಕ್ಕಳು ಹುಟ್ಟಿದಾಗ ಬಂದಿಲ್ಲ, ನಾಮಕರಣಕ್ಕೆ ಬಂದಿಲ್ಲ, ಈಗ ಮಕ್ಕಳಿಗೆ 12 ವರ್ಷ ಅನ್ನವಾಗಿ ಬಂದಿದ್ದೀರಿ, ರಾಮನ ವಿಚಾರ ನಿಮಗೆ ಹ್ಯಾಕ್ ಗೊತ್ತು? ನಿನ್ನ ಮಗನೇ ಅಲ್ಲ ರಾಮ ಅಂದ್ರು ವಿಶ್ವಾಮಿತ್ರ. ರಾಮನನ್ನ ಮಗನಲ್ಲ, ಬೇಕಾದ್ರೆ ವಸಿಷ್ಠರನ್ನು ಕೇಳು. ವಸಿಷ್ಠರನ್ನು ಕೇಳಿದಾಗ ವಸಿಷ್ಠರು ಅದೇ ಮಾತು ಹೇಳಿದ, ಹೌದಪ್ಪ ವಿಶ್ವಾಮಿತ್ರ ಹೇಳಿದ್ ನೀನು.

ಮೊದಲು ಮರುಳರಸ ಅಂದ, ಆಮೇಲೆ ಮರುಳೇ ಹೋಗಂದ. ನಿನ್ನ ಮಗನೇ ಇವನಲ್ಲ ದಶರಥನಂತಾನೆ. ವಸಿಷ್ಠರೇ, ನಾಮಕರಣ ಮಾಡುವಾಗ, ಚೂಡಾಕರ್ಮಾದಿಗಳು ನಡೆಯುವಾಗ, ಉಪನಯನಾದಿಗಳಾಗುವಾಗ ನೀವೇ ನನ್ನ ಪುರೋಹಿತರು, ನಾ ಕೊಟ್ಟ ಗಂಟೆಲ್ಲ ಹೊತ್ಕೊಂಡು ಹೋದ್ರಲ್ಲ, ಆಗ ಯಾಕೆ ಹೇಳಲಿಲ್ಲ ಮಗ ಅಲ್ಲ, ಈಗ ಹೇಳ್ತಿರಲ್ಲ. ನಿಂಗೆ ತಿಳಿಯದಪ್ಪ, ರಾಮ ಸಾಕ್ಷಾತ್ ಪರಮಾತ್ಮ.

ನಿಗಮ ಗೋಚರನಲ್ಲ, ಮಗನು ದಶರಥನಿಗಲ್ಲ. ಇದು ಒಂದು ಮನಸ್ಸಿಗೆ ಹೋಗ್ತಾ ಇಲ್ಲ ದಶರಥನಿಗೆ. ನನ್ನ ಮಗನನ್ನು ಯಾಕೆ ಕೊಡ್ಲಿ, ನಾ ಬೇರೆ ಏನಾದ್ರೂ ಕೇಳು ಮುನಿಯೇ, ಯಾಕೆ ಕೊಡ್ಲಿ ಮಗನನ್ನ? ಅಳುತ್ತಿರುವ ಆತನ ಸಮಾಧಾನ ಪಡಿಸಿ, ಚಿಂತೆ ಮಾಡಬೇಡ, ವಸಿಷ್ಠ ಹೇಳ್ತಾರೆ, ಇವನ ಜೊತೆ ಕಳುಹಿಕೊಡು ಅಂದಾಗ ದಶರಾತ್ರಿಗಳಿಗಿಂತ ಹೆಚ್ಚು ಕಾಲ ನಾನಿವನ್ನು ಉಳಿಸಿಕೊಳ್ಳುವುದಿಲ್ಲ, ಹಿಂದೆ ಕಳಿಸುವನೆಂಬುದಾಗಿ ರಾಮಲಕ್ಷ್ಮಣರನ್ನು ಕರೆದುಕೊಂಡು ವಿಶ್ವಾಮಿತ್ರ ಹೊರಡ್ತಾ ಇದ್ದಾರಂತೆ. ಅದನ್ನು ನೋಡ್ತಾ ದಶರಥನಿಗೆ ಕಣ್ಣೀರು ಉಕ್ಕುತ್ತದೆ. ಪುತ್ರಕಾಮೇಷ್ಟಿ ಮಹಾಯಜ್ಞ ಮಾಡಿ ಆ ಪುಣ್ಯ ಫಲವನ್ನು ಪಡೆದದ್ದು ನಾನು, ಅನುಭವಿಸುವ ಭಾಗ್ಯದೃಶಿಗೆ ಬಂತು ಹೇಗೆ ಎಂಬುದಾಗಿ ನೋಡ್ತಾ ಇರುವಂತೆ ಮಾತಾಪಿತೃಗಳು ನಮಸ್ಕಾರ ಮಾಡಿ ವಿಶ್ವಾಮಿತ್ರ ಎಂದು ಹೊರಟಿದ್ದಾರೆ. ಏಕ ಪ್ರಕಾರ ಅವರನ್ನು ಕರೆದೊಯ್ದು ಅತಿ ದಿವ್ಯವಾಗಿರತಕ್ಕಂಥ ಸರಯೂ ಗಂಗಾ ಸಂಗಮದಲ್ಲಿ ಮಂಗಲ ಸ್ನಾನವನ್ನು ಮಾಡಿಸಿ ವಿಶ್ರಾಂತಿ ಪಡೆದಿದ್ದಾರೆ.

ಸ್ವಾಮಿಯನ್ನು ಸ್ಮರಿಸುತ್ತಾ ಅತಿ ವೇಗದಿಂದ ಬರ್ತಾ ಇದ್ದಾರೆ. ಮುಂದೆ ಕರೆದೊಯ್ದಿದ್ದಾರೆ ಆ ದಿವ್ಯವಾಗಿರತಕ್ಕಂಥ ಸಿದ್ಧಾಶ್ರಮಕ್ಕೆ. ಯಜ್ಞಕಾರಿ ಉಪಕ್ರಮವಾಗಿದೆ. ದುರಾತ್ಮರಾಗಿರತಕ್ಕಂತಹ ಸುಬಾಹು ಮಾರೀಚರು ದಿವ್ಯ ಯಜ್ಞವನ್ನು ಕರೆಸ್ತಾ ಇರುವಂತೆ ರಘುರಾಮಚಂದ್ರನ ಮಹೋಗ್ರ ಬಾಣಕ್ಕೆ ಸುಬಾಹು ಬಲಿಯಾಗಿದ್ದಾನೆ. ಮಾರೀಚನನ್ನು ಕೊಲ್ಲದೆ

ಮಾರೀಚನ ಕೊಂದ್ರೆ ಏನು ಆತಂಕವಿತ್ತು ಅಂದ್ರೆ, ಈ ಮಾರೀಚನು ಋಷಿ ವೇಷ ಹಾಕೊಂಡು ಬಂದಿತ್ತ. ರಾಮದೇವರು ಎಂಥ ಉದಾರರು ಅಂದ್ರೆ, ನಿಜವಾದ ಭಕ್ತರನ್ನು ಉದ್ಧಾರ ಮಾಡ್ತಾರೆ, ಈ ಭಕ್ತರ ವೇಷ ಹಾಕೊಂಡು ಯಾರು ಬಂದರೂ ಕೂಡ ಅವರನ್ನು ಕಾಪಾಡ್ತಾರೆ. ಯಾಕೆ, ಒಂದಲ್ಲ ಒಂದು ದಿನ ವೇಷ ಹಾಕಿದರೂ ಒಂದಲ್ಲ ಒಂದು ದಿನ ಇವನಿಗೆ ಭಕ್ತಿ ಆವೇಶ ಬರಬಹುದು ಅಂತ ತಿಳಿದು ಅನುಗ್ರಹ ಮಾಡ್ತಾರಂತೆ. ನಮ್ಮಲ್ಲಿ ದೊಡ್ಡವರೊಂದು ಪರಂಪರೆಯ ಕಥೆ ಹೇಳ್ತಾರೆ, ಅಧ್ಯಾತ್ಮ ವಿಚಾರ ನಟನೆ ಮಾಡಿದರೂ ಪ್ರಯೋಜನ ಉಂಟು. ಮಹಾರಾಜರ ಅರಮನೆಯ ಹಿಂದೆ ಒಂದು ಮಾವಿನ ತೋಟ, ಆ ತೋಟದೊಳಗೆ ನಾಲ್ಕು ಹಣ್ಣು ಕದ್ದುಕೊಳ್ಬೇಕು ಅಂತ ಒಬ್ಬ ಕಳ್ಳ ಒಳಕ್ಕೆ ನುಗ್ಗುತ್ತಾನೆ. ರಾಜಭಟರು ನೋಡಿದರು, ಯಾರೋ ಕಳ್ಳರು ನುಗ್ಗಿದ್ರು ಅಂತ ಓಡಿ ಬರುವಾಗ ಉಳಿದವರು ಓಡಿದರು, ಒಬ್ಬ ಮಾತ್ರ ಅಲ್ಲಿದ್ದಾನೆ. ಈಗ ಖಂಡಿತ ಇವರು ನನ್ನ ಹಿಡಿಯುತ್ತಾರೆ, ಏನು ಮಾಡಲಿ ಅಂತ ಏನೂ ತೋಚದೆ ತನ್ನ ಉಟ್ಟ ಬಟ್ಟೆಯನ್ನೆಲ್ಲ ಕಿತ್ತು ಬಿಸುಟು ಆ ಬಟ್ಟೆಯಲ್ಲಿ ಒಂದೊಂದು ಹರಿದು ಕೌಪೀನು ಮಾಡಿಕೊಂಡು ಉಟ್ಟುಕೊಂಡು ಅಲ್ಲೇ ಬಿದ್ದಂಥ ಭಸ್ಮವನ್ನು ಬೂದಿಯನ್ನು ಎಲ್ಲೆಲ್ಲಿ ಹಚ್ಚಿಕೊಳ್ಳೋದು ಅಂತ ಗೊತ್ತಾಗದೆ ಮೈಗೆಲ್ಲ ಮೆತ್ತಿಕೊಂಡು, ಕಣ್ಣು ಬಿಡ್ಲಿಕ್ಕೆ ಭಯವಾಗುತ್ತಾ ಅಂದರೆ ಕಣ್ಣು ಮುಚ್ಚಿಕೊಂಡು ಓಡಿ ಹೋಗಲಿಕ್ಕೆ ಮಾರ್ಗವಿಲ್ಲವಾದ್ರಿಂದ ಮರದಡಿಯಲ್ಲಿ ಸುಮ್ಮನೆ ಕೂತ್ಬಿಟ್ಟ. ಆ ರಾಜಭಟರು ಬಂದು ನೋಡ್ತಾರೆ, ಕಳ್ಳ ಸಿಗಲಿಲ್ಲ, ಒಬ್ಬ ಸ್ವಾಮಿಗಳು ಕೂತಿದ್ದಾರೆ. ಇಂಥ ಮಹತ್ವದ ದರ್ಶನ ಆಗಬೇಕಾದ್ರೆ ಯಾವ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೇನೋ ಎಂಬುದಾಗಿ ಆ ರಾಜಭಟರಲ್ಲಿ ಪ್ರಮುಖನು ಸೈನಿಕರನ್ನು ಕರೆದು ಹೇಳಿದ, ಸ್ವಾಮಿಗಳು ಕೂತಿದ್ದಾರೆ, ಹೋಗಿ ನಾಲ್ಕು ಮಾವಿನನ್ನು ತಗೊಂಡು ಬಾ. ಈ ಕಳ್ಳ ಅದಕ್ಕೆ ಒಳಗೆ ಬಂದವ, ನಾಲ್ಕು ತಗೊಂಡು ಬಾ ಅಂದರೆ ಆ ಸೈನಿಕರು 41 ಹಣ್ಣು ತಂದು ಮುಂದಕ್ಕಿಟ್ಟಾಗ ಇವನಿಗೆ ಕಣ್ಣು ಬಿಡಲಿಕ್ಕೆ ಭಯವಾಗ್ತದೆ. ಎಲ್ಲಿಯಾದರೂ ಕಣ್ಣು ಬಿಟ್ಟರೆ ಮಾತಾಡಿಸಿದರೆ ನಾನು ಕಳ್ಳ ಅಂತ ಪ್ರಕಟವಾದ್ರೆ ಎಂಬುದಾಗಿ ಹಣ್ಣಿನ ಕಡೆ ನೋಡದೆ ಕಣ್ಣು ಮುಚ್ಚಿ ಸುಮ್ಮನೆ ಕೂತಾಗ ಆ ರಾಜಭಟರಲ್ಲಿ ಪ್ರಮುಖ ಹೇಳಿದಂತೆ, ಸ್ವಾಮಿಗಳಿಗೆ ನಿರ್ವಿಕಲ್ಪ ಸಮಾಧಿ ಎತ್ತುಬಿಟ್ಟಿದೆಯಪ್ಪ, ಪ್ರಾಪಂಚಿಕ ವಿಷಯ ಅವರಿಗೆ ಬೇಕಾದ್ದಿಲ್ಲ, ಮಹಾವೈರಾಗ್ಯ ಮೂರ್ತಿಗಳು, ಈಗಲೇ ಹೋಗಿ ಮಹಾರಾಜರಿಗೆ ಹೇಳಬೇಕು ಅಂತ ತಿಳಿಸಿದರು. ರಾಜರು ಸಕಲ ಪರಿವಾರದೊಂದಿಗೆ ಮಂಗಳ ವಾದ್ಯದೊಂದಿಗೆ ಸ್ವಾಮಿಗಳ ಪಾದಪೂಜೆ ಮಾಡೋಣ ಅಂತ ಬಂದೇ ಬಿಟ್ರು. ಬಂದು ನಮಸ್ಕಾರ ಮಾಡಿ, ಓ ಮಹಾತ್ಮರೇ, ನಿಮ್ಮ ಪಾದ ಧೂಳಿನಿಂದ ನನ್ನ ಅರಮನೆ ನನ್ನ ಉಪವನ ಎಲ್ಲ ಪವಿತ್ರವಾಗಿದೆ, ನೀವು ಎಲ್ಲಿಂದ ಮೂಡಿ ಬಂದು ಅನುಗ್ರಹ ಮಾಡಿದ್ದೀರಿ, ಬಂದವರು ಹೇಗೂ ಇದ್ದೀರಿ, ಈ ವರ್ಷ ನಮ್ಮಲ್ಲೇ ಚಾತುರ್ಮಾಸ್ಯ ಮಾಡಿ ಹೋಗಬೇಕು ಅಂತ ಕೈ ಮುಗಿದಾಗ ಈ ಕಳ್ಳನಿ ಕಾಣಿಸ್ತಂತೆ. ಸನ್ಯಾಸಿಗಳು ವೇಷ ಹಾಕಿದ್ದಕ್ಕೆ ರಾಜಮಹಾರಾಜರು ನನಗೆ ನಮಸ್ಕಾರ ಮಾಡ್ತಾರಾದರೆ, ನಾನು ನಿಜವಾದ ಸನ್ಯಾಸಿ ಆಗಿದ್ದರೆ. ಈ ಚಿಂತನೆಯಿಂದ ಅವನಿಗೆ ವೈರಾಗ್ಯ ಬಂದು ಹೊರಟು ಹೋದ. ಈ ಕಥೆಯ ಅರ್ಥ ಏನು ಗೊತ್ತೇ? ನಮಗೊಂದೇ ಸಲ ಭಕ್ತಿ ಬರ್ತದೆ ಅಂತಲ್ಲ, ದೇವರ ಭಕ್ತರ ವೇಷ ಹಾಕಿದರೂ ಪರಮಾತ್ಮ ಕಾಪಾಡ್ತಾನೆ. ಆ ಮಾರೀಚನ ತಪ್ಪನ್ನು ಕ್ಷಮಿಸಿ ಆ ಭಕ್ತರ ವೇಷ ಹಾಕಿದ್ದಕ್ಕಾಗಿ ಅವನ ಕೊಲ್ಲದೇ ಬಿಟ್ಟನಂತೆ. ಯಜ್ಞ ಪೂರ್ಣವಾಗಿ ವೈಭವದಿಂದ ನಡೆದಿದೆ, ಆಗಲೇ ಮಿಥಿಲಾನಗರದಿಂದ ಬಂದ ಆಮಂತ್ರಣದಂತೆ ರಾಮ ಲಕ್ಷ್ಮಣ ಹೊರಡಪ್ಪ ನಡೆ ಮಾತು.

ಮಿಥಿಲೆಯಿಂದ ಜನಕರಾಜನ ಆಮಂತ್ರಣ ಬಂದಿದೆ ಯಜ್ಞ ಕಾರ್ಯಕ್ಕೆ ನಡಿ ಎಂಬುದಾಗಿ ಕರೆದುಕೊಂಡು ಬರ್ತಾ ಇದ್ದಾರೆ. ಅನೇಕಾನೇಕ ಪುಣ್ಯ ಸ್ಥಳಗಳ ಪರಿಚಯ ಮಾಡ್ತಾ ಮುಂದಕ್ಕೆ ಬರ್ತಾ ಇರತಕ್ಕಂಥ ಕಾಲ

ಗೌತಮ ಸತಿ ಅಹಲ್ಯೆ ಶಾಪಗ್ರಸ್ತಳಾಗಿ ಕಲ್ಲಾಗಿ ಬಿದ್ದಿದ್ದಳು. ರಾಮನ ದಿವ್ಯ ಪದತಾನೆ ಸೋಕಿದ ಕ್ಷಣವೇ ಪಾಲ್ಬಿಳಿಯ ನಾರುಡಿಯ ನೋಂಪೆಗೆ ನೋಂತ ಮಂಜು ಮಾಂಗಲ್ಯದಿಂ. ಶ್ರೀರಾಮನಿಗೆ ಪತಿತ ಪಾವನ ಅನ್ನತಕ್ಕಂಥ ದಿವ್ಯನಾಮವೇ ಪ್ರಾಪ್ತಿಯಾಯ್ತಂತೆ. ಈ ಕಾರಣದಿಂದ ಕಲ್ಲಾಗಿ ಬಿದ್ದ ಅಹಲ್ಯನ ಪಾದ ಸ್ಪರ್ಶ ಮಾಡುತ್ತಲೇ ಆ ಶಾಪ ಕಳೆದುಕೊಂಡು ನಿಂತಹ ಗುರುಪತ್ನಿಗೆ ನಮಸ್ಕಾರ ಮಾಡುವಾಗ

ಪ್ರತ್ಯಕ್ಷ ನೋಡ್ತಾ ಇದ್ದಾರೆ ಶ್ರೀರಾಮಚಂದ್ರನನ್ನು. ಇವ ಪರಮಾತ್ಮ ಮನುಷ್ಯವೇಷದಿಂದ ಬಂದಿರತಕ್ಕಂಥ ಇದನ್ನು ತಿಳಿದು ತನ್ನ ಸತಿಯನ್ನು ಉದ್ಧಾರ ಮಾಡಿದ ರಘುರಾಮಚಂದ್ರನನ್ನು ಕುಳ್ಳಿರಿಸಿ ವಿಧಿವತ್ತಾಗಿ ಪೂಜಿಸಿ ಆ ಗೌತಮ ಪುತ್ರರಾದ ಶತಾನಂದರೇ ತಾನು ಮುಂದಕ್ಕೆ ಹೋಗಿದ್ದಾರೆ ಪುರೋಹಿತರೆನಿಸಿ ಜನಕನಿಗೆ ಆ ವೈಭವದಿಂದ ನೇರವಾಗಿ ಮಿಥಿಲೆಯ ಕಡೆಗೆ ತಾನೇ ನಡೆದಿದ್ದಾರೆ. ತತಃ ಪ್ರಾಗುತ್ತರಾಂಗತ್ವಾ ಮಿಥಿಲೆಯ ಕಡೆ ಲಕ್ಷ್ಯವಿಟ್ಟು ಕರತರ್ತಾ ಇದ್ದಾನೆ ರಘುರಾಮಚಂದ್ರನನ್ನು. ಸೀತಾರಾಮಚಂದ್ರ ಮಹಾಸ್ವಾಮಿ ಮಹಾತ್ಮರಾದಂಥ ವಿಶ್ವಾಮಿತ್ರರು ರಾಮಲಕ್ಷ್ಮಣಂದೊಡಗೂಡಿತಾನೆ ಪುನಃ ಪ್ರವೇಶ ಮಾಡುವಾಗ ಜನಕರಾಜನೇ ಬಂದು ಸ್ವಾಗತಿಸುತ್ತಾನೆ. ಸ್ವಾಗ

ವೈಭವದಿಂದ ರಾಮಲಕ್ಷ್ಮಣರು ಸ್ವಾಗತಿಸಿಕೊಂಡು ಸಭೆಗೆ ಕರೆದೊಂದು ಉತ್ತಮ ಆಸನದಲ್ಲಿ ಕುಳ್ಳಿರಿಸಿದರೆ ಆ ಋಷಿಮುನಿಗಳು ಕುಳಿತಂತಹ ವೇದಿಕೆಯಲ್ಲಿ ಕುಳಿತಿದ್ದಾನಂತೆ ಶ್ರೀರಾಮಚಂದ್ರ. ಬಳಿಯಲ್ಲಿದ್ದಾನ ಲಕ್ಷ್ಮಣ. ಇವರನ್ನು ನೋಡುವುದೇ ಆ ಮಿಥಿಲಾ ಜನರಿಗೆ ದೊಡ್ಡ ಹಬ್ಬವೆನಿಸಿದೆ. ಇಡೀ ನಗರವೇ ಅಲಂಕರಿಸಲ್ಪಟ್ಟಿದೆ. ಆ ತುಂಬಿದ ಸಭೆಯಲ್ಲಿ ಸೀತಾದೇವಿಯನ್ನು ವಿಕ್ರಮ ಶುಲ್ಕವಿತ್ತು ವಿವಾಹ ಮಾಡಿಕೊಳ್ಳುವ ನಿಯಮದಂತೆ ದಿವ್ಯಾಲಂಕಾರಯುಕ್ತಳಾದಂಥ ಜಗನ್ಮಾತೆಯನ್ನ ಸಭೆಗೆ ಕರೆತರುತ್ತಾರೆ. ಆದಿಮಾಯಾ ಮಹಿಮೆಯನು ಸಾಕ್ಷಾತ್ ಲಕ್ಷ್ಮಿ ಯಾಕೆ ಸೀತೆ.

ಆ ಲೋಕ ಮಾತೆಯನ್ನು ಅಲಂಕಾರ ಮಾಡ್ತಾ ಸಭೆ ಕರೆತನ್ನು ಕುಳ್ಳಿರಿಸಿದ್ದಾರೆ. ಆ ಲಕ್ಷ್ಮಿಯೇ ಸಾಕ್ಷಾತ್ ಮನ್ಮಥನಿಗೆ ತಾಯಿ. ಆಕೆಯ ಸೌಂದರ್ಯವನ್ನ ವರ್ಣನೆ ಮಾಡ್ತಾರೆ ಜ್ಞಾನಿಗಳು.

ಈ ದಿವ್ಯಾಲಂಕಾರವನ್ನು ನೋಡ್ತಾ ಇಡೀ ಸಭೆ ಬೆರಗಾಯ ಕೂತಿದೆ. ರಾಜಾದ ರಾಜರು ಕೂತ ಸಭೆಗೆ ಆಗಮಿಸಿದಂತಹ ಕುಶಧ್ವಜ ಹೇಳ್ತಾನೆ, ನೆರದ ಪೃಥ್ವೀಶ್ವರರಲಿ. ಬಳಿಗೆ ಬಂದು ಜನಕರಾಜನ ತಮ್ಮ ಕುಶಧ್ವಜ ಸೀತಾದೇವಿಗೆ ಹೇಳ್ತಾನೆ,

5000 ಮಂದಿ ಯೋಧರು ತಳ್ಳಿಕೊಂಡು ತಂದಿಟ್ಟಂತಹ ಶಿವಶಕ್ತಿಯುಕ್ತವಾದ ಧನಸ್ಸನ್ನು ಯಾರು ಎತ್ತಿಯದಕ್ಕೆ ಹೆದೆಯೇರಿಸುತ್ತಾರೋ ಅಂಥವರಿಗೆ ಈ ಮಂದಾರ ಪುಷ್ಪಮಾಲೆಯನ್ನು ಹಾಕೆಂಬುದಾಗಿ ಸೀತೆಯ ಕೈಯಲ್ಲಿ ಕೊಟ್ಟಾಗ ರಾಜಾದ ರಾಜರು ನೋಡ್ತಾ ಇದ್ದಾರೆ. ಆ ಧನುಸ್ಸನ್ನ ತಾನೇ ಎತ್ತಬೇಕು ಅಂತ ಮುಂದಕ್ಕೆ ಬರ್ತಾರೆ. ಶಿವಶಕ್ತಿಯಿಂದ ಯುಕ್ತವಾದ ಧನುಸ್ಸನ್ನು ಯಾರು ತರಿಸೋರು? ಲಾಳ

ಒಬ್ಬೊಬ್ಬ ರಾಜರು ಸೋತ್ ಸೋತ್ ಹಿಂದಕ್ಕೆ ಬರ್ತಾ ಇದ್ದಾರೆ. ಧನುಸ್ಸನ್ನು ತಿಳ ಮಾತ್ರ ಕದಲಿಸಲಿಕ್ಕಾಗೋದಿಲ್ಲ. ರಾಜಸಭೆಯದು ಗೆದ್ದು ಬಂದ್ರೆ ಏನು ಸ್ವಾಗತವೋ, ಸೋತ್ ಹೋದ್ರಂತ ಅವಮಾನ ನಿಂದೆ. ಆ ಸೋತು ಹಿಂದಕ್ಕೆ ಹೋಗುವ ರಾಜರನ್ನ ಅರಮನೆಯಲ್ಲಿ ಉಂಡು ತಿಂದು ಬೆಳೆದಂತ ಕೊಬ್ಬಿದ ತುಂಟಿಯರು, ಅವಿವಾಹಿತೆಯರು, ದಾಸಿಯರಿದ್ದಾರೆ, ಅವರು ಬಿಡ್ತಾರೋ? ನಗನಗತ ಹತ್ತಿರಕ್ಕೆ ಬಂದರು. ಆ ರಾಜ ಆದರಾದರೂ ಸೋತು ಹೋಗುವ ಕಂಡು ಕರ ಕರದು ಕಡು ಚಪಾಲೆಯ

ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಹತ್ತಲಿಕ್ಕೆ ಒಂದಾಗ್ತಾರಂತೆ. ಒಬ್ಬಳು ತನ್ನ ಸೆರಗಿನಿಂದ ಗಾಳಿ ಹಾಕ್ತಾಳೆ, ಇನ್ನೊಬ್ಬಳು ಕುಡಿಯಲಿಕ್ಕೆ ತಣ್ಣೀರು ತಂದು ಕೊಡ್ತಾಳೆ, ಮತ್ತೊಬ್ಬಳು ಮಹಾರಾಜರೇ ಬಳಲಿದರೆ ಸೀತೆ ನಿಮಗೆ ಒಲಿದಿಲ್ಲವೇ, ಧನುಸ್ಸು ಎತ್ತಲಿಕ್ಕಾಗಲಿಲ್ವೇ, ಮತ್ತೊಬ್ಬ ಆಕೆ ಬಂದು ಹೇಳ್ತಾ ಇದ್ದಾಳೆ ನೋಡೆ ಸೀತೆ ಗಂಡನಾಗ್ಲಿಕ್ಕೆ ಬಂದವ, ಇವನ ಮುಖ ನೋಡು, ಮೂಗು ನೋಡು, ಮೀಸ ನೋಡು, ತಲೆ ಕೂದಲು ನೋಡು ಅಂತ ಘಳ್ಳನೆ ನಗುವಾಗ ಆ ರಾಜರು ನಾಚಿದ್ರಂತೆ, ನುಗ್ಗಾದ್ರಂತೆ ಕೆಲವರು. ಒಬ್ಬ ಆಕೆ ಬಂದು ಸೋತು ಹೋಗುವ ರಾಜನಿಗೆ ಹೇಳ್ತಾಳೆ, ಮಹಾರಾಜರೇ ಸೀತೆ ಸಿಗಲಿಲ್ಲ ಅಂತ ನಿಮ್ಗೆ ಬಹಳ ಬೇಸರವೇನು? ಲೋಕದಲ್ಲೊಂದು ನೀತಿ ನ್ಯಾಯ ಇದೆ, ಪ್ರೀತಿಸಿದ ಹೆಣ್ಣು ಸಿಗದಿದ್ರೆ ಸಿಕ್ಕ ಹೆಣ್ಣನ್ನೇ ಪ್ರೀತಿಸಬೇಕು ಅಂತ ಒಂದು ನ್ಯಾಯ. ಆದ್ರಿಂದ ನಿಮಗೆ ಸೀತೆ ಸಿಗಲಿಲ್ಲ ಅಂತ ದುಃಖ ಮಾಡಬೇಡಿ, ದಾಸಿಯರಾದ ನಮ್ಮಲ್ಲಿ ಯಾರಾದೀತಿ ಹೇಳಿ ಅಂದಾಗ ನಾಚಿಕೆ ಆಯ್ತು ರಾಜನಿಗೆ. ಅವರು ನಾಚಿ ಆಚೆಗೆ ಹೋಗ್ತಾ ಇರತಕ್ಕಂಥ ಕಾಲ, ಇಡೀ ಸಭೆ ಘೊಳ್ಳಲು ನಗ್ತಾ ಇರುವಾಗ ಇದ್ದಕ್ಕಿದ್ದಂತೆ ಸಭೆಗೆ ಗರ ಹೊಡೆದಂತಾಯಿತು ಏಕ ಪ್ರಕಾರ. ಯಾಕಂದ್ರೆ ಜಗತ್ತಿನ ಎಲ್ಲ ಸುವಸ್ತುಗಳು ತನಗೆ ಸೇರಬೇಕು ಅಂತ ಇಚ್ಛೆ ಮಾಡುವ ಭುವನದಲ್ಲಣ ದಶಕಂಠ ರಾವಣ ಸಭಾ ಪ್ರವೇಶ ಮಾಡ್ತಾನೆ. ಒಳ ಕಾಲಿಟ್ಟನೋ ಒಬ್ಬನೇ ಬಂದಿದ್ದಾನೋ ಗಂಡ

వంశతానే కెడుతల్లా. వరదవెత్తలు, గలమయ జీవన విదెత్తలు, ధ్యానవెత్తలు, జనిత కోపద్వేషి ఎత్తలు, ఎముదాగి జన కళుతకంతహ కాల, ಎಲ್ಲರೂ ನಿಂದೆ ಮಾಡಿದಂತ ದಾಸಿವರೆಗೂ ಭಯದಿಂದ ನಡುಗುತ್ತಾ ದೂರ ಹೋಗಿ ನಿಂತಿದೆ. ರಾವಣ ಬಂದ ಅಂತ ಎಲ್ಲರೂ ಹೆದರುತ್ತಾ ಇದ್ದಾರೆ. ನೇರವಾಗಿ ಬಂದಂತಹ ರಾವಣ ನೋಡ್ತಾ ಇದ್ದಾನೆ ಮೊದಲು ಸೀತಾದೇವಿಯನ್ನು. ಆ ದಾಸಿಯರನ್ನು ಅಗಿದು ಹಕ್ಷಿಗಳು, ಮರಿಮೀನುಗಳು, ವಿಕಸಿತ ವದನ ಕಂಡಾಳಿಗಳು, ಕುಂತಳ ಚಳದ ಭೂರಿ ಭ್ರಮರ ವಿಭ್ರಮದ ಯುಗ ಪಯೋದರ ಚಕ್ರವಾಕವು ನಗೆಯ ಲಾವಣ್ಯಾಂಬುರಸ ದುಬ್ಬುಗಳ ಬೊಬ್ಬುಡಿಕೆಗಳ ಕಾಂತಾ ಸರಸಿ ರಂಜಿಸಿತು. ಇದು ಸ್ತ್ರೀಯರನ್ನು ದೊಡ್ಡ ಸರೋವರ ಎಂಬುದಾಗಿ, ಮಜ್ಜಾನೆಯಂತೆ ಇದರ ಹೊಕ್ಕು ಇದನ್ನು ಕಲಕುತ್ತೇನೆ ಎಂಬುದಾಗಿ ನೇರವಾಗಿ ಬರ್ತಾನೆ ಧನುಸ್ಸಿನ ಬಳಿ.

ಧನುಸ್ಸಿ ಕೈ ಕೊಡ್ತಾ. ಭಲೆ ಯಾರ ಕೈಗೆ ಹೋಗಿದೆ ಧನಸ್ಸು ಉಳ್ಕೊಂಡಿದೆ? ನಮಗುಪಕರಿಸಿದು ನೋಡಿದ್ರೆ ರಾಕ್ಷಸವರ್ಗ, ಇದು ಶಿವನ ಧನಸ್ಸು.

ಆರಿಸಿದ್ದೋಳುಗಳಂತ ಅಣೆ ಹೊಯ್ದುಕೊಂಡು ಜಗಜ್ಜಟ್ಟಿದ ಎತ್ತುತ್ತೇನೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ ಧನುಸ್ಸನ್ನ. ಮೇಲಕ್ಕೆತ್ತಿದ ಇನ್ನೇನು ಎಳೆಯಬೇಕು ಹೆದೆಯನ್ನಂಬಾಗ ಆದಿಮಾಯೇ ಮೋಹದಲ್ಲಿ ಕೆಡದಳೋ ಈ ಮೂರ್ಖನನ್ನ. ಕೈಯಿಂದ ಧನುಸ್ಸು ನಿಮಿರಿ ರಾವಣನ ಎದೆಗೆ ಅಪ್ಪಳಿಸಲ್ಪಟ್ಟು ಬುಡಕಡೆದ ಮರದಂತೆ ಧೋಪ್ಪನೆ ಬಿದ್ದಿದ್ದ ನೆಲಕ್ಕೆ. ಅರೇನಾಗೇಯ ಎಲ್ಲೋ ಅಡಗಿದ ದಾಸಿಯರು ನಗಬೇಕು ಅಂತ ಕಾಣಿಸ್ತದೆ, ಆದ್ರೆ ರಾವಣ ಇನ್ನೂ ಸತ್ತಿಲ್ಲ. ಅದ್ರ ಭಯ ನಡುಗಿ ನಿಂತಿದ್ದಾರೆ. ರಾವಣ ಎದ್ದು ಮೈ ಕೊಡಹಿ ನಳಿನ ಭವ ಶಂಕರನು ಒಲಿದುಕೊಟ್ಟ ಅಮೃತ ಕಲಶ ಅಲ್ಲದಿದ್ರೆ ಆಗಲೇ ಸಾಯ್ತಿದ್ದನಂತೆ. ಹತ್ತು ಬಾಯಲ್ಲಿ ಮತ್ತೆ ನೆತ್ತರು ಹೊರಹೊಮ್ಮುತ್ತಾ ಇದೆ. ಎದ್ದು ನಿಂತು ಮೈ ಕೊಡಹಿ ರಾಕ್ಷಸ ಗಣಗಳಿಗೆ ಹೇಳ್ತಾನೆ, ಮೂರ್ಖರೇ ಏನು ನೋಡ್ತೀರಿ, ನಾನು ಸೋತೆ ಅಂದುಕೊಂಡ್ರೇನು, ಭುವನದಲ್ಲಣ ದಶಕಂಠನನ್ನು ಯಾರು ಸೋಲಿಸುತ್ತಾರೆ, ಮುಕ್ಕಣ್ಣನ ಧನುಸ್ಸಿದು ಒಂದು ಹೆಣ್ಣಿನ ಆಸೆಗಾಗಿ ನನ್ನ ಮನೆದೈವ ಮನದೈವನಾದ ಶಿವನ ಧನುಸ್ಸು ಮುರಿದು ಶಿವನಿಗೆ ಅಪಚಾರ ಮಾಡಲೆ ಅಂತ ಹೆಣ್ಣೇ ಬೇಡ. ಹೀಗೆ ನಿರ್ಣಯ ಮಾಡಿ ಶಿವನ ಧನುಸ್ಸನ್ನು ಶಿವಸ್ವರೂಪ ಅಂತೇಳಿದು ಅಪ್ಪಿಕೊಂಡು ಭಕ್ತಿ ಪರವಶತೆಯಿಂದ ಬಿದ್ದನೇ ಹೊರತು ನಾನು ಸೋತವನಲ್ಲ ಅಂದ. ಅಲ್ಲ ಅಂತ ಯಾರು ಹೇಳೋದು, ರಾವಣ ಹೇಳಿದ್ದನ್ನು ಹೌದು ಅನ್ಬೇಕು, ಅಂಥವರೇ ಅವನ ಜೊತೆಗಿರ್ತಕ್ಕಂಥವ್ರು. ಆದರೆ ಒಳಗೊಳಗೆ ರಾವಣ ಅಂದುಕೊಂಡ, ಹೇ ಸೀತೆ ನಿನ್ನನ್ನು ಗೆದ್ದುಕೊಂಡು ಹೋಗ್ಲಿಕ್ಕಾಗಲಿಲ್ಲ, ಸಂದರ್ಭ ಬಂದಾಗ ಕದ್ದುಕೊಂಡು ಹೋಗ್ತೇನೆ ಎಂಬುದಾಗಿ ಆ ಸಭಾತ್ಯಾಗ ಮಾಡಿ ಹೊರಟು ಹೋಗಿದ್ದೆ.

ರಾವಣನೇ ಸೋತು ಹೋದ ಮೇಲೆ ಈ ಮೊದಲು ಸೋತಂತ ರಾಜರಿದ್ದಾರೆ ನೋಡಿ, ಅವರೆಲ್ಲ ಬಂದು ಮುಂದೆ ಕೂತರು. ಯಾಕಂದ್ರೆ ಅಂಥವರೇ ಸೋತ ಮೇಲೆ ಮತ್ತೆ ನಮ್ಮ ಕಥೆ ಏನು ಅಂತ ಅವ್ರು ಮುಂದೆ ಕೂತರೆ ಈಗ ಯಾರು ಧನುಸ್ಸು ಎತ್ತಬೇಕು? ಆಗ ವಿಶ್ವಾಮಿತ್ರರು ರಾಮನ ನೋಡ್ತಾರೆ, ರಾಮ ಏನು ಸುಮ್ಮನೆ ಕೂತಿದ್ಯೋ ಹೇಳೋ,

0: ಮುನಿವರ ಮಧ್ಯದೊಳೆದ್ದನ ರಘುನಾಥ. ಆ ಮುನಿಗಳ ಮಧ್ಯದಲ್ಲಿ ಎದ್ದು ನಿಂತಾಗ ಸಭೆಯಲ್ಲಿ ಕುಳಿತವರು ನೋಡ್ತಾರೆ, ಸುರರಿಗೀಶ್ವರನಂತೆ ದೇವತೆಗಳೆಲ್ಲ ಇವನೇ ನಮಗೆ ದೇವರು ಅಂತ ಕೈ ಮುಗಿದ್ರು, ಅಧಿರಾಜರೆಲ್ಲ ಇವನೇ ನಮಗೆ ಅಧಿರಾಜ ಎಂಬುದಾಗಿ ಸಾಮಂತರಾಜರು ಕೈ ಮುಗಿದ್ರಂತೆ. ಮದುವೆ ಆದಂತಹ ಗೃಹಿಣಿಯರು ರಾಮನ ಮಂಗಳ ರೂಪ ಕಂಡು ಇಂಥ ಮಗುವನ್ನು ಯಾವ ತಾಯಿ ಪಡೆದಳೋ, ನಮ್ಮ ಹೊಟ್ಟೆಯಲ್ಲಿ ಇಂಥ ಮಕ್ಕಳು ಹುಟ್ಟಲಿಲ್ವಲ್ಲ ಅಂತ ಮತ್ಸರಿಸಿದ್ರಂತೆ. ಮದುವೆ ಆಗದೇ ಇರತಕ್ಕಂತಹ ತರುಣಿಯರು ರಾಮನನ್ನೇ ನೋಡ್ತಾ ನೋಡ್ತಾ ಕಣ್ಣಿಗೆ ರೆಪ್ಪೆ ಇದೆ ಅನ್ನೋದನ್ನು ಕೂಡ ಮರೆತು, ನಮ್ಮಪ್ಪ ಎಲ್ಲೆಲ್ಲೋ ನೆಂಟಸ್ತಿಗೆ ಹುಡುಕ್ತಾನಲ್ಲ, ಇಲ್ಲಿ ನೋಡಬಾರದೆ ಎಂಬುದಾಗಿ ಆ ರಾಮನ ಸೌಂದರ್ಯವನ್ನು ಮೊಗಮೊಗದು ಕುಡಿದ್ರಂತೆ ಆ ಕಣ್ಣುಗಳಂತಕ್ಕಂತಹ ಬೊಗಸೆಯಲ್ಲಿ. ಆ ದಾಸಿಯರು ನೋಡ್ತಾರೆ, ಆಹಾ ರಾಮ ಏನು ಸುಂದರ,
1: ಈತನ ಜನ ಕಜೆಗೆ ವರ ರೂಪಾತಿಶಯದಲ್ಲಿ
0: ನೋಡೆ, ಇವನೇ ನಮ್ಮ ಸೀತೆಗೆ ಹೇಳಿಸಿದ

ಇವರ ಧನುಸ್ಸು ಎತ್ತಲೇ ಎತ್ತೇ ಇರಲಿ, ಇವನೇ ನಮಗೆ ಪತಿಯಾಗಲಿಕ್ಕೆ ಯೋಗ್ಯ ನಮ್ಮ ಸೀತೆಗೆಂಬುದಾಗಿ ನೋಡುತ್ತಿರುವಂತೆ ರಘುರಾಮಚಂದ್ರಮನು ನೇರವಾಗಿ ಬಂದಿರತಕ್ಕಂಥವ. ಗುರು ಹಿರಿಯ ನಮಸ್ಕಾರ ಮಾಡಿ ಸಹಸ್ರಾರ ಬಂದು ನೋಡ್ತಾ ಇರುವಂತೆ ಆರೋಪಯಿತ್ವ ಧರ್ಮಾತ್ಮ ಮದ್ದಾನೆ ಎಳೆಯ ಕಬ್ಬಿನ ಜಲ್ಲೆಯನ್ನು ಸೆಳೆಯುವಂತೆ ಧನುಸ್ಸು ನೆತ್ತಿ ಕೈಯಲ್ಲಿ ಹಿಡಿದಿದ್ದ. ಉಭಯ ಎಂದಿತ ಸಭೆ ಜಯ ಜಯಾಕಾರ ಹೇಳ್ತಾ ಇರತಕ್ಕಂಥ ಕಾಲ ಕೈಯಲ್ಲಿ ಎತ್ತಿಕೊಂಡಿದ್ದಾನೆ. ಪಶ್ಯತಾಂ ನೃಸಹಸ್ರಾಣಾಂ ಬಹೂನಾಂ ರಘುನಂದನ, ಎಲ್ಲರೂ ನೋಡ್ತಾ ಇರುವಂತೆ. ಆರೋಪಯಿತ್ವ ಧರ್ಮಾತ್ಮ ಪೂರಯಾಮಾಸ ವೀರ್ಯವಾನ್, ಹೆದೆಯೇರಿಸಿ ಧನುಸ್ಸನ್ನು ಸೆಳೆಯುವಾಗ ತದ್ಭಭಜ್ಜ ಧರುರ್ ಮಧ್ಯೆ, ಧನುಸ್ಸಿನ ಮಧ್ಯೆ ತುಂಡಾಗಿ ಹೋಗ್ಬಿಟ್ಟಿದೆ, ಒಂದು ತುಂಡು ಕೆಳಗಿದೆ, ಒಂದು ಕೈ ಹಿಡಿದಿದ್ದ. ನೆರೆದಿದ್ದ ಸಾವಿರಾರು ಜನ ನೋಡ್ತಾ ಇರುವಂತೆ ನರ ಶ್ರೇಷ್ಠೋ ಮಹಾಯಶಃ ರಘುರಾಮಚಂದ್ರ ಮಹಾರಾಜ ಕೀ ಜೈ ಗುಣಗಾನ ಮಾಡತಕ್ಕಂಥ ಕಾಲ. ಅನಿತರೊಳು ಸಂಭ್ರಮಿತ ಸಖಿಯರ ನಡುವೆ ಸೀತೆ ತಾಂ ಕರದೊಳು ವಿಜಯ ಮಾಲಯಂ ಪಿಡಿದ ಮೋಹಿನಿಯೋ ತ್ರೈಭುವನ ರಥಿಯೋ ವೈಯಾರ ಸುಂದರಿಯೋ ಮೇಂತು ಹಿನಗಿರಿ ಶಿವ ಶಿರದ ಮಾನಸ ಸರೋವರದಿ ಸಂಭವಿಸಿ ವನದೇವಿಯರ ಸೇವೆಯೊಳ್ ಸಂದು ಮುಂಬರಿದು ಸಾಗರವನಪ್ಪುವ ತವ ಕದಿಂ ಪ್ರವಹಿಪ ಜಾಹ್ನವಿಯ ಹೊನಲೋ ಹೇಳಂಬಿನಂ ಹರಿದು ಬಂದಳು ರಾಮ ಮನ್ನತ ಶರಧಿಯ ತಟಿಗೆ. ಪೊಣ್ಮುತಿರೆ ಸುಖ ರಸದ ಮಧುರ ಮಂಗಳ ಗೀತೆ ವಾದ್ಯ ವೈವಿಧ್ಯ ವಿದ್ಯಾಶ್ರುತಿಯ ನಂಪಿಂದೆ. ಸೀತಾದೇವಿ ನೇರವಾಗಿ ಹೀಗೆ ಬಂದು ಮಾಲೆಯನ್ನು ಕೈಲೆತ್ತುವಾಗ ಪುರುಷೋತ್ತಮ ನಿಂತಿದ್ದಾನೆ ಶ್ರೀರಾಮಚಂದ್ರ. ಇಲ್ಲಿ ಬಹಳ ವಿನೋದವಾಗಿ ವರ್ಣನೆ ಮಾಡಿದ್ದಾರೆ. ಶ್ರೀರಾಮಚಂದ್ರ ಸೀತೆಗಿಂತ ಕೊಂಚ ಉದ್ದ, ಸೀತಾದೇವಿ ಸ್ವಲ್ಪ ಗೆಡ್ಡುಗೆದ್ದಳು, ತುದಿಗಾಲಿಂದ ಆ ಮಾಲೆ ಹಾಕಬೇಕಾಯ್ತಂತೆ. ರಾಮಚಂದ್ರನ ಶಿರಸ್ಸು ಬಗ್ಗಲಿಲ್ಲ ತಗ್ಗಲಿಲ್ಲ. ಸರ್ವೋತ್ತಮ ಪುರುಷೋತ್ತಮನವ, ಜಗತ್ತಿನಲ್ಲಿ ಯಾರಿಗೂ ತಲೆಬಾಗತಕ್ಕಂಥವನಲ್ಲ, ಇಡೀ ಜಗತ್ತವನಿಗೆ ತಲೆಬಾಗುತ್ತದೆ. ಅವ ಎಂಥ ವರ, ಎಂಥ ಪ್ರವರ, ಎಂಥ ಭಾಗ್ಯಜನಕರಾಜನದ್ದು. ನಮಗೆ ಲೌಕಿಕ ವಿವಾಹಗಳು ಇಂಥ ವರರು ಗಂಡು ನೋಡ್ಲಿಕ್ಕೆ ಸಿಗೋದೇ ಇಲ್ಲ. ನೀವು ಯಾವುದೇ ಲೌಕಿಕ ಮದುವೆಯಲ್ಲಿ ನೋಡಿ, ಆ ಹೆಣ್ಣು ಮಗು ಮಾಲೆ ತಕ್ಕೊಂಡು ಬರುವಾಗ ಆ ಗಂಡು ಮೊದಲೇ ತಲೆ ತಗ್ಗಿಸಿರ್ತದೆ, ಆಮೇಲೆ ಅವಳು ಮಾಲೆ ಹಾಕ್ತಾಳೆ. ಯಾವ ಹೆಣ್ಣು ಮಾಲೆ ಹಾಕುವಾಗ ಗಂಡು ತಲೆ ತಗ್ಗಿಸ್ತದೋ ಅದರ ಅರ್ಥ ಏನು ಅಂದರೆ ಇನ್ನು ಸದ್ಯ ತಲೆ ಎತ್ತೋದಿಲ್ಲ ಅಂತ ಅರ್ಥ. ಇದು ಪ್ರಪಂಚದ ಮದುವೆ, ಆದರೆ ಪರಮಾತ್ಮ ಎಂಥವ. ಮಮ ಸತ್ಯ ಪ್ರತಿಜ್ಞಾಚ ವೀರ್ಯ

அவனிபத்திய தக்கைசி. தக்ஷணமே ವೀರವರನ ಬಳಿಗಾಗಿ ಸೀತೆ ಮಾಲೆ ಹಾಕಿದಾಗ ಪಾದಕ್ಕೆ ನಮಸ್ಕಾರ ಮಾಡುವಂತ ಮುಂದಕ್ಕೆ ತಳ್ಳುತ್ತಾರೆ. ಜನಕರಾಜ ವಿಶ್ವಾಮಿತ್ರನನ್ನು ಕರೆದು ಶೀಘ್ರಗಾಮಿಗಳಾಗಿರತಕ್ಕಂತಹ ಅಶ್ವಾಯುಗಳು ದಶರಥನ ಬಳಿ ಅಯೋಧ್ಯೆ ಕಳುಹಿಕೊಟ್ಟಿದ್ದಾರೆ. ಸೀತೆಯನ್ನ ರಾಮನ ಪಾದಕ್ಕೆ ನಮಸ್ಕಾರ ಮಾಡುವಂತ ಮುಂದಕ್ಕೆ ಕಳಿಸಿದರೆ ನಾಚ್ತಾಳೆ, ಹತ್ತಿರಕ್ಕೆ ಹೋಗೋದಿಲ್ಲ, ಪಾದ ಮುಟ್ಟಲಿಕ್ಕೆ ಅವಳಿಗೆ ನಾಚಿಕೆಯಂತೆ. ಯಾಕೆ ನಾಚಿಕೆ ಅಂದರೆ ಸೀತಾದೇವಿ ದೂರ ನಿಂತಿದ್ದಾಳೆ,

ರಾಮ ನಿನ್ನ ಪಾದ ಧೂಳು ತಗಲಿ, ಅಹಲ್ಯ ಉದ್ಧಾರವಾಗಿದ್ದಾಳೆ, ಒಂದು ಕಲ್ಲು ಹೆಣ್ಣಾಗಿದೆ. ಈಗ ನನ್ನ ಕೈಯಲ್ಲಿ ಬಳೆ ಇದೆ, ಉಂಗುಲದಲ್ಲಿದೆ ವಜ್ರ, ಬಳೆಯಲ್ಲಿದೆ ವಜ್ರ. ವಜ್ರ ಅಂದ್ರೆ ಒಂದು ಜಾತಿ ಕಲ್ಲು. ನಾನು ನಿನ್ನ ಪಾದ ಮುಟ್ಲಿಕ್ಕೆ ಹೋದ್ರೆ, ಮುಟ್ಟಿದ್ರೆ ನಿನ್ನ ಪಾದ ಧೂಳು ನನ್ನ ಕೈಯ ಬಳೆಯಲ್ಲಿ ಉಂಗುರದಲ್ಲಿರುವ ನೂರಾರು ವಜ್ರಗಳಿಗೆ ಧೂಳು ತಗಲಿದರೆ, ಒಂದೊಂದು ವಜ್ರವೆಂಬ ಕಲ್ಲು ಒಂದೊಂದು ಹೆಣ್ಣಾದರೆ, ಆ ನೂರಾರು ಹೆಣ್ಣನ್ನು ನೋಡ್ತಾ ನೋಡ್ತಾ ಆಮೇಲೆ ನನ್ನನ್ನು ನೋಡೋದೇ ಕಡಿಮೆಯಾದರೆ, ಅದಕ್ಕಿಂತ ಮುಟ್ಟೋದೇ ಬೇಡ ಅಂತ ದೂರಕ್ಕೆ ನಿಂತಳೋ ಎಂಬಂತೆ, ಶ್ರೀರಾಮಸ್ಯ ಪದಾರವಿಂದರ ರಸ ಜಾತಾ ಶಿಲಾ ಸುಂದರಿ. ಹೀಗೆ ತಿಳಿದ್ರೋ ಹಾಗೆ ನಿಂತಿದ್ದಾಳೆ. ನಿಮ್ಮ ಕುಲಕ್ಕೂ ಇನ್ನೊಂದು ಕುಲಕ್ಕೂ ಸಂಬಂಧ ಬೆಳೆದು ಬರಬೇಕು. ದಶರಥ ಮಹಾರಾಜರಿಗೆ ವರ್ತಮಾನ ಮುಟ್ಟಿ ಅತಿ ವೈಭವದಿಂದ ಆ ಗಂಡಿನ ಕಡೆಯವರು ಆಗಮಿಸಿದ್ದಾರೆ. ಗುಡಿಬಿಡಾರುಗಳು ಸಿದ್ಧವಾದವು. ಋಷಿ ಮುನಿಗಳು ಜ್ಞಾನಿಗಳು ಒಂದೆಡೆ ಸೇರಿದ್ದಾರೆ. ಮಂಗಳ ಮುಹೂರ್ತ ಸಿದ್ಧವಾಗತಕ್ಕಂತಹ ಕಾಲ. ಮಘಾಘ್ಯ ಮಹಾಬಾಹೋ ತೃತೀಯ ದಿವಸೇ ಪ್ರಭೋ ಫಲ್ಗುನ್ಯಾಮುತ್ತರೇ ರಾಜಂಸ್ತಸ್ಮಿನ್ ವೈವಾಹಿಕಂ ಕುರು. ಶತಾನಂದರು, ವಸಿಷ್ಠಾದಿಗಳು, ವಾಮದೇವರು, ಗೌತಮರೆಯಾದಿಯಾಗಿ ಪರಸ್ಪರವಾಗಿ ವಿಚಾರ ಮಾತನಾಡಿಕೊಂಡು, ಹೇ ಮಹಾಬಾಹುವೆ, ಜನಕನೇ, ಇಂದು ಮಘಾನಕ್ಷತ್ರ, ಇಂದಿನಿಂದ ಮೂರನೇ ದಿನದ ಉತ್ತರ ಫಾಲ್ಗುನಿ ನಕ್ಷತ್ರವು ವೈವಾಹಿಕ ಕಾರ್ಯಕ್ಕೆ ಯೋಗ್ಯವಾದ್ದರಿಂದ ರಾಮ ಲಕ್ಷ್ಮಣರ ಶುಭಕ್ಕಾಗಿ ಗೋಭೂ ಸುವರ್ಣಾದಿದಾನ ಮಾಡಿಸು, ಭವಿಷ್ಯದ ಸುಖಕ್ಕಾಗಿ ಆ ದೊಡ್ಡವರ ಆಶೀರ್ವಾದಕ್ಕೆ ಇದನ್ನು ಮಾಡಿಸು ಎಂಬುದಾಗಿ ತಿಳಿಯಪಡಿಸಿದ ಬಳಿಕ, ಮಧುಪರ್ಕಾರಿಗಳಿಂದ

ನೆಟ್ಟಕ್ಕಿಯಲಿ ಮಧುಮಕ್ಕಳಿಗೆ ಕನ್ಯಾವರಣವಾದವು ಗಳಿಗೆ ಬಟ್ಟಲ ಲಗ್ನದಲ್ಲಿ ಪುಣ್ಯಾಹ ರಚನೆಯಲಿ. ವಿದ್ಯುಕ್ತವಾಗಿ ವಿವಾಹದ ಸಕಲ ಸಿದ್ಧತೆಗಳು, ಕನ್ಯಾದಾನ, ಪಾಣಿಗ್ರಹಣ, ವಿವಾಹ ಹೋಮ, ಅಶ್ವಾರೋಹಣ, ಸಪ್ತಪದಿ, ಅರುಂಧತಿ ದರ್ಶನಾದಿ ವಿಧಿವತ್ತಾಗಿ ಆ ಲಕ್ಷ್ಮೀನಾರಾಯಣರಿಗೆ, ಸೀತಾರಾಮರಿಗೆ ಪ್ರಪಂಚದ ಮಹದಾದರ್ಶವನ್ನು ಕಾಣಿಸಲೋಸ್ಕರವಾಗಿ ಆ ಮಾನುಷ ರೂಪವನ್ನು ಧರಿಸಿ ಬಂದ ರಾಮಚಂದ್ರ ಸೀತೆಯೊಂದೊಡಗೂಡಿ ಸಮಕ್ಷಮ

ಶ್ವಪಾಣಿನ ಪತಿವ್ರತ ಮಹಾಭಾಗ ಛಾಯೇವಾನುಗತಾ ಸದು. ಜನಕರಾಜ ಕನ್ಯಾದಾನ ಮಾಡುವಾಗ ಜಗಜ್ಜನನೆಯಾದಂಥ ಲಕ್ಷ್ಮಿಯನ್ನ ದೇವರ ಕೋಣೆಯಲ್ಲಿ ನಿಲ್ಲಿಸಿ ದಟ್ಟವಾಗಿ ಅರಸಿನ ಕುಂಕುಮವನ್ನು ಹರಡಿ ಅದರ ಮೇಲೆ ಸೀತಾದೇವಿಯನ್ನು ನಿಲ್ಲಿಸಿ ಅವಳ ದಿವ್ಯ ಪಾದಗಳು ಕುಂಕುಮದಲ್ಲಿ ಮೂಡಿದ ಮೇಲೆ ಅವಳನ್ನು ದಾನಕ್ಕೆ ತರ್ತಾರೆ. ತಾಯೇ ಲಕ್ಷ್ಮಿ, ನಿನ್ನ ಹೀಗೆ ದಾನ ಮಾಡ್ತೇನೆ, ನಮ್ಮೆಲ್ಲ ಮುನಿಯ ಬೇಡ, ಸದಾ ನಿನ್ನ ಸನ್ನಿಧಾನ ಇಲ್ಲಿದೆ ಅಂತ ತಿಳ್ಕೊಂಡು ಇಯಂ ಸೀತಾ ಮಮ ಸುತ ಪ್ರತಿಜ್ಞಾಬದ್ಧವಾಗಿ ತನ್ನ ಕನ್ಯೆಯನ್ನ ದಾನ ಮಾಡತಕ್ಕಂಥ ಕಾಲ. ಜನಕನ ಕಣ್ಣಂಚಿನ ನೀರು ಮೂಡಿದೆ. ಸರ್ವಸಂಗ ಪರಿತ್ಯಾಗಿಯಾದ ಜನಕನಿಗೆ ಆ ಮಗಳನ್ನ ದಾನ ಮಾಡಿ ಕೊಡುವಾಗ ಇಂಥ ಕಣ್ಣೀರು ಬರುತ್ತದಾದ್ರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನೇ ಕೊಡುವಾಗ ತಂದೆ ತಾಯಿಗಳಿಗೆ ಎಷ್ಟು ದುಃಖ. ಆದರೂ ಕೂಡ ಧರ್ಮ ಕಾರ್ಯಕ್ಕಾಗಿ ಧರ್ಮ ಪ್ರಜಾಸಿದ್ಧಿರ್ಥವಾಗಿ ಮಗುವನ್ನು ದಾನ ಮಾಡ್ತಾರೆ. ಸೀತಾದೇವಿಯನ್ನು ದಾನ ಮಾಡಿದ ಬಳಿಕ ಬಳಿಯಲ್ಲಿ ಕುಳ್ಳಿರಿಸಿ ಮಗಳನ್ನು ಮುದ್ದಿಸಿ ಒಪ್ಪಿಸಿಕೊಡ್ತಕ್ಕಂಥ ಕಾಲದಲ್ಲಿ ಉಪದೇಶ ಮಾಡ್ತಾನೆ ಮಗಳಿ, ನೀನು ಎಲ್ಲವನ್ನು ತಿಳಿದವಳು,

कन्याम धनं बहु गवां शत सहस्राणि बहूनि मिथिलेश्वर अपार संपत्तन्न दानमाय कोट्टु ಮಂಗಳ ಮುಹೂರ್ತದಲ್ಲಿ ದಂಪತಿಗಳನ್ನು ಕಳುಹಿಕೊಡುವಾಗ ಮನಸ್ಸಿಗತಿ ದುಃಖವಾಗ್ತದೆ. ಆದರೂ ಅನಿವಾರ್ಯವಾದ ಕಾರ್ಯ, ಲೋಕಹಿತಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯ ನಡೆಯಬೇಕು ಅಂತ ಬೀಳ್ಕೊಡ್ತಾರೆ. ಮಾರ್ಗದಲ್ಲಿ ಭಾರ್ಗವರಾಮರನ್ನು ಒಲಿಸಿ ಮಂಗಳ ಮುಹೂರ್ತದಲ್ಲಿ ಅಯೋಧ್ಯ ಪ್ರವೇಶ ಮಾಡುವಾಗ ಕರಕರೆದು ಗೌರವಿಸ್ತಾರಂತೆ ರಾಮ.

ಒಬ್ಬ ರಾಮನನ್ನ ಇಷ್ಟು ಹೆಸರಿಂದ ಕರೆಯುತ್ತಾರೆ. ರಾಮ ಅಂತ ಕರೆಯೋದು ಯಾರು? ಇನ್ಯಾರಿಗ ಅಧಿಕಾರ ಇಲ್ಲ, ದಶರಥ ಮಾತ್ರ ಹಾಗೆ ಕರೀತಾರೆ. ರಾಮಭದ್ರ ಅಂತ ಕರೆಯತಕ್ಕಂಥಳು ಕೌಸಲ್ಯ, ರಾಮಚಂದ್ರ ಅಂತ ಕರೆಯತಕ್ಕಂಥಳು ಕೈಕೆ. ವೇಧಸೇ ಸೃಷ್ಟಿಯಾದಿಗಳೇ ಕಾರಣ ಅಂತ ಋಷಿಮುನಿಗಳು ಕರೀತಾರೆ. ರಘುನಾಥ ವಸಿಷ್ಠರು ಮಾತ್ರ ಹಾಗೆ ಕರೆಯೋದು, ನಾಥ ಸೀತಾದೇವಿ ಮಾತ್ರ ಹಾಗೆ ಕರೀತಾಳೆ. ಸೀತಾಪತೆ ಹೀಗೆ ಕರೆಯೋದು ಯಾರು ಅಂದರೆ, ಮಿಥಿಲಾನಗರದಿಂದ ಬಂದಂತಹ ಸಾವಿರಾರು ಮಂದಿ ರಾಮನನ್ನು ಕಂಡ ಕ್ಷಣ ಇವನನ್ನು ಸೀತಾಪತಿ, ಸೀತಾಪತಿ ನಮ್ಮ ಸೀತೆಯ ಗಂಡ ಅಂತ ಕರೀತಾರೆ. ಇಷ್ಟು ನಾಮಗಳಿಂದ ಕರೆಯಲ್ಪಡತಕ್ಕಂಥ ರಘುರಾಮಚಂದ್ರಮನು ಜಾನಕಿಯಿಂದೊಡಗೂಡಿ 12 ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ಸಕಲ ಜನಮನಕ್ಕ ಆನಂದ ಕೊಡ್ತಾ ಸಂತೋಷ ಉಂಟು ಮಾಡ್ತಾರಂತೆ. ಅಂಥ ರಘುರಾಮಚಂದ್ರನ ಮಂಗಲ ಮೂರ್ತಿಯ ಚಿಂತನ ಮಂಥನಗಳು ಇಡೀ ಲೋಕಕ್ಕೆ ಕಲ್ಯಾಣವನ್ನು ಕಳಿಸ್ತಾವಂತೆ. ಅಂಥ ಸೀತಾರಾಮನಿಗೆ ಮಂಗಲ

0: ಇದುವರೆಗೆ ಸೀತಾ ಕಲ್ಯಾಣ ಕಥಾಕಾಲಕ್ಷೇಪ ಕೇಳಿದಿರಿ. ಪ್ರಸ್ತುತಪಡಿಸಿದವರು ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463389. ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45.

ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೇವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

0: ಕೇಳುಗರೆ, ಇಂದು ರಾತ್ರಿ 8:30 ರಂಗಗೀತೆಗಳು ಮೂಡಿಬರಲಿವೆ. ಇದರಲ್ಲಿ ಕಬೀರದಾಸ ನಾಟಕದ ಹಾಡುಗಳನ್ನು ಆಲಿಸುವಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸರಿಯಾಗಿ 5 ಗಂಟೆಗಳ ಈ ಸಮಯದಲ್ಲಿ ಇಂದಿನ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಾನು ಜೊತೆಯಾಗ್ತಾ ಇದ್ದೀನಿ, ನಿಮ್ಮ ಮೈಸೂರು ಬಾನುಲಿಯ ಸವಿಯುಲಿ ಅರ್ಚನಾ ಆರ್ಯ. ಇನ್ನೀಗ ಡೂ ಆರ್ ಡೂ ಸೊಲ್ಯೂಷನ್ಸ್ನ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನದಿಂದ ಸುಲಭವಾಗಿ ಕನ್ನಡ ಕಲಿಕೆ. ಭಾಗವಹಿಸುತ್ತಾರೆ ಡೂ ಆರ್ ಡೂ ಸೊಲ್ಯೂಷನ್ಸ್ನ ಸಂಸ್ಥಾಪಕರಾದ ಡಾಕ್ಟರ್ ಲತಾ ಹಾಗೂ ನಿರ್ವಾಹಕರಾದ ಡಾಕ್ಟರ್ ದೀಪ್ತಿ. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಪ್ರಾಯೋಜಕರು ಡೂ ಆರ್ ಡೂ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು.
1: ಕೇಳುಗರಿಗೆಲ್ಲ ನಮಸ್ಕಾರ. ಡೂ ಆರ್ ಡೂ ಸೊಲ್ಯೂಷನ್ಸ್ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತಂತ್ರಜ್ಞಾನದಿಂದ ಸುಲಭವಾಗಿ ಕನ್ನಡ ಕಲಿಕೆ, ಈ ಕುರಿತು ಮಾತನಾಡಲು ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಡೂ ಆರ್ ಡೂ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕರಾದ ಡಾಕ್ಟರ್ ಲತಾ ಹಾಗೂ ನಿರ್ವಾಹಕರಾದ ಡಾಕ್ಟರ್ ದೀಪ್ತಿ. ಇಬ್ಬರಿಗೂ ಸ್ವಾಗತ ಇಂದಿನ ಕಾರ್ಯಕ್ರಮಕ್ಕೆ.
2: ಧನ್ಯವಾದಗಳು.
3: ಧನ್ಯವಾದಗಳು.
1: ಲತಾ ಅವರೇ, ನೀವು ಡೂ ಆರ್ ಡೂ ಸೊಲ್ಯೂಷನ್ಸ್ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಬಹುದಾ? ಅದು ಏನು ಕಂಪನಿ, ಹೇಗೆ ಶುರುವಾಯಿತು ಅಂತ?
3: ಡೂ ಆರ್ ಡೂ ಸೊಲ್ಯೂಷನ್ಸ್ ನಮ್ಮ ಮಕ್ಕಳಿಗೆ ನಮ್ಮ ರಾಜ್ಯದ ಭಾಷೆ ಕನ್ನಡ ಈಸಿಯಾಗಿ ಕಲಿಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಮಾಡಿದ್ದೀವಿ. ಇವಾಗ ತಂತ್ರಜ್ಞಾನ ಉಪಯೋಗಿಸಿ ಎಲ್ಲ ಲ್ಯಾಂಗ್ವೇಜ್ ಮಕ್ಕಳು ಕಲಿತಾರೆ, ಬಟ್ ಕನ್ನಡಗೇನೋ ನಾವು ಹೈ ಎಂಡ್ ಟೆಕ್ನಾಲಜಿ ಕೊಡಬೇಕು ಅನ್ನೋದು ಒಂದು ಮೇನ್ ಪಾಯಿಂಟ್. ಅದರಲ್ಲಿ
1: ಕನ್ನಡ ಕಲಿಕೆಗೆ ಈ ಆ್ಯಪ್ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ತಿಳಿಸ್ಕೊಡ್ಬೋದಾ ದೀಪ್ತಿಯವರೇ?
2: ಹಾಂ, ಶಿಕ್ಷಣ ಅಂತ ಬಂದಾಗ ಶಿಕ್ಷಣ ಒಂದು ಖಾಲಿ ಪಾತ್ರೆಯನ್ನು ತುಂಬೋ ಅಂಥದ್ದಲ್ಲ, ಆದರೆ ನಮ್ಮ ಒಳಗಿನ ಜ್ಞಾನವನ್ನು ಬೆಳಗೋ ಅಂಥ ಒಂದು ಜ್ಯೋತಿಯಾಗಬೇಕು ಅನ್ನೋ ಒಂದು ಮಾತಿದೆ. ಈ ದೃಷ್ಟಿಯಲ್ಲಿ ನಾವು ನಮ್ಮ ಡುವಡುನಲ್ಲಿ ನೋಡಿ ತಿಳಿ, ಕೇಳಿ ನಲಿ, ಮಾಡಿ ಕಲಿ ಅನ್ನೋ ಒಂದು ತತ್ವದ ಆಧಾರದ ಮೇಲೆ ನಾವು ಈ ಆ್ಯಪನ್ನು ಡೆವಲಪ್ ಮಾಡಿರೋದು. ಇದು ಏನು ಅಂತ ಕೇಳೋದಾದರೆ, ಮಕ್ಕಳಿಗೆ ಇವಾಗ ಪಠ್ಯಪುಸ್ತಕ ಇದೆ, ಅದರಿಂದ ಅವರು ಪಾಠವನ್ನು ಶಾಲೆಯಲ್ಲಿ ಕಲ್ತ್ಕೊಂಡು ಬರ್ತಾರೆ. ಕಲ್ತ್ಕೊಂಡು ಬಂದ ನಂತರ ಮನೆಯಲ್ಲಿ ಅವರು ಅಭ್ಯಾಸ ಮಾಡಬೇಕು ಅಂತ ಹೇಳಿದಾಗ ಅವರಿಗೆ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ. ಜಲ ಅಂತ ಹೇಳಿ ಒಂದು ಪದ ಇರುತ್ತೆ ಆ ಪಾಠದಲ್ಲಿ ಅಂತ ತಿಳ್ಕೊಳ್ಳೋಣ. ಸೊ ಅದು ಏನು ಅಂತ ಕೆಲವು ಮಕ್ಕಳಿಗೆ ಗೊತ್ತಿರಲ್ಲ. ಅದಕ್ಕೆ ಸರಿಯಾದಂಥ ಒಂದು ಚಿತ್ರವನ್ನು ಕೊಟ್ಟಾಗ, ಓ ಇದು ನೀರೇನೇ, ನೀರನ್ನೇ ಇವರು ಜಲ ಅಂತ ಕರಿತಿರೋದು, ಹಾಗಾಗಿ ಇದೆರಡು ಸಮಾನಾರ್ಥಕ ಪದಗಳು ಅಂತ ಅವರಿಗೆ ಗೊತ್ತಾಗತ್ತೆ. ಸೊ ಇದು ನೋಡಿ ತಿಳಿ ಆಯಿತು. ಮುಂದಕ್ಕೆ ಕೇಳಿ ನಲಿ, ನಾವೇನು ಮಾಡಿದ್ದೀವಿ ಅಂದರೆ ಪ್ರಶ್ನೋತ್ತರಗಳಿಗೆಲ್ಲ ಅದನ್ನು ಹೇಗೆ ಉಚ್ಚರಿಸಬೇಕು, ಸರಿಯಾಗಿ ಉಚ್ಚಾರಣೆ ಮಾಡಬೇಕು ಅಂತ ಹೇಳಿದರೆ ಕೇಳಿ ಕೇಳಿ ಕೇಳಿ ಕಲ್ತ್ಕೋಬೇಕು. ಇದಕ್ಕೂ ಒಂದು ಉದಾಹರಣೆ ಕೊಡೋದಾದರೆ ಒಲೆ ಮತ್ತು ಹೊಳೆ. ಈಗ ಈ ಎರಡು ಪದಗಳು ನಾವು ಸರಿಯಾಗಿ ಉಚ್ಚಾರಣೆ ಮಾಡದೆ ಹೋದರೆ, ಹೊಳೆ ಅಂತ ಹೇಳೋಕ್ಕೆ ಒಲೆ ಅಂತ ಹೇಳಿದ್ವಿ ಅಂದರೆ ಅದರ ಅರ್ಥವೇ ಬೇರೆ ಆಗೋಗುತ್ತೆ. ಒಲೆ ಅಂದರೆ ಏನು, ಹಂಡೆ ನೀರು ಕಾಯಿಸೋ ಒಲೆ ಆಗಿರ್ಬೋದು ಅಥವಾ ಅಡುಗೆ ಮನೆ ಒಲೆ ಆಗಿರ್ಬೋದು, ಸ್ಟವ್ ಅಂತ ಏನು ಹೇಳ್ತೀವಿ ಅದು. ಹೊಳೆ ಅಂದರೆ ಹೊಳಪು, ಶೈನ್ ಆಗೋದು. ಸೊ ಹಾಗಾಗಿ ಅವರು ಓದುವಾಗ ಹೊಳೆನ ಒಲೆ ಅಂತ ಓದಿ ಅದನ್ನೇ ಅವರು ಪರೀಕ್ಷೆನಲ್ಲಿ ಬರೆದ್ರೆ ಅಂಕಗಳನ್ನು ಕಳ್ಕೊಳ್ತಾರೆ. ಹಾಗಾಗಿ ಉಚ್ಚಾರಣೆ ಬಹಳ ಮುಖ್ಯ ಆಗತ್ತೆ. ಶಾಲೆಯಲ್ಲಿ ಟೀಚರ್ ಹೇಳಿರ್ತಾರೆ, ಸರಿಯಾಗಿ ಪಾಠ ಮಾಡಿರ್ತಾರೆ, ಮನೆಯಲ್ಲಿ ಬಂದು ಅಭ್ಯಾಸ ಮಾಡುವಾಗ ತಪ್ಪಾಯಿತು ಅಂದ್ರೂ ಅಂಕಗಳು ಹೋಗುತ್ತೆ. ಹಾಗಾಗಿ ನಮ್ಮದ್ರಲ್ಲಿ ನಾವು ಒಂದು ಆಡಿಯೋ ಪೀಸನ್ನು ಕೊಟ್ಟಿದ್ದೀವಿ, ಯಾವ ಪ್ರಶ್ನೆ ಉತ್ತರಕ್ಕೆ ಸರಿಯಾದಂತಹ ಓದ್ಕೊಳ್ಳೋಕ್ಕೆ ಅನುಕೂಲ ಆಗುವಂಥದ್ದನ್ನು ಕೊಟ್ಟಿದ್ದೀವಿ. ಅದು ಕೇಳಿನಲ್ಲಿ ಆಯಿತು. ಮುಂದಕ್ಕೆ ಬರೀ ಕೇಳಿದ್ರೆ ಸಾಕಾ ಅಥವಾ ಬರೀ ತಿಳ್ಕೊಂಡ್ರೆ ಸಾಕಾ? ಬರೆದು ಅಭ್ಯಾಸ ಮಾಡಬೇಕು, ಪರೀಕ್ಷೆನಲ್ಲಿ ಕೂತ್ಕೊಂಡು ಬರೀಲೇಬೇಕು. ಬರೆದು ಅಭ್ಯಾಸ ಮಾಡೋಕ್ಕೆ ಅಂತ ಹೇಳಿ ವರ್ಕ್ಶೀಟ್ಸ್, ಅನ್ಲಿಮಿಟೆಡ್ ವರ್ಕ್ಶೀಟ್ಸ್, ಎಷ್ಟು ಬೇಕಿದ್ದರೂ ಅವರು ವರ್ಕ್ಶೀಟ್ಸನ್ನು ಜನರೇಟ್ ಮಾಡ್ಕೊಳ್ಬೋದು. ಸೊ ಆ ಥರ ಒಂದು ಅವಕಾಶ ನಮ್ಮಲ್ಲಿ ಇದೆ. ಅದನ್ನು ಕೂತು ಅವರು ಬರೆದು ಬರೆದು ಅಭ್ಯಾಸ ಮಾಡಿದರೆ ಪ್ರತಿಯೊಂದೂ ಅಲ್ಲಿಗೆ ತಿಳ್ಕೊಂಡು ಹಾಗೂ ಆಯಿತು, ಕೇಳಿದ್ದು ಉಚ್ಚಾರಣೆ ಮಾಡೋಕ್ಕೂ ಸರಿಯಾಗಿ ಬಂತು. ಪಾಠ ಆದ ನಂತರ ಟೀಚರು ಕ್ಲಾಸ್ನಲ್ಲಿ ಕೇಳೇ ಕೇಳ್ತಾರೆ, ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಕ್ಕೆ ಸರಿಯಾಗಿ ಹೇಳಕ್ಕೂ ಬಂತು, ಮತ್ತು ಪರೀಕ್ಷೆನಲ್ಲಿ ಬರೆಯೋಕ್ಕೂ ಅಭ್ಯಾಸ ಆಯಿತು. ಇದು ಮೂರು ಆದಾಗ ಸಹಜವಾಗಿ ಅವರ ಅಂಕಗಳು ಜಾಸ್ತಿ ಆಗ್ತಾ ಹೋಗುತ್ತೆ.
1: ಇದೀಗ ನಿಮ್ಮ ಆ್ಯಪ್ನ ಹೇಗೆ ಅವರು ಇನ್ಸ್ಟಾಲ್ ಮಾಡ್ಕೋಬೇಕಾ ಅಥವಾ ಹೇಗೆ ಇದರ ವರ್ಕಿಂಗ್ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ಬೋದಾ ವಿಸ್ತಾರವಾಗಿ?
2: ಖಂಡಿತ. ನಮ್ಮದು ವೆಬ್ ಬೇಸ್ಡ್ ಆ್ಯಪ್, ಹಾಗಂತ ಹೇಳಿದ್ರೆ ಯಾವುದು ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎಲ್ಲರ ಹತ್ರ ಇವಾಗ ಸ್ಮಾರ್ಟ್ ಫೋನ್ ಇರುತ್ತೆ, ಅಥವಾ ಲ್ಯಾಪ್ಟಾಪ್ ಇರ್ಬೋದು, ಡೆಸ್ಕ್ಟಾಪ್ ಇರ್ಬೋದು, ಸ್ಮಾರ್ಟ್ ಟಿವಿ ಇರ್ಬೋದು, ಅಥವಾ ಶಾಲೆಗಳಲ್ಲಿ ಸ್ಮಾರ್ಟ್ ಬೋರ್ಡ್ ಇರ್ಬೋದು. ಯಾವುದೇ ಒಂದು ಡಿವೈಸಲ್ಲೂ ನಮ್ಮ ಆ್ಯಪನ್ನು ಅವರು ಅನುಕೂಲವಾಗಿ ಓಪನ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಬೋದು. ಗೂಗಲ್ ಕ್ರೋಮ್ಗೆ ಹೋಗಿ ಅಲ್ಲಿ app.doerdo.com ಅಂತ ಟೈಪ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ಮೊದಲನೇದೇ ನಮ್ಮ ಆ್ಯಪ್ ಬರುತ್ತೆ. ಅದರ ಒಳಗೆ ಹೋದ ತಕ್ಷಣ ಫಸ್ಟ್ ಪೇಜಲ್ಲಿ ಮೇಲ್ಗಡೆ ಬಲಭಾಗಕ್ಕೆ ಲಾಗಿನ್ ಮತ್ತು ಸೈನ್ ಅಪ್ ಅಂತ ಎರಡು ಇರುತ್ತೆ. ಅದರಲ್ಲಿ ಒಬ್ಬ ಮನುಷ್ಯಂದು ಚಿತ್ರ ಏನಿರುತ್ತೆ ಅದನ್ನು ಅವರು ಕ್ಲಿಕ್ ಮಾಡಿದರೆ ಸೈನ್ ಅಪ್ಪಿಗೆ ಓಪನ್ ಆಗುತ್ತೆ. ಅಲ್ಲಿ ಇಮೇಲ್ ಐ ಡಿ, ಫೋನ್ ನಂಬರು, ಮತ್ತು ಒಂದು ಪಾಸ್ವರ್ಡ್, ಅವ್ರಿಗೆ ಯಾವುದು ಚೆನ್ನಾಗಿ ಜ್ಞಾಪಕ ಇರುತ್ತೆ ಅದಂಥ ಪಾಸ್ವರ್ಡನ್ನು ಕೊಟ್ಟು ಅವರು ತಂದೆ ತಾಯಿಗಳು ಉಪಯೋಗಿಸ್ತಾ ಇರೋದ ಈ ಫೋನು, ಅಥವಾ ಮಕ್ಕಳು ಉಪಯೋಗಿಸ್ತಾ ಇದ್ದಾರ, ಮಕ್ಕಳದು ಡೀಟೇಲ್ಸ್ ಕೊಟ್ಟಷ್ಟೂ ಕರೆಕ್ಟಾಗಿ ಅದು ಅವ್ರ ಕ್ಲಾಸಿಗೆ ಕರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ. ಸೊ ಅದನ್ನು ಹಾಕಿ ಅಲ್ಲಿ ಬರೋ ಒಂದು ಎರಡು ಮೂರು ಪ್ರಶ್ನೆ ಇರುತ್ತೆ, ಅದನ್ನು ಉತ್ತರ ಕೊಟ್ಟು ಸೈನ್ ಅಪ್ ಮಾಡಿಕೊಂಡ್ರೆ ಅಲ್ಲಿ ಹೋದ ತಕ್ಷಣ ಪಠ್ಯಪುಸ್ತಕಗಳದ್ದು ಲಿಸ್ಟ್ ಇರುತ್ತೆ. ಅದರಲ್ಲಿ ಅವ್ರದ್ದು ಇವಾಗ ಪ್ರಥಮ ಭಾಷೆ ಕನ್ನಡ ಆದರೆ ಸಿರಿ ಕನ್ನಡ ಅಥವಾ ಸವಿ ಕನ್ನಡ ಆಗಿರುತ್ತೆ, ಸಣ್ಣ ಮಕ್ಕಳಿಗೆ ಸವಿ ಕನ್ನಡ, ದೊಡ್ಡ ಮಕ್ಕಳಿಗೆ ಸಿರಿ ಕನ್ನಡ. ಅದಿಲ್ಲ ಅಂತ ಹೇಳಿದ್ರೆ ಎರಡನೇ ಭಾಷೆ ಆದರೆ, ದ್ವಿತೀಯ ಭಾಷಾ ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ಅದರಲ್ಲಿ ತಿಳಿ ಕನ್ನಡ ಅಥವಾ ಕಲಿ ಕನ್ನಡ ಇರುತ್ತೆ. ಸೊ ಅದನ್ನು ಅವರು ಸೆಲೆಕ್ಟ್ ಮಾಡಿ ಒಳಗಡೆ ಹೋದ ತಕ್ಷಣ ಮೇಲ್ಗಡೆನೆ ಪರಿವಿಡಿ ಬರುತ್ತೆ, ಇಂಡೆಕ್ಸ್ ಪೇಜ್ ಅಂತ ಏನು ಹೇಳ್ತೀವಿ ಅದು ಬರುತ್ತೆ, ಅವರ ಪಾಠಗಳೆಲ್ಲನೂ ಕಾಣುತ್ತೆ. ಸೊ ಅದರಲ್ಲಿ ಅವರು ಏನನ್ನು ಕಲಿಬೇಕು ಅಂತ ಅಂದ್ಕೊಳ್ತಾರೆ, ಅವರು ಪದಗಳ ಅರ್ಥನ ಕಲಿಬೇಕಾ, ಪ್ರಶ್ನೋತ್ತರಗಳನ್ನು ಕಲಿಬೇಕಾ, ಇಲ್ಲ ಕೃತಿಕಾರರ ಪರಿಚಯ ಕಲಿಬೇಕಾ, ವ್ಯಾಕರಣ ಕಲಿಬೇಕಾ, ಭಾಷಾಭ್ಯಾಸ ಕಲಿಬೇಕಾ, ಅದರ ಪ್ರಕಾರ ಅವರು ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಕರೆಕ್ಟಾಗಿ ಕರ್ಕೊಂಡು ಹೋಗಿ ಅವರಿಗೆ ಏನು ಬೇಕೋ ಅದನ್ನು ವಿಸ್ತಾರವಾಗಿ ತೋರಿಸುತ್ತೆ. ಅದರ ಜೊತೆಗೆ ಇವರು ಕಲ್ತ್ಕೋಬೋದು.
1: ಇಲ್ಲಿ ಯಾವ ಕ್ಲಾಸಿಂದ ಯಾವ ಕ್ಲಾಸ್ವರೆಗೂ ಲಭ್ಯ ಇರುತ್ತೆ ಮೇಡಮ್?
2: ಮೊದಲನೇ ತರಗತಿಯಿಂದ ಹತ್ತನೇ ತರಗತಿ ಮಕ್ಕಳವರೆಗೂ ಇದು ಯಾರು ಬೇಕಿದ್ರೂ ಉಪಯೋಗಿಸ್ಬೋದು. ಆಗಲೇ ಹೇಳಿದ ಹಾಗೆ ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಎರಡೂ ಇದೆ, ಎರಡನ್ನು ಉಪಯೋಗಿಸ್ಕೋಬೋದು.
1: ಯಾವ್ಯಾವ ಸಿಲೆಬಸ್ನ ನೀವಿಲ್ಲಿ ಕವರ್ ಮಾಡಿದ್ದೀರಾ? ಸ್ಟೇಟಾ, ಐ ಸಿ ಎಸ್ ಸಿನ, ಸಿ ಬಿ ಎಸ್ ಸಿನ, ಯಾವ ಸಿಲೆಬಸ್ ಮಕ್ಕಳಿಗೆ ಇದಾಗುತ್ತೆ?
2: ಮೂರು ಬೋರ್ಡನ್ನು ಕವರ್ ಆಗಿದೆ, ಸ್ಟೇಟು, ಐ ಸಿ ಎಸ್ ಸಿ, ಸಿ ಬಿ ಎಸ್ ಸಿ, ಮೂರೂ ಮೂರು ಬೋರ್ಡ್ನವ್ರೂ ಉಪಯೋಗಿಸ್ಕೋಬೋದು.
1: ಈ ವೆಬ್ ಆ್ಯಪ್

0: ಡೆವಲಪ್ ಮಾಡೋದಕ್ಕೆ ಹಿಂದೆ ಯಾವ ರೀತಿ ರಿಸರ್ಚನ್ನು ಮಾಡಿದ್ರಿ ಮೇಡಮ್?
1: ಈ ಆ್ಯಪ್ ಡೆವಲಪ್ ಮಾಡೋಕ್ಕೆ ಮುಂಚೆ ನಾವು ಹಲವಾರು ಸ್ಕೂಲ್ಗೆ ಹೋಗಿ ಅಲ್ಲಿರೋ ಪ್ರಿನ್ಸಿಪಲ್ ಆಗಲಿ, ಕನ್ನಡ ಹೆಚ್ ಓ ಡಿ ಆಗಲಿ, ಇಲ್ಲ ಟೀಚರ್ಸ್ ಆಗಲಿ, ಎಲ್ಲರ ಹತ್ರ ಮಾತಾಡಿದ್ದೀವಿ. ಮಾತಾಡೋವಾಗ ಒಂದೇನು ಅರ್ಥ ಆಯಿತು ಅಂದರೆ, ಅವ್ರಿಗೆ ತುಂಬ ಕನ್ನಡ ಟೀಚರ್ಸ್ಗೆ ಕನ್ನಡ ಹೇಳ್ಕೊಡೋದು ಎಷ್ಟು ಅವ್ರಿಗೆ ಈಗಿನ ಟೈಮಲ್ಲಿ ಚಾಲೆಂಜಸ್ ಜಾಸ್ತಿ ಇದೆ. ಯಾಕಂದರೆ ತುಂಬ ಬೆಂಗಳೂರಲ್ಲಿ ನೋಡಿದ್ರೆ ತುಂಬ ಮಕ್ಕಳು ಬೇರೆ ಸ್ಟೇಟ್ಸಿಂದ ಬಂದಿರ್ತಾರೆ, ಸೊ ಅವ್ರಿಗೆ ಟ್ರಾನ್ಸ್ಲೇಷನ್ ಮಾಡೋದು ಕಷ್ಟ. ಇಲ್ಲಾಂದರೆ ಅವ್ರ ಮಕ್ಕಳಿಗೆ ಇನ್ನೊಂದು ದೊಡ್ಡ ಚಾಲೆಂಜ್ ಏನಂದರೆ, ಅವ್ರಿಗೆ ಮನೆಗೆ ಹೋಗಿ ಅರ್ಥ ಆಗಲ್ಲ ಅಂದರೆ ಕೇಳಕ್ಕೆ ಯಾರೂ ಇಲ್ಲ. ಸೊ ಇದು ಒಂದು ದೊಡ್ಡ ಚಾಲೆಂಜ್ ನಾವು ನೋಡಿದ್ದು. ಇನ್ನೊಂದು ಏನಂದರೆ, ಮಕ್ಕಳಿಗೆ ಉಚ್ಚಾರಣೆ ತುಂಬ ಕಷ್ಟ ಆಗ್ತಾ ಇದೆ. ಒತ್ತಕ್ಷರ ಹೆಂಗೆ ಉಚ್ಚಾರಣೆ ಮಾಡೋದು ಅಂತ ಗೊತ್ತಾಗಲ್ಲ, ಲಾ ಲಾ ಡಿಫ್ರೆನ್ಸ್ ಗೊತ್ತಾಗಲ್ಲ, ನಾ ನಾ ಡಿಫ್ರೆನ್ಸ್ ಗೊತ್ತಾಗಲ್ಲ ಅನ್ನೋವಾಗ ಅದಕ್ಕೆ ಇದೆಲ್ಲ ರಿಸರ್ಚ್ ಮಾಡಿ ಅವ್ರಿಗೆ ಏನು ಬೇಕಾಗತ್ತೆ ಅದನ್ನು ನಾವು ಕೊಡಬೇಕು ಅನ್ನೋದು ನಮ್ಮ ಪಾಯಿಂಟ್. ಇದರಲ್ಲಿ ರಿಸರ್ಚ್ ಮಾಡೋವಾಗ ಇನ್ನೊಂದು, ನನ್ನ ಟೀಚಿಂಗ್ ಇಷ್ಟೊಂದು ವರ್ಷದಲ್ಲಿ ಎಲ್ಲ ಮಕ್ಕಳು ಸೇಮ್ ಅಲ್ಲ, ಒಂದೊಂದು ಮಕ್ಕಳಿಗೆ ಒಂದೊಂದು ಥರ ಓದಿಸ್ಬೇಕು, ಅವ್ರಿಗೆ ಅದು ಅರ್ಥ ಆಗತ್ತೆ. ಅದಕ್ಕೆ ನಾವು ನಮ್ಮ ಆ್ಯಪಲ್ಲಿ ತುಂಬ ಸ್ಪೆಷಲಾಗಿ ಒಂದು ಫೀಚರ್ ಕೊಟ್ಟಿದ್ದೀವಿ, ಒಂದು ಬ್ಲೂ ಫ್ಲ್ಯಾಗ್ ಇರುತ್ತೆ. ಈ ಬ್ಲೂ ಫ್ಲ್ಯಾಗ್ ಈ ಮಕ್ಕಳಿಗೆ ಅವ್ರಿಗೇನು ಬೇಕು, ಇವಾಗ ನಾವೊಂದು ಕಂಟೆಂಟ್ ಆಲ್ರೆಡಿ ಕೊಟ್ಟಿರ್ತೀವಿ, ಒಂದು ವಿಡಿಯೋ ಕೊಟ್ಟಿರ್ತೀವಿ, ಇಮೇಜ್ ಕೊಟ್ಟಿರ್ತೀವಿ, ಏನೋ ಒಂದು ಕೊಟ್ಟಿರ್ತೀವಿ, ನಮಗೆ ಆಲ್ರೆಡಿ ಟೀಚಿಂಗ್ ಆಗಿದೆ. ಆದರೆ ಏನೋ ಮಕ್ಕಳಿಗೆ ಇಲ್ಲ, ಇದಕ್ಕೆ ನೀವು ಬೇರೆ ಒಂದು ಸಿನಾನಿಮ್ ಕೊಡಿ, ಇನ್ನೊಂದು ಒಂದು ಪದ ಕೊಡಿ, ಇನ್ನೊಂದು ವಿರುದ್ಧಾರ್ಥಕ ಪದ ಕೊಡಿ ಅಂತ ಅವರು ರಿಕ್ವೆಸ್ಟ್ ಮಾಡ್ಬೋದು, ಆಡಿಯೋ ರಿಕ್ವೆಸ್ಟ್ ಮಾಡ್ಬೋದು, ಶಾರ್ಟ್ ಸಮ್ಮರಿ ರಿಕ್ವೆಸ್ಟ್ ಮಾಡ್ಬೋದು. ಸೊ ಈ ಥರ ಮಕ್ಕಳಿಗೆ ಏನು ಅನುಕೂಲ ಆಗುತ್ತೋ ಹಾಗೆ ನಾವು ಮಾಡಬೇಕು ಅಂತ ಮಾಡಿರೋದು.
0: ಇವಾಗ ನೀವು ಮಕ್ಕಳು ಡೌಟ್ಸ್ ಬಂದಾಗ ರಿಕ್ವೆಸ್ಟ್ ಮಾಡಬಹುದು ಅಂತ ಹೇಳಿದ್ರಿ, ಅದನ್ನ ಅವ್ರು ಇವಾಗ ಆಡಿಯೋ ರಿಕ್ವೆಸ್ಟ್ ಆದ್ರೆ ಅವ್ರು ಮಾತಾಡ್ತಾರೆ, ಅದರಲ್ಲಿ ನಿಮಗೆ ರಿಕ್ವೆಸ್ಟ್ ಬರುತ್ತೆ. ಇವಾಗ ನಾವು ಟೆಕ್ಸ್ಟ್ ಕೊಡ್ತೀವಿ ಅಂದ್ರೆ ಅವರು ಕನ್ನಡದಲ್ಲಿ ಇನ್ಪುಟ್ ಕೊಡ್ಬೇಕಾ, ಇಂಗ್ಲಿಷ್ ಅಲ್ಲಿ ಇನ್ಪುಟ್ ಕೊಡ್ಬೋದಾ?
1: ಓಕೆ, ಅದು ಬ್ಲೂ ಫ್ಲಾಗ್ ಹೆಂಗಂದ್ರೆ ಅವ್ರು ಕ್ಲಿಕ್ ಮಾಡಿದ್ಮೇಲೆ ಟೈಪ್ ಮಾಡ್ಬೋದು, ಟೈಪ್ ಮಾಡಿ ಈ ಪದಕ್ಕೆ ನನಗೆ ಅರ್ಥ ಗೊತ್ತಾಗ್ತಾ ಇಲ್ಲ ಅಂತ ಒಂದು ಅದು ಟೈಪ್ ಮಾಡ್ಬೋದು. ಆರ್ ಒಂದು ಆಡಿಯೋ ಕೊಡಿ, ಇದಕ್ಕೆ ವಿಡಿಯೋ ಕೊಡಿ ಅಂತ ಕೇಳ್ಬೋದು, ಈ ಪ್ರಶ್ನೆ ಅರ್ಥ ಆಗ್ತಾ ಇಲ್ಲ ಅಂತ. ಇಲ್ಲ ಅಂದರೆ ಅವರು ಆಲ್ರೆಡಿ ಒಂದು ಕ್ವೆಶ್ಚನ್ ಏನಾದರೂ ಇರುತ್ತೆ, ಒಂದು ಪಿಕ್ಚರ್ ಇರುತ್ತೆ, ಅದನ್ನು ಅವ್ರು ಫೋಟೋ ತೆಗೆದು ಇಟ್ಕೊಂಡಿರ್ತಾರೆ, ಫೋನಲ್ಲೋ ಡೆಸ್ಕ್ಟಾಪಲ್ಲೋ ಇಟ್ಕೊಂಡಿರ್ತಾನೆ, ಅದನ್ನು ಅವರು ಅಪ್ಲೋಡ್ ಮಾಡ್ಬೋದು. ಅವಾಗ ನಮ್ಗೆ ಗೊತ್ತಾಗತ್ತೆ ಇದೇ ಅವ್ರಿಗೆ ಬೇಕು ಅಂತ ಹೇಳಿ. ಸೊ ಇಮೇಜಸ್ ಅಪ್ಲೋಡ್ ಮಾಡ್ಬೋದು ಆ್ಯಂಡ್ ಟೈಪ್ ಮಾಡಿ ಹೇಳ್ಬೋದು.
0: ಅದನ್ನು ಇವಾಗ ಅವ್ರ ಪ್ರಶ್ನೆ ಕೇಳಿದ್ರೆ ನೀವು ಎಷ್ಟು ದಿನದಲ್ಲಿ ಅವ್ರಿಗೆ ಸಮಾಧಾನ ಕೊಡ್ತೀರಾ?
1: ಓಕೆ, ಮೋಸ್ಟ್ ಆಫನ್ ಲೈಕ್ ತುಂಬ ವಿತಿನ್ 24 to 48 ಅವರ್ಸ್ ನಾವು ಅದರಲ್ಲಿ ರೆಸ್ಪಾನ್ಸ್. ಅಲ್ಲಿ ಆ್ಯಪಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಡೌನ್ ಸ್ವಲ್ಪ ಕೆಳಗಡೆ ಹೋದರೆ ಮೆಸೇಜಸ್ ಅಂತ ಬಂದಿರುತ್ತೆ, ಅದರಲ್ಲಿ ಒಂದು ರೆಸ್ಪಾನ್ಸ್ ಕೊಟ್ಟಿರ್ತೀವಿ. ಒಂದೊಂದು ಸಲ ಒಂದು ದೊಡ್ಡ ಸಮ್ಮರಿ ಕೇಳಿರ್ತಾರೆ, ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ನಾವು ರೆಸ್ಪಾನ್ಸ್ ಆಗಿ ಹೇಳಿರ್ತೀವಿ, ಇನ್ ಅ ಶಾರ್ಟ್ ವೈಲ್, ಇನ್ ಅ ವೀಕ್ಸ್ ಟೈಮ್, ಇನ್ 10 days, ಆ ಥರ ಏನಾದರೂ ಒಂದು ರೆಸ್ಪಾನ್ಸ್ ಇರುತ್ತೆ. ಆದಷ್ಟು ನಾವು ಒಂದು ಇಲ್ಲ ಎರಡು ದಿನದಲ್ಲಿ ಅದಕ್ಕೆ ಉತ್ತರ ಹಾಕಿರ್ತೀವಿ. ಸೊ ದೇ ಕೆನ್ ಕಂಟಿನ್ಯೂ ಲರ್ನಿಂಗ್, ಏನು ಅಲ್ಲಿ ಸ್ಟಾಪ್ ಆಗಲ್ಲ ಅಂತ.
0: ಇದಕ್ಕೆ ಎಷ್ಟು ಜನ ಟೀಮಾಗಿ ವರ್ಕ್ ಮಾಡ್ತಾಯಿದ್ರೆ, ಅಂದರೆ ಯಾವ್ಯಾವ ಹಂತದಲ್ಲಿ ಅವರು ಯಾರ್ಯಾರ ಸಪೋರ್ಟ್ ಹೇಗಾಗಿರುತ್ತೆ, ಅಂದರೆ ಎಕ್ಸ್ಪರ್ಟ್ ಸಪೋರ್ಟ್ ಇರಬಹುದು, ಯಾರ್ಯಾರು ಹೇಗೆ ವರ್ಕ್ ಮಾಡ್ತಾ ಇದ್ದಾರೆ?
1: ನಮಗೆ ಒಂದು ದೊಡ್ಡ IT ಟೀಮ್ ಇದೆ, IT ಪ್ರಾಡಕ್ಟ್, ಸೊ IT ಟೀಮ್ ಇದ್ದಾರೆ. ಅವರು ಯಾವಾಗಲೂ ಬ್ಯಾಕ್ ಎಂಡ್ ಸಪೋರ್ಟ್ ಆ್ಯಂಡ್ ಹೆಲ್ಪ್ 24/7 ಕೊಡ್ತಾರೆ. ಅದಿಲ್ಲದೆ ಒಂದು ದೊಡ್ಡ ಎಕ್ಸ್ಪರ್ಟೀಸ್ ಕಂಟೆಂಟ್ ಟೀಮ್ ಅಂತ ಏನು ಕರಿತೀವಿ, ಅದರಲ್ಲಿ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಆಗಿರಲಿ, HODs ಆಗಿ ರಿಟೈರ್ಡ್ ಟೀಚರ್ಸ್ ಇರಲಿ, ಇಲ್ಲ ಬುಕ್ ಆಥರ್ಸ್ ಇರಲಿ, ಇವರೆಲ್ಲ ಸೇರಿ ವರ್ಕ್ ಮಾಡಿದ್ದಾರೆ ಈ ಕಂಟೆಂಟ್ಗೆ.
0: ಸೊ ಡೌಟ್ಸ್ ಕೇಳಿದಾಗಲೂ ಆ ಎಕ್ಸ್ಪರ್ಟ್ಸೇ ಕ್ಲಿಯರ್ ಮಾಡಿ ನಿಮಗೆ ಕೊಡ್ತಾರೆ.
1: ಸೊ ಟೀಚರ್ಸ್ ರೌಂಡ್ ಆಲ್ವೇಸ್ ಅವೈಲಬಲ್ ಇರ್ತಾರೆ, ಐ ವಾಂಟ್ ಸೇ ರೌಂಡ್ ದ ಕ್ಲಾಕ್, ಬಟ್ ಅವೈಲಬಲ್ ಇರ್ತಾರೆ. ಸೊ ಅವರು ಅದಕ್ಕೆ ಉತ್ತರ ಹಾಕಿರ್ತಾರೆ.
0: ಈ ಆ್ಯಪು ನಿಮಗೆ ಮಕ್ಕಳಿಗೆ ಸಹಾಯ ಆಗುತ್ತೆ ಅಂತ ಹೇಗೆ ಅನ್ನಿಸ್ತಾ ಇದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಮೇಡಮ್?
2: ಅದೇ ಈಗಾಗಲೇ ಹೇಳಿದ ಹಾಗೆ ಪ್ರತಿಯೊಂದು ಮಗುವೂ ತನ್ನದೇ ಆದಂಥ ಒಂದು ಶೈಲಿಯಲ್ಲಿ ಕಲಿಯುತ್ತೆ, ಯುನೀಕ್. ಪ್ರತಿ ಮಗುವೂ ಹೀಗೇ ಕಲಿಯುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈಗ ನಮ್ಮ ರಿಸರ್ಚ್ ಪ್ರಕಾರ ನಾವು ಏನು ಕಲ್ತ್ಕೊಂಡ್ವಿ ಅದರ ಪ್ರಕಾರ ಯಾವ ಯಾವ ಮಕ್ಕಳಿಗೆ ಯಾವ್ಯಾವ ಥರ ತೊಂದರೆಗಳಿದೆ ಕಲಿಕೆಯಲ್ಲಿ, ಅದಕ್ಕೆ ಯಾವ ಥರ ಕೊಟ್ಟರೆ ಅದು ಮಗು ಕಲಿಯುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಮಾಡಿರೋದ್ರಿಂದ ಇದು

0: ಆಡಿಯೋ ವಿಷುಯಲ್ ಲರ್ನರ್ಸ್ ಅಂತ ಈಗ ನಾವೇನು ಹೇಳ್ತೀವಿ ಈಗಿನ ಕಾಲದ ಮಕ್ಕಳು, ಅಂದರೆ ಅವರಿಗೆ ಏನಾದರೂ ಚಿತ್ರ ಕಂಡರೆ ಬೇಗ ಕಲಿತಾರೆ, ಅಥವಾ ಒಂದು ಕಥೆ ಥರ ವಿಡಿಯೋ ಇದ್ದರೆ, ಕಾರ್ಟೂನ್ ಥರ ಇದ್ದರೆ ಏನು ಕಲಿತಾರೆ. ಸೊ ಅವರವರ ವಯಸ್ಸಿಗೆ ತಕ್ಕಂತೆ, ಈಗ ಎಲ್ರಿಗೂ ಕಥೆ ಥರ ಕಾರ್ಟೂನ್ ಥರ ಇರೋದಿಲ್ಲ ಪಾಠ. ದೊಡ್ಡ ಮಕ್ಕಳಿಗೆ ಸಾರಾಂಶ ಬರೀ ಆಡಿಯೋದಾಗಿರಬಹುದು ಅಥವಾ ಬರೀ ಟೆಕ್ಸ್ಟಲ್ಲಿ ಇರಬಹುದು, ಆ ಥರ ಇರತ್ತೆ. ಆದರೆ ಸಣ್ಣ ಮಕ್ಕಳಿಗೆ ಚಿಕ್ಕದಾಗ ಒಂದು ಕಥೆ ಥರ ಇರತ್ತೆ ಅದರಲ್ಲಿ ಕೇಳಿಸ್ಕೊಳ್ಳೋಕ್ಕೆ. ಸೊ ಎಲ್ಲ ಥರ ಮಕ್ಕಳಿಗೂ ಇದು ಕೇಟರ್ ಆಗೋ ಥರ, ಆಗಲೇ ಅವ್ರು ಹೇಳಿದ ಹಾಗೆ ಕಸ್ಟಮೈಸಬಲ್, ಅಂದರೆ ಈಗ ನನಗೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇಷ್ಟೆಲ್ಲ ಕೊಟ್ಟ ಮೇಲೂ ಅವರು ರಿಕ್ವೆಸ್ಟ್ ಮಾಡಿದರೆ ಅದನ್ನು ನಮ್ಮ ಕಡೆಯಿಂದ ನಾವು ಕೊಡೋಕ್ಕೆ ಒಂದು ಅವಕಾಶ ಇರೋದ್ರಿಂದ ಇದು ಎಲ್ಲ ಥರ ಮಕ್ಕಳಿಗೂ ಕಲಿಯೋಕ್ಕೆ ಬಹಳ ಸಹಾಯ ಆಗುತ್ತೆ. ಸೊ ಇದರಲ್ಲಿ ಅವರು ಪ್ರಶ್ನೋತ್ತರ, ನಾನಾಗಲೇ ಹೇಳಿದಾಗೆ ಪ್ರಶ್ನೋತ್ತರ ಕಲಿಬೋದು, ವ್ಯಾಕರಣ ಕಲಿಬೋದು, ಎಲ್ಲನೂ ಕಲಿಬೋದು. ಅವ್ರ ಶಾಲೆಯಲ್ಲಿ ಅವರ ಶಿಕ್ಷಕರು ಏನು ಪಾಠ ಮಾಡಿರ್ತಾರೆ ಅದನ್ನು ಮನೆಗೆ ಬಂದು ತೊಂದರೆ ಇಲ್ಲದೆ ಅಭ್ಯಾಸ ಮಾಡೋದಕ್ಕೆ ಸಹಾಯ ಆಗೋದಕ್ಕೋಸ್ಕರ ಈ ಆ್ಯಪ್ ಮಾಡಿರೋದು.
1: ಈಗ ನೀವು ಹೇಳಿದ್ರಿ ಅವರು ಮಕ್ಕಳು ಅಲ್ಲಿ ನೋಡ್ತಾರೆ, ಕಲಿತಾರೆ ಅಥವಾ ಕೇಳಿಸ್ಕೊಂಡು ಕಲಿತಾರೆ ಇದೆಲ್ಲನೂ ಇದೆ ಅಂತ. ಇವಾಗ ಒಂದು ಪರ್ಟಿಕ್ಯುಲರ್ ಕ್ವಶನ್, ನೀವು ಆಲ್ರೆಡಿ ಅದಕ್ಕೆ ಉತ್ತರನ ಕೊಟ್ಟಿದ್ದೀರಾ, ಆದರೆ ಒಂದು ಪರ್ಟಿಕ್ಯುಲರ್ ಕ್ವಶನ್ ಆ ಮಗುಗೆ ನನಗೆ ಅರ್ಥ ಆಗ್ತಾ ಇಲ್ಲ ಅಥವಾ ಅದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಅದನ್ನೇನಾದರೂ ಕೊಡೋದಕ್ಕೆ ಅವೈಲೇಬಲ್ ಇರುತ್ತಾ?
0: ಖಂಡಿತವಾಗೂ ನಮ್ಮಲ್ಲಿ ವಿವರಣೆ ಆಲ್ರೆಡಿ ಇದೆ. ಅಂದರೆ ಪ್ರತಿಯೊಂದು ಪ್ರಶ್ನೋತ್ತರಕ್ಕೂ ಬರೀ ಓದೋದೊಂದೇ ಅಲ್ಲ, ಅದಕ್ಕೆ ವಿವರಣೆ ಆಲ್ರೆಡಿ ಕೊಟ್ಟಿದ್ದೀವಿ. ಆದರೂ ಮಗುಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದಾಗ ನನಗೆ ಈ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಪ್ರಶ್ನೆ ಏನಿರುತ್ತೆ ಅದು ತುಂಬ ಉದ್ದವಾಗಿರುತ್ತೆ, ಒಂದು ಪೇಜ್ ಅಷ್ಟು ಬರೆಯೋ ಅಷ್ಟಿರತ್ತೆ. ನನಗೆ ಅರ್ಥನೇ ಆಗ್ತಾ ಇಲ್ಲ, ಇದು ತುಂಬ ಕಷ್ಟ ಆಗ್ತಾ ಇದೆ, ಇದನ್ನು ನೀವು ಸಣ್ಣದಾಗಿ ಬ್ರೇಕ್ ಮಾಡಿ ಕೊಡ್ತೀರಾ ಅಂತ ಕೇಳಿದ್ರೆ, ನಮ್ಮ ಪ್ರಶ್ನೋತ್ತರಗಳೇ ಆಲ್ರೆಡಿ ಹೇಗಿದೆ ಅಂದರೆ ನಮ್ಮ ಪಠ್ಯಪುಸ್ತಕಗಳಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಇದು 2 ಅಥವಾ 3 ಪ್ರಶ್ನೆಗಳನ್ನು ಕಲ್ತ್ಕೊಂಡ್ರೆ ಅದನ್ನೇ ಒಟ್ಟಿಗೆ ಬರೆದ್ರೆ 8-10 ವಾಕ್ಯ ಆಗೋ ಥರನೇ ಪ್ರಶ್ನೋತ್ತರಗಳು ಇರೋದು ನಮ್ಮ ಕರ್ನಾಟಕ ಸರ್ಕಾರದ ಪಠ್ಯಪುಸ್ತಕಗಳಲ್ಲಿ. ಅದಾದ್ರೂ ಇನ್ನೂ ನನಗೆ ಕಷ್ಟ ಆಗ್ತಾ ಇದೆ, ಇದನ್ನು ಇನ್ನೂ ಸುಲಭ ಮಾಡಿಕೊಡಿ ಅಂತ ಕೇಳಿದರೆ ಅದಕ್ಕೆ ಇನ್ನೊಂದು ವರ್ಷನನ್ನು ನಾವು ಕ್ರಿಯೇಟ್ ಮಾಡಿ ನಾವು ಅದರಲ್ಲಿ ಕೊಡ್ಬೋದು. ತುಂಬ ಕಷ್ಟಪಡೋ ಮಕ್ಕಳಿಗೆ ಆ ಸುಲಭವಾದ ಪ್ರಶ್ನೋತ್ತರನ ಅವ್ರು ಕಲ್ತ್ಕೋಬೋದು. ಇಲ್ಲ ಇಲ್ಲಿ ನಾನು ಸ್ವಲ್ಪ ಚಾಲೆಂಜ್ ತೋಳ್ತೀನಿ, ನನಗೆ ಒಂದು ಸ್ವಲ್ಪ ಕಷ್ಟವಾಗಿರೋದನ್ನು ಬರಿತೀನಿ, ನಾನು ನನ್ನ ವೊಕ್ಯಾಬ್ಯುಲರಿನ ಇಂಪ್ರೂವ್ ಮಾಡ್ಕೊಳ್ತೀನಿ ಅಂತ ಚಾಲೆಂಜ್ ಆಗಿ ತಗೊಳ್ಳೋ ಮಕ್ಕಳಿಗೆ ಈಗಾಗಲೇ ಪಠ್ಯಪುಸ್ತಕದಲ್ಲಿ ಏನಿದೆ ಅದನ್ನು ಬರೆಯೋದಕ್ಕೆ ಅವಕಾಶ ಇರುತ್ತೆ. ಅದು ಮಕ್ಕಳು ಚೂಸ್ ಮಾಡ್ಕೊಳ್ಬೋದು ಯಾವ ವರ್ಷನನ್ನು ಅವ್ರು ಬರೀತಾರೆ ಅಂತ.
1: ಈ ಆ್ಯಪ್ನ ನಾವು ಬಳಸೋದಕ್ಕೆ ಏನಾದರೂ ಚಾರ್ಜಸ್ ಇರುತ್ತಾ ಮೇಡಮ್, ಏನಾದರೂ ಪೇಮೆಂಟ್ ಮಾಡಬೇಕಾಗಿರುತ್ತಾ?
0: ಹೌದು, ಇದಕ್ಕೆ ತುಂಬ ಏನು ಎಕ್ಸ್ಪೆನ್ಸಿವ್ ಇಲ್ಲ. ಹೇಗಿದೆ ಚಾರ್ಜಸ್ಸು ಅಂದರೆ ಒಂದು
1: ಫಸ್ಟ್ 2 ತಿಂಗಳು ಫ್ರೀ ಇರುತ್ತೆ ಅಂತ ನೀವಾಗಲೇ ಹೇಳಿದ್ರಿ, ಅದಾದಮೇಲೆ ಮಂತ್ಲಿ ಬೇಸಿಸಲ್ಲಿ ಕಟ್ಟಬೇಕಾ, ಹೇಗೆ ಕಟ್ಟಬೇಕಾಗತ್ತೆ?
0: ಅದರಲ್ಲೂ ಚಾಯ್ಸಸ್ ಇರತ್ತೆ, ಪೂರ್ತಿ ವರ್ಷ ಕಟ್ಬೋದು, ಅರ್ಧ ವರ್ಷ ಕಟ್ಬೋದು, ಅಥವಾ ಕ್ವಾರ್ಟರ್ಲಿ ಕಟ್ಬೋದು ಆ ಥರ.
1: ಇದನ್ನೀಗಾಗಲೇ ಎಲ್ಲಾದರೂ ಶಾಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀರಾ?
0: ಹೌದು, ಸುಮಾರು ಶಾಲೆಗಳಲ್ಲಿ ಉಪಯೋಗಿಸ್ತಿದ್ದಾರೆ. ಶಿಕ್ಷಕರಿಗೂ ಇದು ತುಂಬ ಸಹಾಯ ಆಗಿದೆ, ಯಾಕಂದರೆ ಪ್ರಶ್ನೋತ್ತರಗಳ ಜೊತೆ ತುಂಬ ಚಿತ್ರಗಳನ್ನು ಹಾಕಿದ್ದೀವಿ. ಕಷ್ಟವಾದ ಪದಗಳಿರ್ಬೋದು ಅಥವಾ ಕೀವರ್ಡ್ಸ್ ಅಂತ ಏನು ಹೇಳ್ತಾರೆ ಅಂದರೆ ಈ ಪದ ಇದ್ದರೆ ಮಾತ್ರ ಈ ಪ್ರಶ್ನೋತ್ತರಕ್ಕೆ ನಾವು ಮಾರ್ಕ್ಸ್ ಕೊಡೋದು ಅಂತ ಏನಿರತ್ತಲ್ಲ, ಅಂಥ ಪದಗಳಿಗೆ ಎಲ್ಲನೂ ಇದರಲ್ಲಿ ಟೆಕ್ಸ್ಟಲ್ಲೂ ಕಲರ್ ಚೇಂಜ್ ಮಾಡಿರ್ತೀವಿ, ಫಾಂಟ್ ಕಲರ್ ಚೇಂಜ್ ಆಗಿರುತ್ತೆ, ಅದಲ್ಲದೆ ಚಿತ್ರಗಳಿರುತ್ತೆ. ಹಾಗಾಗಿ ಶಿಕ್ಷಕರಿಗೂ ಒಂದು ಸ್ವಲ್ಪ ಮಕ್ಕಳನ್ನು ಆ್ಯಕ್ಟಿವ್ ಆಗಿ ಕ್ಲಾಸಲ್ಲಿ ಇನ್ವಾಲ್ವ್ ಮಾಡೋದಕ್ಕೆ, ಆಮೇಲೆ ತೋರಿಸಿ ಇದೇನು ಅಂತ ಹೇಳ್ತೀಯಾ ಅಂತ ಹೇಳೋದಕ್ಕೆ ಎಲ್ಲ ಸಹಾಯ ಆಗ್ತಿದೆ ಅಂತ ನಮಗೆ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ.
1: ಅಲ್ಲಿಗೆ ಇಂಪ್ಲಿಮೆಂಟ್ ಮಾಡಿರುವಂಥ ಶಾಲಾ ಮಕ್ಕಳುಗಳಿಗೂ ಬಹಳಷ್ಟು ಉಪಯೋಗ ಆಗಿದೆ ಅಂತ ನೀವು ಹೇಳ್ತೀರಾ?
0: ಹೌದು.
1: ಓಕೆ, ಈ ಆ್ಯಪ್ನ ಡೆವಲಪ್ ಮಾಡಬೇಕು ಅಂತ ಏನಕ್ಕೆ ಅನ್ನಿಸ್ತು ನಿಮಗೆ?
0: ಓಕೆ, ಇದು ಆಗಲೇ ಹೇಳಿದ ಹಾಗೆ ಮಕ್ಕಳೆಲ್ಲರೂ ಬೇರೆ ಬೇರೆ ಥರ. ನಾವು ಪಾಠ ಮಾಡ್ತಾ ಇದ್ದಾಗ ಮಕ್ಕಳು ಹೇಗೆ ಪಾಠವನ್ನು ಸ್ವೀಕರಿಸ್ತಾ ಇದ್ರು ಅದನ್ನು ನೋಡಿ ಒಂದು ಮಗುಗೆ ಹೇಳ್ಕೊಟ್ಟ ಹಾಗೆ ಇನ್ನೊಂದು ಮಗುಗೆ

0: ಹೇಳ್ಕೊಡಕ್ಕಾಗಲ್ಲ. ಈ ಕಡೆ ಹೇಳ್ತಾ ಇರುವಾಗ ಪಾಠ ಮಗು ಒಂಥರ ಕಲಿತಾ ಇರುತ್ತೆ, ಆ ಕಡೆ ತಿರುಗಿದ ತಕ್ಷಣ ಇನ್ನೊಂದು ಥರ ಕಲಿತಾ ಹೋಗುತ್ತೆ. ಸೊ ಹೀಗಾಗ ಆದಾಗ ನಮಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅನ್ನಿಸ್ತಾ ಇತ್ತು, ಓಕೆ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ಈ ತುಂಬ ಕಷ್ಟಪಡ್ತಾ ಇರೋ ಮಕ್ಕಳಿಗೆ ನಾವು ಇಷ್ಟೆಲ್ಲ ಹೇಳ್ಕೊಡೋಕ್ಕೆ ಸಾಧ್ಯ ಆಯಿತು, ಅವರ ಅಂಕಗಳು ಕ್ರಮೇಣ ಜಾಸ್ತಿನೇ ಆಗ್ತಾ ಬಂದಿದೆ. ಸೊ ಆ ಮಕ್ಕಳು ಆಯಿತು ನಿನಗೆ ಇವಾಗ ಬರುತ್ತೆ ನಿನ್ನ ಪಾಡಿಗೆ ನಿನ್ನ ಮನೇಲಿ ಓದ್ಕೋಬೋದು ಇಂಡಿಪೆಂಡೆಂಟ್ ಆಗಿ ಅಂತ ಹೇಳಿದ್ರು, ಇಲ್ಲ ಮ್ಯಾಮ್ ಬರ್ತೀವಿ ನಿಮ್ಮ ಹತ್ರನೇ ಬರ್ತೀವಿ ಅಂತ ವಾಪಸ್ ಬರಕ್ಕೆ ಶುರು ಮಾಡಿದ್ರು. ಸೊ ಇದೆಲ್ಲ ನೋಡಿದಾಗ ನಮಗೆ ಏನು ಅನ್ನಿಸ್ತು ಅಂತ ಹೇಳಿದ್ರೆ, ಈಗ ನಾನು ಪಾಠ ಮಾಡಿದರೆ ಒಂದು 5 ಜನ ಮಕ್ಕಳಿಗೆ ಹೇಳ್ಕೊಡ್ಬೋದು, 10 ಜನ ಮಕ್ಕಳಿಗೆ ಹೇಳ್ಬೋದು, ಅಬ್ಬಬ್ಬಾ ಅಂದರೆ 20 ಜನ ಮಕ್ಕಳು, ಅದಕ್ಕಿಂತ ಜಾಸ್ತಿ ಜನಕ್ಕೆ ಮಾಡೋದಕ್ಕೆ ಕಷ್ಟ ಆಗತ್ತೆ. ಸೊ ಆವಾಗ ನಮ್ಮ ಸಂಸ್ಥಾಪಕರು, ನಮ್ಮ ಸಹಸಂಸ್ಥಾಪಕರು ಎಲ್ಲ ಏನು ಯೋಚನೆ ಮಾಡಿದ್ರು ಅಂದರೆ, ಇದನ್ನು ಒಂದು ನೆಕ್ಸ್ಟ್ ಲೆವೆಲ್ಲಿಗೆ ತೊಗೊಂಡು ಹೋಗಬೇಕು, ಅದು ತೊಗೊಂಡು ಹೋದಾಗ ತುಂಬ ಜನ ಮಕ್ಕಳಿಗೆ ಇದು ಸಹಾಯ ಆಗತ್ತೆ, ನಿಮ್ಮದು ಏನು ಐಡಿಯಾಸ್ ಇದೆ ಇದನ್ನು ಬೇರೆ ರೀತಿ ಇದಕ್ಕೊಂದು ಶೇಪನ್ನು ಕೊಟ್ಟರೆ ತುಂಬ ಜನ ಮಕ್ಕಳಿಗೆ ಇದರಿಂದ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ಆಗ ಈ ಆ್ಯಪನ್ನು ಮಾಡಬೇಕು. ಸಾವಿರಾರು ಜನ, ಲಕ್ಷಾಂತರ ಜನ ಮಕ್ಕಳಿಗೆ ಅದನ್ನು ಒಂದೇ ಸಲಕ್ಕೆ ತಲುಪೋ ಹಾಗೆ ಮಾಡಬಹುದು. ಆವಾಗ ನೀವಿಷ್ಟೇ ಸಣ್ಣ ಜಾಗದಲ್ಲಿ ಮಾಡಿದ್ರೆ ಕಷ್ಟ ಅಂತ ಹೇಳಿ ಅವರು ಈ ಒಂದು ಐಡಿಯಾನ ದೊಡ್ಡದಾಗಿ ಬೆಳೆಸಿ ಇವತ್ತು ನೀವೇನು ನೋಡ್ತಾ ಇದ್ದೀರಾ ಈ ಆ್ಯಪ್, ಇದು 7-8 ವರ್ಷದ ರಿಸರ್ಚು ಕೆಲಸ ಎಲ್ಲ ಸೇರಿ ಬಂದಿರೋ ಒಂದು ಫೈನಲ್ ರೂಪ ಅಂತ ಹೇಳ್ಬೋದು.
1: ಈಗಿನ ಆಧುನಿಕ ತಂತ್ರಜ್ಞಾನ, ಆಧುನಿಕ ಪ್ರಪಂಚದಲ್ಲಿ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಸದ್ದು ಮಾಡ್ತಾ ಇದೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ನೀವು ಇಲ್ಲೂ ಕೂಡ ಇವಾಗ ನೀವು ಆಡಿಯೋ ವಿಷಯ ಹಾಕ್ತಾ ಇದ್ದೀವಿ ಅಂದ್ರಿ, ವಿಡಿಯೋ ಹಾಕ್ತಾ ಇದ್ದೀವಿ ಅಂದ್ರಿ, ಅದು ಎಲ್ಲಾನು ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟರದೇನಾ? ಆಡಿಯೋ ಕೂಡ ಕೃತಕ ಬುದ್ಧಿಮತ್ತೆಯಿಂದಾನೇ ತೊಗೊಂಡು ಹಾಕ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನೀವೇನು ಹೇಳ್ತೀರಾ?
0: ಇಲ್ಲ, ನಮ್ಮ ಇದರಲ್ಲಿ ಆಡಿಯೋ ಎಲ್ಲಾನು ಎಕ್ಸ್ಪರ್ಟ್ ಟೀಚರ್ಸೇನೆ ರೆಕಾರ್ಡ್ ಮಾಡಿರೋದು. ಯಾಕಂದರೆ ಟೀಚರ್ಸ್ ತಮ್ಮ ಎಕ್ಸ್ಪೀರಿಯನ್ಸಿಂದ ಮಕ್ಕಳು ಏನನ್ನು ಕೇಳಬೇಕು ಅಂತ ಇಷ್ಟಪಡ್ತಾರೆ ಅನ್ನೋದು ಟೀಚರ್ಸಿಗೆ ಗೊತ್ತಿರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅದು ಇನ್ನೂ ಟ್ರೈನಿಂಗ್ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಹಾಗಾಗಿ ಆ ಅವರ ಎಕ್ಸ್ಪೀರಿಯನ್ಸಿಂದ ಮಕ್ಕಳು ಏನನ್ನು ಕೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಇದನ್ನು ತುಂಬ ನುರಿತ ಅಧ್ಯಾಪಕರಿಂದಾನೇ ರೆಕಾರ್ಡ್ ಮಾಡಿಸಿರೋದು. ಹಾಗಾಗಿ ಸದ್ಯಕ್ಕೆ ಅದರಲ್ಲಿ ಏನೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ. ಆದರೆ ಮುಂದಕ್ಕೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಎಷ್ಟು ವ್ಯಾಪಕವಾಗಿ ಹೋಗಿದೆ ಅಂದರೆ, ಅದು ಇಲ್ಲದೆ ನಾವು ಹಿಂದುಳಿದು ಬಿಡ್ತೀವಿ. ಹಾಗಾಗಿ ಬರುತ್ತೆ, ಆದರೆ ಯಾವ ರೀತಿಯಲ್ಲಿ ಅಂದರೆ, ನಾವೀಗ ಏನು ಪ್ರಶ್ನೆ ಉತ್ತರ ಕೊಟ್ಟಿರ್ಬೋದು ಅಥವಾ ಚಿತ್ರಗಳನ್ನು ಕೊಟ್ಟಿರ್ಬೋದು ಏನೇ ಇರ್ಬೋದು, ಮಕ್ಕಳು ಕೂತ್ಕೊಂಡು ಆ ಪ್ರಶ್ನೆನ ಹುಡುಕೋ ಅವಶ್ಯಕತೆ ಆಗಿರ್ಬೋದು ಅಥವಾ ಅದರದ್ದು ಸಮಾನಾರ್ಥಕ ಪದ ಇರ್ಬೋದು, ಅದನ್ನು ಮತ್ತೆ ಹುಡುಕೋ ಅವಶ್ಯಕತೆ ಏನಿರ್ಬೋದು, ಅದು ಬರದೇ ಇರೋ ಹಾಗೆ ನಮ್ಮ ಆ್ಯಪ್ನಲ್ಲಿ ಅವರು ಒಂದು ಚಾಟ್ ಬಾಟ್ ಜೊತೆ ಪ್ರಶ್ನೆ ಕೇಳಿದ್ರೆ ಎಲ್ಲಿದೆ ಅಂತ ಅದು ಟಕ್ ಅಂತ ಬರೋ ಹಾಗೆ ಮಾಡೋ ಒಂದು ಆಲೋಚನೆಯಲ್ಲಿ ನಾವಿದ್ದೀವಿ.
2: ಓಕೆ, ಲೈಕ್ ಡಾಕ್ಟರ್ ದೀಪ್ತಿ ಹೇಳ್ದಾಗೆ ಇವಾಗ ಟೀಚರ್ಸ್, ಎಕ್ಸ್ಪರ್ಟ್ ಟೀಚರ್ಸ್ ಹೇಳ್ಕೊಡೋದು ಒಂದು ಕಡೆ. ಸೊ ಲರ್ನಿಂಗ್ ಟೀಚರ್ಸಿಂದ ಆಗಬೇಕು, ಅವರ ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟೀಸ್ ನಮಗೆ ಬೇಕು ಮಕ್ಕಳಿಗೆ. AI ಎಲ್ಲಿ ಬರುತ್ತೆ, ಬರ್ತಾ ಇದೆ ಎಲ್ಲ, ನಮ್ಮ ಆ್ಯಪಲ್ಲೂ AI ಎಲ್ಲಿ ಇದೆ ಅಂದರೆ, ಇವಾಗ ಮಕ್ಕಳು ಓದ್ಬಿಟ್ರು, ಇವಾಗ ಓದಿದ ಮೇಲೆ ಒಂದು 2 ಮಕ್ಕಳು ಕಂಪ್ಯಾರಿಷನ್ ಮಾಡಿದ್ರೆ ಒಂದು ಮಗು ಎಲ್ಲದಕ್ಕೂ ಟಕ ಟಕ ಅಂತ ಕಲ್ತ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಇವಾಗ ಅದೇ ವರ್ಕ್ಶೀಟ್ ಮತ್ತೆ ಕೊಟ್ಟರೆ, ಅದೇ ಕ್ವೆಶನ್ ಆನ್ಸರ್ ಕೊಟ್ಟರೆ ಈ ಮಗುಗೆ ಬೋರ್ ಆಗುತ್ತೆ. ಸೊ ಆವಾಗ ಹಿಂದೆ ಇರೋ ಇಂಜಿನ್ ಏನು ಮಾಡುತ್ತೆ ಅಂದರೆ, ಕಷ್ಟವಾದ ಕ್ವೆಶನ್ಸು ಈ ಮಗುಗೆ ಕೊಡುತ್ತೆ. ಸೊ ಅವರ ಲರ್ನಿಂಗ್ ಇಸ್ ಕಂಟಿನ್ಯೂಯಿಂಗ್. ಆದರೆ ಸ್ವಲ್ಪ ಕಷ್ಟ ಪಡ್ತಾ ಇರೋ ಮಕ್ಕಳಿಗೆ AI ಬಂದು ಸ್ವಲ್ಪ ಈಸಿ ಕ್ವೆಶನ್ಸ್ ಕೊಡುತ್ತೆ. ಸೊ AI ಇಸ್ ನಾಟ್ ಟೀಚಿಂಗ್, ದ ಟೀಚರ್ಸ್ ಆರ್ ಟೀಚಿಂಗ್, ಆ್ಯಂಡ್ AI ಬಂದು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದೆ ಟು ಎನ್ಹೆನ್ಸ್ ದ ಲರ್ನಿಂಗ್.
1: ಓಕೆ, ಇವಾಗ ಸಂದೇಹಗಳು ಬಂದರೆ ಒಂದು ನೀವು ಚಾಟ್ ಮಾಡ್ಬೋದು ಅಂದ್ರಿ, ಬ್ಲೂ ಫ್ಲ್ಯಾಗ್ ರೈಸ್ ಮಾಡ್ಬೋದು ಅಂದ್ರೆ, ಸಂದೇಹಗಳು ಬಂದರೆ ಅವ್ರು ಹೇಗೆ ಬಗೆಹರಿಸ್ಕೊಳ್ಬಹುದು ಅಂತ ಒಮ್ಮೆ ಹೇಳಬಹುದಾ ನೀವು?

0: ಅದೇ ಒಂದು ಇನ್ನೂ ಒಂದು ಫೀಚರ್ ಇದೆ ನಮ್ಮಲ್ಲಿ, ಆಸ್ಕ್ ಡೌಟ್ ಅಂತ. ಅದರಲ್ಲೂ ಅವರು ನಮಗೆ ಮೆಸೇಜ್ ಕಳಿಸ್ಬೋದು. ಅದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ಆಸ್ಕ್ ಡೌಟ್ ಅದರಲ್ಲಿ ಎಕ್ಸ್ಪರ್ಟ್ ಟೀಚರು ಅವರಿಗೆ ನೇರವಾಗಿ ಉತ್ತರವನ್ನು ಇದರಲ್ಲೇ ರಿಪ್ಲೈ ಕೊಡ್ತಾರೆ. ಸೊ ಇದು ಬಿಟ್ಟು ಮೆಸೇಜಿಂಗು ಬ್ಲೂ ಫ್ಲ್ಯಾಗ್ ನಾ ಹೇಳಿದೆ. ಬ್ಲೂ ಫ್ಲ್ಯಾಗ್ ಯಾಕೆ ನಾವು ಇಷ್ಟು ಸಲ ಹೇಳ್ತಾನೇ ಇದ್ದೀವಿ ಅಂತ ಹೇಳಿದ್ರೆ, ಯಾವ ಪ್ರಶ್ನೆಯಲ್ಲಿ ಅವರಿಗೆ ಏನು ಆಲೋಚನೆ ಬಂತು ಅನ್ನೋದನ್ನು ಅವರು ಬ್ಲೂ ಫ್ಲ್ಯಾಗ್ ಪ್ರೆಸ್ ಮಾಡಿ ಕೇಳಿದಾಗ ನಮಗೆ ಕರೆಕ್ಟಾಗಿ ಅದೇ ಆ ಪ್ರಶ್ನೆಗೆ ನಮಗೆ ಗೊತ್ತಾಗುತ್ತೆ, ಹಾಂ ಈ ಪ್ರಶ್ನೆಯಲ್ಲೇ ಮಗು ಮತ್ತೇನು ಹೇಳೋದೆ ಬೇಡ, ಪಾಠ ಇದು ಪಾಠ 8 ಪ್ರಶ್ನೆ 4 ಒಂದೆರಡು ವಾಕ್ಯ ಅಷ್ಟೆಲ್ಲ ಡೀಟೇಲ್ಸ್ ಕೊಡೋದೇ ಬೇಡ ಮಕ್ಕಳು. ಹಾಗೇ ನಮಗೆ ಗೊತ್ತಾಗತ್ತೆ ಇದೇ ಪ್ರಶ್ನೆಯಲ್ಲಿ ಅವರಿಗೆ ಇದೆ ಅಂತ ಹೇಳಿ. ಈ ಆಸ್ಕ್ ಡೌಟ್ ಅಲ್ಲದೆ ITಯಲ್ಲಿ ಏನಾದರೂ ತೊಂದರೆ ಆಯಿತು ಅಂದರೆ, ಈಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಆದರೆ ಅದು ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಇರ್ಬೋದು, ಅಥವಾ ನಾನು ಕ್ಲಿಕ್ ಮಾಡಿದೆ ಆದರೆ ನನಗೆ ಬೇಕಿದ್ದ ಪ್ರಶ್ನೆ ಬರಲಿಲ್ಲ ಬೇರೆ ಒಂದು ಪ್ರಶ್ನೆ ಬಂತು, ಆ ಥರದ್ದೇನಾದರೂ ಇರುವಾಗ ಸಪೋರ್ಟ್ ಅಂತ ಇನ್ನೊಂದಿದೆ, ಅಲ್ಲಿ ಕ್ಲಿಕ್ ಮಾಡಿ ಅವ್ರು ಅದನ್ನು ಹೇಳ್ಬೋದು. ಹೀಗಾಗಿ ನಾಲ್ಕೈದು ರೀತಿಯಲ್ಲಿ ಮಕ್ಕಳು ನಮ್ಮನ್ನು ರೀಚ್ ಮಾಡ್ಬೋದು. ಯಾವುದೇ ರೀತಿ ಅವರು ಕಳಿಸಿದ್ರೂ ನಾವು ಎಲ್ಲದಕ್ಕೂ ಉತ್ತರ ಕೊಟ್ಟೆ ಕೊಡ್ತೀವಿ.
1: ನೀವೀಗಾಗಲೇ ಹೇಳಿದ್ರಿ ಕೆಲವೊಂದು ಶಾಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂತ, ಹಾಗೆ ನೀವು ಇಂಡಿವಿಜುವಲ್ ಲೆವೆಲಲ್ಲಿ ಇಂಡಿವಿಜುವಲ್ ಅವ್ರವ್ರ ಮನೆಯಲ್ಲಿ ಅಂದರೆ ಶಾಲೆಯಲ್ಲಿ ಇಂಪ್ಲಿಮೆಂಟ್ ಅಲ್ಲದೆ ಇಂಡಿವಿಜುವಲ್ಸು ಮನೆಯಲ್ಲಿ ನೋಡಿರೋದನ್ನು ನೀವು ಡೆಫಿನೆಟ್ಲಿ ನೋಡಿ ಫೀಡ್ಬ್ಯಾಕ್ ತೊಗೊಂಡಿರ್ತೀರಾ. ಇಂಡಿವಿಜುವಲ್ ಲೆವೆಲಲ್ಲಿ ಇದು ಹೇಗೆ ಹೆಲ್ಪ್ ಆಗ್ತಾ ಇದೆ, ಶಾಲೆ ಲೆವೆಲಲ್ಲಿ ಇದು ಶಾಲೆಗೆ ಹೇಗೆ ಹೆಲ್ಪ್ ಆಗ್ತಿದೆ ತಿಳಿಸ್ಬೋದಾ?
0: ಖಂಡಿತವಾಗೂ. ಮಕ್ಕಳಿಗೆ ಮನೆಯಲ್ಲಿ ಈಗಾಗಲೇ ಹೇಳಿದ ಹಾಗೆ ನಾನ್ ಕನ್ನಡ ಮಕ್ಕಳಾದರೆ ಮನೆಯಲ್ಲಿ ಹೋಗಿ ಪ್ರಶ್ನೆ ನಾನು ಕಲ್ತ್ಕೊಂಡು ಬಂದಿದ್ದೀನಿ ಅಮ್ಮ ನಾನು ಉತ್ತರ ಕೊಡ್ತೀನಿ ನೀವು ನೋಡ್ಕೊಳ್ಳಿ ಅಂತ ಹೇಳಿದಾಗ ಅಲ್ಲಿ ನೋಡ್ಕೊಳ್ಳೋದಕ್ಕೆ ತಂದೆ ತಾಯಿಗೂ ಕನ್ನಡ ಬರಲ್ಲ ಅನ್ನೋ ಪರಿಸ್ಥಿತಿ ಅವರು ಸುಮಾರು ಜನ ನಮ್ಮ ಆ್ಯಪನ್ನು ಉಪಯೋಗಿಸ್ತಿದ್ದಾರೆ. ಸೊ ಹಾಗಾಗಿ ಈಗ ಮಕ್ಕಳು ಹೋಗಿ ಅಮ್ಮ ನೋಡ್ಕೊ ಅನ್ನೋ ಹೇಳೋ ಪರಿಸ್ಥಿತಿ ಇಲ್ಲ, ಯಾಕಂದರೆ ಇಲ್ಲೇ ಅವರು ಡೈರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮತ್ತು ಇವರಿಗೆ ಪೋಷಕರಿಗೆ ಒಂದು ಟೆಸ್ಟ್ ಪೇಪರ್ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು, ನನಗೆ ಕನ್ನಡ ಕೂತ್ಕೊಂಡು ಬರೆಯೋಕ್ಕೆ ಟೈಮೂ ಇಲ್ಲ ಇದು ಇಲ್ಲ ಏನು ಬರೋದೂ ಇಲ್ಲ ಕನ್ನಡ ಬರೆಯೋಕ್ಕೆ ಅಂತ ಹೇಳಿದಾಗ ಟೆಸ್ಟ್ ಪೇಪರ್ಸೂ ರೆಡಿ ಬರ್ತಾ ಇರೋದ್ರಿಂದ ನಮ್ಮದ್ರಲ್ಲಿ ಪ್ರಿಂಟೌಟ್ ತೊಗೋಬೋದು. ಇಲ್ಲ ನನಗೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದು ಇಷ್ಟ ಇಲ್ಲ, ಪ್ರಿಂಟೌಟ್ ತೊಗೊಂಡು ಮಾಡ್ಕೋಬೋದು, ಪ್ರಾಕ್ಟೀಸ್ ಮಾಡ್ಬೋದು, ಬರವಣಿಗೆ ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ಇದೆಲ್ಲದರಿಂದಾಗಿ ಟೈಮು ತುಂಬಾ ಸಮಯ ಅವರಿಗೆ ಸೇವ್ ಆಗ್ತಾ ಇದೆ, ಪ್ಲಸ್ ಪೋಷಕರಿಗೆ ಬರ್ಡನ್ ಕಡಿಮೆ ಆಗಿದೆ, ಹಾಗಾಗಿ ಮಕ್ಕಳು ತುಂಬ ಸಂತೋಷವಾಗಿ ಕಲಿತಾ ಇದ್ದಾರೆ ಅನ್ನೋದನ್ನು ನಾವು ಕೇಳಿದ್ದೀವಿ.
1: ನೀವಿವಾಗ ಪ್ರಿಂಟೌಟ್ ತೊಗೋಬಹುದು ಅಂತ ಹೇಳಿದ್ರೆ ಅಲ್ಲಿಗೆ ನಿಮ್ದ್ರಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತಾ, ಅವ್ರು ಯಾವುದನ್ನು ಬೇಕಾದರೂ ಡೌನ್ಲೋಡ್ ಮಾಡಿಕೊಂಡು ಅವ್ರು ಅದನ್ನು ಸೇವ್ ಮಾಡ್ಕೋಬಹುದಾ?
0: ಹಾಂ, ಡೌನ್ಲೋಡ್ ಅಂತ ಹೇಳಿದ್ರೆ ನೋಟ್ಸನ್ನು ಡೌನ್ಲೋಡ್ ಮಾಡೋದಕ್ಕೆ ಆಗಲ್ಲ. ಈಗ ಪ್ರಶ್ನೋತ್ತರ ಏನಿದೆ ಅಥವಾ ವ್ಯಾಕರಣ ಏನಿದೆ ಅದನ್ನು ಅವರು ಡೌನ್ಲೋಡ್ ಮಾಡೋದಕ್ಕೆ
1: ಅಲ್ಲಿಗೆ ಅದು ರೀಡ್ ಓನ್ಲಿ ಫಾರ್ಮ್ಯಾಟ್.
0: ರೀಡ್ ಓನ್ಲಿ ಫಾರ್ಮ್ಯಾಟ್.
1: ಓಕೆ.
0: ಆದರೆ ಈ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ಪ್ರಾಕ್ಟೀಸ್ ಮಾಡೋದೇನಿದೆ ಅದಕ್ಕೆ ಸೆಪ್ರೇಟಾಗಿ ಒಂದು ವರ್ಕ್ಶೀಟ್ ಅನ್ನೋ ಒಂದು ಫೀಚರ್ ಇದೆ. ಅದರ ಮೇಲೆ ಹೋಗಿ ಎರಡು ಥರ ವರ್ಕ್ಶೀಟನ್ನು ಅವರು ಜನರೇಟ್ ಮಾಡ್ಬೋದು, ಒಂದು ಆನ್ಲೈನ್ ವರ್ಷನ್ನು, ಇನ್ನೊಂದು ಪ್ರಿಂಟಬಲ್ ವರ್ಷನ್. ಅವ್ರು ಆನ್ಲೈನ್ ವರ್ಷನ್ ಚೂಸ್ ಮಾಡಿದ್ರು ಅಂದರೆ ಆನ್ಲೈನಲ್ಲೇ ಅವರ ಆನ್ಸರು ಕೊಡಬೇಕಾಗತ್ತೆ. ಪ್ರಿಂಟಬಲ್ ವರ್ಷನನ್ನು ಚೂಸ್ ಮಾಡಿದಾಗ ಅಲ್ಲಿ ಬಲಗಡೆ ಭಾಗದಲ್ಲಿ ಎರಡು ದೊಡ್ಡ ಗೋಳಾಕಾರ ಇರುತ್ತೆ, ಅದರಲ್ಲಿ ಕ್ವೆಶ್ಚನ್ ಆನ್ಸರ್ ಅಂತ ಎರಡಿರುತ್ತೆ. ಅದರ ಪಕ್ಕದಲ್ಲಿ ಪ್ರಿಂಟರ್ದು ಒಂದು ಐಕಾನ್ ಇದೆ, ಆ ಐಕಾನ್ ಮೇಲೆ ಅವರು ಕ್ಲಿಕ್ ಮಾಡಿದಾಗ ಅದು PDF ಆಗಿ ಕನ್ವರ್ಟ್ ಆಗುತ್ತೆ. ಈ ಏನು ಪ್ರಶ್ನೋತ್ತರಗಳು ಕ್ವೆಶ್ಚನ್ ಪೇಪರ್ ಏನು ಜನರೇಟ್ ಆಗಿರುತ್ತೆ ಅದು ಪ್ರಿಂಟಬಲ್ ವರ್ಷನ್ ಆಗಿ ಕನ್ವರ್ಟ್ ಆಗುತ್ತೆ PDF ಆಗಿ. ಆ PDFನ್ನು ಅವರು ಡೌನ್ಲೋಡ್ ಮಾಡ್ಕೋಬೋದು, ಡೌನ್ಲೋಡ್ ಮಾಡಿ ಪ್ರಿಂಟಬಲ್ ಆಗಿ ಅವರು ಉಪಯೋಗಿಸ್ಕೋಬೋದು, ಇಲ್ಲ ನೋಡ್ಕೊಂಡು ಹಾಗೆ ಬರಿತೀನಿ ನಾನು ಅಂತಂದರೆ ಹಾಗೇನೂ ಬರಿಬೋದು.
1: ಇವಾಗ ಅವ್ರು ಅಲ್ಲೇ ಬೇಕಾದರೂ ಆನ್ಸರ್ ಮಾಡಬಹುದು ಅಂತ ನೀವು ಹೇಳಿದ್ರಿ, ಅವ್ರು ಅಲ್ಲೇ ಆನ್ಸರ್ ಮಾಡಿದ್ರೆ ಅದಕ್ಕೇನಾದರೂ ನೀವು ಮಾರ್ಕ್ಸ್ ಏನಾದರೂ ಕೊಡ್ತೀರಾ, ಅಂದರೆ ನೀವು ಅದನ್ನೇನಾದರೂ ಕರೆಕ್ಷನ್ ಮಾಡ್ತೀರಾ ಅಲ್ಲಿ ಆನ್ಲೈನಲ್ಲಿ ಮಾಡಿದ್ರೆ?
2: ಆನ್ಲೈನಲ್ಲಿ ಇವಾಗ ಅವರು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದೆ ಅಂದರೆ ಅದು ಆಟೋಮ್ಯಾಟಿಕ್ ಗ್ರೇಡಿಂಗ್, ಅದು ಆಟೋಮ್ಯಾಟಿಕಲ್ ಅದರಲ್ಲಿ ಸ್ಕೋರ್ಸ್ ಬರುತ್ತೆ. ಇವಾಗ ಓಪನ್ ಎಂಡೆಡ್ ಕನ್ನಡ ಟೈಪ್ ಒಂದು ಲಾಂಗ್ ಆನ್ಸರ್ ಬರೀಬೇಕು ಅಂದರೆ ಅವ್ರು ಬರೆದು ಪ್ರಾಕ್ಟೀಸ್ ಮಾಡಬೇಕು.
1: ಅದೇ ಬರ್ದಿದ್ದನ್ನ ಅವ್ರು ಏನಾದರೂ ಅಂದರೆ ಇವಾಗ ಜಸ್ಟ್ ಲೈಕ್ ಟೀಚರ್ಸ್ ಹೇಗೆ ಕರೆಕ್ಷನ್ ಮಾಡ್ತಾರೆ, ಹಾಗೆ ನಿಮ್ಮಲ್ಲೂ ಏನಾದರೂ ಆ್ಯಪಲ್ ಸದ್ಯದಲ್ಲಿ ಇದೆಯಾ ಅಥವಾ ಮುಂದೆ ಏನಾದರೂ ಬರುವ ಸಾಧ್ಯತೆ ಇದೆಯಾ?
2: ಮುಂದೆ ವೆರಿ ಸೂನ್, ಇವಾಗ ಅವ್ರು ಸ್ಕ್ಯಾನ್ ಮಾಡಿದ್ರೆ ಆನ್ಸರ್ಸ್ನ ಆಟೋಮ್ಯಾಟಿಕ್ ಆಗಿ ಅದರಲ್ಲಿ ಸ್ಕೋರಿಂಗ್ ಬರುತ್ತೆ.
1: ಓಕೆ, ಅಲ್ಲಿಗೆ ಮಕ್ಕಳು ಕಲಿಯೋದಕ್ಕೆ ಇದು ಬಹಳ ಸಹಕಾರಿಯಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಕಡೆಯದಾಗಿ ಮೇಡಮ್, ಇವಾಗ ಕನ್ನಡ ಭಾಷಾ ಕಲಿಕಾ ಕಾಯ್ದೆಯನ್ನು ಸರ್ಕಾರ ಕಡ್ಡಾಯ ಮಾಡಿದೆ. ಅದು ಪೋಷಕರಿಗೆ ಯಾರಿಗೆ ಬರಲಿಲ್ಲ ಅಂದರೆ ಅವ್ರಿಗದು ತುಂಬ ಕಷ್ಟ ಆಗ್ತಾ ಇದೆ ಅಂತ ನೀವು ಈಗಾಗಲೇ ಸುಮಾರು ಸತಿ ಹೇಳಿದ್ರಿ. ಅದ್ರ ಬಗ್ಗೆ ನಿಮಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ?
0: ನಾವೀಗ ವಾಸ್ತವ ಅರ್ಥ ಮಾಡ್ಕೋಬೇಕು. ನಮ್ಮ ಮಕ್ಕಳ ಇಡೀ ಪ್ರಪಂಚ ಏನಿದೆ ಅದು ಇಂಗ್ಲಿಷ್ಮಯವಾಗಿದೆ. ಅವರ ಯೂಟ್ಯೂಬ್ ಚಾನಲ್ಸ್ ಇರ್ಬೋದು, ಅಥವಾ ಅವರು ಫ್ರೆಂಡ್ಸ್ ಜೊತೆ ಮಾತಾಡೋಕ್ಕೆ ಉಪಯೋಗಿಸುವಂಥ ಚಾಟ್ಸ್ ಇರ್ಬೋದು, ಅಥವಾ ಯಾವುದೇ ಸಿನಿಮಾ ಇರ್ಬೋದು, ಎಲ್ಲಾನು ಇಂಗ್ಲೀಷ್ನಲ್ಲೇ ಆಗಿದೆ. ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ನಮ್ಮ ಕನ್ನಡವನ್ನು ಉಳಿಸಿ ಬೆಳೆಸಿ ನಮ್ಮ ಭಾಷೆಯನ್ನು ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋ ಜವಾಬ್ದಾರಿ ನಮ್ಮ ಸರ್ಕಾರದ್ದು. ಹಾಗಾಗಿ ಅವರು ಈ ಕನ್ನಡ ಭಾಷಾ ಕಲಿಕೆನ ಕಡ್ಡಾಯ ಮಾಡಿರೋದು ಸರಿಯಾಗೇ ಇದೆ. ಆದರೆ ಒಂದು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಮ್ಮ ಮಕ್ಕಳು ತುಂಬ ಬುದ್ಧಿವಂತರು, ಈಗಿನ ಕಾಲದ ಮಕ್ಕಳು. ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಕೊಟ್ಟರೆ, ಸರಿಯಾದ ಒಂದು ಟೂಲ್ ಕೊಟ್ಟರೆ ಅವರು ಯಾವ ಭಾಷೆನ ಬೇಕಿದ್ರೂ ಕಲಿತಾರೆ. ಒಂದೇ ಸಮಯದಲ್ಲಿ ಸಣ್ಣ ಮಕ್ಕಳು 3-4 ಭಾಷೆಗಳನ್ನು ಕಲಿಬೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಕನ್ನಡ ಕಲಿಯೋದು ಕಷ್ಟ ಅನ್ನೋದನ್ನು ನಾವು ಆ ಮಕ್ಕಳ ತಲೆಯಿಂದ ಹೊರಗೆ ಹಾಕಬೇಕು. ನಮ್ಮ ಪೋಷಕರಿಗೂ ನಮ್ಮ ಮಾತೃಭಾಷೆ ಇರ್ಬೋದು ಅಥವಾ ಪ್ರಾದೇಶಿಕ ಭಾಷೆ ಇರ್ಬೋದು, ಅದನ್ನು ಕಲಿಸ್ಬೇಕು ಅನ್ನೋ ಒಂದು ಆಸೆ ಏನೋ ಇದೆ. ಆದರೆ ಅವರಿಗೆ ಎಲ್ಲಿ ಹೇಗೆ ಇದನ್ನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಸರಿಯಾದ ಒಂದು ಟೂಲ್ ನಮ್ಮ ಆ್ಯಪ್ app.duodu.com. ಎಲ್ಲರೂ ಉಪಯೋಗಿಸ್ಕೊಳ್ಳಿ.
1: ಇದುವರೆಗೂ ತಂತ್ರಜ್ಞಾನದಿಂದ ಸುಲಭವಾಗಿ ಕನ್ನಡ ಕಲಿಕೆ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಡುವೋಡೋ ಸೊಲ್ಯೂಷನ್ಸ್ನ ಸಂಸ್ಥಾಪಕರಾದ ಡಾಕ್ಟರ್ ಲತಾ ಹಾಗೂ ನಿರ್ವಾಹಕರಾದ ಡಾಕ್ಟರ್ ದೀಪ್ತಿ. ಇಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ನಮಸ್ಕಾರ.
3: ಡುವಾರ್ಡೋ ಸೊಲ್ಯೂಷನ್ಸ್ನ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ, ತಂತ್ರಜ್ಞಾನದಿಂದ ಸುಲಭವಾಗಿ ಕನ್ನಡ ಕಲಿಕೆ. ಭಾಗವಹಿಸಿದವರು ಡುವಾರ್ಡೋ ಸೊಲ್ಯೂಷನ್ಸ್ನ ಸಂಸ್ಥಾಪಕರಾದ ಡಾಕ್ಟರ್ ಲತಾ ಹಾಗೂ ನಿರ್ವಾಹಕರಾದ ಡಾಕ್ಟರ್ ದೀಪ್ತಿ. ಪ್ರಸ್ತುತಪಡಿಸಿದವರು ಚಿನ್ಮಯಿ ಕೆಎಸ್. ಪ್ರಾಯೋಜಿಸಿದವರು ಡುವಾರ್ಡೋ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6.
4: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
2: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
0: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
2: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
0: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
2: ಕೆಎಸ್ಒಯು ಮುಕ್ತವಾಣಿ.
3: ಈಗೊಂದು ಚಿತ್ರಗೀತೆಯನ್ನ ಕೇಳೋಣ. ಯುವರತ್ನ ಚಿತ್ರಕ್ಕಾಗಿ ಅರ್ಮಾನ್ ಮಲಿಕ್ ಅವರು ಶ್ರೇಯಾ ಘೋಷಾಲ್ ಅವರೊಂದಿಗೆ ಧ್ವನಿಯಾಗಿರುವ ಗೌಸ್ಪೀರ್ ಅವರು ಬರೆದಿರುವಂತಹ ಗೀತೆ. ಎಸ್ ತಮನ್ ಅವರ ಸಂಗೀತ ನಿರ್ದೇಶನ ಈ ಹಾಡಿಗಿದೆ.

0: ಸಮಯ ಸರಿಯಾಗಿ 5:40. ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಮೈಸೂರು.
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
2: ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
3: ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.

0: ಕೇಳಿ
1: ಕೆಎಸ್ಒಯು ಮುಕ್ತವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಸಮೂಹ ಸಂವಹನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಶೈಲೇಶ್ ರಾಜ್ ಅರಸ್ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ.
3: ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಇರುವಂತಹ ಅಧ್ಯಯನ ಅವಕಾಶಗಳ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶೈಲೇಶ್ ರಾಜ್ ಅರಸ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
4: ನಮಸ್ತೆ.
3: ಹಲವಾರು ಜನ ನಮ್ಮ ವಿದ್ಯಾರ್ಥಿಗಳು ಒಂದು ಅಂಡರ್ ಗ್ರಾಜ್ಯುಯೇಟ್ ಪಿ ಜಿ ಅವರು ಮುಗಿಸ್ಕೊಂಡು ಸಂಶೋಧನೆ ಮಾಡಲಿಕ್ಕೆ ಅಂಥೇಳಿ ಅವರೇನಾದ್ರು ಬಂದರೆ ಅವ್ರು ಏನೇನು ಪೂರೈಸಿರಬೇಕು, ಅವ್ರಿಗೆ ಅರ್ಹತೆಗಳೇನು?
4: ಸಂಶೋಧನೆಗೆ ಸಾಮಾನ್ಯ ವರ್ಗಕ್ಕೆ 55% ಇರಬೇಕಾಗ್ತದೆ ಸ್ನಾತಕ ಪದವಿಯಲ್ಲಿ, ಅದರಲ್ಲೂ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದಲ್ಲಿ. ಪ್ರತಿಯೊಂದು ಪ್ರವೇಶಾತಿ ನಮ್ಮಲ್ಲಿ ಸಿಇಟಿ ಮುಖಾಂತರ
3: ನಡೆಯುತ್ತೆ.
4: ಸಿಇಟಿಗೆ ಎಕ್ಸೆಂಪ್ಷನ್ ಸಿಗುತ್ತೆ. ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ NET ಯಾರು ಕ್ಲಿಯರ್ ಮಾಡಿರ್ತಾರೆ, ಆಮೇಲೆ ರಿಸರ್ಚ್ ಫೆಲೋಶಿಪ್ ಕ್ಲಿಯರ್ ಯಾರು ಮಾಡಿರ್ತಾರೆ, JRF ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಯಾರು ಕ್ಲಿಯರ್ ಮಾಡಿರ್ತಾರೆ, ಅವರಿಗೆ ನೇರವಾಗಿ ಸಂದರ್ಶನಕ್ಕೆ ನಾವು ಅವರಿಗೆ ಆಹ್ವಾನ ಮಾಡ್ತೀವಿ. ವೈವಾಗ್ ಬರ್ತೀವಿ, ಅಲ್ಲಿ ಸಂದರ್ಶನದಲ್ಲಿ ಅವರ ಒಂದು ಪರ್ಫಾರ್ಮೆನ್ಸ್ ಮೇಲೆ ಅವರನ್ನ ಆಯ್ಕೆ ಮಾಡಿ
3: ಇವರು ಸಂಶೋಧನೆ ಮಾಡ್ಲಿಕ್ಕೆ ಅರ್ಹರಿದ್ದಾರೆಯೇ ಇಲ್ಲವೇ ಅನ್ನೋದನ್ನ ನೀವು ಪರಿಶೀಲನೆ ಮಾಡಿ ಅವ್ರಿಗೆ ಅವಕಾಶ ಕೊಡ್ತಾರೆ. ಒಮ್ಮೆ ಇವರು ಹೀಗೆ ಮುಗಿಸ್ಕೊಂಡು ಬರ್ತಾರೆ ಅನ್ನೋದನ್ನ ನಿಜ ಸರ್, ಇದನ್ನೆಲ್ಲ ಮಾಡಬೇಕಾದಾಗ ಹೆಚ್ಚಿನ ಅಧ್ಯಯನ ಕೈಗೊಳ್ಬೇಕಾಗುತ್ತೆ ಅವರು, ಇದಕ್ಕೆಲ್ಲ ಏನು ಅವಕಾಶ ಇದೆ ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ? ಒಂದು ಹೇಳಿದ್ರಿ ನಿಮ್ಮ SLM ಸ್ಟಡಿ ಲರ್ನಿಂಗ್ ಮೆಟೀರಿಯಲ್ಸ್ ಇರುತ್ತೆ, ಇದಲ್ಲದೆ ಅವರಿಗೆ ಹೆಚ್ಚಿನ ಅವಕಾಶಗಳು ಏನಿರುತ್ತೆ, ಲೈಬ್ರರಿ ಆಗಿರ್ಬೋದು ಇನ್ನೊಂದಾಗಿರ್ಬೋದು?
4: ಒಳ್ಳೆ ಪ್ರಶ್ನೆ ನೀವು SLM ಬಗ್ಗೆ ಪ್ರಸ್ತಾಪ ಮಾಡಿರೋದ್ರಿಂದ, ಈಗ ಸಾಮಾನ್ಯವಾಗಿ ದೂರ ಶಿಕ್ಷಣ ಕ್ರಮ ಬೇರೆ, ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯದ ಒಂದು ಬೋಧನಾ ಕ್ರಮಕ್ಕೂ
3: ಇಲ್ಲಿಗೂ
4: ನಮಗೂ ಸಾಕಷ್ಟು ವ್ಯತ್ಯಾಸ ಇದೆ. ಅದನ್ನ ಪೆಡಗಾಗಿಕಲ್ ಡಿಫರೆನ್ಸ್ ಅಂತ ನಾವು ಹೇಳ್ತೀವಿ. ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಗಳು ದಿನ ತರಗತಿಗಳಿಗೆ ಹೋಗ್ತಾರೆ, ರೆಗ್ಯುಲರ್ ಕ್ಲಾಸಸ್ ಅಟೆಂಡ್ ಮಾಡ್ತಾರೆ. ಅವರಿಗೆ ನೋಟ್ಸ್ ಅಂತ ಏನು ಇರೋದಿಲ್ಲ, ಅದು ಸೀನಿಯರ್ ಪ್ರೊಫೆಸರ್ಸ್ ಬಂದಿರ್ತಾರೆ, ಪ್ರೊಫೆಸರ್ಸ್ ಬಂದು ಅವರು ಲೆಕ್ಚರ್ಸ್ ನೀಡಿರ್ತಾರೆ, ಅವರು ಕೇಳಿಕೊಂಡು ಅವರೇ ಸ್ವ ಅಧ್ಯಯನದಲ್ಲಿ ಅದು ಲೈಬ್ರರಿಗೆ ಹೋಗಿ ಅಧ್ಯಯನ ಮಾಡ್ತಾರೆ. ಆದರೆ ನಮ್ಮಲ್ಲಿ ಏನಾಗ್ತದೆ ಅಂದರೆ, ನುರಿತ ಪರಿಣಿತ ಬರಹಗಾರರು, ಸಿದ್ಧಪಾಠ ತಯಾರಕರು ನಾವು ಪಟ್ಟಿ ಮಾಡಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಆ ಕ್ಷೇತ್ರದ ಪರಿಣಿತರಿಂದ ಸಿದ್ಧಪಾಠಗಳನ್ನು ತಯಾರು ಮಾಡಿರ್ತೀವಿ. ಆ ಸಿದ್ಧಪಾಠಗಳನ್ನು ತಯಾರು ಮಾಡಿ ಪ್ರಸ್ತುತ ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಇರುವಂತಹ ಮೌಲ್ಯವರ್ಧಿತ ಅಧ್ಯಯನ ಕ್ರಮಗಳೇನಿದೆ ಅವುಗಳನ್ನು ನಾವು ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಕೊಡ್ತೇವೆ. ಹಾಗಾಗಿ ಪ್ರತಿ 5 ವರ್ಷಕ್ಕೊಮ್ಮೆ ನಾವು ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅಂದರೆ ಜಾಗತಿಕ ಮಟ್ಟದಲ್ಲಿ ಮತ್ತು ಸ್ಥಳೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ವೃತ್ತಿಯ ಬೇಡಿಕೆಗೆ ಅನುಗುಣವಾಗಿ ಆ ಬೇಡಿಕೆಗಳನ್ನು ನಾವು ಅರ್ಥ ಮಾಡಿಕೊಂಡು ಮನನ ಮಾಡಿಕೊಂಡು ಅಧ್ಯಯನ ಮಾಡಿ ಆ ಬೇಡಿಕೆಗಳನ್ನು ವಿದ್ಯಾರ್ಥಿಗೆ ನಾವು ನೀಡ್ತೇವೆ. ಆಮೇಲೆ ಭಾಳ ಮಂದಿ ವಿದ್ಯಾರ್ಥಿಗಳು ಅನ್ಕೊಂಡಿರ್ತಾರೆ ಇದು ಪುಸ್ತಕದಿಂದ ನಮಗೆ ಆ ಜ್ಞಾನ, ಯಾಕಂದರೆ ಪತ್ರಿಕೋದ್ಯಮ ಮತ್ತು ಮಾಧ್ಯಮ ಅಧ್ಯಯನ ಅನ್ನುವಂಥದ್ದು ಅಪ್ಪಟ ಪ್ರಾಯೋಗಿಕವಾದಂಥ ಕ್ಷೇತ್ರ ಅದು. ಅದು ಕ್ಷೇತ್ರದಲ್ಲಿ ಹೋಗಿ ಅದು ಅನುಭವದಿಂದ ನಾವು ಅದನ್ನು ಗ್ರಹಿಸಬೇಕಾಗ್ತದೆ, ಮನನ ಮಾಡಬೇಕಾಗ್ತದೆ ಅನ್ನುವ ಒಂದು ನಂಬಿಕೆ ಇದೆ. ಆದರೆ ವಾಸ್ತವವಾಗಿ ಈ ಕ್ಷೇತ್ರ ಪರಿಚಯವನ್ನು ನಾವು ಪುಸ್ತಕ ರೂಪದಲ್ಲಿ ಕೆಲವು ಕಾರ್ಯಚಟುವಟಿಕೆಗಳನ್ನು ಕೊಟ್ಟು ಅವರಿಗೆ ನಾವು ಈ ವೃತ್ತಿಯಲ್ಲಿ ಇರುವಂತಹ ಕೆಲವು ಸೂಕ್ಷ್ಮ ಬೆಳವಣಿಗೆಗಳು ಮತ್ತು ವೃತ್ತಿಪರ ಕೌಶಲಗಳನ್ನು ಅವರಲ್ಲಿ ಕ್ಷಮತೆ ಹೆಚ್ಚಿಸುವ ಹಾಗೆ ನಾವು ಪುಸ್ತಕದ ರೂಪ, ಸಿದ್ಧಪಾಠದ ರೂಪದಲ್ಲಿ ನಾವು ಕೊಟ್ಟಿರ್ತೀವಿ. ಈಗ ಉದಾಹರಣೆಗೆ ಒಂದು ರೇಡಿಯೋ ಪ್ರೊಡಕ್ಷನ್ಗೆ ಒಂದು ರೇಡಿಯೋ ಜಿಂಗಲ್ಸ್ ಹೇಗೆ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ, ಒಂದು ದಿನಪತ್ರಿಕೆಯನ್ನು ಹೊರತರಬೇಕಾದ್ರೆ ಸುದ್ದಿ ಹೇಗೆ ಬರೀಬೇಕಾಗ್ತದೆ,

0: ಒಂದು ದಿನಪತ್ರಿಕೆ ಪ್ರಕಟಣೆ ಮಾಡಬೇಕಾದ್ರೆ ಯಾವ ಯಾವ ತಾಂತ್ರಿಕ ಅಂಶಗಳನ್ನು ಗಮನಿಸಿ ನಾವು ಮಾಡಬೇಕಾಗ್ತದೆ, ಇದನ್ನೆಲ್ಲ ನಾವು ಸಂಪರ್ಕ ಕಾರ್ಯಕ್ರಮಗಳಲ್ಲಿಯೂ ಸಹ ನಾವು ಹೇಳ್ಕೊಡ್ತೀವಿ. ಆಮೇಲೆ ನಮಗೆ ಆಗಲೇ ನೀವು ಕೇಳಿದ್ರಿ, ಈಗ ಲೈಬ್ರರಿ ಬಿಟ್ಟು ನಿಮಗೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಯಾವ ಯಾವ ಅವಕಾಶಗಳಿದೆ ಅಧ್ಯಯನ ಮಾಡಲಿದ್ದಕ್ಕೆ ಅಂತ ನೀವು ಪ್ರಶ್ನೆ ಕೇಳಿದ್ರಿ. ಈಗ ಉದಾಹರಣೆಗೆ ನಾವು ಇಲ್ಲಿ ಕುಳಿತಿರುವಂಥದ್ದೇ ಒಂದು ದೊಡ್ಡ ಪ್ರಾಯೋಗಿಕ ಶಾಲೆ ಇದೆ. ಇದು ನಮ್ಮ ವಿಡಿಯೋ ವಿಜುವಲ್ ಸೆಂಟರ್ ಏನಿದೆ, ನಮ್ಮಲ್ಲಿ ರೇಡಿಯೋ ಪ್ರೊಡಕ್ಷನ್ ಸೆಂಟರ್ ಇದೆ. ವಿದ್ಯಾರ್ಥಿಗಳು ಬಾನುಲಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳನ್ನು ತಯಾರಿ ಮಾಡಲಿಕ್ಕೆ ಪ್ರಾಯೋಗಿಕ ಅಭ್ಯಾಸವನ್ನು ಮಾಡಬಹುದು. ಹಾಗೆ ಇನ್ನು ದೃಶ್ಯ ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಮ್ಮ ಸ್ಟುಡಿಯೋದಲ್ಲೇ ನಮ್ಮಲ್ಲಿ ಪ್ರೊಡ್ಯೂಸರ್ಗಳಿದ್ದಾರೆ, ಟೆಕ್ನಿಷಿಯನ್ಸ್ಗಳಿದ್ದಾರೆ, ಇಲ್ಲಿಯೂ ಸಹ ಅವರು ಬಂದು ಅಧ್ಯಯನವನ್ನು ಮಾಡಬಹುದು, ಮಾಡಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಅವರು ಸಂಪರ್ಕ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಸಾಕ್ಷ್ಯಚಿತ್ರಗಳನ್ನು ತಯಾರು ಮಾಡುವಂಥದ್ದು, ಆಮೇಲೆ ದಿನಪತ್ರಿಕೆಗಳನ್ನು ತಯಾರು ಮಾಡುವಂಥದ್ದು, ಹಾಗೆ ಸುದ್ದಿ ಬುಲೆಟಿನ್ಗಳನ್ನು ತಯಾರು ಮಾಡುವಂಥದ್ದು ಅದನ್ನು ಮಾಡಿದ್ದಾರೆ.
1: ಸಾಕಷ್ಟು ರೇಡಿಯೋ ಸ್ಕಿಟ್ಗಳನ್ನು ಕೂಡ ತಯಾರು
0: ಮಾಡಿದ್ದಾರೆ.
1: ಸರಿಗ ಸಿದ್ಧಪಾಠಗಳ ಜೊತೆನಲ್ಲೇ ನೀವು ಅವರು ಹೆಚ್ಚಿನ ಅಧ್ಯಯನಕ್ಕೆ ಬುಕ್ಸ್ಗಳನ್ನು ಕೂಡ ರೆಫರೆನ್ಸ್ಗೆ ಹೇಳಿರ್ತೀರಿ, ಅವರು ಅದನ್ನು ಕೂಡ ಅಧ್ಯಯನ ಮಾಡ್ಕೋಬಹುದು.
0: ನಮ್ಮ SLM ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಮತ್ತು ಸೆಲ್ಫ್ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ ಅನ್ನುವ ಒಂದು ಪರಿಕಲ್ಪನೆಯಲ್ಲಿ ನಾವು ಅವರಿಗೆ ಬೋಧನೆಯನ್ನು ನಾವು ಕೊಡ್ತೀವಿ. ಅಲ್ಲಿ ಏನಾಗುತ್ತೆ ಅಂದರೆ ಅದು ಸೆಲ್ಫ್ ಲರ್ನಿಂಗ್ ಅಂದರೆ ಒಬ್ಬ ವಿದ್ಯಾರ್ಥಿಯ ಆ ಪುಸ್ತಕವನ್ನು ತೆಗೆದುಕೊಂಡ ಸ್ವಯಂ ಕಲಿಕಾ ಸಾಮಗ್ರಿಯಾಗಿ ಅದನ್ನು ನಾವು ಸಿದ್ಧ ಮಾಡಿರ್ತೀವಿ. ಅಲ್ಲಿ ಕಡೆಯಲ್ಲಿ ನಾವು ರೆಫರೆನ್ಸ್ ಮೆಟೀರಿಯಲ್ಸ್ ಕೊಟ್ಟಿರ್ತೀವಿ. ಹಾಗೆ ನಮ್ಮಲ್ಲಿ ಲೈಬ್ರರಿ ಸಹ ಇದೆ, ನಮ್ಮಲ್ಲಿ ಲೈಬ್ರರಿಯಲ್ಲಿ ಜರ್ನಲ್ಗಳ ಆಕ್ಸೆಸ್ ಇದೆ, ಆಮೇಲೆ ಅನೇಕ ಡಿಜಿಟಲ್ ಆಕ್ಸೆಸ್ ಇದೆ, ಇಂಟರ್ನೆಟ್ ಫೆಸಿಲಿಟಿ ಇದೆ. ಇವತ್ತು ವಿದ್ಯಾರ್ಥಿಗಳು ಮನೆಯಲ್ಲೇ ಕುಳಿತುಕೊಂಡು ಅವರು ಮೊಬೈಲ್ ಆ್ಯಪ್ಗಳಲ್ಲಿ ಲೈಬ್ರರಿಯನ್ನು ಸಹ ಅವರು ಆಕ್ಸೆಸ್ ಮಾಡಬಹುದು.
1: ಸರ್, ಇಷ್ಟೆಲ್ಲ ಆದಮೇಲೆ ಅವರು ಇಲ್ಲಿಗೆ ಪ್ರವೇಶ ಪಡ್ಕೊಂಡಿರ್ತಾರೆ, ಪ್ರವೇಶ ಪಡ್ಕೊಂಡಾಗಲೇ ಅವ್ರಿಗೊಂದು ವಾಟ್ಸಪ್ ಗ್ರೂಪ್ ಮಾಡಿರ್ತೀರಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡೋಕ್ಕೆ, ಅವರ ಕುಂದುಕೊರತೆಗಳನ್ನ ನಿವಾರಣೆ ಮಾಡಲಿಕ್ಕೆ. ಇದರ ಜೊತೆಗೆ ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ಅಂದರೆ ಪರ್ಸನಲ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಅಂತ ನಡೆಸ್ತೀರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಎಷ್ಟು ದಿನ ನಡೆಯುತ್ತೆ, ಅವ್ರು ಯಾವ ರೀತಿ ಪಾಲ್ಗೊಳ್ಬೇಕು?
0: ಪರ್ಸನಲ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಅನ್ನುವಂಥದ್ದು ಅದು ಸರ್ಟಿಫಿಕೇಟಿಂದ ಹಿಡಿದು PhD ಕೋರ್ಸ್ ವರ್ಕ್ ವರೆಗೂ ಎಲ್ಲರೂ ಅಟೆಂಡ್ ಮಾಡಲೇಬೇಕಾಗಿರುವಂಥ ಒಂದು ಚಟುವಟಿಕೆ.
1: ಯಾಕೆ ಅಂತ ಹೇಳಿದ್ರೆ ಇದು ದೂರ ಶಿಕ್ಷಣ ಕಾರ್ಯಕ್ರಮ ಆಗಿರೋದ್ರಿಂದ ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತದೆ ಇಲ್ಲಿ.
0: ಸಾಮಾನ್ಯವಾಗಿ ಏನಾಗಿರುತ್ತೆ ಅಂದರೆ ಈ ಪರ್ಸನಲ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಅನ್ನುವ ಕಾನ್ಸೆಪ್ಟ್, ಈ ಪರಿಕಲ್ಪನೆ ಯಾವ ಪೆಡಗಾಗಿಕಲ್ ಥಾಟಿಂದ ಉದ್ಭವವಾಗಿದೆ ಅಂದರೆ, ನಾವು ಅಧ್ಯಯನ ಸಾಮಗ್ರಿಯನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತೀವಿ, ವಿದ್ಯಾರ್ಥಿಗಳು ಅದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿಕೊಂಡು ಬಂದು ಅವರಲ್ಲಿರುವಂತಹ ಕೆಲವು ಕುಂದುಕೊರತೆಗಳು ಅಥವಾ ಗೊಂದಲಗಳನ್ನು ಪರ್ಸನಲ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ನಲ್ಲಿ ಬಂದು ಅದನ್ನು ಪರಿಹರಿಸ್ಕೊಳ್ಬೇಕು. ಕೆಲವು ಸಂದರ್ಭಗಳಲ್ಲಿ ನಾವು ನೇರವಾಗಿ ಲೆಕ್ಚರಿಂಗು ಸಹ ಕೊಡ್ತೀವಿ. ನಾವು ಬಹಳ ಅಗಾಧವಾದಂಥ ವಾಲ್ಯೂಮ್ ಇರೋದ್ರಿಂದ, ಸಿಲೆಬಸ್ಗಳಲ್ಲಿ ತುಂಬ ವಾಲ್ಯೂಮ್ ಜಾಸ್ತಿ ಇರೋದ್ರಿಂದ ಕೆಲವು ಸಂದರ್ಭದಲ್ಲಿ ಡೌಟ್ ಕ್ಲಾರಿಫಿಕೇಶನ್ ಜೊತೆಗೆ ಲೆಕ್ಚರಿಂಗ್ ಸೆಷನ್ಸು ಸಹ ಆಗ್ತದೆ. ಆಮೇಲೆ ನಿರಂತರವಾಗಿ ನೀವು ಆಗಲೇ ಹೇಳಿದಾಗೆ ವಾಟ್ಸಾಪ್ ಗ್ರೂಪ್ ಇದೆ ನಮ್ಮಲ್ಲಿ, ಟೆಲಿಗ್ರಾಮ್ ಗ್ರೂಪ್ ಇದೆ, ಆಮೇಲೆ ನಮ್ಮ ಟೆಲಿಫೋನ್ ನಂಬರ್ಗಳನ್ನು ಸಹ ನಾವು ಕೊಟ್ಟಿದ್ದೇವೆ, ಅದು ವೆಬ್ಸೈಟ್ನಲ್ಲಿ ಕೊಟ್ಟಿದ್ದೇವೆ. ವಿಭಾಗಕ್ಕೆ ವಿದ್ಯಾರ್ಥಿಗಳು ಬಂದು ನಮ್ಮನ್ನು ಸಂಪರ್ಕ ಮಾಡಿ ಯಾವುದೇ ಸಂದರ್ಭದಲ್ಲಿ ಅವರಿಗೆ ಶೈಕ್ಷಣಿಕ ವಿಷಯದ ಬಗ್ಗೆ ಗೊಂದಲ ಪರಿಹಾರ ಇದ್ದರೆ ನಮ್ಮ ವಿಭಾಗದ ಯಾವುದೇ ಪ್ರಾಧ್ಯಾಪಕರನ್ನು ಅವರು ಭೇಟಿ ಮಾಡಿ ಅವರ ಗೊಂದಲವನ್ನು ಪರಿಹಾರ ಮಾಡಿಕೊಳ್ಬಹುದು.
1: ಸರ್, ಮತ್ತೆ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ಅಂತ ಹೇಳಿದಾಗ ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಗಮನಿಸಿದಾಗೆ ಇಂಟರ್ನ್ಶಿಪ್ ಥರದ್ದು ಯಾವುದಾದ್ರೂ ಕಾರ್ಯಕ್ರಮಗಳು ಇರುತ್ತಾ?
0: ಹಾಂ, ಇದು ಒಂದು ಭಾಳ ಒಳ್ಳೆ ಮುಖ್ಯವಾದಂಥ ಪ್ರಶ್ನೆ ಇದು. ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ನಮ್ಮಲ್ಲಿ ರೆಗ್ಯುಲರ್ ಯೂನಿವರ್ಸಿಟಿಗಳಲ್ಲಿ ಇಂಟರ್ನ್ಶಿಪ್ ಕಾರ್ಯಕ್ರಮವನ್ನು ಕಡ್ಡಾಯ ಮಾಡಿರ್ತಾರೆ. ಯಾಕೆ ಅಂದರೆ ಅವರು ನೇರವಾಗಿ ಸಾಂಪ್ರದಾಯಿಕ ಶಿಕ್ಷಣದಿಂದ ಬಂದು ನೇರವಾಗಿ ಪತ್ರಿಕೋದ್ಯಮ ಪದವಿ ಅಥವಾ ಡಿಪ್ಲೊಮಾಗೆ ಪ್ರವೇಶಾತಿ ಪಡೆದಿರ್ತಾರೆ. ಆದರೆ ಇಲ್ಲಿ ವಿಶೇಷತೆ ಏನು ಅಂದರೆ ನಮ್ಮಲ್ಲಿ ಬಹುತೇಕ ವಿದ್ಯಾರ್ಥಿಗಳು ವೃತ್ತಿಪರರು. ಭಾಳ ಮಂದಿ ಏನಾಗಿರುತ್ತೆ ಅಂದರೆ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ದುಡಿತಾ ಇರ್ತಾರೆ, ದುಡ್ದಿರ್ತಾರೆ, ಅವರಿಗೆ ಸಾಕಷ್ಟು ಅನುಭವ ಇರ್ತದೆ, ಆದರೆ ಅವರಿಗೆ ಒಂದು ಅಕಾಡೆಮಿಕ್ ಫೌಂಡೇಶನ್ ಇರೋದಿಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಸುಮಾರು ಒಂದು 30-50% ವಿದ್ಯಾರ್ಥಿಗಳು ಈಗಾಗಲೇ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತ ಪರಿಣಿತರು ನಮ್ಮಲ್ಲಿ ವಿದ್ಯಾರ್ಥಿಗಳಾಗಿ ಬಂದಿರ್ತಾರೆ. 10% ನಮ್ಮಲ್ಲಿ ಡೈರೆಕ್ಟ್ ಸ್ಟೂಡೆಂಟ್ಸ್ ಬರ್ಬೋದು. ಹಾಗಾಗಿ ನಾವು ಈ ಇಂಟರ್ನ್ಶಿಪ್ ಕಾರ್ಯಕ್ರಮವನ್ನು ಕಡ್ಡಾಯ ಮಾಡಿಲ್ಲ, ಆದರೆ ಹಾಗಂತ ಅದನ್ನು ನಾವು ತಿರಸ್ಕಾರನೂ ಮಾಡಿಲ್ಲ. ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಕೊಡ್ತೀವಿ, ಯಾರಿಗೆ ಆಸಕ್ತಿ ಇದೆ ಅವರು ನಮ್ಮಲ್ಲಿ ಅರ್ಜಿಯನ್ನು ಹಾಕ್ಕೊಂಡ್ರೆ ನಾವು ಅವರಿಗೆ ಇಂಟರ್ನ್ಶಿಪ್ ಲೆಟರ್ ಕೊಡ್ತೀವಿ. ಪರಿಣಿತಿ ಬೇಕು ಅನ್ನುವ ಆಸಕ್ತಿ ವಿದ್ಯಾರ್ಥಿಯಲ್ಲಿ ಬಂದರೆ ಖಂಡಿತ

0: ನಾವು ಆಸಕ್ತಿಯಾಗೆ ಮೊಳಕೆ ಒಡೆಯೋದಕ್ಕೆ ಹೆಮ್ಮರವಾಗಿ ಬೆಳೆಯೋದಕ್ಕೆ ಅವಕಾಶ
1: ಸರಿಗ
0: ಮಾಡಿಕೊಡ್ತೀವಿ.
1: ಅವರು ಆ ರೀತಿಯ ಒಂದು ಇಂಟರ್ನ್ಶಿಪ್ನ ಅವರು ಸ್ವಪ್ರಯತ್ನದಿಂದ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅವರು ಅದರ ವರದಿಯನ್ನು ನಿಮಗೆ ಸಲ್ಲಿಸಿದರೆ ಅವರಿಗೇನಾದರೂ ಅದಕ್ಕೆ ಕ್ರೆಡಿಟ್ ಇರುತ್ತಾ ಏನು?
0: ಸಾಮಾನ್ಯವಾಗಿ ಅದಕ್ಕೆ ಅಕಾಡೆಮಿಕ್ ವೇಟೇಜ್ ನಾವು ಇಟ್ಟಿಲ್ಲ. ಅಕಾಡೆಮಿಕ್ ವೇಟೇಜ್ ಯಾಕೆ ಇಟ್ಟಿಲ್ಲ ಅಂದರೆ ಅದು ಅವರ ಆಸಕ್ತಿಯಿಂದ ಬಂದಿರೋದು.
1: ಬಂದದ್ದು.
0: ಆದರೆ ಈ ಪ್ರಾಯೋಗಿಕವಾಗಿ ಮತ್ತು ವೃತ್ತಿಯಲ್ಲಿ ಬೇಕಾಗಿರುವಂತಹ ಈ ವೃತ್ತಿಪರ ಕೌಶಲಗಳನ್ನು ಚಟುವಟಿಕೆಗಳ ಮೂಲಕ ಈಗಾಗಲೇ ನಾವು ಅವರಿಗೆ ಕೊಟ್ಟಿರ್ತೀವಿ. ಅದು ವರದಿ ಬರೆಯುವಂಥದ್ದು ಇರ್ಬೋದು, ಲೇಖನಗಳು ಬರೆಯುವಂಥದ್ದು ಇರ್ಬೋದು, ನುಡಿಚಿತ್ರ ಬರೆಯುವಂಥದ್ದು ಇರ್ಬೋದು, ರೇಡಿಯೋ ಪ್ರೊಡಕ್ಷನ್ ಇರ್ಬೋದು, ಟೆಲಿವಿಷನ್ ಪ್ರೊಡಕ್ಷನ್ ಇರ್ಬೋದು, ಫೋಟೋಗ್ರಫಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಸಿನಿಮಾಟೋಗ್ರಫಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಮತ್ತು ಇವತ್ತು ಆನ್ಲೈನ್ ಮೀಡಿಯಾದಲ್ಲಿ ಸೋಷಲ್ ಮೀಡಿಯಾದಲ್ಲಿ ಕಂಟೆಂಟ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿದ್ದಿರ್ಬೋದು, ಎಲ್ಲ ಪ್ರಾಯೋಗಿಕ ಅಂಶಗಳನ್ನು ನಮ್ಮ ಚಟುವಟಿಕೆಯ ರೂಪದಲ್ಲೇ ನಾವು ಅವರಿಗೆ ಕೊಟ್ಟಿರ್ತೀವಿ. ಇದನ್ನು ಹೊರತುಪಡಿಸಿ ಒಂದು ಕ್ಷೇತ್ರದಲ್ಲಿ ನಿರ್ದಿಷ್ಟವಾಗಿ ನನಗೆ ಹೆಚ್ಚಿನ ಒಂದು ಅನುಭವ ಬೇಕು ಅಂದಾಗ ಅವರು ಅವರ ಸ್ವಪ್ರಯತ್ನದಿಂದ ನಮ್ಮಲ್ಲಿ ಅರ್ಜಿ ಕೊಟ್ಟರೆ ನಾವು ಅವರಿಗೆ ಇಂಟರ್ನ್ಶಿಪ್ ಲೆಟರ್ ಖಂಡಿತ
1: ಕೊಡ್ತೀರಿ. ಸರ್, ಮತ್ತೊಂದು ವಿಷಯ ಅಂತಂದರೆ ಈ ಸಂಪರ್ಕ ಕಾರ್ಯಕ್ರಮಗಳನ್ನ ಏನು ನಡೆಸ್ತೀರಿ, ಇದು ಕಡ್ಡಾಯವಾಗಿ ಅವ್ರು ಪಾಲ್ಗೊಳ್ಳಬೇಕಾ ಅಥವಾ ಈ ಥರ ಪ್ರಾಯೋಗಿಕವಾಗಿ ಕೆಲವು ಕಾರ್ಯಕ್ರಮಗಳನ್ನು ನೀವು ನಡೆಸೋದ್ರಿಂದ ಕಡ್ಡಾಯವಾಗಿ ಅವರು ಪಾಲ್ಗೊಳ್ಬೇಕಾ, ಏನಾದರೂ ಸಮಯದ ಅಭಾವದಿಂದಾಗಿ ಬೇರೆ ಇನ್ಯಾವುದೋ ಒಂದು ತೊಂದರೆಯಿಂದಾಗಿ ಅವ್ರು ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೋದು?
0: ಆರಂಭದಲ್ಲಿ ನಾವು ಕಡ್ಡಾಯ ಮಾಡಿದ್ವಿ. ಈ ಹಿಂದೆ ಎಲ್ಲ ನಾವು ದೂರಶಿಕ್ಷಣ ಕ್ರಮದಲ್ಲಿ ನಾವು 1 ತಿಂಗಳ ಕಾಲ ಕಡ್ಡಾಯ ಸಂಪರ್ಕ ಕಾರ್ಯಕ್ರಮಗಳಿತ್ತು.
1: ಹೌದು.
0: ಈಗ ಕಾಲಾನಂತರ ಇವತ್ತು ಎಲ್ಲರೂ ಬಹಳ ವೇಗದ ಧಾವಂತದ ಜೀವನ ಶೈಲಿ ಇರೋದ್ರಿಂದ ನಾವು 1 ತಿಂಗಳ ಸಂಪರ್ಕ ಕಾರ್ಯಕ್ರಮವನ್ನು ಇಳಿಸಿ ಇವತ್ತು 1 ವಾರದ ಸಂಪರ್ಕ ಕಾರ್ಯಕ್ರಮ ಆಗಿದೆ. ಹಾಗೆಂದ ಮಾತ್ರಕ್ಕೆ ಅಧ್ಯಯನ ಕ್ರಮದಲ್ಲಿ ಅದು ಗುಣಮಟ್ಟದ ಕುಡಿಸಿದೆ ಅಂತಲ್ಲ, ನಾವು ನಿರಂತರವಾಗಿ ಅವರಿಗೆ ಅಸೈನ್ಮೆಂಟ್ಗಳ ಮೂಲಕ ಅವರ ಚಟುವಟಿಕೆ ಅವರ ಪ್ರೋಗ್ರೆಸ್ ಅನ್ನು ನಾವು ಮಾನಿಟರ್ ಮಾಡ್ತಿರ್ತೀವಿ. ಹಾಗಾಗಿ ಸಂಪರ್ಕ ಕಾರ್ಯಕ್ರಮಗಳು ಈಗ ಅಷ್ಟು ಕಡ್ಡಾಯ ಇಲ್ಲ, ಆದರೂ ವಿದ್ಯಾರ್ಥಿಗಳು ಒಂದು ದೃಷ್ಟಿಕೋನ ಸಿಗ್ತದೆ, ಒಂದು ಶೈಕ್ಷಣಿಕ ದೃಷ್ಟಿಕೋನ ಸಿಗ್ತದೆ. ಹಾಗಾಗಿ ವರ್ಷಕ್ಕೆ ನೀವು 7 ದಿನ ಆದ್ರೂ ಕನಿಷ್ಠ ನೀವು ಸಂಪರ್ಕ ಕಾರ್ಯಕ್ರಮ ಅಟೆಂಡ್ ಮಾಡಲಿಲ್ಲ ಅಂದರೆ ಅದು ಅವರೇ ಏನೋ ಒಂದು ಸ್ವಲ್ಪ ಕಳ್ಕೊಂಡ ಹಾಗೆ ಆಗ್ತದೆ. ನನ್ನ ಸಲಹೆ ವಿದ್ಯಾರ್ಥಿಗಳಿಗೆ ಏನು ಅಂದರೆ ಕಡ್ಡಾಯವಾಗಿ ಅವರು ಅಟೆಂಡ್ ಮಾಡಿದ್ರೆ ಸೂಕ್ತ. ಅವರಿಗೆ
1: ನೀವು ಕಡ್ಡಾಯ ಮಾಡೋಕ್ಕಿಂತ
0: ಅವರೇ ಸ್ವಯಂ ಕಡ್ಡಾಯ ಮಾಡ್ಕೊಂಡು ಬಂದರೆ ಭಾಳ
1: ಭಾಳ ಒಳ್ಳೆಯ
0: ಸೂಕ್ತ ಅಂತ ಅನ್ಸುತ್ತೆ.
1: ಸರ್, ಇಷ್ಟೆಲ್ಲ ಶ್ರಮ ಪಟ್ಟು ಅವರು ಒಂದು ಪದವಿಯನ್ನು ಸ್ನಾತಕೋತ್ತರ ಪದವಿಯನ್ನು ಸಂಶೋಧನೆಯನ್ನು ಮಾಡಿ PhD ಪಡ್ಕೊಂಡು ಏನು ಹೊರಗೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಸಾಮಾನ್ಯವಾಗಿ ಕೆಲಸ ಮಾಡ್ತಿರೋರೇ ಇದರಲ್ಲಿ ಬರೋದ್ರಿಂದ ಅವ್ರ ಪದೋನ್ನತಿಗೆ ಅನುಕೂಲ ಆಗ್ತದೆ, ಅದು ಬೇರೆ ವಿಷಯ. ಉಳಿದವರು ಉದ್ಯೋಗ ಅರಸಿದ್ರೆ ಈ ಹೊರಗಿನ ಪ್ರಪಂಚದಲ್ಲಿ ಅವರಿಗೆ ಉದ್ಯೋಗ ಅವಕಾಶಗಳು ಹೇಗಿವೆ ಸರ್?
0: ಇವತ್ತು ವಿಪುಲವಾದಂಥ ಅವಕಾಶಗಳಿದೆ. ದಿನಪತ್ರಿಕೆಗಳಲ್ಲಿ ವರದಿಗಾರರಾಗಿ ಸೇರಬಹುದು, ಅವರು ಅವರದೇ ಆದಂಥ ವಾಹಿನಿಗಳನ್ನು
1: ಮಾಡ್ಕೋಬಹುದು,
0: ದಿನಪತ್ರಿಕೆಗಳಲ್ಲಿ ಕೆಲಸ ಮಾಡಬಹುದು, ನಿಯತಕಾಲಿಕೆಗಳಲ್ಲಿ ಕೆಲಸ ಮಾಡಬಹುದು, ಟಿವಿ ವಾಹಿನಿ,
1: ರೇಡಿಯೋ
0: ರೇಡಿಯೋ ಸಿನಿಮಾ ಮತ್ತೆ ಥಿಯೇಟರ್ ಅಲ್ಲಿಯೂ ಸಹ ಕೆಲಸ ಮಾಡಬಹುದು.
1: ಒಟ್ಟಾರೆಯಾಗಿ ನಮ್ಮ ದೇಶದ 4ನೇ ಪ್ರಮುಖ ಅಂಗವಾದ ಪತ್ರಿಕೋದ್ಯಮ, ಈ ರಂಗದಲ್ಲೂ ಹಲವಾರು ವಿಪುಲ ಅವಕಾಶಗಳಿವೆ. ನಿಮ್ಮ ಮಾತುಗಳನ್ನು ಕೇಳದಂಥ ನಮ್ಮ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡ್ಕೊಳ್ಳಿ, ಹೆಚ್ಚು ಹೆಚ್ಚು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಪ್ರವೇಶ ಪಡೀಲಿ, ಒಳ್ಳೊಳ್ಳೆ ಅಧ್ಯಾಪಕರುಗಳಿದ್ದೀರಿ, ಅವರ ಮಾರ್ಗದರ್ಶನ ಪಡ್ಕೊಂಡು ಹೆಚ್ಚಿನ ಜ್ಞಾನಾರ್ಜನೆಯನ್ನು ಪಡ್ಕೊಂಡು ಅವರ ಜೀವನವನ್ನು ಸುಗಮ ಮಾಡಿಕೊಳ್ಳಿ ಅಂತ ನಾವು ಕೂಡ ಆಶಿಸೋಣ. ಒಟ್ಟಾರೆಯಾಗಿ ಇಷ್ಟೊತ್ತು ನಮ್ಮ ಜೊತೆ ಕೂತು ನಮ್ಮ ವಿದ್ಯಾರ್ಥಿಗಳಿಗೆ ಪತ್ರಿಕೋದ್ಯಮ ಮತ್ತು ಸಂವಹನ ವಿಭಾಗದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
0: ಲಕ್ಷ್ಮೀನಾರಾಯಣ್, ತಮಗೂ ಸಹ ಅನಂತ ಅನಂತ ವಂದನೆಗಳು.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಸಮೂಹ ಸಂವಹನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಶೈಲೇಶ್ ರಾಜ್ ಅರಸ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ.
3: KSOU ಮುಕ್ತವಾಣಿ.
4: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
5: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
3: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
4: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.
5: ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು.
3: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್,
4: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ, ನಿರ್ಮಾಣ ಎನ್ ಕೇಶವಮೂರ್ತಿ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 5:55:20.
1: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳುಗರೆ, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ 2026-27 ಸಾಲಿನ ವಿವಿಧ ವೃತ್ತಿಗಳ ಖಾಲಿ ಸ್ಥಾನಗಳಿಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಹಾಗೂ 8ನೇ ತರಗತಿ ಪಾಸಾದ ವೆಲ್ಡರ್ ವೃತ್ತಿಗೆ ಮಾತ್ರ ಮೆರಿಟ್ ಆಧಾರದಲ್ಲಿ ಪ್ರಾಚಾರ್ಯರ ಹಂತದಲ್ಲಿ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 31/8/2026 ಅಂದರೆ ಆಗಸ್ಟ್ 31ರವರೆಗೆ ಕಾಲಾವಕಾಶ ಇದ್ದು, ಅಭ್ಯರ್ಥಿಗಳಿಗೆ ಮೆರಿಟ್ ಆಧಾರದಲ್ಲಿ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಜೊತೆ ಈಗ ಹೇಳುವ ದಾಖಲಾತಿಯೊಂದಿಗೆ ಖುದ್ದಾಗಿ ಸಲ್ಲಿಸಬೇಕು. ಎಸ್ಎಸ್ಎಲ್ಸಿ ದೃಢೀಕೃತ ಅಂಕಪಟ್ಟಿ, 2 ಜೆರಾಕ್ಸ್ ಪ್ರತಿಯೊಂದಿಗೆ, 5 ವರ್ಷಗಳ ವ್ಯಾಸಂಗ ಪ್ರಮಾಣ ಪತ್ರ, ಬಿಇಒ ಸಹಿಯೊಂದಿಗೆ ಮತ್ತು 2 ಜೆರಾಕ್ಸ್ ಪ್ರತಿಯೊಂದಿಗೆ, ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ, ಆಧಾರ್ ಜೆರಾಕ್ಸ್ ಪ್ರತಿ, ಇತ್ತೀಚಿನ 3 ಭಾವಚಿತ್ರಗಳು, ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ ಟಿಸಿ, ಪ್ರವೇಶ ಶುಲ್ಕ 1,200 ರೂಪಾಯಿ ಮತ್ತು ದಾಖಲಾತಿ ಪರಿಶೀಲನಾ ಶುಲ್ಕ 50 ರೂಪಾಯಿ. ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಪ್ರವೇಶವಿದ್ದು ಪ್ರವೇಶ ಶುಲ್ಕ ವಿನಾಯಿತಿ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇವರನ್ನು ನೇರವಾಗಿ ಅಥವಾ ದೂರವಾಣಿ ಸಂಖ್ಯೆ 0821-2498-456 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ವೆಲ್ಡರ್ ವೃತ್ತಿಗೆ 8ನೇ ತರಗತಿ ಪಾಸಾದ ಆದರೆ 10ನೇ ತರಗತಿ ಫೇಲಾದ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು.

ಕೇಳುಗರೆ, ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇವರ ವತಿಯಿಂದ 2026-27 ಸಾಲಿನ ಇಂಜಿನಿಯರಿಂಗ್ ವಿಭಾಗದ ಅಭ್ಯರ್ಥಿಗಳ ಲ್ಯಾಟರಲ್ ಎಂಟ್ರಿ ಡಿಪ್ಲೊಮಾ ದ್ವಿತೀಯ ವರ್ಷದ ವಿವಿಧ ಕೋರ್ಸುಗಳಿಗೆ ಪ್ರವೇಶ ಅರ್ಜಿಗಳನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಯನ್ನು ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಕಚೇರಿ, ಇದನ್ನು ಕಚೇರಿ ವೇಳೆಯಲ್ಲಿ ಪಡೆಯಬಹುದು, ಅಥವಾ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ವೆಬ್ಸೈಟ್ dtek.karnataka.gov.in ಅಥವಾ dtetech.karnataka.gov.in ಈ ವೆಬ್ಸೈಟ್ಗಳನ್ನು ಸಂಪರ್ಕಿಸಬಹುದು. ನಾನ್ ಇಂಜಿನಿಯರಿಂಗ್ ಪ್ರಥಮ ವರ್ಷದ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಮತ್ತು ಕಮರ್ಷಿಯಲ್ ಪ್ರಾಕ್ಟೀಸ್ ಇಂಗ್ಲಿಷ್ ಕೋರ್ಸುಗಳಲ್ಲಿ ನೇರ ಪ್ರವೇಶವನ್ನು ನೀಡಲಾಗುವುದು. ಪ್ರಕಟಣೆ ಕೇಳಿದಿರಿ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನೀಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಸಂಜೆ 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ಹಿಪ್ಪುನೇರಳೆ ಕೃಷಿಯಲ್ಲಿ ವಿವಿಧ ಅಂತರಗಳ ಅಳವಡಿಕೆ ಮತ್ತು ಹಸಿರೆಲೆ ಗೊಬ್ಬರದ ಬೆಳೆಗಳ ಅಂತರ ಬೇಸಾಯ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಂಆರ್ ಭವ್ಯ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. 7:45 ಚಿತ್ರಗೀತೆಗಳು. 8:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅಲಿ ಅಹಮದ್ ಹುಸೇನ್ ಮತ್ತು ಸಂಗಡಿಗರ ಶೆಹನಾಯಿ ವಾದನವನ್ನು ಆಲಿಸುವಿರಿ. 8:30 ರಂಗಗೀತೆಗಳು, ಕಬೀರ್ ದಾಸ್ ನಾಟಕದ ಹಾಡುಗಳನ್ನು ಕೇಳುವಿರಿ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಡಾಕ್ಟರ್ ಎನ್ ರಮಣಿ ಅವರ ವೇಣುವಾದನವಿದೆ. 10:00 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಆತಂಕವಾದ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಕೇಳುವಿರಿ. ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:10 ಗೀತಾರಾಧನ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ನಡೆಸಿಕೊಡುತ್ತಾರೆ ಚಂದ್ರಕಲಾನಂದಾವರ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಬಾನುಲಿ ಸರಣಿ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆಯ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:30 ಸೇವಾವಾಹಿನಿ. 7:45, 8:45 ಹಾಗೂ ಮಧ್ಯಾಹ್ನ 2:40 ಚಿತ್ರಗೀತೆಗಳು. 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತ್ ವಿಶ್ವಮೋಹನ್ ಭಟ್ ಅವರ ಗಿಟಾರ್ ವಾದನವಿದೆ. 10:30 ಹಾಗೂ ಸಂಜೆ 4:30 ಹಿಂದಿ ಚಿತ್ರಗೀತೆಗಳು ಮೂಡಿಬರಲಿವೆ. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ದುರ್ಗಾರತ್ನ ಸಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಲಕ್ಷ್ಮೀ ಹೆಚ್ಕೆ ಅವರು ಹಾಡಿರುವ ಭಕ್ತಿಗೀತೆಗಳಿವೆ. 12:45 ಜನಪದ ಸಂಗೀತ, ಅನ್ನಪೂರ್ಣಮ್ಮ ಮತ್ತು ಸಂಗಡಿಗರಿಂದ ಲಕ್ಕಮ್ಮನ ಹಾಡು. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ. ಇದರಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಮಾಹಿತಿ ಇದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಜೆಎನ್ ಧರಿತ್ರಿ ಅವರು ಹಾಡಿರುವ ಭಾವಗೀತೆಗಳಿವೆ. 1:30 ಹಾಗೂ ಸಂಜೆ 5:05 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಇದರಲ್ಲಿ ಮಧುವಂತಿ ಎಂಎ ಅವರ ಹಾಡುಗಾರಿಕೆ ಇದೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕು ಕ್ಯಾತನಹಳ್ಳಿಯ ಭರತನಾಟ್ಯ ಕಲಾವಿದೆ ಕೌಸ್ತುಭ ಕೇಶವಸ್ವಾಮಿ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಕೀರ್ತನಾ ವಿ. 4:45 ಭಾಷಾಭಾರತಿ, ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. ಸಂಜೆ 6:50 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ನಡುವೆ ನಡೆಯಲಿರುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ಕೇಳುವಿರಿ. ನಿಲಯದ ಮುಂದಿನ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ ಮೂಲಕ ಆಲಿಸಬಹುದು. ವೀಕ್ಷಕ ವಿವರಣೆ ಸಂಜೆ 6:50 7:34 7:45 8:45 ಹಾಗೂ 9:30 ಪಂದ್ಯದ ಅಂತ್ಯದವರೆಗೆ ಮೂಡಿಬರಲಿದೆ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳು. ಸಮಯ ಇನ್ನೇನು 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: Good evening. This is Akashvani, the news.

0: ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
1: ಪ್ರತಿನಿತ್ಯ ಬೆಳಗ್ಗೆ ಮನೆ ಬಾಗಿಲಲ್ಲಿ ಹಾಲಿನವನು ಇಟ್ಟು ಹೋದ ಪ್ಲಾಸ್ಟಿಕ್ ಪ್ಯಾಕೆಟ್ಗಳನ್ನು ಕಾಣುವಾಗ ಒಮ್ಮೊಮ್ಮೆ ವರ್ತಮಾನವು ಕಳೆದುಕೊಂಡಿರುವ ಬಾಲ್ಯಕಾಲದ ದಿನಗಳ ನೆನಪಾಗುತ್ತದೆ. ಮೊಸರು ಬೆಣ್ಣೆ ತುಂಬಿದ ಗಡಿಗೆಗೆ ಬಟ್ಟೆ ಹೊದಿಸಿ ಬುಟ್ಟಿಯಲ್ಲಿಟ್ಟುಕೊಂಡು ನಮ್ಮ ಮನೆಗಳಿಗೆ ಬರುತ್ತಿದ್ದ ಹಳ್ಳಿಯ ಗರತಿಯರು ಕಣ್ಣೆದುರು ಕಾಣುತ್ತಾರೆ. ತಾವು ಕೊಟ್ಟ ಮೊಸರಿಗೆ ಲೆಕ್ಕವಿಡಲು ಗೋಡೆಯ ಮೀಸಲು ಮೂಲೆಯೊಂದರಲ್ಲಿ ಬೊಟ್ಟು ಮೂಡಿಸಿ ಮಕ್ಕಳ ಚಾಚಿದ ಕೈಗೆ ಗಡಿಗೆಯ ಮೊಸರಲ್ಲಿ ತೇಲುತ್ತಿರುವ ಬೆಣ್ಣೆಯ ತುಣುಕೊಂದನ್ನು ಇರಿಸಿ ಅಕ್ಕರೆಯ ನಗೆ ಬೀರುತ್ತಿದ್ದ ಮೊಸರಮ್ಮ ನನ್ನಂಥವರ ಮನದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. 500 ವರ್ಷಗಳ ಹಿಂದಿನ ಬದುಕಿನಲ್ಲಿ ತನ್ನ ಬೊಟ್ಟು ಮೂಡಿಸಿದ ಇಂತಹ ಗರತಿಯೊಬ್ಬಳ ಕಥೆ ಹೀಗಿದೆ. 16ನೇ ಶತಮಾನದಲ್ಲಿ ಜೀವಿಸಿದ್ದ ಈ ಗ್ರಾಮೀಣ ಮಹಿಳೆಯ ಹೆಸರು ಮಲ್ಲಮ್ಮ. ನನ್ನ ಬಾಲ್ಯದ ಕಾಲದ ಮೊಸರಮ್ಮನಂತೆಯೇ ಈಕೆಯೂ ಬೆಣ್ಣೆ ಮೊಸರು ಮಾರುತ್ತಿದ್ದಳು. ಒಂದೇ ವ್ಯತ್ಯಾಸ ಎಂದರೆ ಬೆಣ್ಣೆ ಕೊಡುವಂತೆ ಬೇಡುವ ಮಕ್ಕಳಿಗೆ ಮಲ್ಲಮ್ಮ ಒಂದು ಚೂರನ್ನೂ ಕೊಡುತ್ತಿರಲಿಲ್ಲ. ಬೆಣ್ಣೆ ಮೇಲೆ ಜಿರಲೆ ಬಿದ್ದು ಬೆಣ್ಣೆ ಕೆಟ್ಟು ಹೋಗಿದೆ, ಅದನ್ನು ಹೇಗೆ ಕೊಡುವುದು ಎಂದು ಬಿಡುತ್ತಿದ್ದಳು. ಜಿರಲೆಯ ನೆಪ ಹೇಳಿ ಬಿಟ್ಟಿ ಬೆಣ್ಣೆ ಕೊಡುವುದನ್ನು ತಪ್ಪಿಸಿಕೊಳ್ಳುತ್ತಿದ್ದ ಮಲ್ಲಮ್ಮನಿಗೆ ಊರ ಮಕ್ಕಳು ಜಿರಲೆ ಮಲ್ಲಮ್ಮ ಎಂದೇ ಹೆಸರಿಟ್ಟಿದ್ದರು. ಅವಳು ಸುಳ್ಳು ಹೇಳುವಳೆಂದು ಮಕ್ಕಳಿಗೂ ಗೊತ್ತು, ಊರವರಿಗೂ ಗೊತ್ತು. ಆದರೆ ಅವಳ ಹೆಸರು 500 ವರ್ಷಗಳ ನಂತರವೂ ಉಳಿದು ಬಂದಿರುವುದಕ್ಕೆ ಕಾರಣವನ್ನು ಒಂದು ತಾಮ್ರ ಶಾಸನದಲ್ಲಿ ವಿವರಿಸಿದೆ. ಗುಂಡ್ರಹಳ್ಳಿಯ ಪೂಜಾರಿ ಗೋವಿಂದಪ್ಪ ಎಂಬುವರ ಮನೆಯಲ್ಲಿ ಇದ್ದ ಈ ತಾಮ್ರಶಾಸನ 1464 ವರ್ಷದಷ್ಟು ಹಳೆಯದು. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ಸಿದ್ದಾಪುರಕ್ಕೆ ಸೇರಿಕೊಂಡಂತೆ ಕುಡೂತಿ ಎಂಬ ಹಳ್ಳಿ. ಈ ಹಳ್ಳಿಯಲ್ಲಿದ್ದ ದೇವಾಲಯಗಳ ನಿರ್ವಹಣೆ, ಬಾವಿಯ ನಿರ್ಮಾಣ ಮತ್ತು ಕೋಟೆಯೊಂದನ್ನು ಕಟ್ಟಿಸಲು 100 ಮನೆಗಳ ಜನರು ತೀರ್ಮಾನಿಸುತ್ತಾರೆ. ಊರವರು ಸಾಲವಾಗಿ ಕೊಡುವ ಹಣವನ್ನು ತಾನು ತೀರಿಸುವುದಾಗಿ ಮಲ್ಲಮ್ಮ ಮಾತು ಕೊಡುತ್ತಾಳೆ. ಅದರಂತೆ ಕಂಬೇಗೌಡ, ರಾಯಣ್ಣಗೌಡ, ರಂಗೇಗೌಡ, ಗೋವಿಂದೇಗೌಡ ಮೊದಲಾದವರು ಕೋಟೆ ಕಟ್ಟಲು ಬೇಕಾದ 1892 ವರಹಗಳನ್ನು ಸಂಗ್ರಹಿಸಿ ಸಾಲವಾಗಿ ಕೊಡುತ್ತಾರೆ. ಇದಿಷ್ಟು ಹಣವನ್ನು ತೀರಿಸಲು ಮಲ್ಲಮ್ಮ ಹಾಲು ಬೆಣ್ಣೆ ಮೊಸರು ಮಾರುವ ತನ್ನ ವೃತ್ತಿಯ ಆದಾಯವನ್ನೇ ಬಳಸಿರಬೇಕು. ಹೀಗಿರುವಾಗ ಮಕ್ಕಳಿಗೆ ಚೂರು ಬೆಣ್ಣೆ ಕೊಡುವುದಕ್ಕೂ ಮಲ್ಲಮ್ಮನ ನಿರಾಕರಣೆಗೆ ಉತ್ತರ ಸಿಕ್ಕಂತಾಯಿತು. ಇಷ್ಟಾದರೂ ಮಕ್ಕಳು ಬೆಣ್ಣೆ ಬೇಡುವುದನ್ನು ಬಿಡಲಿಲ್ಲ, ಮಲ್ಲಮ್ಮ ಜಿರಲೆಯ ನೆಪ ಹೇಳುವುದನ್ನು ಬಿಡಲಿಲ್ಲ. ಮಲ್ಲಮ್ಮ ತಾನೇ ಬರೆಸಿದ ತಾಮ್ರಶಾಸನದಲ್ಲೂ ಅವಳ ಹೆಸರಿಗೆ ಜಿರಲೆಯ ವಿಶೇಷಣ ಅಂಟಿಕೊಂಡಿದೆ ಎಂದ ಮೇಲೆ ಮಲ್ಲಮ್ಮನಿಗೂ ಇದು ಅಪಖ್ಯಾತಿ ಎಂದು ತೋರಿರಲಿಕ್ಕಿಲ್ಲ. ತಾಮ್ರಶಾಸನದ ವಿವರ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಕೋಟೆ ನಿರ್ಮಾಣದ ವೆಚ್ಚದ ಸಾಲ ತೀರಿಸಿದ ಮಲ್ಲಮ್ಮ ದೇವಸ್ಥಾನದ ಮುಂದೆ ಮಣ್ಣಿನ ಕಾಮಗಾರಿಗೆ 20 ವರಹ, ಬಾವಿ ತೆಗೆಯಲು ಬೋವಿಗಳಿಗೆ ಕಲ್ಲು ಕಾಮಗಾರಿ ಖರ್ಚು 20 ವರಹ, ಬಾವಿಯ ಕೆಲಸ ಯಶಸ್ವಿಯಾಗಿ ಮುಗಿಸಿದ್ದಕ್ಕೆ ಉಡುಗೊರೆ 10 ವರಹ, ಅನ್ನ ಸಂತರ್ಪಣೆಗಾಗಿ 90 ವರಹಗಳನ್ನು ನೀಡಿದ ವಿವರಣೆ ಇದೆ. ದೇವಸ್ಥಾನದ ಬಾವಿಯ ಸೋಪಾನದ ಕಂಬದ ಮೇಲೆ ತನ್ನ ಶಿಲ್ಪವೊಂದನ್ನು ಕೆತ್ತಿಸಿ ದಾರಿಯಲ್ಲಿ ಬಂದ ಪುಣ್ಯಾತ್ಮರು ತನ್ನ ತಲೆಯ ಮೇಲೆ ಒಂದು ಬೊಗಸೆ ನೀರು ಹಾಕಬೇಕೆಂಬುದು ಮಲ್ಲಮ್ಮನ ಅಪೇಕ್ಷೆ. ತನ್ನ ವಂಶಸ್ಥರ ಮನೆಯಲ್ಲಿ ಹಸುವೋ ಎಮ್ಮೆಯೋ ಕರು ಹಾಕಿದರೆ ಬೆಣ್ಣೆಯನ್ನು ತಂದು ಮಲ್ಲಮ್ಮನ ಶಿಲ್ಪದ ನೆತ್ತಿಗೂ ಬಾಯಿಗೂ ಇರಿಸಬೇಕೆಂದು ಅವಳು ಕೋರುತ್ತಾಳೆ. ಕುಡೂತಿಯ ಹಳ್ಳಿಯಾಗಲಿ ಕೋಟೆಯಾಗಲಿ ಇಂದು ಉಳಿದಿಲ್ಲ. ಕಂಬದ ರಂಗಯ್ಯ, ವೇಣುಗೋಪಾಲ ಮತ್ತು ಲಕ್ಷ್ಮೀ ದೇವಾಲಯಗಳು ಉಳಿದುಕೊಂಡಿವೆ. ಸೋಪಾನದ ಬಾವಿಯೂ ಇದೆ. ಮೆಟ್ಟಿಲಿನ ಒಂದು ಬದಿಯ ಕಂಬದ ಮೇಲೆ ಕೈಮುಗಿದು ನಿಂತ ಸ್ತ್ರೀಯೊಬ್ಬಳ ಶಿಲ್ಪ ಇದೆ. ಹಳ್ಳಿಯ ಸಾಮಾನ್ಯ ಹೆಣ್ಣೊಬ್ಬಳು ಊರಿಗೆ ಸಲ್ಲಿಸಿದ ಸೇವೆಯನ್ನು 1/2 ಶತಮಾನ ಕಳೆದ ಮೇಲೂ ನೆನಪಿಸುತ್ತಾ ಗೌರವ ಸಲ್ಲಿಸುತ್ತಾ ಇದೆ.
0: ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
2: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015 ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901996326 ಸಹಬಾಳ್ವೆ ಬೆಂಗಳೂರು.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 6:15:10.
2: ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿ ಇದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
3: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಆತ್ಮೀಯ ಶ್ರೋತೃಗಳೇ, ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿತಿನ್ ಸ್ನಾದಾಮೃತ ಸಂಗೀತ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ.

ಕೇಳುಗರೆ, ಇಲ್ಲೊಂದು ಪ್ರಕಟಣೆ ಇದೆ. ಸನ್ಮಾನ್ಯ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮೈಸೂರು ಹಾಗೂ ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳು ಪಿರಿಯಾಪಟ್ಟಣ ಇವರ ಸಹಯೋಗದೊಂದಿಗೆ ದಿನಾಂಕ 24/6/2026 ಅಂದರೆ ಇದೇ ತಿಂಗಳ 24ನೇ ತಾರೀಕಿನಂದು ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳು ಅಬ್ಬೂರು ಗ್ರಾಮ ಪಿರಿಯಾಪಟ್ಟಣ ತಾಲೂಕು ಮೈಸೂರು ಜಿಲ್ಲೆ ಇಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ. ಈ ಉದ್ಯೋಗ ಮೇಳಕ್ಕೆ ಮೈಸೂರು ಕೊಡಗಿನ ಹೆಸರಾಂತ ಕಂಪನಿಗಳು ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ನೇರ ಸಂದರ್ಶನದ ಮೂಲಕ ನೇಮಕಾತಿಗಾಗಿ ಆ ದಿನ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್, ಪಿಯುಸಿ ಪದವಿ, ಐಟಿಐ ಡಿಪ್ಲೊಮಾ, ಎಂಬಿಎ ಸ್ನಾತಕೋತ್ತರದಲ್ಲಿ ತೇರ್ಗಡೆ ಹೊಂದಿದ 18-35 ವರ್ಷ ವಯೋಮಿತಿ ಹೊಂದಿರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳುತ್ತಿದ್ದು, ಆಸಕ್ತ ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಅಂಕಪಟ್ಟಿಗಳ ಜೆರಾಕ್ಸ್ ಪ್ರತಿಗಳು ಮತ್ತು ಆಧಾರ್ ಕಾರ್ಡ್, ಸ್ವವಿವರವುಳ್ಳ 10 ಬಯೋಡೇಟಾ ಪ್ರತಿಗಳೊಂದಿಗೆ ಹಾಜರಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಮೈಸೂರು ಇವರನ್ನು ಕಚೇರಿ ವೇಳೆಯಲ್ಲಿ ಅಥವಾ ಈಗ ಹೇಳುವ ದೂರವಾಣಿ ಸಂಖ್ಯೆಗಳು 0821-248-9972, ಮೊಬೈಲ್ ಸಂಖ್ಯೆ 9036-356-8862, 9036356862 ಈ ಸಂಖ್ಯೆಗಳನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯಬಹುದು.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 6:20 ಆಗಲಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: परीक्षा दिनं तथा तदनन्तर कालं यावत् प्रभावी भविष्यति। अपि च टेलीग्राम संस्थायै पूर्व प्रकाशित संदेशानां संपादन सौविध्यम् अपि जून मासस्य 30 दिनांक पर्यन्तं निष्क्रियं कर्तुं निर्देशः प्रदत्तः। NTA इत्यस्य मतानुसारं प्रश्नपत्र भेद प्रसारं मिथ्या अपवादानां तथा संघटित प्राकृतिक चक्राणां दुष्प्रवृत्तिः अवरोद्धुम् एषः निर्णयः गृहीतः। छात्राणां हितरक्षणाय तथा परीक्षायाः निष्पक्षतायै एते उपायाः क्रियन्ते। प्रियाः श्रोतारः, संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज ऑन AIR चल दूरभाषीय तन्त्रांशे अपि उपलब्धो भविष्यति। भारतेन संचेतना प्रदत्ता यत् संयुक्त राष्ट्र सुरक्षा परिषदः परिष्कार सम्बद्धाः प्रयासाः निष्फलाः भवेयुः यदि तस्य विस्तारः केवलम् अस्थायी सदस्यवर्गपर्यन्तमेव परिसीमितो भवति। संयुक्तराष्ट्रसङ्घे भारतस्य स्थायी प्रतिनिधिः राजदूतः हरीश पर्वथनेनी महोदयः सुरक्षापरिषदः परिष्कारविषये प्रचलितानाम् अन्तर्सर्वकारीयवार्तालापां सभायाम् एतद् अभ्यधात्। श्रीपर्वथनेनी अवदत् यत् परिषदः विस्तारः केवलम् अस्थायी सदस्यवर्गे एव विधीयते, तर्हि सः परिष्कारप्रयासः न केवलम् अपर्याप्तः अपितु वस्तुतः विफलतामेव गमिष्यति, यतः तेन सुरक्षापरिषदः पञ्चस्थायी सदस्यानां विद्यमानायाः निर्णयप्रक्रियायाः अधिकारसंरचनायाश्च किमपि मौलिकं परिवर्तनं न परिलक्ष्यते। नवदेहल्यां 2020 विकसित भारत युवा संसद कार्यक्रमस्य प्रतिभागी सह संवादं कुर्वन् लोकसभाध्यक्ष ओम बिरला लोकतन्त्रे जनसहभागितायाः महत्वस्योपरि बलं प्रदत्तवान्। अध्यक्षमहोदयेन प्रतिपादितं यत् भारतस्य लोकतन्त्रं केवलं शासनप्रणाली एव नास्ति, अपि तु एषा संवाद सहमति सहभागितानां काचित् जीवित परम्परा अस्ति। महिला हॉकी क्रीडायां न्यूजीलैंड देशस्य ऑकलैंड नगरे प्रचल्यमानायाः FIH हॉकी नेशंस कप स्पर्धा मालिकायाः उपान्त्यचक्रे भारतेन प्रवेशो प्राप्तः। पूल ए इत्यस्य द्वितीये द्वन्द्वे भारतीय महिलादलेन जापान दलं 2-1 इति अंकांतरालेन पराजितम्। अस्याः प्रतियोगितायाः पूल ए इत्यस्य अन्तिमे चक्रे गुरुवासरे भारतस्य सम्मुखं उरुग्वे दलं भविष्यति। भारतीय ऋतुविज्ञानविभागेन सूचितं यत् अरुणाचलप्रदेशे, असमे, मेघालये, हिमालयपादप्रदेशे, पश्चिमबङ्गाले, सिक्किमराज्ये च एतेषु राज्येषु आगामि रविवासरपर्यन्त केषुचित् स्थानेषु तीव्रा अतितीव्रा च वर्षा सम्भाव्यते, तथा च तमिलनाडु राज्ये पुद्दुचेरी कराईकल इत्यत्र च आगामि शुक्रवासरपर्यन्त अतिवर्षायाः सम्भावना वर्तते। ऋतुविभागस्य अनुसारेण अद्य दिल्ली, चण्डीगढ़, हरियाणा, पंजाब, हिमाचलप्रदेश, आन्तरिक कर्नाटक, जम्मू कश्मीर, लद्दाख, झारखण्ड, मध्यप्रदेश, महाराष्ट्र स्थलेषु मेघगर्जनेन सह वृष्टिः, विद्युत् च सम्भाव्यते। अनेन सह प्रतिहोरा 50 किलोमीटर परिमितवेगेन प्रबलवायुश च सम्भाव्यते। जनाः आवश्यकजनसञ्चेतनाः पालयन्तु, ऋतुः विभागस्य निर्देशाञ्च अनुसरन्तु। इति वार्ताः।
1: ನಮ್ಮ ಮುಂದಿನ ಕಾರ್ಯಕ್ರಮ ಅವಲೋಕನ.
2: ಆಕಾಶವಾಣಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಕುರಿತಾದ ಅವಲೋಕನ. ಬರೆದವರು ಸಂತೋಷ್, ಓದುತ್ತಿರುವವರು ಅಕ್ಷಯ್ HM. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 2017ರಲ್ಲಿ ಆರಂಭಿಸಲಾದ ಮಹತ್ವಾಕಾಂಕ್ಷೆಯ ಮಾತೃತ್ವ ಯೋಗಕ್ಷೇಮ ಯೋಜನೆಯಾದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮೂಲಕ ತಾಯಿಯ ಆರೋಗ್ಯ ಮತ್ತು ಮಗುವಿನ ಆರೈಕೆಗೆ ತನ್ನ ಬದ್ಧತೆಯನ್ನು ಮುಂದುವರಿಸುತ್ತಿದೆ. ಈ ಯೋಜನೆಯು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದರಿಗೆ ಆರ್ಥಿಕ ನೆರವು ನೀಡುವ ಗುರಿ ಹೊಂದಿದೆ. ಇದು ಸಕಾರಾತ್ಮಕ ಆರೋಗ್ಯ ಮತ್ತು ಸುಧಾರಿತ ಪೋಷಣೆಯನ್ನು ಉತ್ತೇಜಿಸುತ್ತದೆ. 2022ರ ಏಪ್ರಿಲ್ 1ರಿಂದ ಮಿಷನ್ ಶಕ್ತಿ ಅಡಿಯಲ್ಲಿ ಇದರ ಸಂಯೋಜನೆಯು ನಂತರ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು 3 ಕಂತುಗಳಿಂದ 2ಕ್ಕೆ ಸುವ್ಯವಸ್ಥಿತಗೊಳಿಸಲಾಗಿದೆ. ಮೊದಲ ಮಗುವಿಗೆ 2 ಕಂತುಗಳಲ್ಲಿ 5,000 ರೂಪಾಯಿ ಮತ್ತು 2ನೇ ಮಗು ಹೆಣ್ಣಾಗಿದ್ದರೆ 6,000 ರೂಪಾಯಿ ಪ್ರಯೋಜನ ಪಡೆಯುತ್ತಾರೆ. ಈ ಪ್ರಯೋಜನಗಳು ಆರಂಭಿಕ ಗರ್ಭಧಾರಣೆಯ ನೋಂದಣಿ, ಪ್ರಸವ ಪೂರ್ವ ಆರೈಕೆ ಮತ್ತು ರೋಗ ನಿರೋಧಕತೆಯಂತಹ ನಿರ್ಣಾಯಕ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಸಂಬಂಧಿಸಿವೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯು ನೇರ ಲಾಭ ವರ್ಗಾವಣೆ ಡಿಬಿಟಿ ಮೂಲಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣಕಾಸಿನ ನೆರವು ಸಕಾಲಿಕ ಮತ್ತು ಪಾರದರ್ಶಕವಾಗಿ ತಲುಪುವುದನ್ನು ಖಚಿತಪಡಿಸುತ್ತದೆ. ಗರ್ಭಪಾತ ಅಥವಾ ಜನನಕ್ಕೆ ಮುನ್ನ ಮಗು ಮೃತಪಟ್ಟ ಸಂದರ್ಭಗಳಲ್ಲಿ ಹೊಸ ಅರ್ಹತೆ ಸಹ ಇದು ಒಳಗೊಂಡಿದೆ. ಇದು ಅದರ ಒಳಗೊಳ್ಳುವಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಹಣಕಾಸಿನ ಬೆಂಬಲವು ಭಾಗಶಃ ವೇತನ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಹೆರಿಗೆಯ ಮೊದಲು ಮತ್ತು ನಂತರ ಮಹಿಳೆಯರು ಸಾಕಷ್ಟು ವಿಶ್ರಾಂತಿ ಪಡೆಯಲು ಅನುವು ಮಾಡಿಕೊಡುತ್ತದೆ. ಫಲಾನುಭವಿಗಳ ಕಥೆಯು ನೈಜ ಪ್ರಪಂಚದ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ. ಯೋಜನೆಯ ಪರಿವರ್ತನಾತ್ಮಕ ಪರಿಣಾಮವನ್ನು ತಳಮಟ್ಟದಲ್ಲಿ ಕಾಣಬಹುದು. ಗರ್ಭಾವಸ್ಥೆಯಲ್ಲಿ ಆರ್ಥಿಕ ಸಂಕಷ್ಟ ಮತ್ತು ಆರೋಗ್ಯ ಸೇವಾ ಸೌಲಭ್ಯ ಕೊರತೆ ಎದುರಿಸುವ ಮಹಿಳೆಯರು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ನೆರವು ಪಡೆದಿದ್ದಾರೆ ಮತ್ತು ಅವರಿಗೆ ಸಕಾಲಿಕ ಹಣಕಾಸಿನ ನೆರವು ನೀಡಲಾಗಿದೆ. ಹೆಚ್ಚುವರಿ ಆರ್ಥಿಕ ಹೊರೆಯಿಲ್ಲದ ಪೌಷ್ಟಿಕ ಆಹಾರ, ನಿಯಮಿತ ಪ್ರಸವಪೂರ್ವ ತಪಾಸಣೆ ಮತ್ತು ಅಗತ್ಯ ವೈದ್ಯಕೀಯ ಆರೈಕೆಯನ್ನು ಪಡೆಯಲು ಅವರಿಗೆ ಅನುವು ಮಾಡಿಕೊಡುತ್ತದೆ. ಸರಿಯಾದ ಆರೈಕೆ ಮತ್ತು ನಿರಂತರ ಮೇಲ್ವಿಚಾರಣೆಯೊಂದಿಗೆ ಅವರು ಆರೋಗ್ಯ ಸಂಸ್ಥೆಗಳಲ್ಲಿ ಸುರಕ್ಷಿತವಾಗಿ ಆರೋಗ್ಯ ಹೊಂದಿದ ಶಿಶುಗಳನ್ನು ಹೆರಿಗೆ ಮಾಡಿದ್ದಾರೆ. ಸುರಕ್ಷಿತ ತಾಯ್ತನ ಮತ್ತು ಸುಧಾರಿತ ಸ್ವಾಸ್ಥ್ಯ ಹೊಂದುವ ತಾಯಿಯ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳುವುದು ಯೋಜನೆಯ ಉದ್ದೇಶವಾಗಿದೆ. ಈ ಯೋಜನೆಯು ತಾಯಿಯ ಯೋಗಕ್ಷೇಮವನ್ನು ಸುಧಾರಿಸಲು, ಸಾಂಸ್ಥಿಕ ಹೆರಿಗೆಗಳನ್ನು ಪ್ರೋತ್ಸಾಹಿಸಲು ಮತ್ತು ಲಿಂಗ ಸಮಾನತೆಯನ್ನು ಬಲಪಡಿಸಲು, ವಿಶೇಷವಾಗಿ ಹೆಣ್ಣು ಮಗುವಿಗೆ ಹೆಚ್ಚುವರಿ ಪ್ರೋತ್ಸಾಹದ ಮೂಲಕ ಕೊಡುಗೆ ನೀಡಿದೆ. ಆರೋಗ್ಯಕರ ಮತ್ತು ಹೆಚ್ಚು ಸಬಲೀಕೃತ ಭಾರತದ ದೂರದೃಷ್ಟಿಗೆ ಅನುಗುಣವಾಗಿ ಪ್ರತಿಯೊಬ್ಬ ಅರ್ಹ ಮಹಿಳೆಯು ಯೋಜನೆಯಿಂದ ಪ್ರಯೋಜನ ಪಡೆಯುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು ಅನುಷ್ಠಾನ ಕಾರ್ಯವಿಧಾನಗಳನ್ನು ಮತ್ತಷ್ಟು ಬಲಪಡಿಸಲು ಮತ್ತು ಸಂಪರ್ಕವನ್ನು ವಿಸ್ತರಿಸಲು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಬದ್ಧವಾಗಿದೆ. ಪ್ರತಿ ಹೊಸ ಜೀವನವು ತಾಯಿಯ ಗರ್ಭದಲ್ಲಿ ಆರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಮತ್ತು ಗೌರವಯುತ ಆರೈಕೆಯನ್ನು ಹಕ್ಕನ್ನು ಹೊಂದಿದೆ. ಕಳೆದ 1 ದಶಕದಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಲಕ್ಷಾಂತರ ಗರ್ಭಿಣಿ ಮಹಿಳೆಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳುವಳಿಯನ್ನಾಗಿ ಮಾಡಿದೆ. ಇದು ಕೇವಲ ಒಂದು ಯೋಜನೆಯಲ್ಲ, ಆದರೆ ಪ್ರತಿಯೊಬ್ಬ ತಾಯಿ ಮತ್ತು ಆಕೆಯಲ್ಲಿ ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯ ಒದಗಿಸುವುದು ಕೇಂದ್ರ ಸರ್ಕಾರದ ಬದ್ಧತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ 10 ವರ್ಷಗಳಲ್ಲಿ ಭಾರತದ ತಾಯ್ತನದ ಆರೋಗ್ಯ ಪಯಣವನ್ನು ರೂಪಿಸಿದೆ ಮತ್ತು ಲಕ್ಷಾಂತರ ತಾಯಂದಿರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಮಾಧ್ಯಮವಾಗಿದೆ. ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರ ಆರೋಗ್ಯ ಮತ್ತು ಪೌಷ್ಟಿಕಾಂಶವನ್ನು ಸುಧಾರಿಸುವುದು ಹಾಗೂ ಹೆರಿಗೆಯ ಸಮಯದಲ್ಲಿ ಉಂಟಾಗುವ ವೇತನ ನಷ್ಟಕ್ಕೆ ಆರ್ಥಿಕ ಪರಿಹಾರ ನೀಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಗರ್ಭಿಣಿಯರು ಹೆರಿಗೆಯ ಮುನ್ನ ಮತ್ತು ನಂತರ ವೈದ್ಯ ಸಮಾಲೋಚನೆ ಪಡೆಯಲು ಅನುಕೂಲವಾಗುವಂತೆ ಆರ್ಥಿಕ ಸಹಾಯ ಮಾಡುವುದು, ತಾಯಿ ಮತ್ತು ಮಗುವಿನ ಅಪೌಷ್ಟಿಕತೆಯನ್ನು ತಡೆಯುವುದು, ನಿಯಮಿತ ವೈದ್ಯಕೀಯ ತಪಾಸಣೆ ಮತ್ತು ಮಗುವಿಗೆ ಸಕಾಲದಲ್ಲಿ ಚಿಕಿತ್ಸೆ ಹಾಕುವುದನ್ನು ಉತ್ತೇಜಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಉದ್ಯೋಗದಲ್ಲಿ ಇರುವವರು, ಸಾರ್ವಜನಿಕ ವಲಯದ ಸಂಸ್ಥೆಗಳ ನೌಕರರು ಅಥವಾ ಈಗಾಗಲೇ ಇನ್ಯಾವುದೇ ಕಾನೂನಿನ ಅಡಿ ಹೆರಿಗೆ ಸೌಲಭ್ಯ ಪಡೆಯುತ್ತಿರುವ ಮಹಿಳೆಯರಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ. ಅರ್ಹ ಮಹಿಳೆಯರು ತಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಉಚಿತವಾಗಿ ಅರ್ಜಿ ಸಲ್ಲಿಸಬಹುದು ಅಥವಾ ಸರ್ಕಾರದ ಅಧಿಕೃತ ವೆಬ್ಸೈಟ್ pmmvy.wcd.gov.in ಮೂಲಕ ಆನ್ಲೈನ್ನಲ್ಲಿ ತಾವೇ ನೇರವಾಗಿ ನೋಂದಣಿ ಮಾಡಿಕೊಳ್ಳಬಹುದು. ದೇಶದ ಅರ್ಹ ಮಹಿಳೆಯರು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಸದುಪಯೋಗ ಪಡೆದು ತಾಯಿ ಮಗುವಿನ ಆರೋಗ್ಯ ಕಾಪಾಡಿಕೊಳ್ಳುವ ಮೂಲಕ ಮುಂದಿನ ಪೀಳಿಗೆಗೆ ಆರೋಗ್ಯಕರ ಬುನಾದಿ ಹಾಕಬೇಕಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ನಿರ್ದೇಶಕರಾದ ಸುಹಾಸ್ ಆರ್.
3: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಕೇಳುಗರೆ, ಇಂದು ರಾತ್ರಿ 8:30 ರಂಗಗೀತೆಗಳನ್ನು ಕೇಳುವಿರಿ. ಇದರಲ್ಲಿ ಕಬೀರದಾಸ ನಾಟಕದ ಹಾಡುಗಳು ಮೂಡಿಬರಲಿವೆ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 6:37 ಇನ್ನು ಮುಂದೆ ಕೆಲವು ಪ್ರಕಟಣೆಗಳಿವೆ. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
4: यार कोई ऐसी लाइफ इंश्योरेंस पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो.
5: PLI है ना.
6: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं PLI पॉलिसी का फायदा, और साथ में पोस्टल डिपार्टमेंट का भरोसा भी. अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर.
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್ ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ದೇಶದಾದ್ಯಂತ ಮುಂಗಾರು ಮಳೆಯ ಮೇಲೆ ಎಲ್ ನಿನೋ ಪರಿಣಾಮ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಹತ್ತಿ ಮತ್ತು ದ್ವಿದಳ ಧಾನ್ಯಗಳ ವಿಸ್ತೀರ್ಣ ಹೆಚ್ಚಿಸಲು ಸಲಹೆ ನೀಡಿದ್ದಾರೆ. ಮಳೆ ಕೊರತೆ ಇರುವ ಜಿಲ್ಲೆಗಳನ್ನು ಗುರುತಿಸಬೇಕು, ಬೆಳೆಯವಾರು ತುರ್ತು ಯೋಜನೆಗಳನ್ನು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಸಿದ್ದಪಡಿಸಬೇಕು ಎಂದು ಸೂಚಿಸಿದ್ದಾರೆ. ಸಭೆಯಲ್ಲಿ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಿದ್ದಾರೆ. ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದ್ದು, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ಪರಿಷತ್ ಸದಸ್ಯರು ಭಾಗವಹಿಸಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಇಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಮೊದಲ ಸಭೆ ನಡೆಸಿದರು. ಸಭೆಯಲ್ಲಿ ಬೆಂಗಳೂರಿನ ರಸ್ತೆ ಕುರಿತಂತೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಸ್ತೆ ಬೀದಿದೀಪಗಳ ನಿರ್ವಹಣೆ, ಸಂಚಾರ ದಟ್ಟಣೆ, ಸ್ವಚ್ಛತೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದಲ್ಲಿ ಮನೆ ಮನೆಯಿಂದ ಕಸ ಸಂಗ್ರಹಿಸುವ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಬೆಂಗಳೂರಿನಲ್ಲಿ ವಾಸಿಸುವ ಜನರ ಜೀವನ ಗುಣಮಟ್ಟ ಸುಧಾರಿಸುವುದೇ ಪ್ರಮುಖ ಗುರಿ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ರಸ್ತೆಗಳ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಬೆಂಗಳೂರಿನ ಗೃಹ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ನಗರಪಾಲಿಕೆ, ನಗರಸಭೆ ಹಾಗೂ ಪುರಸಭೆಗಳ ಪೌರಕಾರ್ಮಿಕರ ಮಹಾಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಪೌರಕಾರ್ಮಿಕರು ಎದುರಿಸುತ್ತಿರುವ ವಿವಿಧ ಸವಾಲುಗಳು, ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಪದಾಧಿಕಾರಿಗಳ ಮನವಿಗಳನ್ನು ಆಲಿಸಿದ ಸಚಿವರು, ಪೌರಕಾರ್ಮಿಕರ ಸಮಸ್ಯೆಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಅವುಗಳಿಗೆ ಸೂಕ್ತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ವಿಧಾನಸೌಧದಲ್ಲಿ ಜನಸೇವೆ ಮಾಡಬೇಕಾದ ಕಾಂಗ್ರೆಸ್ ಸರ್ಕಾರ ಸ್ವಪಕ್ಷದ ಶಾಸಕರನ್ನು ನಂಬಲಾಗದೆ ಆಂತರಿಕ ಅಸ್ಥಿರತೆಯಿಂದ ಬಿಡದಿ ರೆಸಾರ್ಟ್ನಲ್ಲಿ ಅಡಗಿ ಕುಳಿತಿದೆ ಎಂದು ಬಿಜೆಪಿ ಲೇವಡಿ ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ, ಇದು ಸರ್ಕಾರದ ಆಡಳಿತ ಯಂತ್ರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ ಎಂದು ಆರೋಪಿಸಿದೆ. ರಾಜ್ಯದಲ್ಲಿ ಮೂಲಸೌಕರ್ಯವಿಲ್ಲ, ಯುವಜನತೆಗೆ ಉದ್ಯೋಗವೂ ಇಲ್ಲ ಹಾಗೂ ರೈತರ ಸಂಕಷ್ಟಕ್ಕೆ ಪರಿಹಾರವಿಲ್ಲದೆ ಅಭಿವೃದ್ಧಿ ಸಂಪೂರ್ಣ ಶೂನ್ಯವಾಗಿದೆ ಎಂದು ದೂರಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಭಾರತೀಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಬೆಂಗಳೂರಿನಲ್ಲಿ ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ಹೆಚ್ಚಾಗುತ್ತಿದ್ದು ಈ ಸಮಸ್ಯೆ ಬಗೆಹರಿಸುವ ಉದ್ದೇಶದಿಂದ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ಹಿಂದೆ ಯಾವುದೇ ರಿಯಲ್ ಎಸ್ಟೇಟ್ ಉದ್ದೇಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯಲ್ಲಿ ಬಿಎಂಆರ್ಡಿಎ ಮೂಲಕ ಅಧಿಕೃತ ಅಧಿಸೂಚನೆ ಹೊರಡಿಸಿ ಜಾಗ ಸ್ವಾಧೀನಪಡಿಸಿಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡಲಾಗುವುದು. ಉಳಿದ ಜಾಗವನ್ನು ಕಂಪನಿ ಸ್ಥಾಪಿಸಲು ಉದ್ಯಮಿಗಳಿಗೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುತ್ತಿದ್ದು, ಜನಕಲ್ಯಾಣ ಹಾಗೂ ರಾಷ್ಟದ ಪ್ರಗತಿಗೆ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಸಂಸದ ಪಿಸಿ ಗದ್ದಿಗೌಡರ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನರ ಕಲ್ಯಾಣಕ್ಕೂ ಸಮಾನ ಆದ್ಯತೆ ನೀಡಿರುವ ಮೋದಿ ಸರ್ಕಾರ ಆರೋಗ್ಯ, ಆರ್ಥಿಕ ಸಬಲೀಕರಣ ಮತ್ತು ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಯೋಗಾಭ್ಯಾಸದಿಂದ ಆಗುವ ಪ್ರಯೋಜನಗಳ ಕುರಿತು ಅರಿವು ಮೂಡಿಸಲು ಅಗತ್ಯವಿರುವ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಸಹಯೋಗದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಾಮರಾಜನಗರದಲ್ಲಿ ಹಮ್ಮಿಕೊಂಡಿದ್ದು, ಇದಕ್ಕಾಗಿ ಸಕಲ ಸಿದ್ಧತೆ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಯೋಗ ದಿನಾಚರಣೆಯಲ್ಲಿ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಅಧಿಕಾರಿಗಳು, ಸಿಬ್ಬಂದಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕೊಡಗು ಆಯುಷ್ ಇಲಾಖೆ ವತಿಯಿಂದ ಮಡಿಕೇರಿಯಲ್ಲಿ ಜಾಥಾ ಆಯೋಜಿಸಲಾಗಿತ್ತು. ಮಡಿಕೇರಿಯ ಗಾಂಧಿ ಮೈದಾನದಿಂದ ಹಳೆಯ ಖಾಸಗಿ ಬಸ್ ನಿಲ್ದಾಣದ ಮೂಲಕ ಗಾಂಧಿ ಮೈದಾನದವರೆಗೆ ಜಾಥಾ ನಡೆಯಿತು. ಕೊಡಗು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಜಿ ಶೈಲಜಾ ಮಾತನಾಡಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಉಪಯುಕ್ತವಾಗಿದೆ ಎಂದು ತಿಳಿಸಿದ್ದಾರೆ. ಯೋಗವು ಕೇವಲ ವ್ಯಾಯಾಮವಲ್ಲ, ಬದಲಿಗೆ ಒತ್ತಡವನ್ನು ಕಡಿಮೆ ಮಾಡಿ ದೇಹ ಮತ್ತು ಮನಸ್ಸಿಗೆ ಸಮತೋಲನ ನೀಡುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಇಂದು ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯಾದ್ಯಂತ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಉಷ್ಣಾಂಶದಲ್ಲೂ ಏರಿಕೆಯಾಗಿದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಉಷ್ಣಾಂಶ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಿತ್ತು. ಮಂಗಳೂರು ವಿಮಾನ ನಿಲ್ದಾಣ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ, ಮಂಡ್ಯ, ಶಿವಮೊಗ್ಗ ಮತ್ತು ರಾಯಚೂರಿನಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಾಗಿತ್ತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುತ್ತಿಲ್ಲ. ಬದಲಾಗಿ ಸಂವಿಧಾನದತ್ತವಾಗಿ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು ಎನ್ನುವುದು ಕಾಂಗ್ರೆಸ್ ಪಕ್ಷದ ಕಾಳಜಿಯಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸಭಾಪತಿ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ವಿಆರ್ ಸುದರ್ಶನ್ ದೊಡ್ಡಬಳ್ಳಾಪುರದಲ್ಲಿ ತಿಳಿಸಿದ್ದಾರೆ. ಭಾರತ ದೇಶದ ಸಂಸ್ಕೃತಿಯ ಅತಿಥಿ ದೇವೋ ಭವ ಎಂಬ ಪರಿಕಲ್ಪನೆಯಿಂದ ವಿದೇಶದಿಂದ ಬರುವ ಎಲ್ಲಾ ಪ್ರವಾಸಿಗರಿಗೆ ಉತ್ತಮವಾದ ಮಾರ್ಗದರ್ಶನ ನೀಡುವಂತೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಪ್ರವಾಸಿ ಮಾರ್ಗದರ್ಶಿಗಳಿಗೆ ಕರೆ ನೀಡಿದ್ದಾರೆ. ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳವನ್ನು ತಡೆಯಲು ಮತ್ತು ಸುರಕ್ಷಿತ ವಾತಾವರಣ ನಿರ್ಮಿಸಲು ಜಿಲ್ಲೆಯ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳು ಕಡ್ಡಾಯವಾಗಿ ಆಂತರಿಕ ದೂರು ಸಮಿತಿ ರಚಿಸಬೇಕು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಕೆ ತಿಳಿಸಿದ್ದಾರೆ. ದೇಶದಲ್ಲಿ ಹೊಸ ಉದ್ಯೋಗ ಸೃಷ್ಟಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿರುವ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜಗಾರ್ ಯೋಜನೆಯಡಿ ಉದ್ಯೋಗಿಗಳು ಹಾಗೂ ಉದ್ಯೋಗದಾತರಿಗೆ ಪ್ರೋತ್ಸಾಹಿಸುವ ಯೋಜನೆಯನ್ನು ಸದುಪಯೋಗಪಡಿಸಬೇಕು ಎಂದು ರಾಯಚೂರಿನಲ್ಲಿ ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ಪ್ರಸಾದ್ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್

0: ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸರಿಯಾಗಿ 6:50 ಈ ಸಮಯದಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ. ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ಮೊದಲಿಗೆ ಒಂದೆರಡು ಪ್ರಕಟಣೆಗಳಿವೆ, ನಂತರ ರೇಷ್ಮೆ ರಂಗ. ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ಹಿಪ್ಪುನೇರಳೆ ಕೃಷಿಯಲ್ಲಿ ವಿವಿಧ ಅಂತರಗಳ ಅಳವಡಿಕೆ ಮತ್ತು ಹಸಿರೆಲೆ ಗೊಬ್ಬರದ ಬೆಳೆಗಳ ಅಂತರ ಬೇಸಾಯ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಎಂಆರ್ ಭವ್ಯ ಅವರೊಂದಿಗೆ ಸಂದರ್ಶನವಿದೆ.
2: ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿಶಾನ್ ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ್ ಸೃಜನ್ ಕರ್ನೆ ಔರ್ ಬೀಜ್ ಸೆ ಬಾಜಾರ್ ತಕ್ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ ಸೆ ಏಕ್ ವರ್ಷ ಪೂರ್ವ ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ನೆ ಏಕ್ ಮಹತ್ವಾಕಾಂಕ್ಷಿ ಕೇಂದ್ರೀಯ ಯೋಜನಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಿ ಶುರುವಾತ್ ಕಿ.
3: ಇಸ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಸೆ ಕೃಷಿ ಆಧಾರಿತ ಉದ್ಯೋಗ ಲಗಾನೆ ಮೇ ಏಕ್ ಬಹುತ್ ಬಡ ಬದಲಾವ್ ಆಯೇಗಾ ಔರ್ ಬಹುತ್ ಬಡಿ ಗತಿ ಆಯೇಗಿ. ಸಾಥಿಯೋ, ಅಬ್ ಹಮ್ ಉಸ್ ಸ್ಥಿತಿ ಕಿ ತರಫ್ ಬಡ್ ರಹೆ ಹೈನ್ ಜಹಾಂ ಗಾಂವ್ ಕೆ ಕೃಷಿ ಉದ್ಯೋಗೋ ಸೆ ಫೂಡ್ ಆಧಾರಿತ ಉತ್ಪಾದ ಶಹರ್ ಜಾಯೆಂಗೆ ಔರ್ ಯಹಿ ತೋ ಆತ್ಮನಿರ್ಭರ ಭಾರತ್ ಅಭಿಯಾನ ಕಾ ಸಂಕಲ್ಪ ಹೈ.
2: ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸೆ ಪಾತ್ರ ಲಾಭಾರ್ಥಿ ಗೋದಾಮೋ ಕಾ ನಿರ್ಮಾಣ ಕರ್ ಸಕ್ತೆ ಹೈನ್. ರಾಜಸ್ಥಾನ್ ಕೆ ಲಾಭಾರ್ಥಿ ಶ್ರೀ ಯಶ್ ವರ್ಧನ್ ಮುಂಧ್ರಾ ನೆ ಸಾರ್ಟಿಂಗ್ ಅಂಡ್ ಗ್ರೇಡಿಂಗ್ ಯೂನಿಟ್ ಲಗಾಕರ್ ರೋಜ್ಗಾರ್ ಕೆ ಅವಸರ್ ಪೈದಾ ಕಿಯೇ ಹೈ. ಕರ್ನಾಟಕ ಕಿ ಮಹಿಳಾ ಉದ್ಯಮಿ ಶ್ರೀಮತಿ ಮಮತಾ ವಿ ನೆ ಪ್ರೈಮರಿ ಪ್ರೊಸೆಸಿಂಗ್ ಸೆಂಟರ್ ಲಗಾಕರ್ ಪ್ರಗತಿ ಕಿ ನೈ ರಾಹ ಚುನಿ ಹೈ.
4: ಸಣ್ಣ ಪುಟ್ಟ ಉದ್ಯಮಿಗಳನ್ನ ಅಗ್ರಿಕಲ್ಚರಲ್ ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರ್ತವಾದಂತ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಉತ್ತಮಗೊಂಡಿದೆ.
2: ರಾಜಸ್ಥಾನ್ ಕೆ ಲಾಭಾರ್ಥಿ ಶ್ರೀ ದಿನೇಶ್ ಭಟ್ಟರ್ ನೆ ಜೀರೆ ಕಿ ಪ್ರೊಸೆಸಿಂಗ್ ಯೂನಿಟ್ ಲಗಾಕರ್ ಆಸ್ ಪಾಸ್ ಕೆ ಗ್ರಾಮೀಣೋ ಕೋ ಆತ್ಮ ನಿರ್ಭರತಾ ಪ್ರದಾನ್ ಕಿ ಹೈ. ಮಹಾರಾಷ್ಟ್ರ ಕೆ ಲಾಭಾರ್ಥಿ ಶ್ರೀ ಅನೂಪ್ ಕುಮಾರ್ ಮೊಹತಾ ನೆ ವೇರ್ ಹೌಸ್ ಬನಾಕರ್ ಅನ್ನ ಭಂಡಾರಣ ಕೋ ಸುನಿಶ್ಚಿತ್ ಕಿಯಾ ಹೈ. ಆಜ್ ದೇಶ್ ಕೆ ಕೋನೆ ಕೋನೆ ಸೆ ಕಿಸಾನ್ ಕೃಷಿ ಉದ್ಯಮಿ ಕಿಸಾನ್ ಉತ್ಪಾದಕ ಸಂಘ ಪ್ರಾಥಮಿಕ ಕೃಷಿ ಸಹಕಾರಿ ಸಮಿತಿಯಾ ಸ್ವಯಂ ಸಹಾಯತಾ ಸಮೂಹ ಔರ್ ಕೃಷಿ ಉಪಜ್ ಮಂಡಿಯಾ ಇಸ್ ಯೋಜನಾ ಕಾ ಲಾಭ ಉಠಾ ರಹೆ ಹೈ.
5: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
6: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
5: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
7: ರೇಷ್ಮೆ ರಂಗ.
8: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ.

0: ಕೇಳಿ ಕಾರ್ಯಕ್ರಮ ರೇಷ್ಮೆ ರಂಗ.
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಕೃಷಿಯಲ್ಲಿ ವಿವಿಧ ಅಂತರಗಳ ಅಳವಡಿಕೆ ಮತ್ತು ಹಸಿರೆಲೆ ಗೊಬ್ಬರದ ಬೆಳೆಗಳ ಅಂತರ ಬೇಸಾಯ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಎಂಆರ್ ಭವ್ಯ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್ ಕೇಶವಮೂರ್ತಿ.
3: ಭವ್ಯ ಅವರೇ ನಮಸ್ಕಾರ.
4: ನಮಸ್ಕಾರ ಸರ್.
3: ಹಿಪ್ಪನೇರಳೆ ಕೃಷಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಹಿಪ್ಪನೇರಳೆ ಕಡ್ಡಿಯನ್ನ ಬಹಳ ಅಂತರಗಳಲ್ಲಿ ನಾಟಿ ಮಾಡ್ತೀವಿ. ಬಹಳಷ್ಟು ಬೇಸಾಯ ಪದ್ಧತಿಗಳಿದೆ. ಈಗ ಏನೇನು ಅಂತರದಲ್ಲಿ ನಾವು ಹಿಪ್ಪನೇರಳೆಯನ್ನ ನಾಟಿ ಮಾಡ್ಕೋಬಹುದು, ಪ್ರತಿಯೊಂದು ಅಂತರದಲ್ಲೂ ಅದರದ್ದೇ ಆದಂತಹ ಅನುಕೂಲಗಳು ಅನಾನುಕೂಲಗಳಿದ್ದಾವೆ, ಅದು ಏನು, ಮತ್ತೆ ಅಂತರವನ್ನು ಸ್ವಲ್ಪ ಜಾಸ್ತಿ ಕೊಟ್ಟಾಗ ಹಿಪ್ಪನೇರಳೆ ಸಾಲಿನ ನಡುವೆನೆ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಕೂಡ ರೈತರು ಬೆಳ್ಕೋಬಹುದು, ಏನು ಗೊಬ್ಬರದ ಬೆಳೆಗಳನ್ನ ಬೆಳ್ಕೋಬಹುದು, ಅದನ್ನ ಹಾಗೆ ಉಳುಮೆ ಮಾಡೋದ್ರಿಂದ ಹಿಪ್ಪನೇರಳೆ ತೋಟಕ್ಕೆ ಏನ್ ಪ್ರಯೋಜನ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಇವತ್ತು ಮಾಹಿತಿಯನ್ನ ನೀಡಬೇಕು.
4: ಆಗ್ಲಿ ಸರ್. ನಮ್ಮೆಲ್ಲರಿಗೂ ಗೊತ್ತಿದೆ ಹಿಪ್ಪುನೇರಳೆ ರೇಷ್ಮೆ ಉಳುವಿನ ಏಕೈಕ ಆಹಾರ ಎಂದು. ಆದ್ದರಿಂದ ರೇಷ್ಮೆ ಉಳುವಿನ ಬೆಳವಣಿಗೆ, ಗೂಡು ಮತ್ತು ರೇಷ್ಮೆ ಗುಣಮಟ್ಟದಲ್ಲಿ ಹಿಪ್ಪುನೇರಳೆಯ ಗುಣಮಟ್ಟದ ಮೇಲೆ ಅವಲಂಬನೆಯಾಗಿರುತ್ತದೆ. ಕಡಿಮೆ ಖರ್ಚಿನಲ್ಲಿ ಯಾಂತ್ರೀಕರಣ ಬಳಕೆ ಮಾಡಿ ಯಾವ ಅಂತರದಲ್ಲಿ ಬೆಳೆದ್ರೆ ಹಿಪ್ಪುನೇರಳೆಯನ್ನು ಗುಣಮಟ್ಟದ ಸಪ್ಪು ತೆಗಿಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಹಿಪ್ಪುನೇರಳೆ ಬೇಸಾಯದಲ್ಲಿ ಎರಡು ವಿಧ, ಸಾಲು ಪದ್ಧತಿ ಮತ್ತು ಮರಗಡ್ಡಿ ಪದ್ಧತಿ. ನಾವು ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು, ನಾವು ಏನನ್ನ ಶಿಫಾರಸು ಮಾಡ್ತೀವಿ ಅಂದ್ರೆ, ಈಗ ಸಾಲು ಪದ್ಧತಿಗೆ ಬಂದ್ರೆ ಜೋಡು ಸಾಲು ಪದ್ಧತಿ ಅಂತ ಬರುತ್ತೆ. ಈ ಪದ್ಧತಿಯಲ್ಲಿ ಎರಡು ಸಾಲನ್ನು ಜೋಡಿ ಜೋಡಿಯಾಗಿ ಬೆಳಿತೀವಿ. ಎರಡು ಜೋಡಿ ಸಾಲಿನ ಮಧ್ಯೆ 3 ಅಡಿ ಅಂತರದಲ್ಲಿರುತ್ತೆ, ಮತ್ತೆ ಜೋಡಿಯಲ್ಲಿರುವ ಎರಡು ಸಾಲಿನ ಮಧ್ಯೆ 3 ಅಡಿ ಅಂತರ, ಎರಡು ಜೋಡಿ ಸಾಲಿನ ಮಧ್ಯೆ 5 ಅಡಿ ಅಂತರ, ಸಾಲಿನಲ್ಲಿರುವ ಎರಡು ಗಿಡದ 2 ಅಡಿ ಅಂತರದಲ್ಲಿ ಬೆಳ್ಕೋತೀವಿ. ಈ ಅಂತರ ಜೋಡು ಸಾಲು ಪದ್ಧತಿಯಲ್ಲಿ ಎಕರೆಗೆ 5555 ಗಿಡ ಬರ್ತವೆ. ಈ ಜೋಡು ಸಾಲು ಪದ್ಧತಿಯ ಅನುಕೂಲಗಳನ್ನು ನೋಡುವುದಾದ್ರೆ, ಇಲ್ಲಿ ಜೋಡು ಸಾಲಿನ ಮಧ್ಯೆ 5 ಅಡಿ ಅಂತರ ಇರೋದ್ರಿಂದ ನಮಗೆ ಇಲ್ಲಿ ತೋಟದಲ್ಲಿ ಗಾಳಿ ಸಂಚಾರ ಚೆನ್ನಾಗಾಗುತ್ತದೆ. ಆದ್ದರಿಂದ ಏನಾಗುತ್ತಂದ್ರೆ ರೋಗ ಮತ್ತು ಕೀಟಬಾಧೆ ತುಂಬಾ ಕಡಿಮೆ ಇರ್ತೈತೆ ಈ ಅಂತರದಲ್ಲಿ ಬೆಳೆಯೋದ್ರಿಂದ. ಯಾಕಪ್ಪ ಅಂದ್ರೆ, ಈಗ ಯಾವ್ದಾದ್ರೂ ರೋಗ ಬರ್ಬೇಕಂದ್ರೆ ಸೂಕ್ತವಾದ ತಾಪಮಾನ ಇರಬೇಕು. ಯಾವಾಗ ನಮ್ಗೆ ಗಾಳಿ ಚೆನ್ನಾಗಿ ಆಡುತ್ತೋ ತೋಟದಲ್ಲಿ, ಆಗ ಆ ರೋಗ ಬೆಳೆಯಕ್ಕೆ ಸರಿಯಾದ ಅದಕ್ಕೆ ತಾಪಮಾನ ಸಿಗದೆ ಇರೋದ್ರಿಂದ ರೋಗ ಬರಲ್ಲ ಅಲ್ಲಿ. ಆದ್ರಿಂದ ನಮ್ಗೆ ಗುಣಮಟ್ಟದ ಎಲೆ ಸಿಗ್ತವೆ. ಮತ್ತೆ ಇಲ್ಲಿ ಎಲ್ಲಾ ಗಿಡಗಳಿಗೂ ಸಾಕಷ್ಟು ಬೆಳಕು ಸಿಗೋದ್ರಿಂದ ನಮ್ಗೆ ಫೋಟೋಸಿಂಥಸಿಸ್ ಚೆನ್ನಾಗಾಗುತ್ತದೆ. ಫೋಟೋಸಿಂಥಸಿಸ್ ಅಂದ್ರೆ ಪ್ರಕಾಶ ಸಂಶ್ಲೇಷಣೆ ಅಂತ. ಆವಾಗ ಗಿಡಗಳು ಅದ್ರದ ಆಹಾರ ಚೆನ್ನಾಗಿ ಉತ್ಪಾದನೆ ಮಾಡೋದ್ರಿಂದ ನಮಗೆ ಹಿಪ್ಪುನೇರಳೆ ಸೊಪ್ಪಿನ ಗುಣಮಟ್ಟ ಇಳುವರಿಯಲ್ಲಿ ಜಾಸ್ತಿ ಆಗುತ್ತದೆ. ಈ ಅಂತರದಲ್ಲಿ ಬೆಳೆಯೋದ್ರಿಂದ ಗುಣಮಟ್ಟದ ಸೊಪ್ಪಂತೂ ನಾವು ತೆಗಿಬಹುದು. ಮತ್ತೆ ಇಲ್ಲಿ ಯಾಂತ್ರೀಕರಣ ಸಾಧ್ಯ ಆಗ್ತೈತೆ. ಯಾಕಂದ್ರೆ ನಾವು ಒಂದು ದಿಕ್ಕಿನಲ್ಲಿ ಟ್ರ್ಯಾಕ್ಟರ್ ಬಳಸಬಹುದು. ಟ್ರ್ಯಾಕ್ಟರ್ ಬಳಸಿ ನಾವು ಉಳುಮೆ ಮಾಡಬಹುದು. ಆದ್ರಿಂದ ಕಳೆ ಎಲ್ಲ ನಾಶ ಮಾಡೋದಕ್ಕೆ, ಬೇರೆ ಉಳುಮೆ ಕೆಲಸಗಳಿಗೆಲ್ಲ ಟ್ರ್ಯಾಕ್ಟರ್ ಬಳಸಬಹುದು. ಆದ್ರಿಂದ ನಮ್ಗೆ ಇದರಲ್ಲಿ ಖರ್ಚುನು ತುಂಬಾ ಕಡಿಮೆ ಆಗ್ತೈತೆ. ಮತ್ತೆ ಇನ್ನೊಂದು ಅಂತರ ನೋಡೋದಾದ್ರೆ 4x4 ಅಡಿ. ಇಲ್ಲಿ ಗಿಡದಿಂದ ಗಿಡಕ್ಕೂ 4 ಅಡಿ ಅಂತರ ಇರ್ತೈತೆ. ಸಾಲಿಂದ ಸಾಲಿಗೂ 4 ಅಡಿ ಅಂತರದಲ್ಲಿ ಬೆಳಿತೀವಿ. ಇದನ್ನ ತುಂಬಾ ರೈತರು ಅಳವಡಿಕೆ ಮಾಡ್ತಿದ್ದಾರೆ. ಬಟ್ ನಾವು ನಮ್ಮ ಸಂಸ್ಥೆಯಿಂದ ಅಂತೂ ಇದನ್ನೇ ಶಿಫಾರಸು ಮಾಡಿಲ್ಲ. ಬಟ್ ಇದರಲ್ಲಿನೂ ಸೊಪ್ಪಿನ ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ. ಯಾವ ರೈತರು 4x4 ಅಡಿ ಅಂತರದಲ್ಲಿ ಬೆಳ್ಕೋಬಹುದಂದ್ರೆ, ಅವ್ರಿಗೇನಾದ್ರೂ ಮನೆಯಲ್ಲಿ ಪವರ್ ಟಿಲ್ಲರ್ ಇತ್ತು, ಇಲ್ಲದ್ರೆ ಊರಲ್ಲಿ ಪವರ್ ಟಿಲ್ಲರ್ ಇತ್ತು, ಅಂತವರು 4x4 ಅಡಿಯಲ್ಲಿ ಬೆಳ್ಕೋಬಹುದು.
3: ಅಂದ್ರೆ ಯಾಂತ್ರೀಕೃತ ಬೇಸಾಯ ಮಾಡೋದಕ್ಕೆ,
4: ಯಾಂತ್ರೀಕರಣ ಮಾಡೋದಕ್ಕೆ ಸುಲಭ ಆಗುತ್ತೆ. ಆದ್ರಿಂದ 4x4 ಅಡಿಯಲ್ಲಿ ಬೆಳಿಬಹುದು. ಇಲ್ಲಿ 1 ಎಕರೆಗೆ ಸುಮಾರು 3000 ಗಿಡ ಬೆಳೀತವೆ. ಮತ್ತೆ ಇಲ್ಲಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಸಿಗುತ್ತೆ. ಗುಣಮಟ್ಟದ ಎಲೆನ ತೆಗಿಬಹುದಿರುತ್ತೆ. ಮತ್ತೆ ಯಾಂತ್ರೀಕರಣನು ಸಾಧ್ಯ ಇದೆ ನಾವ್ ಹೇಳ್ದ ಹಾಗೆ. ಮತ್ತೆ ಇನ್ನೊಂದು ಪದ್ಧತಿ ಏನಂದ್ರೆ ಮರಗಡ್ಡಿ ಪದ್ಧತಿ. ಮರಗಡ್ಡಿ ಪದ್ಧತಿಗೆ ಬಂದ್ರೆ ನಾವು 6x6 ಅಂತರ, 8x8 ಅಂತರ, 10x10 ಅಂತರದಲ್ಲಿ ಹಿಪ್ಪುನೇರಳೆಯನ್ನು ಬೆಳಿಬಹುದು. 6x6 ಅಂತರದಲ್ಲಿ ಬೆಳೆದ್ರೆ ಎಕರೆಗೆ 1200 ಗಿಡಗಳನ್ನು ತೆಗಿಬಹುದು. 8x8 ಅಂತರದಲ್ಲಿ ಬೆಳೆದ್ರೆ 680 ಗಿಡ, 10x10 436 ಗಿಡ ಎಕರೆಗೆ ಬೆಳಿತೀವಿ. ಮುಖ್ಯವಾದ ಅಂಶ ಇದರಲ್ಲಿ ಮರಗಡ್ಡಿಯಲ್ಲಿ ಏನಂದ್ರೆ ಟ್ರೈನಿಂಗ್ ಅಂಡ್ ಪ್ರೂನಿಂಗ್, ಮರಗಳ ತರಬೇತಿ ಹೆಂಗ್ ಮಾಡ್ತೀವಿ, ಕೊಂಬೆಗಳನ್ನ ಯಾವ ರೀತಿ ಕಟಾವ್ ಮಾಡ್ತೀವಿ, ಅದ್ರ ಮೇಲೆ ಹಿಪ್ಪು ನೇರಳೆ ಇಳುವರಿ ಡಿಪೆಂಡ್ ಆಗಿರುತ್ತದೆ. ನಾವು ಇಲ್ಲಿ ಮರಗಡ್ಡಿಯಲ್ಲಿ

0: ಈ ತೋಟವನ್ನು ಗುಣಿ ಪದ್ಧತಿಯಲ್ಲಿ ಮಾಡಬೇಕು. ಗುಣಿ ಅಂದ್ರೆ ನಾವು ಹೊಂಡಗಳನ್ನ ತೆಗಿಬೇಕು, 3 ಅಡಿ ಇಲ್ಲ 4 ಅಡಿ ಆ ತರ ಹೊಂಡ, ಅಂದ್ರೆ ಉದ್ದ ಅಗಲ ಆಳ ಎಲ್ಲವೂ 4 ಅಡಿ ಇಲ್ಲದ್ರೆ 3 ಅಡಿ ಅಗಲದಲ್ಲಿ ಹೊಂಡಗಳನ್ನ ಮಾಡ್ಕೋಬೇಕು. ಆ ಹೊಂಡಗಳಿಗೆ 2 ಭಾಗದಷ್ಟು ಮಣ್ಣು, 1 ಭಾಗದಷ್ಟು ಕೊಟ್ಟಿಗೆ ಗೊಬ್ಬರನ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಹೊಂಡಗಳಿಗೆ ತುಂಬಬೇಕು. 1/4 ತುಂಬಿ ಮತ್ತೆ ಸಸಿ ನೆಟ್ಟು, ಈ ಮರಗಡ್ಡಿಗೆ ನೆಡೋ ಸಸಿಗೆ ಎಷ್ಟು ತಿಂಗಳದಾಗಿರ್ಬೇಕಂದ್ರೆ 8 ತಿಂಗಳ ಮೇಲೆದಾಗಿರ್ಬೇಕು. 2.5-3 ಅಡಿ ಬಲ್ತಿರೋ ಕಾಂಡ ಸಿಗ್ಬೇಕಂದ್ರೆ 8 ತಿಂಗಳ ಸಸಿಯನ್ನು ನಾಟಿ ಮಾಡ್ಬೇಕಿರುತ್ತೆ. ಮತ್ತೆ ಸಸಿ ನಾಟಿ ಮಾಡಿದ ನಂತರ 1-2 ದಿನಗಳ ಒಳಗೇನೆ ನಾವು ಕಾಂಡವನ್ನು 1.5-3 ಅಡಿ ಒಳಗಡೆ ಕಟಾವ್ ಮಾಡಬೇಕು. ಇದನ್ನ ಮುಕುಟದ ಎತ್ತರ ಅಂತ ಹೇಳ್ತೀವಿ. ಮತ್ತೆ ಈ ಕಾಂಡ ಏನ್ ಕೆಳಗಡೆ ಇರುತ್ತಲ್ಲ ಅಲ್ಲಿ ಮೊಗ್ಗುಗಳಿರ್ತವೆ, ಆ ಮೊಗ್ಗುಗಳು ಚಿಗುರು ಒಡೆಯಕ್ಕೆ ಸ್ಟಾರ್ಟ್ ಆಗ್ತವೆ. ಕಾಂಡದ ಕೆಳಗಡೆ ಏನಿರ್ತಾವೋ ಆ ಎಲ್ಲಾ ಮೊಗ್ಗುಗಳನ್ನ ತೆಗೆದು ಬಿಡಬೇಕು, ನಮ್ಗೆ ಅವು ಬೇಕಿರಲ್ಲ. ಮೇಲ್ಭಾಗದಲ್ಲಿ ಬರೀ 3-4 ಮೊಗ್ಗನ್ನು ಮಾತ್ರ ಬಿಡಬೇಕಿರುತ್ತೆ ಬೆಳೆಯಕ್ಕೆ. ರೆಂಬೆಗಳಾಗಿ ಬೆಳೆದು 9 ತಿಂಗಳ ನಂತರ ನಾವು ಮತ್ತೆ 1 ಕಾಂಡದಿಂದ 3 ಬಿಟ್ಟಿರ್ತೀವಲ್ಲ ಮೊಗ್ಗು, ಅದರಿಂದ 3 ರೆಂಬೆ ಬಂದಿರುತ್ತೆ. ಆ ರೆಂಬೆನ ಈಗ 9 ತಿಂಗಳಾದ ನಂತರ 1/4 ಅಡಿ ಇಲ್ಲದ 1/4 ಅಡಿ ಬಿಟ್ಟು ಕಟ್ ಮಾಡಬೇಕಿರುತ್ತೆ. ಅದರಿಂದ ಪ್ರತಿಯೊಂದರಲ್ಲೂ 3 ರೆಂಬೆನ ಬಿಟ್ಕೋಬೇಕು, 9 ಆಗುತ್ತೆ. ಮತ್ತೆ 3 ತಿಂಗಳ ನಂತರ ಮತ್ತೆ ಕಟಾವ್ ಮಾಡಬೇಕು, ಅದು 2ನೇ ಕಟಾವ್. ಆವಾಗ ಮತ್ತೆ ಅಲ್ಲಿ 1 ರೆಂಬೆಯಿಂದ ಮತ್ತೆ 3 ಬಿಡಬೇಕಿರುತ್ತೆ. ಆತರ ಬಿಟ್ಟು 1 27 ಆಗ್ತವೆ. 3 ಸಲಿ ಬೇಸಲ್ ಕಟವಲ್ದ ಅದಾದ್ಮೇಲೆ 3 ಸಲಿ ಕಟ್ಗೆ 27 ರೆಂಬೆ ಆಗ್ತವೆ ಒಂದು ಮರಕ್ಕೆ. ಅದ ಆದ ನಂತರ 2-2 ಮೊಗ್ಗು ತರ ಬಿಟ್ಟು ಕಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಆತರ ಕಟ್ ಮಾಡೋದ್ರಿಂದ 1 27 × 2 ಅಂದ್ರೆ ನಿಯರ್ಲಿ 1 65 ಕೊಂಬೆಗಳಷ್ಟು ನಮ್ಗೆ 1 ಸಲಿಗೆ ಹಾರ್ವೆಸ್ಟ್ಗೆ ಸಿಗುತ್ತೆ ಸೊಪ್ಪು. ಆತರ 2-2 ಬಿಟ್ಟು ಕಟ್ ಮಾಡ್ತಿರ್ತೀವಲ್ಲ, ವರ್ಷ ಆದ್ಮೇಲೆ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಅಂತ ಹೇಳ್ತೀವಿ. ಆತರ ಮಾಡೋದ್ರಿಂದ ಏನು ಅಂದ್ರೆ ಅಲ್ಲಿ ಫಿಸ್ಟ್ ಫಾರ್ಮ್ ಆಗಲ್ಲ, ಅಂದ್ರೆ ಒಂದೇ ಕಡೆ ಗಡ್ಡೆ ತರ ಕಟ್ಟಲ್ಲ, ಗಂಟು ತರ ಆಗಲ್ಲ. ಆದ್ರಿಂದ ನಾವು ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಮಾಡಿಕೊಂಡು ಆ 27 ಅನ್ನೋದು ಬೇಸಲ್ ಇರುತ್ತೆ, ಅದಾದ್ಮೇಲೆ ಆತರ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಅಲ್ಲಿವರೆಗೂ ಮಾಡ್ತಾ ನಾವು ಹೆಚ್ಚಿನ ಇಳುವರಿಯನ್ನ ತೆಗಿಬಹುದು.
1: ಅಂದ್ರೆ ಈಗ ತಾವು 3 ಅಂತರವನ್ನ ಹೇಳಿದ್ರಿ, 6 ಅಡಿ 6 ಅಡಿ 8 ಅಡಿ 8 ಅಡಿ 10 ಅಡಿ 10 ಅಡಿ.
0: ಹೌದು,
1: ಈ 3 ಅಂತರಕ್ಕೂ ವಿಧಾನ ಇದೆ.
0: ವಿಧಾನ ಇದೆ, ಈ ತರನೇ ಮಾಡ್ಕೋಬೇಕು. ಟ್ರೈನಿಂಗ್ ಪ್ರೂನಿಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮರಗಡ್ಡೆಯಲ್ಲಿ, ಅವಾಗಲೇ ನಾವು ಅಂದ್ಕೊಳ್ಳೋ ಅಷ್ಟು ಇಳುವರಿನ ತೆಗಿಬಹುದಿರುತ್ತೆ. ಆತರ ನಾವು ಮೇಂಟೈನ್ ಮಾಡಿದ್ರೆ 1 ಗಿಡಕ್ಕೆ ಅಟ್ಲೀಸ್ಟ್ 45-55 ಚೆನ್ನಾಗಿ ಬಲವಾದ ರೆಂಬೆಗಳು ಬೆಳೆಸಬಹುದು. ಸೊ ಅದರಿಂದ ನಮ್ಗೆ 1-2 ವರ್ಷ ಅಥವಾ 3 ವರ್ಷದ ನಂತರ 4-6 ಕೆಜಿ ಸೊಪ್ಪನ್ನು 1 ಗಿಡದಲ್ಲಿ ನಾವು ತಗೋಬಹುದು. ಅದು ಡಿಪೆಂಡ್, ನಾವು ಈಗ ಯಾವ ಅಂತರದಲ್ಲಿ ಬೆಳೆದಿದ್ದೀವಿ, 6-6, 8-8 ಅನ್ನೋದ್ರ ಮೇಲೆ ನಮ್ಮ ಇಳುವರಿ ಸ್ವಲ್ಪ ವೇರಿ ಆಗುತ್ತೆ. ಮರಗಡ್ಡಿಯಲ್ಲಿ ನಾವು ಹಿಪ್ಪು ನೇರಳೆ ಸೊಪ್ಪನ್ನು ಬೇಸಾಯ ಮಾಡೋದ್ರಿಂದ ಅನುಕೂಲಗಳೇನಂದ್ರೆ ಇಲ್ಲಿ ಯಾಂತ್ರೀಕರಣ ಸಾಧ್ಯ ಇದೆ. ಕಂಪ್ಲೀಟ್ ಆಗಿ ನಮ್ಮ ತೋಟದಲ್ಲಿ ಟ್ರ್ಯಾಕ್ಟರ್ ಬಳಸಬಹುದು, ಇಲ್ಲದ್ರೆ ಪವರ್ ಟಿಲ್ಲರ್ ಮಿನಿ ಟ್ರ್ಯಾಕ್ಟರ್ನ ಬಳಸಿ ಎಲ್ಲ ಕೆಲಸನು ಮಾಡ್ಕೋಬಹುದು, ಉಳುಮೆ ಕೆಲಸಗಳೆಲ್ಲ. ಆದ್ರಿಂದ ನಮ್ಗೆ ಕಡಿಮೆ ವೆಚ್ಚದಲ್ಲಿ ತೋಟದ ನಿವಾರಣೆಯನ್ನು ಸುಲಭವಾಗಿ ಮಾಡ್ಕೋಬಹುದು. ಇಲ್ಲಿ ಗಾಳಿ ಬೆಳಕು ಗಿಡಕ್ಕೆ ಚೆನ್ನಾಗಿ ಒದಗಿ ಬರೋದ್ರಿಂದ ಗುಣಮಟ್ಟದ ಎಲೆ ಬರುತ್ತೆ ಮತ್ತು ಹೆಚ್ಚಿನ ಇಳುವರಿ ಬರುತ್ತೆ. ನಾವು ಅನ್ಕೋತೀವಿ ಇಲ್ಲಿ ಕಡಿಮೆ ಗಿಡ ಇರೋದ್ರಿಂದ ಕಡಿಮೆ ಇಳುವರಿ ಆಗುತ್ತೆ ಅಂತ, ಹಂಗೇನು ಆಗಲ್ಲ. ಇಲ್ಲಿ ಕ್ವಾಲಿಟಿ ಗುಣಮಟ್ಟದ ಎಲೆ ಬರುತ್ತೆ ಮತ್ತು 1 ಎಲೆ ತೂಕನೂ ಹೆಚ್ಚು ಇರುತ್ತದೆ. ಆದ್ರಿಂದ ನಮ್ಗೆ ಸಾಲು ಪದ್ಧತಿಯಲ್ಲಿ ಎಷ್ಟು ನಾವು ಇಳುವರಿ ತೆಗಿತೀವಿ ಮರಗಡ್ಡಿಯಲ್ಲೂ ಅದರಷ್ಟೇ ಇಳುವರಿಯನ್ನ ತಗೋಬಹುದು. ಅದು ಮತ್ತೆ ಗುಣಮಟ್ಟದ ಎಲೆಗಳು. ಈಗ ನಾವು ತುಂಬಾ ಕಡಿಮೆ ಅಂತರದಲ್ಲಿ ಬೆಳೆಯೋದ್ರಿಂದ ಗಾಳಿ ಬೆಳಕು ಆಡಿಲ್ಲ ಅಂದ್ರೆ ಅಲ್ಲಿ ರೋಗ ಜಾಸ್ತಿ ಬರೋದ್ರಿಂದ ನಮ್ಗೆ 1/2 ಎಲೆ ಸೊಪ್ಪು ವೇಸ್ಟ್ ಆಗುತ್ತೆ, ಗುಣಮಟ್ಟ ಇರಲ್ಲ. ಅವಾಗ ನಾವು ಹುಳಗೆ ಆ ಸೊಪ್ಪು ಹಾಕಕ್ಕಾಗಲ್ಲ, ಹಾಕಿದ್ರು ಹುಳಗೆ ಯಾವ ಪೋಷಕಾಂಶಗಳು ಅದರಲ್ಲಿ ಇಲ್ಲದೆ ಇರೋದ್ರಿಂದ ರೇಷ್ಮೆ ಹುಳ ಚೆನ್ನಾಗಿ ಬೆಳೆಯಲ್ಲ, ಗುಣಮಟ್ಟದ ಗೂಡು ಕಟ್ಟಲ್ಲ. ಇಲ್ಲಿ ಮರಗಡ್ಡೆಯಲ್ಲಿ ಇನ್ನೊಂದು ಅನುಕೂಲ ಏನಂದ್ರೆ ಬೇರು ಹೆಚ್ಚು ವಿಸ್ತಾರವಾಗಿರೋದ್ರಿಂದ ಆಳವಾಗಿರೋದ್ರಿಂದ ಮಣ್ಣಿನ ಕೆಳಭಾಗದಲ್ಲಿರೋ ಪೋಷಕಾಂಶಗಳನ್ನು ಅದು ಹೀರ್ಕೊಂಡು ಚೆನ್ನಾಗಿ ಬೆಳೆಯುತ್ತೆ ಮರ. ಮೇನ್ ಆಗಿ ಎಲ್ಲಿ ಅಂದ್ರೆ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಇದನ್ನ ಕಡಿಮೆ ನೀರಲ್ಲಿ, ನೀರು ಕಡಿಮೆ ಆದ್ರೂ ಪರವಾಗಿಲ್ಲ, ಚೆನ್ನಾಗಿನೇ ಬೆಳೆಯುತ್ತೆ. ಅಂದ್ರೆ ಇಳುವರಿ ತುಂಬಾ ಕಡಿಮೆ ಆಗಲ್ಲ, ಏನೋ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ನೀರಿನ ಕೊರತೆ ಇದ್ರು ಅದು ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಅದರಿಂದ ಇಳುವರಿ ಚೆನ್ನಾಗಿ ಬರುತ್ತೆ. ಇಲ್ಲಿ ತುಂಬಾ ವ್ಯಾಪಕ ಅಂತರ ಇರುವುದರಿಂದ ಅಂತರ ಬೆಳೆಗಳನ್ನು ನಾವು ಇಲ್ಲಿ ಬೆಳ್ಕೋಬಹುದಾಗುತ್ತೆ. ಅಲ್ಪಾವಧಿ ಬೆಳೆಗಳು ಶೇಂಗಾ, ರಾಗಿ, ಅಲಸಂದೆ, ಉರಳಿ, ಪಾಲಕ, ಮೇವಿನ ಜೋಳ ಆ ತರದ್ದು ಅಂತರ ಬೆಳೆಗಳಾಗಿ ಬೆಳ್ಕೋಬಹುದು. ಅದಾದ್ಮೇಲೆ ಶುಂಠಿ, ಮೆಣಸಿನಕಾಯಿ ಆ ತರ ಬೆಳೆಗಳನ್ನ ಬೆಳಿಬಾರ್ದು, ಯಾಕಂದ್ರೆ ಅದರಿಂದ ಹುಳುಗಳಿಗೆ ಪ್ರಾಬ್ಲಮ್ ಆಗುತ್ತೆ.
1: ರಾಸಾಯನಿಕಗಳನ್ನ ಸಿಂಪರಣೆ
0: ರಾಸಾಯನಿಕಗಳು ಎಲ್ಲಿ ನಾವು ಕೀಟನಾಶಕ, ಶಿಲೀಂಧ್ರ ನಾಶಕಗಳನ್ನ ಬಳಸ್ತೀವಿ ಆ ತರ ಬೆಳೆಗಳನ್ನ ಬೆಳಿಬಾರ್ದಿರುತ್ತೆ.
1: ಈಗ ಬಹಳಷ್ಟು ಅಂತರಗಳನ್ನ ಹೇಳಿದ್ರಲ್ಲ ನೀವು, ಈಗ ಮರಗಡ್ಡಿನಲ್ಲೇ ಮೂರು ಅಂತರ ಹೇಳಿದ್ರಿ, ಮತ್ತೆ ಬೇರೆ ಜೋಡಿ ಸಾಲು ಪದ್ಧತಿ ಈ ತರದ್ದೆಲ್ಲ ಹೇಳಿದ್ರಲ್ಲ, ಇದಕ್ಕೆ ಪ್ರತ್ಯೇಕವಾದ ಹಿಪ್ಪನೇರಳೆ ತಳಿನೇ ಬಳಸಬೇಕಾಗತ್ತಾ ಒಂದೊಂದಕ್ಕೂ, ಅಥವಾ ಒಂದೇ ತಳಿನ ಎಲ್ಲಾ ಅಂತರದಲ್ಲೂ ಬೆಳ್ಕೋಬಹುದು?
0: ಒಂದೇ ತಳಿನ ಎಲ್ಲಾ ಅಂತರದಲ್ಲೂ ಬೆಳ್ಕೋಬಹುದು ಸರ್. ನಮ್ದು ಈಗ V1 ತಳಿ ಇದೆ, ಅದನ್ನ ಈ ಎಲ್ಲಾ ಅಂತರಗಳಲ್ಲೂ ಬೆಳ್ಕೋಬಹುದು. ಅದಾದ್ಮೇಲೆ ಈಗ ಹೊಸ ತಳಿ AGB8 ಅಂತ, CMY01 ಅಂತ, ಆ ತಳಿನು ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಅದನ್ನು ಬೆಳ್ಕೋಬಹುದು.
1: ಓಕೆ, ಎಲ್ಲ ಈಗ ತುಂಬಾ ಜನ ಕೃಷಿಕರು ಮರಗಡ್ಡಿ ಬಗ್ಗೆ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ.
0: ಹೌದು ಸರ್,
1: ಯಾಕೆಂದ್ರೆ ಕಡಿಮೆ ನೀರಿನಲ್ಲಿ ಬೆಳೆಯುವಂತಹ ಬೇಸಾಯ ವಿಧಾನ ಅಲ್ವೇ. ಈಗ ಮರಗಡ್ಡಿ ಮಾಡಬೇಕು ಅಂತ ಆದ್ರೆ ಯಾವ ತಳಿ ಸೂಕ್ತ?
0: ಅದೇ ಸರ್, V1 ಬೆಳಿಬಹುದು, AGB8 ಬೆಳ್ಕೋಬಹುದು, ಅವೆರಡು ಸೂಕ್ತವೇ ಇದೆ. ಅದು ಲೇಟೇಜ್ ಅಂದ್ರೆ ದೊಡ್ಡ ಹುಳಗಳಿಗೆ ಅದನ್ನ ನಾವು ತಳಿಗಳನ್ನ ರೆಕಮೆಂಡ್ ಮಾಡ್ತೀವಿ, ಅವುಗಳನ್ನ ಬೆಳ್ಕೋಬಹುದು. ಈಗ ಚಾಕಿ ಅಂದ್ರೆ G2 ಬರುತ್ತೆ, ಅದು ಚಾಕಿಗೆ ಮರಗಡ್ಡಿಗಿಂತೂ ಸೂಕ್ತವಾದದ್ದು ಸಾಲು ಪದ್ಧತಿ, ಅದರಲ್ಲೇ ಬೆಳ್ಕೋಬಹುದು.
1: ಬಹಳಷ್ಟು ಜನ ಚಾಕಿ ಮಾಡೋದ್ ಬಿಟ್ಬಿಟ್ಟಿದ್ದಾರೆ ಬಿಡಿ. ಚಾಕಿ ಸಾಕಾಣಿಕಾ
0: ಕೇಂದ್ರಗಳಿರೋದ್ರಿಂದ
1: ರೈತರು ನೇರವಾಗಿ ಬೆಳೆದ ಹುಳು ಸಾಕಾಣಿಕೆನೆ ಮಾಡ್ತಾರೆ. ಹಾಗಾಗಿ ಈಗ ತಾವು ಹೊಸ ತಳಿ ಅಂತ ಏನೋ ಹೇಳಿದ್ರಲ್ಲ,
0: ಹೌದು,
1: ಅದು ಬಿತ್ತನೆ ಕಡ್ಡಿಗಳು ತಮ್ಮಲ್ಲಿ ಸಿಗುತ್ತಾ ಅಥವಾ ನರ್ಸರಿಗಳಲ್ಲೂ ದೊರೆಯಬಹುದಾ?
0: ಸರ್, ಈಗ ನಾವು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನರ್ಸರಿಗಳನ್ನ ಬೆಳೆಸ್ತಿದೀವಿ. ಇನ್ನೊಂದು 6 ತಿಂಗಳ ಒಳಗಡೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಎಲ್ಲರಿಗೂ ಸಸಿ ಸಿಗುತ್ತೆ ಸರ್, ಆ ತಳಿಯ ಸಸಿ ಸಿಗುತ್ತೆ.
1: ಈಗ ಒಂದಷ್ಟು ಅಂತರಗಳು ಅನುಕೂಲ ಆಗ್ತವೆ. ಈಗ ತೆಂಗಿನ ತೋಟದಲ್ಲಿ ಏನಾದ್ರೂ ಬೆಳಿಬೇಕು ಅಂತ ಆದ್ರೆ ಅಲ್ಲಿ ಯಾವ ಅಂತರವನ್ನ ಪಾಲಿಸಬೇಕಾಗತ್ತೆ?
0: 15 ಮೀಟರ್ ತೆಂಗಿದ್ರೆ ಅದ್ರಲ್ಲೂ ಮರಗಡ್ಡಿನೇ ಬೆಳಿಬಹುದು ಸರ್. ಮರಗಡ್ಡಿಯಲ್ಲಿ ಅದರ ಮಧ್ಯದಲ್ಲಿ ಎಷ್ಟು ಗಿಡ ಆಗುತ್ತೆ ಅಂತ ನೋಡ್ಕೊಂಡು ಬೆಳಿಬಹುದು. ಮತ್ತೆ ಅಲ್ಲಿ ಸಹನ ಅನ್ನೋ ಒಂದ್ ವೆರೈಟಿ ಇದೆ ಸರ್, ಆ ವೆರೈಟಿನ ಬೆಳ್ಕೋಬಹುದು.
1: ಅಂದ್ರೆ ಮರಗಡ್ಡಿನೇ ಮಾಡೋದು ಒಳ್ಳೇದು,
0: ಮರಗಡ್ಡಿನೇ ಒಳ್ಳೇದು ಸರ್.
1: ತೆಂಗಿನ ಮರದ ಅಂತರ ನೋಡಿ ಮಧ್ಯದಲ್ಲಿ ಒಂದೋ ಎರಡೋ ಸಾಲನ್ನ
0: ಹಾಕೋಬಹುದು.
2: ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಹೇಳುತ್ತಾರೆ,
3: ವಿಕಸಿತ ಭಾರತಕ್ಕಾಗಿ ನಾವು ಒಟ್ಟಾಗಿ ಭವಿಷ್ಯದ ಕೃಷಿ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಬೇಕಾಗಿದೆ. ನಮ್ಮ ರೈತರ ಸಾಂಪ್ರದಾಯಿಕ ಜ್ಞಾನ, ವಿಜ್ಞಾನದ ಶಕ್ತಿ ಮತ್ತು ಸರ್ಕಾರದ ಬೆಂಬಲ ಒಂದಾದಾಗ ರೈತರು ಸಮೃದ್ಧರಾಗುತ್ತಾರೆ ಮತ್ತು ಭೂಮಿ ತಾಯಿಯೂ ಆರೋಗ್ಯವಾಗಿರುತ್ತಾಳೆ.
2: ಎಂ ಫಸಲ್ ಬಿಮಾ ಯೋಜನೆ ಶೇಕಡ 63% ರೈತರು SC/ST ಮತ್ತು OBC ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಇದು ನೈಸರ್ಗಿಕ ವಿಕೋಪಗಳ ವಿರುದ್ಧ ಸುರಕ್ಷತೆಯ ಗ್ಯಾರಂಟಿ ನೀಡುತ್ತದೆ.
3: ಯೂರಿಯಾ ಸಬ್ಸಿಡಿ, ಯೂರಿಯಾ ಮೇಲೆ ಶೇಕಡ 90% ಸಬ್ಸಿಡಿ ನೀಡಲಾಗುತ್ತಿದ್ದು ರೈತರಿಗೆ ಪ್ರತಿ ಚೀಲ 266 ರೂಪಾಯಿಗಳಿಗೆ ಸಿಗುತ್ತಿದೆ. ಇದರ ನೈಜ ಬೆಲೆ 2200 ರೂಪಾಯಿಗಳಾಗಿದ್ದು ಉಳಿದ ಮೊತ್ತವನ್ನ ಸರ್ಕಾರವೇ ಭರಿಸುತ್ತದೆ.
2: MSP ಖರೀದಿ, ಸುಮಾರು 26 ಲಕ್ಷ ಕೋಟಿ ರೂಪಾಯಿಗಿಂತಲೂ ಅಧಿಕ ಮೊತ್ತದ ಕನಿಷ್ಠ ಬೆಂಬಲ ಬೆಲೆ MSP ಅಡಿಯಲ್ಲಿ ಖರೀದಿ ಮಾಡಲಾಗಿದೆ. ಇದು ನಿಶ್ಚಿತ ಆದಾಯದ ಗ್ಯಾರಂಟಿ ನೀಡುತ್ತದೆ ಮತ್ತು 22 ಬೆಳೆಗಳನ್ನು ಇದರಡಿ ಖರೀದಿಸಲಾಗುತ್ತದೆ.
3: ಇನಾಮ್ ಮತ್ತು ಕೃಷಿ ರಫ್ತು, ಇನಾಮ್ ಸುಮಾರು 2 ಕೋಟಿ ರೈತರು ಮತ್ತು 3 ಲಕ್ಷ ವ್ಯಾಪಾರಿಗಳು ಈ ಡಿಜಿಟಲ್ ವೇದಿಕೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ.
2: ಕೃಷಿ ರಫ್ತು 2013-14 ಹೋಲಿಸಿದರೆ 2025-26

0: ಶೇಕಡ 37% ಹೆಚ್ಚಳದೊಂದಿಗೆ ಕೃಷಿ ರಫ್ತು $52 billion ಅಧಿಕವಾಗಿದೆ.
1: ಸಾವಯವ ಕೃಷಿ ಮತ್ತು ಸಾಮಾಜಿಕ ಭದ್ರತೆ ಪರಂಪರಾಗತ್ ಕೃಷಿ ವಿಕಾಸ ಯೋಜನೆ ಸುಮಾರು 19,00,000 ಹೆಕ್ಟೇರ್ ಪ್ರದೇಶವನ್ನು ಇದರಡಿ ಒಳಪಡಿಸಲಾಗಿದ್ದು ರಾಸಾಯನಿಕ ಮುಕ್ತ ಮತ್ತು ಸಾವಯವ ಕೃಷಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ.
0: ಪಿಎಂ ಕಿಸಾನ್ ಮಾನ್ ಧನ್ ಯೋಜನೆ 25,00,000ಕ್ಕೂ ಹೆಚ್ಚು ಸಣ್ಣ ಮತ್ತು ಅತಿ ಸಣ್ಣ ರೈತರು ನೋಂದಾಯಿಸಿಕೊಂಡಿದ್ದು ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ಒದಗಿಸುತ್ತದೆ.
1: ಪರಿಸರ ಸ್ನೇಹಿ ಕೃಷಿ ನೀಮ್ ಕೋಟೆಡ್ ಯೂರಿಯಾ, ಇದರಿಂದ 10,000 ಕೋಟಿ ರೂಪಾಯಿಗಳು ಉಳಿತಾಯವಾಗಿದ್ದು ಮಣ್ಣಿನ ಆರೋಗ್ಯ ಸುಧಾರಿಸಿದೆ.
0: ಹವಾಮಾನ ನಿರೋಧಕ ತಳಿಗಳು 2014 ಮತ್ತು 2025 ನಡುವೆ 3,000ಕ್ಕೂ ಹೆಚ್ಚು ಹವಾಮಾನ ಬದಲಾವಣೆಯನ್ನು ತಡೆದುಕೊಳ್ಳುವ ಬೆಳೆ ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ.
1: ಬಜೆಟ್ ಮತ್ತು ಪಿಎಂ ಕಿಸಾನ್ ಬಜೆಟ್ ಹೆಚ್ಚಳ. ಕೃಷಿ ಸಚಿವಾಲಯದ ಬಜೆಟ್ 2013-14 27,663 ಕೋಟಿಯಿಂದ 2026-27 ವೇಳೆಗೆ 5 ಪಟ್ಟು ಹೆಚ್ಚಾಗಿ 1.40 ಲಕ್ಷ ಕೋಟಿಗೆ ತಲುಪಿದೆ.
0: ಗೊಬ್ಬರ ಸಬ್ಸಿಡಿ 75,000 ಕೋಟಿ ರೂಪಾಯಿಯಿಂದ 3 ಪಟ್ಟು ಹೆಚ್ಚಾಗಿ 2.21 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ.
1: ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 4.3 ಲಕ್ಷ ಕೋಟಿ ಹಣವನ್ನು ನೇರ ನಗದು ವರ್ಗಾವಣೆ ಡಿಬಿಟಿ ಮೂಲಕ ರೈತರ ಖಾತೆಗೆ ಜಮಾ ಮಾಡಲಾಗಿದೆ. ವಾರ್ಷಿಕ 6,000 ರೂಪಾಯಿಗಳು 3 ಕಂತುಗಳಲ್ಲಿ.
2: ಮುಂದಿನ ವಿಚಾರ,
3: ಹಸಿರೆಲೆ ಗೊಬ್ಬರದ ಅಂತರ ಬೇಸಾಯದ ಬಗ್ಗೆ ನೋಡೋಣ. ಹಸಿರು ಗೊಬ್ಬರದ ಬೆಳೆಗಳನ್ನು ತೋಟದಲ್ಲಿಯೇ ಬೆಳೆದು ಅವು ಹಸಿರಾಗಿರುವ ಮತ್ತು ಮೃದುವಾಗಿರುವ ಹಂತದಲ್ಲೇ ಮಣ್ಣಿಗೆ ಸೇರಿಸೋದು. ಮತ್ತೆ ನಾವು ಹಸಿರು ಗೊಬ್ಬರದ ಗುಣಗಳು ಏನಿರಬೇಕು ಬೆಳೆಯಲು ಅಂದರೆ, ಅವು ಅಲ್ಪಾವಧಿ ಬೆಳೆಗಳಾಗಿರಬೇಕು ಮತ್ತು ಅವುಗಳಿಗೆ ವಾತಾವರಣದಲ್ಲಿರುವ ಸಾರಜನಕವನ್ನು ಮಣ್ಣಿಗೆ ಸೇರಿಸುವ ಗುಣ ಇರಬೇಕು. ಸಸ್ಯದ ಅಂಗಾಂಶಗಳು ನಾವು ಮಣ್ಣಿಗೆ ಸೇರಿಸಿರ್ತೀವಲ್ಲ, ಅವು ಬೇಗ ಕೊಳೆಯಬೇಕು. ಯಾಕಂದ್ರೆ ಬೇಗ ಕೊಳೆಯೋದ್ರಿಂದ ಬೇಗ ಗೊಬ್ಬರ ಆಗುತ್ತೆ, ಅದು ಪೋಷಕಾಂಶಗಳು ನಮ್ಮ ಗಿಡಕ್ಕೆ ಸಿಗ್ತವೆ. ಹಸಿರು ಗೊಬ್ಬರದ ಬೆಳೆಗಳು ಯಾವ್ಯಾವು ಬೆಳಿಬಹುದು ಅಂದ್ರೆ, ಸೆಣಬು, ದಯಾಂಚ, ಅಲಸಂದೆ, ಹುರಳಿ. ವ್ಯಾಪಕ ಅಂತರ ಇರೋದ್ರಿಂದ ಬೇರೆ ಶೇಂಗಾ ಅವೆಲ್ಲನೂ ಬೆಳಿಬಹುದು. ಮತ್ತೆ ಇಲ್ಲಿ ಹಸಿರು ಗೊಬ್ಬರಕ್ಕೆ ಬೇಕಂದ್ರೆ ದ್ವಿದಳ ಧಾನ್ಯದ ಬೆಳೆಗಳಾದ ಇವು ಅಲಸಂದೆ, ಹುರಳಿ, ಸೆಣಬು, ದಯಾಂಚ, ಹಸಿರು ಕಾಳು, ಇವನ್ನು ವರ್ಷಕ್ಕೆ 2 ಬಾರಿ ಆದ್ರೂ ಬೆಳಿಬೇಕು. ಅದಕ್ಕಿಂತ ಜಾಸ್ತಿ ಆದ್ರೂ ಬೆಳ್ಕೋಬಹುದು, ಬಟ್ ಅಟ್ಲೀಸ್ಟ್ ವರ್ಷಕ್ಕೆ 2 ಸರಿ ಬೆಳೆಯೋದ್ರಿಂದ ಒಳ್ಳೇದು. ಮಳೆಗಾಲದಲ್ಲಿ ಮಳೆ ಸ್ಟಾರ್ಟ್ ಆಗೋವಾಗ ನೆಕ್ಸ್ಟ್ ಮತ್ತೆ ಎಂಡ್ ಆಗೋವಾಗ ಒಂದ್ಸಲಿ ಬೆಳ್ಕೊಂಡ್ರೆ ಆಯ್ತು. 3-4 ತಿಂಗಳು ಡಿಫ್ರೆನ್ಸ್ ಅಲ್ಲಿ ಬೆಳ್ಕೋಬೇಕು. ಈಗ ನಮ್ಗೆ ಎಷ್ಟು ಬೀಜ ಬೇಕು ಹಸಿರೆಲೆ ಗೊಬ್ಬರ ಬೆಳೆಯಕ್ಕೆ? 1 ಎಕರೆಗೆ ನಮ್ಗೆ 10-15 kg ಬೀಜ ಬೇಕಾಗುತ್ತೆ. ಈ ಬೀಜನ ನಾವು ಡೈರೆಕ್ಟ್ ಹಂಗೇನಾದ್ರೂ ಬಿತ್ತನೆ ಮಾಡಬಹುದು. ಬಿತ್ತನೆ ಮಾಡಿ ಚಿಕ್ಕದಾಗಿ ನೇಗಿಲೇನಾದ್ರೂ ಉಡ್ತು, ಇಲ್ಲದ್ರೆ ಟ್ರ್ಯಾಕ್ಟರ್ ಇಂದ ಮಣ್ಣನ್ನ ಮುಚ್ಚಬೇಕಾಗುತ್ತೆ. ಇಲ್ಲದ್ರೆ ಬಿತ್ತನೆ ಮಾಡಕ್ ಮುಂಚೆ ಜೈವಿಕ ಗೊಬ್ಬರದ ಬೀಜೋಪಚಾರನೂ ಮಾಡಿ ಬಿತ್ತನೆ ಮಾಡಬಹುದು. ಅದರಿಂದ ಏನಾಗುತ್ತೆ ಅಂದ್ರೆ, ನಮ್ಗೆ ವಾತಾವರಣದಲ್ಲಿರೋ ಸಾರಜನಕ ತುಂಬಾ ಹಿಡಿದಿಟ್ಕೊಳ್ಳೋ ಶಕ್ತಿ ಇರುತ್ತೆ. ಈ ರೈಜೋಬಿಯಂಗೆ ಟ್ರೀಟ್ ಮಾಡಿರೋ ಬೀಜಗಳಿಗೆ ಇನ್ನು ತುಂಬಾ ಶಕ್ತಿ ಇರುತ್ತೆ. ಆದ್ರಿಂದ ನಾವು ಈ ಬೀಜೋಪಚಾರವನ್ನು ಮಾಡಬಹುದು. ಇದು ಹೆಂಗಪ್ಪ ಬೀಜೋಪಚಾರ ಮಾಡೋದು ಅಂದ್ರೆ, 1 kg ಬೀಜಕ್ಕೆ 20 ಗ್ರಾಂದಷ್ಟು ರೈಜೋಬಿಯಂ ಬೇಕಿರುತ್ತೆ. ಅದು ಜೈವಿಕ ಗೊಬ್ಬರ ರೈಜೋಬಿಯಂ ಅಂದ್ರೆ ಅದು ಬೇಕಿರುತ್ತೆ. ಅದು ಫಸ್ಟ್ 1 ಲೀಟರ್ ನೀರಿಗೆ 50 ಗ್ರಾಂದಷ್ಟು ಬೆಲ್ಲನ ಮಿಕ್ಸ್ ಮಾಡಿ ದ್ರವಣ ಮಾಡ್ಕೋಬೇಕು ಸರ್. ಅದಕ್ಕೆ 10 kg ಬೀಜನ ಮಿಕ್ಸ್ ಮಾಡಿ ಅದರಲ್ಲಿ ಬೀಜಗಳಿಗೆ ಲೇಪನ ಮಾಡಿ ನೆರಳಲ್ಲಿ ಒಣಗಿಸಾದ್ಮೇಲೆ ತಕ್ಷಣವೇ ಆ ಬೀಜನ ಬಿತ್ತನೆ ಮಾಡಬೇಕು. ಟ್ರ್ಯಾಕ್ಟರ್ ಅಲ್ಲಿ ಬಿತ್ತನೆ ಮಾಡಿರೋ ಬೀಜದಲ್ಲಿ ಮಣ್ಣನ್ನ ಹಾಕ್ಬೇಕು. ಹಿಂಗೆ ಬೆಳೆದಾದ್ಮೇಲೆ ಹಸಿರೆಲೆ ಗೊಬ್ಬರ 45-50 ದಿನಗಳಿಗೆ ಗಿಡ ರೆಡಿ ಆಗುತ್ತೆ. ನಮ್ಗಾಗ ಅಲ್ಲಲ್ಲಿ ಹೂ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಲ್ಲಿ ಹೂ ಕಂಡಾಗ ಅದನ್ನ ರೋಟೋವೇಟರ್ ಹಾಕಿ ಭೂಮಿಗೆ ಸೇರಿಸಬೇಕು. ಅದರಿಂದ ಅಲ್ಲೇ ಕೊಳೆತು ಗೊಬ್ಬರ ಆಗ್ತೈತೆ. ಇದರಿಂದ ಉಪಯೋಗಗಳೇನಂದ್ರೆ, ಮಣ್ಣಿನಲ್ಲಿರುವ ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಸಾವಯವ ಪದಾರ್ಥವನ್ನು ಹೆಚ್ಚು ಮಾಡುತ್ತದೆ. ಆದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ. ಮತ್ತೆ ಮಣ್ಣಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತೆ, ಅದರ ಚಟುವಟಿಕೆಗಳು ಹೆಚ್ಚಾಗುತ್ತೆ.

0: ಮಾಡೋದ್ರಿಂದ ಮಣ್ಣಲ್ಲಿರೋ ಪೋಷಕಾಂಶಗಳು ಗಿಡಕ್ಕೆ ಹೆಚ್ಚಾಗಿ ಸಿಗಕ್ಕೆ ಅನುಕೂಲ ಆಗ್ತೈತೆ. ಮಣ್ಣಿಗೆ ನೀರನ್ನು ಹಿಡಿದಿಡ್ಕೊಳ್ಳೋ ಶಕ್ತಿನ ಹೆಚ್ಚು ಮಾಡುತ್ತದೆ ಇದು ಹಸಿರೆಲೆ ಗೊಬ್ಬರ. ಆಮೇಲೆ ಸಾಯಿಲ್ ಎರೋಷನ್ ಅಂತೀವಿ, ಮಣ್ಣಿನ ಕೊಚ್ಚಾಣಿಕೆ ಕಡಿಮೆ ಆಗ್ತೈತೆ ಮತ್ತು ಕಳೆಗಳನ್ನು ಬೆಳೆಯಲು ಬಿಡೋದಿಲ್ಲ, ಇದು ನಿರ್ವಹಣೆ ಮಾಡ್ತೈತೆ ಮತ್ತು ಅದೇ ನೈಸರ್ಗಿಕವಾಗಿ ನೈಟ್ರೋಜನ್ ಅನ್ನ ಮಣ್ಣಿಗೆ ಸೇರಿಸೋದ್ರಿಂದ ನಾವು ರಸಗೊಬ್ಬರ ಏನು ಯೂರಿಯಾ ಅಮೋನಿಯಂ ಸಲ್ಫೇಟ್ ಅದೆಲ್ಲ ಬಳಸ್ತೀವಿ ಅದನ್ನ ಕಡಿಮೆ ಮಾಡಬಹುದಿರುತ್ತೆ. ಆದ್ರಿಂದ ಹಸಿರೆಲೆ ಗೊಬ್ಬರಗಳು ಮುಖ್ಯ ಬೆಳೆಗಳ ಮೇಲೆ ಸಾಕಷ್ಟು ಪರೋಕ್ಷ ಪರಿಣಾಮ ಹೊಂದಿರ್ತವೆ. ಆದ್ರಿಂದ ಅಟ್ಲೀಸ್ಟ್ ವರ್ಷಕ್ಕೆ ಎರಡು ಬಾರಿ ಆದ್ರೂ ಹಸಿರೆಲೆ ಗೊಬ್ಬರವನ್ನು ರೈತರು ಬೆಳ್ಕೋಬೇಕು.
1: ಅಂದ್ರೆ ಈಗ ಹಿಪ್ನೇರಳೆ ಬೆಳೆದಾಗ
0: ಹೌದು ಸರ್,
1: ರೆಂಬೆ ಎಲ್ಲ ಕಟಾವು ಮಾಡ್ಕೊಂಡ್ಮೇಲೆ ಹಸಿರೆಲೆ ಗೊಬ್ಬರದ ಬೀಜವನ್ನ ಬಿತ್ತನೆ ಮಾಡ್ಬೇಕಾ?
0: ಹೌದು ಸರ್, ಈಗ ಒಂದ್ಸಲಿ ಕಟಾವ್ ಆಗೋಗಿರುತ್ತೆ, ನೆಕ್ಸ್ಟ್ ಬೆಳೆಗೆ ನಾವು ಭೂಮಿನ ರೆಡಿ ಮಾಡ್ತಿರ್ತೀವಿ. ಆ ಭೂಮಿನ ರೆಡಿ ಮಾಡಿದ್ಮೇಲೆ ಬಿತ್ತನೆ ಮಾಡ್ಬೇಕು. ಬಿತ್ತನೆ ಮಾಡಿ ನಮಗ್ ಸೊಪ್ಪು ಬರಕ್ಕೂ 45 ದಿನ ಆಗುತ್ತೆ ಉಳುಗೆ ಹಾರ್ವೆಸ್ಟ್ ಮಾಡಕ್ಕೆ, ಸೊಪ್ಪನ್ನ ಕಟಾವ್ ಮಾಡಕ್ಕೆ. ಅದ್ ಒಳಗಡೆ ನಮ್ಗೆ ಹಸಿರೆಲೆ ಗೊಬ್ಬರನು ಬಂದಿರುತ್ತೆ, ಇದನ್ನ ಭೂಮಿಗೆ ಮಿಕ್ಸ್ ಮಾಡಿ ನಾವು ಸೊಪ್ಪನ್ನ ಕಟಾವ್ ಮಾಡಬಹುದು.
1: ಅಂದ್ರೆ ಹಿಪ್ಪನೇರಳೆ ಸೊಪ್ಪನ್ನ ಕಟಾವ್ ಮಾಡಿ ತೋಟ ಕ್ಲೀನ್ ಆಗಿದೆ ಎನ್ನುವಾಗ ಮಧ್ಯದಲ್ಲಿ ಅಂತರ್ಬೇಸಾಯ ಮಾಡಿ ಹಸಿರೆಲೆ ಗೊಬ್ಬರದ ಬೀಜವನ್ನು ಬಿತ್ತನೆ ಮಾಡ್ಕೋಬೇಕು ಅಂತ ತಾವು ಹೇಳೋದು.
0: ಜೊತೆಗೇನೆ ಅಂದ್ರೆ ನಾವು ನೆಕ್ಸ್ಟ್ ಬೆಳೆಗೆ ತೋಟನ ರೆಡಿ ಮಾಡುವಾಗ ಅದನ್ನ ಹಾಕಿದ್ರೆ ನೆಕ್ಸ್ಟ್ ಸೊಪ್ಪು ಬರೋ ಒಳಗಡೆ ಅದು ರೆಡಿ ಇರುತ್ತೆ, ಅದನ್ನ ಮಿಕ್ಸ್ ಮಾಡಿ ಸೊಪ್ಪನ್ನ ಹಾರ್ವೆಸ್ಟ್ ಮಾಡೋದು.
1: ವರ್ಷದಲ್ಲಿ ಎರಡು ಬಾರಿ ಮಾಡಿದ್ರೆ ಒಳ್ಳೇದು,
0: ಎರಡು ಬಾರಿ ಇನ್ನು ಜಾಸ್ತಿ ಮಾಡಿದ್ರೆ ಒಳ್ಳೇದು, ಅವಾಗ ಅಂತರ ಬೆಳೆ ಆಗಿ ಬೇರೆದನ್ನ ಬೆಳ್ಕೋಬಹುದು.
2: ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಹೇಳುತ್ತಾರೆ,
3: ವಿಕಸಿತ ಭಾರತಕ್ಕಾಗಿ ನಾವು ಒಟ್ಟಾಗಿ ಭವಿಷ್ಯದ ಕೃಷಿ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಬೇಕಾಗಿದೆ. ನಮ್ಮ ರೈತರ ಸಾಂಪ್ರದಾಯಿಕ ಜ್ಞಾನ, ವಿಜ್ಞಾನದ ಶಕ್ತಿ ಮತ್ತು ಸರ್ಕಾರದ ಬೆಂಬಲ ಒಂದಾದಾಗ ರೈತರು ಸಮೃದ್ಧರಾಗುತ್ತಾರೆ ಮತ್ತು ಭೂಮಿ ತಾಯಿಯು ಆರೋಗ್ಯವಾಗಿರುತ್ತಾಳೆ.
2: ಪ್ರಗತಿಯ 12 ವರ್ಷಗಳು
3: ಮೃದು ಸ್ವಾಸ್ಥ್ಯ ಕಾರ್ಡ್, ಮಣ್ಣಿನ ಆರೋಗ್ಯ ಕಾರ್ಡ್, ಸುಮಾರು 26 ಕೋಟಿ ಕಾರ್ಡ್ಗಳನ್ನು ವಿತರಿಸಲಾಗಿದ್ದು ವೈಜ್ಞಾನಿಕ ಕೃಷಿಗೆ ಉತ್ತೇಜನ ನೀಡಲಾಗಿದೆ.
2: ಕಿಸಾನ್ ಕ್ರೆಡಿಟ್ ಕಾರ್ಡ್ KCC, ಸುಮಾರು 8 ಕೋಟಿ ರೈತರಿಗೆ ಸುಲಭ ಸಾಲದ ಸೌಲಭ್ಯ ಒದಗಿಸಲಾಗಿದೆ.
3: ದಾಖಲೆಯ ಆಹಾರ ಧಾನ್ಯ ಉತ್ಪಾದನೆ, ಆಹಾರ ಧಾನ್ಯ 2024-2025 ಭಾರತವು ದಾಖಲೆಯ 357.73 ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಧಾನ್ಯ ಉತ್ಪಾದಿಸಿದೆ. ಇದರಲ್ಲಿ 150.18 ಮಿಲಿಯನ್ ಮೆಟ್ರಿಕ್ ಟನ್ ಅಕ್ಕಿ ಮತ್ತು 117.94 ಮಿಲಿಯನ್ ಮೆಟ್ರಿಕ್ ಟನ್ ಗೋಧಿ ಸೇರಿದೆ.
2: ಮೀನು ಉತ್ಪಾದನೆ ಶೇಕಡ 106% ದಾಖಲೆಯ ಬೆಳವಣಿಗೆ ಕಂಡಿದೆ.
3: ಕೃಷಿ ಮಿಷನ್ಗಳು, ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ 18 ಲಕ್ಷಕ್ಕೂ ಅಧಿಕ ರೈತರು ನೋಂದಾಯಿಸಿಕೊಂಡಿದ್ದು ಪ್ರತಿ ಎಕರೆಗೆ ವಾರ್ಷಿಕ 4,000 ರೂಪಾಯಿಗಳ ಪ್ರೋತ್ಸಾಹಧನ ನೀಡಲಾಗುತ್ತದೆ.
2: ಡಿಜಿಟಲ್ ಕೃಷಿ ಮಿಷನ್, 11 ಕೋಟಿ ರೈತರಿಗೆ ಅಗ್ರಿಸ್ಟ್ಯಾಕ್ ಡಿಜಿಟಲ್ ಗುರುತಿನ ಚೀಟಿ ನೀಡಲಾಗುತ್ತಿದೆ.
3: ಪಿಎಂ ಧನಧಾನ್ಯ ಕೃಷಿ ಯೋಜನೆ, 100 ಹಿಂದುಳಿದ ಜಿಲ್ಲೆಗಳಲ್ಲಿ ನೀರಾವರಿ ಮತ್ತು ದಾಸ್ತಾನು ಸುಧಾರಣೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ.
2: ಕೃಷಿ ಸಖಿ ಮತ್ತು ಸುಧಾರಿತ ತಳಿಗಳು, ಕೃಷಿ ಸಖಿ 18 ಜೂನ್ 2024 ಸನ್ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು 30,000 ಹೆಚ್ಚು ಸ್ವಸಹಾಯ ಗುಂಪುಗಳ ಮಹಿಳೆಯರಿಗೆ ಕೃಷಿ ಸಖಿ ಪ್ರಮಾಣ ಪತ್ರ ವಿತರಿಸಿದರು.
3: ಸುಧಾರಿತ ತಳಿಗಳು, 11 ಆಗಸ್ಟ್ 2024 ಹೆಚ್ಚಿನ ಇಳುವರಿ ನೀಡುವ 61 ಬೆಳೆಗಳ 109 ಹವಾಮಾನ ಸ್ನೇಹಿ ತಳಿಗಳನ್ನು ಬಿಡುಗಡೆ ಮಾಡಲಾಯಿತು.
2: ತಂತ್ರಜ್ಞಾನ ಮತ್ತು ಶ್ವೇತಕ್ರಾಂತಿ, ಭಾರತ್ ವಿಸ್ತಾರ್, ಇದು ಅಗ್ರಿಸ್ಟ್ಯಾಕ್ ಮತ್ತು ICAR ಸಹಯೋಗದ ಬಹುಭಾಷಾ AI ಕೃಷಿ ಸಲಹಾ ವೇದಿಕೆಯಾಗಿದ್ದು ಹವಾಮಾನ ಮತ್ತು ಮಾರುಕಟ್ಟೆ ದರಗಳ ಮಾಹಿತಿಯನ್ನು 24/7 ಒದಗಿಸುತ್ತದೆ.
3: ಹಾಲು ಉತ್ಪಾದನೆ, ಭಾರತವು ಹಾಲು ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. 2024-25 ಸುಮಾರು 24.8 ಕೋಟಿ ಟನ್ ಹಾಲು ಉತ್ಪಾದನೆಯಾಗಿದೆ.
2: ಶ್ವೇತಕ್ರಾಂತಿ 2.0, ಮುಂದಿನ 5 ವರ್ಷಗಳಲ್ಲಿ ಹಾಲು ಸಂಗ್ರಹಣೆಯನ್ನು ಶೇಕಡ 50% ಹೆಚ್ಚಿಸುವ ಗುರಿ ಹೊಂದಲಾಗಿದೆ.
1: ಈಗ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನ ಬೆಳೆಯೋದೇನೋ ಸರಿ, ಈಗ ಅದನ್ನ ಬೆಳೆದು ನಾವು ಮಣ್ಣಿಗೆ ಸೇರಿಸೋದ್ರಿಂದ ಹಿಪ್ಪುನೇರಳೆ ಸೊಪ್ಪಿನ ಗುಣಮಟ್ಟದ ಮೇಲೆ ಯಾವ ರೀತಿಯ

0: ಪರಿಣಾಮ ಬೀರಬಹುದು? ಯಾವ ರೀತಿ ತೋಟ ಅಭಿವೃದ್ಧಿ ಆಗತ್ತೆ, ಸೊಪ್ಪಿನ ಗುಣಮಟ್ಟ ಜಾಸ್ತಿ ಆಗತ್ತೆ, ಅದರಿಂದ ರೇಷ್ಮೆ ಇಳುವರಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ?
1: ಸರ್, ನಮ್ಗೆ ಗೊತ್ತೇ ಇದೆ, ನಾವೇನು ಆಹಾರ ತಿಂತೀವಿ ಅದರಿಂದನೇ ನಮಗೆ ಎಲ್ಲ ಶಕ್ತಿ ಪೋಷಕಾಂಶ ಸಿಗುತ್ತೆ, ಅದರಿಂದನೇ ಶಕ್ತಿ ಬರುತ್ತೆ, ನಾವು ಬೆಳಿತೀವಿ. ಹಸಿರೆಲೆ ಗೊಬ್ಬರ ಬೆಳೆಯೋದ್ರಿಂದ ನಮ್ಮ ಮಣ್ಣಲ್ಲಿ ಸಾವಯವ ಪದಾರ್ಥ ಹೆಚ್ಚಿರುತ್ತೆ, ಆರ್ಗ್ಯಾನಿಕ್ ಮ್ಯಾಟರ್, ಅದು ತುಂಬಾ ಮುಖ್ಯ. ಆರ್ಗ್ಯಾನಿಕ್ ಮ್ಯಾಟರ್, ಆರ್ಗ್ಯಾನಿಕ್ ಕಾರ್ಬನ್ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಎಲ್ಲ ಪೋಷಕಾಂಶಗಳು ಗಿಡಕ್ಕೆ ಈಸಿಯಾಗಿ ಚೆನ್ನಾಗಿ ಸಿಗ್ತವೆ. ಆದ್ರಿಂದ ಎಲೆ ಏನ್ ಬರುತ್ತೆ ಅದು ಗುಣಮಟ್ಟದ ಎಲೆ ಇರುತ್ತೆ, ರೇಷ್ಮೆ ಹುಳಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳು
0: ಇರ್ತವೆ.
1: ಸೊ ದಟ್ ನಮ್ಮದು ರೇಷ್ಮೆ ಹುಳ ಚೆನ್ನಾಗಿ ಬೆಳೆದು ಗುಣಮಟ್ಟದ ಗೂಡು ತೆಗಿಬಹುದು.
0: ಅಂದ್ರೆ ಮಣ್ಣಿನ ಪೋಷಕಾಂಶಗಳು ಎಲೆಯ ಮೂಲಕ ರೇಷ್ಮೆ ಹುಳನ ಸೇರಿ ಗೂಡಿನ ಗುಣಮಟ್ಟ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ವಾ? ಇದು ಪ್ರಯೋಗ ಸಿದ್ಧವಾಗಿದೆಯೇ? ಅಂದ್ರೆ ನಿಮ್ಮ CSRTI ಸಂಸ್ಥೆನಲ್ಲಿ ಹಸಿರೆಳೆ ಗೊಬ್ಬರದ ಬೆಳೆನ ಬೆಳೆದು ಅಂತ ಸೊಪ್ಪನ್ನ ರೇಷ್ಮೆ ಹುಳುಗಳಿಗೆ ತಿನ್ಸಿ ಗೂಡು ಉತ್ತಮವಾಗಿ ಬಂದಿರೋದನ್ನ ತಾವು ಪ್ರಯೋಗ ಮಾಡಿ ನೋಡಿದಿರಾ ಅಂತ ಕೇಳ್ತಾ ಇದ್ದೇನೆ.
1: ರಿಸರ್ಚ್ ಆತರ ಮಾಡಿಲ್ಲ ಸರ್, ಬಟ್ ಬೆಳೆದು ಗುಣಮಟ್ಟದ ಎಲೆ ಬಂದಿರೋದು ರೈತರು ಎಲ್ಲ ಬೆಳೆದಿರೋದು ಇದಾವೆ ಸರ್ ಉದಾಹರಣೆಗಳು.
0: ಅಂದ್ರೆ ರೈತರ ಜಮೀನಲ್ಲಿ ಅವರು ಪ್ರಯೋಗ ಮಾಡಿದ್ದಾರೆ ಅಲ್ವಾ? ಈಗ ನಿಮ್ಮಲ್ಲೂ ಕೂಡ ಸಾಕಷ್ಟು ತೋಟಗಳು ಇರಬಹುದಲ್ವಾ?
1: ಹೌದು ಸರ್.
0: ನೀವು ಬೆಳಿತೀರಾ ಹಸಿರೆಳೆ ಗೊಬ್ಬರ?
1: ನಾವು ಬೆಳಿತೀವಿ ಸರ್, ನಮ್ದೆಲ್ಲ ತುಂಬಾ ಎಕ್ಸ್ಪಿರಿಮೆಂಟ್ಸ್ ತೋಟಗಳಿರುತ್ತೆ ಸರ್, ಅಂದ್ರೆ ನಾವು ಅಲ್ಲಿ ರಿಸರ್ಚ್ ಮಾಡಕ್ಕೋಸ್ಕರ ತೋಟ ಬೆಳೆದಿರ್ತೀವಿ, ಅದರಲ್ಲಿ ಬೆಳ್ಕೋತೀವಿ, ಅದಕ್ಕೇನ್ ಬೇಕೋ ರಿಸಲ್ಟ್ಸ್ ತಗೊಂಡು ಮತ್ತೆ ಕಟಾವ್ ಮಾಡ್ಬಿಡ್ತೀವಿ. ಮತ್ತೆ ಒಂದೊಂದ್ಸಲಿ ಅಷ್ಟೇ ನಾವು ಬಯೋಅಸೆ ಅಂತ ಇರುತ್ತೆ, ಅವಾಗಷ್ಟೇ ಉಳಾಗೆ ಆ ಸಪ್ ಕೊಡ್ತೀವಿ, ಅಲ್ಲೆಲ್ಲ ಬೆಳ್ಕೋತೀವಿ. ಮಣ್ಣಿನ ಗುಣಮಟ್ಟ ಮೇಂಟೈನ್ ಮಾಡಕ್ಕೋಸ್ಕರ ನಾವು ಹಸಿರೆಲೆ ಗೊಬ್ಬರನ ಬೆಳಿತೀವಿ.
0: ಸಾಮಾನ್ಯವಾಗಿ ನಾವು ಹಿಪ್ಪನೇರಳೆಯನ್ನ ನಾಟಿ ಮಾಡುವಾಗ ಸಸಿಗಳನ್ನೇ ಬಳಸೋದು ಜಾಸ್ತಿ ಅಲ್ವಾ?
1: ಹೌದು ಸರ್.
0: ಕೆಲವೊಂದಷ್ಟು ಜನ ನೇರವಾಗಿ ಕಡ್ಡಿಯನ್ನು ಕೂಡ ಬಿತ್ತನೆ ಮಾಡ್ತಾರೆ.
1: ಹೌದು ಹೌದು.
0: ಸೊ ನಿಮ್ಮ ಅನುಭವದಲ್ಲಿ ಹೇಳಿ ಯಾವುದು ಒಳ್ಳೇದು? ಈಗ ಸಸಿಗಳನ್ನ ನಾವು ಆಯ್ಕೆನೆ ಮಾಡ್ಕೋತೀವಿ ಅಂದ್ರೆ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು?
1: ಇವಾಗ ನಮ್ಮ ಕೇಂದ್ರ ರೇಷ್ಮೆ ಸಂಸ್ಥೆ ನಮ್ದು ಏನು ಶಿಫಾರಸು ಮಾಡಿರುತ್ತೋ ಅದೇ ತಳಿಗಳನ್ನ ಫಸ್ಟ್ ಆಯ್ಕೆ ಮಾಡಬೇಕು, ತಳಿ ಆಯ್ಕೆ ಮಾಡಬೇಕು. ಆ ತಳಿಯಲ್ಲಿ ಈಗಂದ್ರೆ V1 ತಳಿ ಮತ್ತೆ AGB8 ತಳಿ, ಆ ತಳಿಯ ಸಸಿಗಳನ್ನೇ ತಗೊಂಡು ಬೆಳೆಯೋದ್ರಿಂದ ಉತ್ತಮ. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಈಗ ತೋಟಕ್ಕೆ ಕಡ್ಡಿನ ನಾಟಿ ಮಾಡಿದ್ರೆ, ಕಟ್ಟಿಂಗ್ಸ್ನ ಅಲ್ಲಿ ಬೆಳೆದ್ರೆ ತುಂಬಾ ಗ್ಯಾಪ್ಸ್ ಆಗ್ತವೆ, ಅಂದ್ರೆ ಅವು ಸಾಯೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಂದ್ರೆ ಆ ಕಡ್ಡಿಗೆ ಬೇರಿರಲ್ಲ, ಸೊ ಅದರದ್ದು ಎಸ್ಟಾಬ್ಲಿಷ್ಮೆಂಟ್ ಕುಂದುತ್ತೆ, ತುಂಬಾ ಗ್ಯಾಪ್ಸ್ ಆಗುತ್ತೆ ತೋಟದಲ್ಲಿ, ಅದರಿಂದ ಇಳುವರಿ ಕಮ್ಮಿ ಆಗುತ್ತೆ. ಅದಕ್ಕೆ ನಾವು ಈ ಸಸಿಗಳಿಗಾದ್ರೆ ಆಲ್ರೆಡಿ ಬೇರಿರುತ್ತೆ, ಅದಕ್ಕೆ ಪೋಷಕಾಂಶಗಳನ್ನು ತಗೊಳ್ಳೋ ಶಕ್ತಿ ಇರುತ್ತೆ, ಮತ್ತೆ ಬೇಗ ವರ್ಷದಲ್ಲಿನೇ ತೋಟ ಚೆನ್ನಾಗಿ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ನಾವು ಕಡ್ಡಿ ಹಾಕಿ ಬೆಳಿತೀವಿ ಅಂದ್ರೆ ಅದಕ್ಕಿನ್ನು ತುಂಬಾ ಟೈಮ್ ತಗೊಳ್ಳುತ್ತೆ ಬೆಳೆಯಕ್ಕೆ, ಗ್ಯಾಪ್ಸ್ ಎಲ್ಲ ತುಂಬಾ ಆಗುತ್ತೆ. ಆದ್ರಿಂದ ಸಸಿಗಳಿಂದನೇ ತೋಟ ನಿರ್ಮಾಣ ಮಾಡೋದು ಒಳ್ಳೇದು.
0: ಈ ಕಡ್ಡಿನ ತಗೊಂಡ್ ಹೋದ್ಮೇಲೆ ನರ್ಸರಿನ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ತೀರಿ? ಅಂದ್ರೆ ಬೆಡ್ ಗಳನ್ನ ಮಾಡಿ ಅಲ್ಲಿ ಕಡ್ಡಿನ ಹಾಕಿ ಸಸಿಗಳನ್ನು ಉತ್ಪಾದನೆ ಮಾಡೋದು ಒಳ್ಳೇದಾ, ಅಥವಾ ಈ ಪ್ಲಾಸ್ಟಿಕ್ ಪಾಕೆಟ್ ಗಳನ್ನು ತಗೊಂಡು ಅದರೊಳಗಡೆ ಕಡ್ಡಿಯನ್ನ ಊರಿ ಸಸಿಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದು ಒಳ್ಳೇದಾ?
1: ಸರ್, ಎರಡು ವಿಧದಲ್ಲೂ ಮಾಡಬಹುದು ಸರ್, ಎರಡೂ ಚೆನ್ನಾಗೇ ಬರ್ತವೆ. ನಾವು ಭೂಮಿಯಲ್ಲಿ ಮಾಡಿದ್ರೆ ಅಲ್ಲಿ ಸ್ವಲ್ಪ ಖರ್ಚು ಕಮ್ಮಿ ಇರುತ್ತೆ ಸರ್, ಪ್ಯಾಕೆಟ್ಗಿಂತ ಅಲ್ಲಿ ಸ್ವಲ್ಪ ಖರ್ಚು ಕಡಿಮೆ ಇರುತ್ತೆ, ಮತ್ತೆ ಬೇಗ ಬೇರು ಎಲ್ಲ ಅದಕ್ಕೆ ಬೆಳೆಯಕ್ಕೆ ಅವಕಾಶ ಚೆನ್ನಾಗಿರುತ್ತೆ.
0: ಆದ್ರೆ ಸಾಗಾಣಿಕೆ ಕಷ್ಟ ಅಲ್ವಾ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅದನ್ನ ಕಿತ್ತು ತೆಗಿಬೇಕು?
1: ಇಲ್ಲ ಸರ್, ಅದಿನ್ನೂ ಈಸಿ, ಅಂದ್ರೆ ಮಣ್ಣನ್ನ ಫುಲ್ ಕ್ಯಾರಿ ಮಾಡೋದೇನು ನೀಡಿರಲ್ಲ, ಸಸಿಗಳನ್ನಷ್ಟೇ ಕ್ಯಾರಿ ಮಾಡ್ಬೇಕಿರುತ್ತೆ. ಆದ್ರೆ ಅಲ್ಲಿ ಏನ್ ಒಂದ್ ಅಡ್ವಾಂಟೇಜ್ ಅಂದ್ರೆ ಪೇಪರ್ ಅಲ್ಲಿ ಬೆಳೆಸಿರೋದನ್ನ ಸಸಿನ ನೆಡೋದ್ರಿಂದ ನಾವು ಮೇಲೆ ಇದು ಕಟ್ ಮಾಡೋ ನೀಡಿರಲ್ಲ, ಅದು ಹಂಗೆ ಬೆಳೆಯುತ್ತೆ.
0: ಅಂದ್ರೆ ಈಗ ಪ್ಯಾಕೆಟ್ ಅಲ್ಲಿ ಹಾಕಿರೋದನ್ನ ಹೇಳ್ತೀರಾ ನೀವು?
1: ಎರಡೂ ಚೆನ್ನಾಗಿನೇ ಇದೆ ಸರ್, ಮಣ್ಣಲ್ಲಿ ಬೆಳೆದಿರೋದು ಚೆನ್ನಾಗೇ ಬರುತ್ತೆ, ಅಲ್ಲಿಂದ ಚೆನ್ನಾಗೇ ಬರುತ್ತೆ, ಎರಡು ವಿಧದಲ್ಲೂ ಮಾಡ್ಕೋಬಹುದು.
0: ಎಷ್ಟು ವಯಸ್ಸಿನ ಗಿಡ ಅಂತ ತಾವು ಹೇಳಿದ್ರಿ?
1: ಎಂಟು ತಿಂಗಳ ಮೇಲೆಯ ಸಸಿಗಳನ್ನು ಮರಗಡ್ಡಿಗೆ ಬಳಸಬೇಕು ಸರ್.
0: ಬೇರೆ ಪದ್ಧತಿಗಾದ್ರೆ
1: 4-5 ತಿಂಗಳ ತಳಿಗಳನ್ನು ಬಳಸಬೇಕು.
0: ಯಾಕೆ ಮರಗಡ್ಡಿಗೆ ವಯಸ್ಸು ಜಾಸ್ತಿ ಆಗ್ಬೇಕು ಅಂತೀರಿ?
1: ಅಂದ್ರೆ ಸರ್, ಅಲ್ಲಿ ಕಾಂಡದ ಹೈಟ್ ಜಾಸ್ತಿ ಇರೋದ್ರಿಂದ ಅಲ್ಲಿವರೆಗೂ ಬಲ್ತಿರ್ಬೇಕು ಸರ್. ನಾವು ಅಲ್ಲಿಗೆ ಎಲ್ಲಿ ಕಟ್ ಮಾಡ್ತೀವೋ ಅಲ್ಲಿವರೆಗೂ ಬಲ್ತಿರ್ಬೇಕು. 4 ತಿಂಗಳೊಳಗಡೆ ಅಲ್ಲಿವರೆಗೂ ಬಲ್ತಿರೋ ಕಡ್ಡಿ ನಮಗ್ ಸಿಗಲ್ಲ. ಸೊ ಅಷ್ಟು ಬಲಿಬೇಕು, ಚೆನ್ನಾಗಿ ಉದ್ದ ಆಗ್ಬೇಕು ಅಂದ್ರೆ ನಮ್ಗೆ 8 ತಿಂಗಳ ಅವಧಿ ಬೇಕು.
0: ಒಂದೆರಡು ತಿಂಗಳು ಅಥವಾ 4 ತಿಂಗಳು ಜಾಸ್ತಿ, 1 ವರ್ಷದ್ದೇ ಮಾಡಿದ್ರೆ ಇನ್ನೂ ಒಳ್ಳೇದೇನಾ?
1: ಇನ್ನು ವಯಸ್ಸು ಜಾಸ್ತಿ, ಅವಾಗ ವೇಟ್ ಮಾಡ್ಬೇಕಾಗತ್ತೆ,
0: ಕಾಯ್ಬೇಕಾಗತ್ತೆ
1: ಅಲ್ವಾ? ಆದ್ರಿಂದ 8 ತಿಂಗಳದ್ದು ಸೂಕ್ತ. 1 ವರ್ಷದೊಳದ ನೆಟ್ಕೋಬಹುದು.
0: ನಿಮ್ಮಲ್ಲಿ ತಳಿಗಳಿದೆಯಲ್ಲ, ಏನೋ ಹೊಸ ತಳಿ ಅಂದ್ರಲ್ಲ, ಏನ ತಳಿ ಹೆಸರು?
1: AGB8 ಅಂತ.
0: ಏನಾದ್ರೂ ವಿಶೇಷ ಏನು
1: ಅದ್ರದ್ದು? ವಿಶೇಷ ಅಂದ್ರೆ ಸರ್, ಅದು V1 ತಳಿ ಅಷ್ಟೇ ಇಳುವರಿ ಕೊಡುತ್ತೆ, ಮತ್ತೆ ಅದರಷ್ಟೇ ಗುಣಮಟ್ಟದ ಎಲೆ ಬರುತ್ತೆ ಅದರಲ್ಲಿನೂ. ಬಟ್ ಅದರಲ್ಲಿ ಅಡ್ವಾಂಟೇಜ್, ಅನುಕೂಲಗಳೇನು V1ಗಿಂತ ಮೇಲೆ ಅಂದ್ರೆ, ಅದು ಕಡಿಮೆ ನೀರಲ್ಲೂ V1ಗಿಂತ ಚೆನ್ನಾಗಿ ಇಳುವರಿ ಕೊಡುತ್ತೆ.
0: ನೀರಿನ ಬೇಡಿಕೆ,
1: ನೀರಿನ ಬೇಡಿಕೆ ಕಡಿಮೆ ಅದಕ್ಕೆ. ಅದಾದ್ಮೇಲೆ ಅದು ಬೇರು ಕೊಳೆ ರೋಗಕ್ಕೆ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ,
0: ನಿರೋಧಕ
1: ಶಕ್ತಿ ಇದೆ. ಆದ್ರಿಂದ
0: ಈ ತಳಿಯನ್ನ ಬಳಕೆ ಮಾಡಿದ್ರೆ ಒಳ್ಳೇದು ಅಂತ ಅಲ್ವಾ? ಈಗ ಹೊಸದಾಗಿ ಹಿಪ್ಪುನೇರಳೆ ತೋಟ ಮಾಡೋರು ಈ ತಳಿಯನ್ನ ಬಳಕೆ ಮಾಡಬಹುದು ಅಲ್ವಾ? ಓಕೆ. ಈಗ ಒಂದ್ ತೋಟ ಅಂದ್ರೆ ಎಷ್ಟು ವರ್ಷ ಇಟ್ಕೋಬಹುದು ಭವ್ಯ ಅವರೇ?
1: ಸರ್, ಅದು ಡಿಪೆಂಡ್ ಸರ್, ನಾವ್ ಹೆಂಗೆ ತೋಟನ ಮೊದ್ಲಿಂದ ಮೇಂಟೆನೆನ್ಸ್ ಮಾಡ್ಕೊಂಡು ಬರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನಾವು ಫಸ್ಟ್ ನಾಟಿ ಮಾಡೋದ್ರಿಂದ ಅದು ಡಿಪೆಂಡ್ ಸರ್. ಅಂದ್ರೆ ನಾವು ನಾಟಿ ಮಾಡುವಾಗ ಕರೆಕ್ಟ್ ಸಾಲಿನಲ್ಲಿ, ಕರೆಕ್ಟ್ ಆಗಿ ಲೈನ್ಸ್ ನಲ್ಲಿ ಗಿಡ ನೆಡಬೇಕು. ಆ ಕಡೆ ಈ ಕಡೆ ಸ್ವಲ್ಪ ಹೋಯ್ತು ಅಂದ್ರು, ನಾವು ಉಳುಮೆ ಮಾಡುವಾಗ ಟ್ರ್ಯಾಕ್ಟರ್ ತಗಲುತ್ತೆ, ಗಾಯ ಆಗುತ್ತೆ, ಅಲ್ಲಿ ರೋಗ ಬರುತ್ತೆ, ಆ ತರದ್ದೆಲ್ಲ ತುಂಬಾ ವರ್ಷ ಬರಲ್ಲ. ಸೊ ನಾವು ಮೊದಲಿನಿಂದ ಚೆನ್ನಾಗಿ ತೋಟನ ಮೇಂಟೈನ್ ಮಾಡಿ ಎಲ್ಲ ಮಾಡಿದ್ರೆ ಒಂದು 16-17 ವರ್ಷ ತೋಟನ ಮೇಂಟೈನ್
0: ಮಾಡಬಹುದು. ಅಂದ್ರೆ ಒಂದು 20 ವರ್ಷದವರೆಗೂ
1: ಇಟ್ಕೋಬಹುದು,
0: ಆಮೇಲೆ ಮತ್ತೆ ಅದನ್ನ ತೆಗೆದು ಹೊಸ ತೋಟ ಮಾಡೋದೇ
1: ಒಳ್ಳೇದು.
0: ಒಳ್ಳೇದು ಅಂತೀರ ಅಲ್ವಾ?
1: ಹೌದು.
0: ಈಗ ತೋಟದ ನಿರ್ವಹಣೆಯಲ್ಲಿ ಹಸಿರೆಲೆ ಗೊಬ್ಬರನೇ ಬಹಳ ಪ್ರಮುಖವಾದ ಪಾತ್ರ ವಹಿಸೋದು.
1: ಹೌದು ಸರ್, ಹಸಿರೆಲೆ ಗೊಬ್ಬರ ಮತ್ತೆ ಸಾವಯವ ಗೊಬ್ಬರಗಳನ್ನು ಬಳಸಬೇಕು. ಕೊಟ್ಟಿಗೆ ಗೊಬ್ಬರನು ತುಂಬಾ ಮುಖ್ಯವಾದದ್ದು. ಆರ್ಗ್ಯಾನಿಕ್ ಮ್ಯಾಟರ್ ತುಂಬಾ ಇಂಪಾರ್ಟೆಂಟ್. ಸೊ ಕೊಟ್ಟಿಗೆ ಗೊಬ್ಬರ ಬಳಸಬೇಕು, ಅದರಿಂದ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಿಕೊಂಡು ತೋಟನ ನಿರ್ವಹಣೆ.
0: ಕಡಿಮೆ ಅಂತರದ ಸಾಲಿನಲ್ಲಿ ಹಿಪ್ಪನೇರಳೆ ತೋಟ ಮಾಡಬಾರದು ಅನ್ನೋದು ನಿಮ್ ಸಲಹೆ?
1: ಹೌದು ಸರ್, ಮಾಡಬಾರದು. ಯಾಕಂದ್ರೆ ಅಲ್ಲಿ ಯಾಂತ್ರೀಕರಣ ಮಾಡಕ್ಕಾಗಲ್ಲ, ಖರ್ಚು ಜಾಸ್ತಿ ಆಗುತ್ತೆ, ಮತ್ತೆ ಗಾಳಿ ಬೆಳಕು ಆಡದ ಕಾರಣ ಎಲೆಗೆ ಗುಣಮಟ್ಟ ಅಷ್ಟು ಬರಲ್ಲ. ಆದ್ರಿಂದ 4-4 ಅಡಿ ಅದ್ರ ಮೇಲಿನ ಅಂತರಗಳನ್ನೇ ರೈತರು ಅಳವಡಿಕೆ ಮಾಡ್ಕೋಬೇಕು.
0: ಮುಂಚೆ 3-3 ಅಡಿ ಮಾಡ್ಬಿಡೋರಲ್ವಾ?
1: ಹೌದು ಸರ್,
0: ಸಾಲಿನ ಸಾಲ 3 ಅಡಿ, ಗಿಡದಿಂದ ಗಿಡ 3 ಅಡಿಗೆ
1: ಮಾಡೋರು ಆ ತರ ಮಾಡಬಾರ್ದು
0: ಅಲ್ವಾ?
1: ಹೌದು. ರೈತರು ಅನ್ಕೋತಾರೆ 3-3 ಅಡಿಯಲ್ಲಿ ಜಾಸ್ತಿ ಗಿಡ ಬರುತ್ತೆ ಅಂತ. ಆದ್ರೆ ನಾವು ಜೋಡಿ ಸಾಲು ಪದ್ಧತಿಯಲ್ಲಿ 3-3 ಅಡಿ ಅಂತರದಲ್ಲಿ ಬರೋದಕ್ಕಿಂತ 700 ಗಿಡ ಜಾಸ್ತಿನೇ ಬರುತ್ತೆ. 600-700 ಗಿಡ ಜಾಸ್ತಿ ಬರುತ್ತೆ ಜೋಡು ಸಾಲು ಪದ್ಧತಿಯಲ್ಲಿ.
0: ಈಗ ಎಷ್ಟು ಗಿಡಗಳಿದೆ ಅನ್ನೋದು ಮುಖ್ಯ ಅಲ್ಲ, ಗಿಡದಲ್ಲಿ ಎಲೆಗಳು ಎಷ್ಟು ಬಲಿಷ್ಠವಾಗಿದೆ, ಗುಣಮಟ್ಟ ಎಷ್ಟು ಚೆನ್ನಾಗಿದೆ, ಮತ್ತೆ ವಿಶೇಷವಾಗಿ ಸೂರ್ಯನ ಬಿಸಿಲು ಎಲ್ಲ ಎಲೆಗಳ ಮೇಲೆ ಬೀಳಬೇಕು
1: ಅಲ್ವೇ?
0: ಅದು ಬಹಳ ಮುಖ್ಯ. ಆಗ ಎಲೆ ಗುಣಮಟ್ಟ ಚೆನ್ನಾಗಿರುತ್ತೆ, ಹಾಕಿರೋ ಪೋಷಕಾಂಶ ಎಲೆಗಳ ಮೂಲಕ ರೇಷ್ಮೆ ಹುಳುವಿನ ಹೊಟ್ಟೆ ಸೇರುತ್ತೆ, ರೇಷ್ಮೆ ಹುಳುಗಳು ಒಳ್ಳೆ ಗೂಡನ್ನ ನೂಲ್ತವೆ ಅಲ್ವಾ ಮೇಡಮ್?
1: ಹೌದು ಸರ್.
0: ಓಕೆ. ಈಗ ತಾವು ಹೇಳಿರೋ ಅಷ್ಟು ತಾಂತ್ರಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ CSRTI ಬಂದ್ರೆ ರೈತರಿಗೆ ಮಾಹಿತಿ ಕೊಡ್ತೀರಾ?
1: ಹೌದು ಸರ್.
0: ಕರ್ಕೊಂಡೋಗಿ ತೋರಿಸ್ತೀರಾ ತೋಟನೆಲ್ಲ?
1: ಹೌದು ಸರ್, ತುಂಬಾ ರೈತರು ಬರ್ತಿರ್ತಾರೆ, ನಾವು ಅದೆಲ್ಲ ಕೆಲಸ ಮಾಡ್ತಿದೀವಿ ಸರ್. ಎಲ್ಲ ತೋಟಗಳನ್ನು ತೋರಿಸ್ತೀವಿ, ಎಲ್ಲ ಮಾಹಿತಿ ಕೊಡ್ತೀವಿ. ಯಾರು ಯಾವಾಗ ನಮ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರು ಎಲ್ಲ ಮಾಹಿತಿ ಕೊಡ್ತೀವಿ.
0: ಅಂದ್ರೆ ಹಿಪ್ಪುನೇರಳೆ ವಿಭಾಗ ಅಂತ ಪ್ರತ್ಯೇಕವಾಗಿದೆಯಾ, ಅಲ್ಲಿಗೆ ಬರ್ಬೇಕು ಅವರು ಅಥವಾ ವಿಸ್ತರಣಾ ಘಟಕಕ್ಕೆ ಬಂದು ಕೇಳಬಹುದು?
1: ಹೌದು ಸರ್, ವಿಸ್ತರಣಾ ಘಟಕಕ್ಕೆ ಬಂದು ಕೇಳಿದ್ರು ಅವ್ರು ಹೇಳ್ತಾರೆ, ಕನ್ಸರ್ನ್ ಪರ್ಸನ್ ಹತ್ರ ಕಳಿಸ್ತಾರೆ.
0: ಓಕೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಭವ್ಯ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರಾ?
1: ಹೇಳ್ತೀನಿ ಸರ್, 9-7-3 ಒಂದು ಒಂದು ಒಂದು ಒಂದು ಒಂಬತ್ತು ಎಂಟು ಒಂದು.
0: ಇನ್ನೊಮ್ಮೆ ಹೇಳ್ತೀರಾ?
1: ಒಂಬತ್ತು ಏಳು ಮೂರು ಒಂದು ಒಂದು ಒಂದು ಒಂದು ಒಂಬತ್ತು ಎಂಟು ಒಂದು.
0: ಇನ್ನೂ ಒಂದ್ಸರಿ ಹೇಳ್ಬಿಡಿ.
1: ಒಂಬತ್ತು ಏಳು ಮೂರು ಒಂದು ಒಂದು ಒಂದು ಒಂದು ಒಂಬತ್ತು ಎಂಟು ಒಂದು.
0: ಒಳ್ಳೆಯದು ಭವ್ಯ ಅವರೇ, ಇದುವರೆಗೂ ಹಿಪ್ಪುನೇರಳೆ ಕೃಷಿಯಲ್ಲಿ

0: ವಿವಿಧ ಅಂತರಗಳ ಅಳವಡಿಕೆ ಮತ್ತು ಹಸಿರೆಲೆ ಗೊಬ್ಬರದ ಬೇಸಾಯ ಈ ಬಗ್ಗೆ ಬಹಳ ವಿಸ್ತೃತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು, ನಮಸ್ಕಾರ.
1: ಧನ್ಯವಾದಗಳು ಸರ್, ನಮಸ್ಕಾರ. ಕೇಳುಗರಿಗೂ ಧನ್ಯವಾದಗಳು.
2: ಕೃಷಿಯಲ್ಲಿ ವಿವಿಧ ಅಂತರಗಳ ಅಳವಡಿಕೆ ಮತ್ತು ಹಸಿರೆಲೆ ಗೊಬ್ಬರದ ಬೆಳೆಗಳ ಅಂತರ ಬೇಸಾಯ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಎಂಆರ್ ಭವ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. ಮುಂದಿನ ಬುಧವಾರ 24ನೇ ತಾರೀಖಿನಂದು ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಮರಗಡ್ಡಿ ಪದ್ಧತಿಯಲ್ಲಿ ಹಿಪ್ಪುನೆರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ ಕೇಳಬಹುದು.
3: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ ಈವರೆಗೆ ಆಲಿಸಿದಿರಿ.

0: ಸಹಯೋಗ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು.
1: ಸಂಕಲನ ಜಿಎನ್ ಮಂಜುನಾಥ್,
0: ನಿರ್ಮಾಣ ಎನ್ ಕೇಶವಮೂರ್ತಿ.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ನಾಳೆ 6:50 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಭಾರತ ಮತ್ತು ನೆದರ್ಲೆಂಡ್ಸ್ ನಡುವೆ ನಡೆಯಲಿರುವ ICC ಮಹಿಳೆಯರ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ಇರುತ್ತದೆ. ಈಗೊಂದು ಕೃಷಿ ಗೀತೆಯನ್ನು ಕೇಳೋಣ.

ಕೃಷಿ ಗೀತೆಯನ್ನ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಿಸಾನ್ ವಾಣಿ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 7:34. ಈಗೊಂದು ವಾಣಿಜ್ಯ ಪ್ರಕಟಣೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿ ಬೆಂಗಳೂರು. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
1: ಹಿಂಗ್ಯಾಕ ಯವ್ವ ನಿನ್ ಕೂಸು ಹಳ್ಳಿ ಕತ್ತದ? ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ. ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ಧತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು G7 ಶೃಂಗಸಭೆಯಲ್ಲಿ ಭಾಗವಹಿಸಲು 2 ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಎವಿಯನ್ ನಗರಕ್ಕೆ ಆಗಮಿಸಿದ್ದಾರೆ. ವಿಶ್ವ ನಾಯಕರೊಂದಿಗೆ ತೊಡಗಿಸಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎದುರು ನೋಡುತ್ತಿದ್ದೇನೆ. ಹೆಚ್ಚು ಸುಸ್ಥಿರ ಮತ್ತು ಸಮೃದ್ಧ ಭೂಮಿಗಾಗಿ ಸಾಮೂಹಿಕ ಪ್ರಯತ್ನಗಳನ್ನು ಮುಂದುವರಿಸಲು ಭಾರತ ಬದ್ಧವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಶೃಂಗಸಭೆಯ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಇಂದು ರಾತ್ರಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಆಯೋಜಿಸಿರುವ ಭೋಜನಕೂಟದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ನಿರೀಕ್ಷೆಯಿದೆ. ಫ್ರಾನ್ಸ್ ಭೇಟಿಯ ಭಾಗವಾಗಿ ನಾಳೆ ಸಂಜೆ ಅವರು ಪ್ಯಾರಿಸ್ ತಲುಪಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಕೃಷಿ ಪರಿಶೀಲನಾ ಸಭೆ ನಡೆಸಿ ದೇಶಾದ್ಯಂತ ಮುಂಗಾರು 2026 ಹಂಗಾಮಿನ ಸಿದ್ಧತೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಸಂಭವನೀಯ ಎಲ್ನಿನೋ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚಿಸುವಂತೆ, ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವಂತೆ ಹಾಗೂ ಕಡಿಮೆ ಮಳೆಯ ಜಿಲ್ಲೆಗಳಿಗಾಗಿ ಮುಂಚಿತವಾಗಿ ತುರ್ತು ಕಾರ್ಯಯೋಜನೆಗಳನ್ನು ರೂಪಿಸುವಂತೆ ಅಧಿಕಾರಿಗಳಿಗೆ ಸಚಿವರು ನಿರ್ದೇಶಿಸಿದರು. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ಕೃಷಿ ಮತ್ತು ರೈತರನ್ನು ರಕ್ಷಿಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಮುಂಚಿತವಾಗಿ ಕೈಗೊಳ್ಳುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಕಡಿಮೆ ಮಳೆ ಅಥವಾ ಅಸಮರ್ಪಕ ಮಳೆಯ ಸಾಧ್ಯತೆ ಇರುವ ಜಿಲ್ಲೆಗಳಲ್ಲಿ ಪೂರ್ವ ಸಿದ್ಧತೆಗಳನ್ನು ಸಂಪೂರ್ಣವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇಂತಹ ಜಿಲ್ಲೆಗಳನ್ನು ಗುರುತಿಸಿ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಬೆಳೆವಾರು ತುರ್ತು ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸಬೇಕು ಎಂದು ಅವರು ಸೂಚಿಸಿದರು. ನೀರಿನ ಸಂರಕ್ಷಣೆ, ಮಣ್ಣಿನ ತೇವಾಂಶ ನಿರ್ವಹಣೆ, ಅಂತರ ಬೆಳೆ ಪದ್ಧತಿ ಹಾಗೂ ಪರ್ಯಾಯ ಬೆಳೆ ಮಾದರಿಗಳಿಗೆ ವಿಶೇಷ ಗಮನ ನೀಡಬೇಕು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಿರ್ದೇಶಿಸಿದರು. 2027 ಜನಗಣತಿಯ ಹಂತ 1 ಅಡಿಯಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿಗಾಗಿ ಕ್ಷೇತ್ರ ಕಾರ್ಯಾಚರಣೆ ಹಿಮಾಚಲ ಪ್ರದೇಶದಲ್ಲಿ ಇಂದು ಪ್ರಾರಂಭವಾಗಿದೆ. ಗಣತಿದಾರರು ಮನೆ ಮನೆಗೆ ಭೇಟಿ ನೀಡುವ ಕಾರ್ಯಕ್ರಮ ಮುಂದಿನ ತಿಂಗಳ 15 ರಾಜ್ಯದಲ್ಲಿ ಮುಂದುವರಿಯಲಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕೇರಳ ಮತ್ತು ನಾಗಾಲ್ಯಾಂಡ್ನಲ್ಲಿ ಸ್ವಯಂ ಗಣತಿ ಸೌಲಭ್ಯ ಪ್ರಾರಂಭವಾಗಿದೆ ಮತ್ತು ಈ ತಿಂಗಳ 30 ಲಭ್ಯವಿರುತ್ತದೆ. ಈ ರಾಜ್ಯಗಳಲ್ಲಿ ಅನುಗುಣವಾದ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಕ್ಷೇತ್ರ ಕಾರ್ಯಾಚರಣೆಗಳನ್ನು ಮುಂದಿನ ತಿಂಗಳ 1 July 30 ನಡೆಸಲಾಗುವುದು. ಆದಾಗ್ಯೂ ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಪುದುಚೇರಿ ಮತ್ತು ಉತ್ತರ ಪ್ರದೇಶಗಳಲ್ಲಿ ಮನೆ ಮನೆ ಕ್ಷೇತ್ರ ಕಾರ್ಯಾಚರಣೆಗಳು ಪ್ರಸ್ತುತ ನಡೆಯುತ್ತಿವೆ. ಏತನ್ಮಧ್ಯೆ ಮಹಾರಾಷ್ಟ್ರ, ಮೇಘಾಲಯ, ರಾಜಸ್ಥಾನ ಮತ್ತು ಜಾರ್ಖಂಡ್ ಜೊತೆಗೆ ದೆಹಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಪ್ರದೇಶದಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಕಾರ್ಯಾಚರಣೆಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಈ ಕಾರ್ಯಾಚರಣೆಗಳನ್ನು May 16 ಈ ತಿಂಗಳ 14 ನಡೆಸಲಾಯಿತು. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿ ಇಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ

0: ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿಯನ್ನು ಹಿಂಪಡೆಯಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಔಷಧ ನಿಯಮಗಳು 1945 ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಇನ್ನು ಮುಂದೆ ಸಣ್ಣ ಗ್ರಾಮಗಳಲ್ಲಿಯೂ ಕೆಮ್ಮಿನ ಸಿರಪ್ಗಳ ಮಾರಾಟ ಮತ್ತು ವಿತರಣೆ ಕಡ್ಡಾಯವಾಗಿ ಪರವಾನಗಿ ಪಡೆದ ಔಷಧ ಮಳಿಗೆಗಳ ಮೂಲಕವೇ ನಡೆಯಬೇಕಾಗಿದೆ. ದೇಶದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ 12 ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಮತ್ತು ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯ ಹಾಕಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ವಿಜಯವಾಡದ ರಾಯನಪಾಡು ರೈಲು ನಿಲ್ದಾಣದಲ್ಲಿ ಇಂದು ಅಭಿವೃದ್ಧಿ ಕಾರ್ಯಗಳ ಪ್ರಗತಿ ಪರಿಶೀಲಿಸಿದ ಅವರು, ದೇಶ 100% ರೈಲ್ವೆ ವಿದ್ಯುದೀಕರಣದತ್ತ ಸಾಗುತ್ತಿದೆ, ಆಮದು ಮಾಡಿಕೊಂಡ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದೆ ಮತ್ತು ಸುಸ್ಥಿರ ಮೂಲಸೌಕರ್ಯವನ್ನು ಬಲಪಡಿಸುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅಮರಾವತಿಯನ್ನು ರಾಜಧಾನಿಯಾಗಿ ಘೋಷಿಸಲಾಗಿದೆ ಮತ್ತು ರೈಲು ಮೂಲಸೌಕರ್ಯದ ಮೂಲಕ ಪ್ರಮುಖ ನಗರಗಳೊಂದಿಗೆ ಅದರ ಸಂಪರ್ಕವನ್ನು ಸುಧಾರಿಸಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಅವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ದೇಶದ ಮೂಲಸೌಕರ್ಯ ವಲಯದಲ್ಲಿ ಆಗಿರುವ ಪರಿವರ್ತನೆಯನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ತ್ವರಿತ ಮತ್ತು ಸಮಗ್ರ ಅಭಿವೃದ್ಧಿಗೆ ದೇಶ ಸಾಕ್ಷಿಯಾಗಿದೆ, ಇದು ಸಂಪರ್ಕವನ್ನು ಬಲಪಡಿಸಿದೆ ಮತ್ತು ಪ್ರದೇಶಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ ಜಾಲ 91,000 ಕಿಲೋಮೀಟರ್ಗಳಿಂದ 146,000 ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿದೆ. ಮೆಟ್ರೋ ರೈಲು ಜಾಲ ಸುಮಾರು 250 ಕಿಲೋಮೀಟರ್ಗಳಿಂದ ಸುಮಾರು 1200 ಕಿಲೋಮೀಟರ್ಗಳಿಗೆ ಬೆಳೆದಿದೆ. ಈ ಅವಧಿಯಲ್ಲಿ ದೇಶದಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆಯೂ ದ್ವಿಗುಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಸುಧಾರಿತ ರಸ್ತೆ, ರೈಲು ಮತ್ತು ವಾಯು ಸಂಪರ್ಕವು ದೇಶದ ಪ್ರತಿಯೊಂದು ಭಾಗವನ್ನು ಸಂಪರ್ಕಿಸುತ್ತಿದೆ ಮತ್ತು ಅಭಿವೃದ್ಧಿಗೆ ಹೊಸ ಆವೇಗವನ್ನು ಒದಗಿಸುತ್ತಿದೆ. ಮೂಲಸೌಕರ್ಯವು ಸಂಪರ್ಕವನ್ನು ಹೆಚ್ಚಿಸುವುದಲ್ಲದೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯವನ್ನು ಹಾಕುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2026 ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಹಲವು ಪೋಸ್ಟ್ಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ಸರ್ಕಾರದ ವಾರ್ತಾಶಾಖೆಯ ಸತ್ಯಶೋಧನಾ ಘಟಕ ಈ ಆರೋಪಗಳು ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಯುಪಿಎಸ್ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ದೇಶದ ವಿವಿಧ ಭಾಗಗಳಿಂದ ಆಯ್ಕೆ ಮಾಡಲಾದ ಸಂಬಂಧಿತ ವಿಷಯಗಳ ತಜ್ಞರು ಸಿದ್ಧಪಡಿಸುತ್ತಾರೆ ಎಂದು ಘಟಕ ತಿಳಿಸಿದೆ. ಇಂತಹ ಮಾಹಿತಿಗಳನ್ನು ಅಧಿಕೃತ ಮೂಲಗಳಿಂದ ಮಾತ್ರ ಪರಿಶೀಲಿಸಬೇಕು ಎಂದು ಪಿಐಬಿ ಸಾರ್ವಜನಿಕರಿಗೆ ಮನವಿ ಮಾಡಿದೆ. ಅಲ್ಲದೆ ದಾರಿ ತಪ್ಪಿಸುವ ಮತ್ತು ದೃಢೀಕರಿಸದ ಇಂತಹ ಸುಳ್ಳು ಮಾಹಿತಿಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸುವಂತೆ ಜನರಿಗೆ ಕೋರಿದೆ. ಈಸ್ಟ್ ರುದರ್ಫೋರ್ಡ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಪಂದ್ಯ ಆರಂಭವಾಗಲಿದೆ. ಇನ್ನೊಂದು ಪಂದ್ಯದಲ್ಲಿ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯುವ ಐ ಗುಂಪಿನ ಪಂದ್ಯದಲ್ಲಿ ನಾರ್ವೆ ತಂಡ ಇರಾಕ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ಧತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದು ಆಕಾಶವಾಣಿ ಮೈಸೂರು FM 100.6. 7:45 ಈ ಸಮಯದಲ್ಲಿ ಇನ್ನೀಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಯುಗ ಯುಗಗಳೇ ಸಾಗಲಿ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯ ಅವರು ಚಿತ್ರ

ಇನ್ನು ಮುಂದೆ ವಿಷ್ಣುಸೇನ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಅನುರಾಧ ಶ್ರೀರಾಮ್ ಅವರೊಂದಿಗೆ ಧ್ವನಿಯಾಗಿರುವ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವ ಗೀತೆ, ಸಂಗೀತ ನೀಡಿದ್ದಾರೆ ದೇವಾ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು FM 100.6. ಇನ್ನೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಲಿ ಅಹಮದ್ ಹುಸೇನ್ ಮತ್ತು ಸಂಗಡಿಗರಿಂದ ಶೆಹನಾಯಿ ವಾದನವನ್ನು ಆಲಿಸುವಿರಿ. ರಾಗ ಕಲಾವತಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನೀಗ ರಂಗಗೀತೆಗಳನ್ನು ಕೇಳೋಣ. ಇಂದಿನ ರಂಗಗೀತೆಗಳಲ್ಲಿ ಕಬೀರ್ ದಾಸ ನಾಟಕದ ಹಾಡುಗಳು ಮೂಡಿಬರಲಿವೆ. ಮೊದಲಿಗೆ ಆರ್ ಪರಮಶಿವನ್ ಅವರ ರಚನೆ

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಾಕ್ಟರ್ ಎನ್ ರಮಣಿ ಅವರ ವೇಣುವಾದನವನ್ನು ಆಲಿಸುತ್ತಿದ್ದೀರಿ. ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಮೈಸೂರು ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಅತ್ಯಂತ ಘೋರವಾಗಿ ಕಾಣ್ತಾ ಇತ್ತಂತೆ. ದುಃಖಾತಿಶಯದಿಂದ ಕೂಡಿರುವಂತಹ ಸೀತೆಯ ಮಾನಸಿಕ ಸ್ಥಿತಿ ಏರುಪೇರಾಗ್ತಾ ಇದೆ. ಹಾಗಾಗಿ ಲಕ್ಷ್ಮಣನನ್ನ ಅವಳು ತನ್ನನ್ನು ಹೇಗೆ ಬಿಟ್ಟು ಹೋಗೋದಕ್ಕೆ ನಿನಗೆ ಮನಸ್ಸು ಬಂತು ಅಂತ ಕೇಳಿದಂಥವಳು, ಮರುಕ್ಷಣದಲ್ಲೇ ಅವಳ ಚಿಂತನೆಯ ದಿಕ್ಕು ರಾಮನ ಕಡೆಗೆ ಹರಿತಾ ಇದೆ. ಅವಳು ಯೋಚನೆ ಮಾಡ್ತಾ ಇದ್ದಾಳೆ, ನಾನು ಹೇಗೆ ರಾಮನನ್ನ ಬಿಟ್ಟಿರಲಿ,

ರಾಮನನ್ನ, ಭುವನಾದಿ ರಾಮನನ್ನ, ಗುಣರತ್ನ ಧಾಮನನ್ನ, ರಘುಕುಲದ ಉದ್ಧಾಮನನ್ನ, ಆ ಕಾಮನ ರೂಪವನ್ನೇ ಗೆಲ್ಲುವಂತಹ ರೂಪವಂತನನ್ನ, ಸತ್ಕೀರ್ತಿಯನ್ನ ಕಾಮಿಸುವಂತವನನ್ನ, ಶರಣ ಜನರ ಸಂತೋಷವನ್ನು ಹೆಚ್ಚಿಸುವಂತಹ ಸೋಮನನ್ನ, ಚಂದ್ರನನ್ನ, ಸೌಭಾಗ್ಯದ ಗೂಡಾಗಿರುವಂತವನನ್ನ, ನೀಲೋತ್ಪಲ ಶ್ಯಾಮಲ ಕಾಯನಾದಂಥವನನ್ನ, ಆ ಘನಪುಣ್ಯ ನಾಮನನ್ನ, ಸಂತತವೂ ನಾನು ಮನಂದಣಿಯ ರಮಿಸದೆ ಹೇಗೆ ಬಾಳುವೆ ಸೌಮಿತ್ರಿ, ನೀನು ನನ್ನನ್ನು ಇಲ್ಲಿ ಬಿಡಲು ನಿರ್ಧರಿಸಿರುವೆಯಲ್ಲ, ನಾನು ಹೇಗೆ ಬಾಳುವೆ ಸೌಮಿತ್ರಿ ಎಂದು ಅವಳು ಅಲರುತ್ತಾ ಇದ್ದಾಳೆ. ಆ ರಾಘವೇಶ್ವರನ ರಮಣೀಯ ಗುಣಮಾಲೆಯನ್ನ ಮತ್ತೆ ಮತ್ತೆ ನೆನೆದುಕೊಂಡು ತೊಳಲ್ತಾ ಇದ್ದಾಳೆ ಅಂತ ಹೇಳಿ ಮುಂದೆ ಜೈಮಿನಿಗಳು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ. ನೋಡಿ,

ಹಾವು ಕಚ್ಚಿದಂತಹ ಶಿಶುವಿನಂತೆ ಸೀತಾ ಮಾತೆ ಮತ್ತೆ ಮತ್ತೆ ರಾಮನನ್ನ, ರಾಮನ ಗುಣಗಳನ್ನ, ರಾಮನ ರೂಪವನ್ನ, ರಾಮನೊಂದಿಗೆ ಕಳೆದ ಮಧುರವಾದಂತಹ ಕ್ಷಣಗಳನ್ನ, ಅರಣ್ಯವಾಸದ ಕಷ್ಟವನ್ನ, ಎಲ್ಲವನ್ನು ಮತ್ತೆ ಮತ್ತೆ ಸ್ಮರಣೆಗೆ ತಂದುಕೊಂಡು ಎಚ್ಚರ ತಪ್ತಾಳೆ, ಮತ್ತೆ ಎಚ್ಚರ ತಿಳಿತಾಳೆ. ಹಾಗೆ ಅವಳು ಮಾಡ್ತಾ ಇದ್ದಾಗ ಆ ಸೌಮಿತ್ರಿ ಹೇಳ್ತಾ ಇದ್ದಾನೆ, ಅಮ್ಮ ನಿನ್ನನ್ನು ಬಿಟ್ಟು ಹೋಗುವಂತಹ ಮನಸ್ಸು ನನಗೆ ಖಂಡಿತವಾಗಲೂ ಇಲ್ಲ. ನನ್ನ ಸ್ಥಿತಿ ತುಂಬಾ ಗೊಂದಲಮಯವಾದಂಥದ್ದು, ಸಂಕಷ್ಟದಿಂದ ಕೂಡಿರುವಂಥದ್ದು. ನಿನ್ನನ್ನು ಬಿಟ್ಟು ಹೋಗಲಾರೆ, ಕರೆದುಕೊಂಡು ಹೋದರೆ ಅಣ್ಣ ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ. ನಾನು ನನ್ನ ಸ್ಥಿತಿ ಅಡಕೊತ್ತೆಯ ಮಧ್ಯೆ ಸಿಕ್ಕಿದಂತಹ ಅಡಕೆಯಂತೆ ಆಗಿದೆ. ಇಬ್ಬಂದಿಯ ಒಂದು ನೋವು ನನಗೆ ಆಗಿದೆ ಇಲ್ಲಿ, ಏನು ಮಾಡಲಿ ಅಂತ ಹೇಳಿ ಅವನು ಶೋಕದಿಂದ ಗದ್ಗದಿತನಾಗಿದ್ದಾಗ ಸೀತೆ ಕೇಳ್ತಾ ಇದ್ದಾಳೆ ನೋಡಿ,

ಸೀತೆಗೆ ಪರಿಸ್ಥಿತಿಯ ಕಠೋರತೆಯ ಅರಿವಾಗತ್ತೆ. ತಂದೆ ಲಕ್ಷ್ಮಣ, ನಿನ್ನಲ್ಲಿ ನಾನು ಎಷ್ಟು ಹೇಳ್ಕೊಂಡು ಏನು ಪ್ರಯೋಜನ? ಏನು ಆಗೋದಿಲ್ಲ. ಹಿಂದೆ ನೀನು ಪಂಚವಟಿಯಲ್ಲಿ ನಾವೆಲ್ಲ ಇದ್ದಾಗ ಜನಸ್ಥಾನದಲ್ಲಿ ನಾನು ನಿನ್ನನ್ನು ಕಳಿಸಿದಾಗ ಹೋದಿಯಲ್ಲ, ಹಾಗೆಯೇ ಇಲ್ಲೂ ಸಹ ನನ್ನನ್ನು ಬಿಟ್ಟು ನಿನ್ನ ಪಾಡಿಗೆ ನೀನು ಹೊರಟು ಹೋಗು. ಆದರೆ ನನ್ನ ಪಾಡು ಏನು ಮಾಡುವುದು? ನಾನು ನನ್ನ ಒಡಲನ್ನ ಕೊಂದುಕೊಂಡು ಈ ಒಂದು ಕಷ್ಟಕ್ಕೆ ಒಂದು ಕೊನೆಯನ್ನ ಹಾಕೋಣ ಅಂತ ಯೋಚನೆ ಮಾಡಿದ್ರೆ ಹೊಟ್ಟೆಯಲ್ಲಿ ಆ ಒಂದು ಗರ್ಭ ಬೆಳೀತಾ ಇದೆ. ಗರ್ಭಿಣಿಗೆ ಆ ತನ್ನ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಅಧಿಕಾರ ಧರ್ಮಶಾಸ್ತ್ರದ ಪ್ರಕಾರ ಇಲ್ಲ. ಹಾಗಾಗಿ ನಾನು ಬಂದದ್ದನ್ನೆಲ್ಲ ಎದುರಿಸಲೇಬೇಕು, ಈ ಒಂದು ಹೊತ್ತ ಬಸಿರನ್ನ ಇಳಿಸಲೇಬೇಕು, ಅಲ್ಲಿಯವರೆಗೆ ಈ ಬವಣೆಯನ್ನ ನಾನು ಅನುಭವಿಸಲೇಬೇಕು. ಹೋಗು. ಅಲ್ಲಿ ಹೋದ ಬಳಿಕ ಕೌಸಲ್ಯಾದೇವಿಗೆ ನಾನು ನಮಸ್ಕಾರವನ್ನ ತಿಳಿಸಿದೆ ಅನ್ನೋದನ್ನ ಹೇಳು. ಜೊತೆಗೆ ನನ್ನ ಒಂದು ಅಪರಾಧವೂ ಇಲ್ಲದೆ ರಾಮ ನಿನ್ನ ಮಗ ತನ್ನ ಕಂದ, ಇಲ್ಲಿ ನೋಡಿ, ರಾಮನೋ ರಾಘವೇಶ್ವರನೋ ತನ್ನ ಪತಿಯೋ ಅನ್ನುವಂತಹ ಪದ ಪ್ರಯೋಗವನ್ನ ಕವಿ ಮಾಡ್ತಾ ಇಲ್ಲ. ನಿನ್ನ ಕಂದ ನನ್ನನ್ನ ಬಿಟ್ಟು ಬಿಟ್ಟ, ನನ್ನ ಯಾವ ಅಪರಾಧವೂ ಇಲ್ಲದೆ ಅನ್ನೋದನ್ನ ಆ ಕೌಸಲ್ಯಾದೇವಿಗೆ ಹೇಳಪ್ಪ ಅಂತ ಹೇಳಿ ಅವಳು ಅಳಲತಾ ಇದ್ದಾಳಂತೆ ಮೃಗಾಕ್ಷಿ. ಕೊನೆಯ ಆಸರೆಯಾಗಿ ಅವಳು ಕೌಸಲ್ಯಗೆ ಇದನ್ನ ಹೇಳು ಅಂತ ಹೇಳ್ತಾ ಇದ್ದಾಳೆ. ಕೌಸಲ್ಯ ಇದನ್ನ ಕೇಳಿದ ಮೇಲಾದರೂ ಮರುಗಿ ರಾಮನಿಗೆ ಬುದ್ಧಿ ಹೇಳಿ ಮತ್ತೆ ನನ್ನನ್ನು ಕರೆಸ್ಕೊಳ್ಬೋದೇನೋ ಅನ್ನೋಂತಹ ಒಂದು ದೂರದ ಆಸೆ ಇಲ್ಲಿ ಧ್ವನಿಸ್ತಾ ಇದೆ. ಸೌಮಿತ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಗ ನೋಡಿ, ಅವಳು ಹೇಳ್ತಾ ಇದ್ದಾಳೆ, ಏಕೆ ನಿಂದೆ ಸೌಮಿತ್ರಿ?

ಯಾಕಪ್ಪ ನಿಂತ್ಕೊಂಡಿದೀಯಾ? ಅಪ್ಪ ಲಕ್ಷ್ಮಣ ಹೋಗು, ಸ್ವಲ್ಪ ನೀ ತಡ ಮಾಡಿ ಹೋದ್ರೆ ರಾಮನ್ ಕೋಪ ಬರುತ್ತೆ ತಾನೆ? ರಾಮನ ಆಜ್ಞೆಯನ್ನ ನೀನು ಪಾಲಿಸಕ್ಕೆ ಅಂತ ಬಂದಿರೋಂಥವನು, ನೀನ್ ಹೋಗಪ್ಪ, ತಡ ಮಾಡಬೇಡ. ನೆರವುಂಟು ತನಗೆ ಈ ಕಾಡಲ್ಲಿ, ನನಗೆ ಬೇಕಾದಷ್ಟು ಜನ ನೆರವಿದ್ದಾರೆ. ಈ ಉಗ್ರ ಜಂತುಗಳೆಲ್ಲ ನನಗೆ ಗೆಳೆಯರೆ, ಅವರೆಲ್ಲ ಕೂಡ ನನ್ನ ಕಷ್ಟದಲ್ಲಿ ಸಹಾಯ ಮಾಡ್ತಾರೆ. ಅಲ್ಲಿ ರಘುನಾಥ ಏಕಾಗಿ ಆಗಿದ್ದಾನೆ, ಅವನಿಗೆ ಬೇರೆ ಯಾರು ಸಹಾಯ ಇಲ್ಲ, ಅರಮನೆಯಲ್ಲಿ ಅವನು ಒಬ್ಬ. ಹಾಗಾಗಿ ನೀನ್ ಹೋಗಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ನೋಡಿ, ಇಲ್ಲಿ ಲೋಕದಲ್ಲಿ ಅರಸರುಗಳೆಲ್ಲ ಏನು ಮಾಡಿದ್ರು ಸರಿನಾ? ಕಿಂಕರ ಯಾರು ಪ್ರಶ್ನೆ ಮಾಡೋದಿಲ್ಲ, ಇದು ಸರಿ ಇದು ತಪ್ಪು, ಇದು ಮಾಡಬೇಕು ಇದು ಮಾಡಬಾರ್ದು ಅನ್ನೋ ಅಂತ ಯಾರು ಹೇಳೋದಿಲ್ವಾ? ಭರತ ಶತ್ರುಘ್ನರು ಕೂಡ ಈ ಕೆಲಸಕ್ಕೆ ಒಪ್ಪುಟ್ರ. ಹನುಮಂತನು ಇದ್ನ ಈ ಒಂದು ಆಜ್ಞೆಯನ್ನ, ಈ ನಿರೂಪವನ್ನ ಕೊಡುವಾಗ ಹೇಳು ಅಂತ ಹೇಳಿ ಅವಳು ಮತ್ತೆ ಮತ್ತೆ ಕೇಳ್ತಾ ಇದ್ದಾಳೆ. ವ್ಯಂಗ್ಯ, ರೋಷ, ಧರ್ಮದ ಪ್ರಶ್ನೆ, ರಾಜ ಕಿಂಕರರ ಒಂದು ನೈತಿಕ ಸ್ಥೈರ್ಯ ಏನು, ಇದೆಲ್ಲವನ್ನು ಒಟ್ಟು ಮಾಡಿ ಅವಳು ಪ್ರಶ್ನೆ ಮಾಡ್ತಾ ಇದ್ದಾಳೆ. ನೋಡಿ, ಇಲ್ಲಿ ಇದು ಅತ್ಯಂತ ಸುಂದರವಾದಂತ ಒಂದು ಷಟ್ಪದಿ, ಅನೇಕ ವೈಚಾರಿಕ ಪ್ರಶ್ನೆಗಳನ್ನ ಇದು ಎತ್ತತ್ತೆ. ಹಾಗೆ ಹೇಳ್ತಾ ಅವಳು ಮತ್ತೆ ಹೇಳ್ತಾ ಇದ್ದಾನೆ, ಯಾರಿದ್ದು ಏನು ಮಾಡಿದ್ರೇನು, ನನ್ನ ಹಣೆಯ ಬರಹ ಹೀಗಿತ್ತು ಅನ್ನೋದನ್ನ ಅವಳು ಮತ್ತೆ ಹೇಳ್ತಾ ಇದ್ದಾಳೆ. ನೋಡಿ,

ಯಾರು ಪಾಣಿಗ್ರಹಣ ಮಾಡಿದ ಮೇಲೆ ಕೊನೆಯವರೆಗೆ ಕೈ ಹಿಡಿದು ನಡೆಸಬೇಕಾಗಿತ್ತೋ ಅವನೇ ಹೀಗೆ ನಿಷ್ಕರುಣೆಯಿಂದ ತನ್ನನ್ನು ಕಾಡು ಪಾಲು ಮಾಡಿದ ಮೇಲೆ ಇದು ಕೇವಲ ನನ್ನ ಹುಚ್ಚುತನ ಭ್ರಮೆ, ಯಾರಿದ್ದ ಏನು ಮಾಡ್ತಾರೆ. ಆ ರಾವಣನ ತಮ್ಮ ವಿಭೀಷಣ ಸ್ವಲ್ಪ ಒಳ್ಳೆತನ ಇರಬಹುದು, ಆದರೆ ಕುಲದಿಂದ ಅವನು ರಾಕ್ಷಸ ಕುಲದಲ್ಲಿ ಹುಟ್ಟಿದವನು, ಅವನಿಗೆ ಈ ಸೂಕ್ಷ್ಮಗಳು ತಿಳಿಯುತ್ತೆ. ಮತ್ತೆ ಆ ಸುಗ್ರೀವ ಅವನ್ಯಾರು, ವಾಲಿ ಸ್ವಂತ ಅಣ್ಣನನ್ನೇ ಕೊಂದು ಅವನ ಪತ್ನಿಯನ್ನೇ ಇಟ್ಕೊಂಡಂಥವನು, ಅವನಿಗೆ ಈ ಒಂದು ಭಾವ ಸೂಕ್ಷ್ಮಗಳು ಅರಿವಾಗತ್ತೆ. ಮತ್ತೆ ಮಂತ್ರಿಗಳು ರಾಮನಿಗೆ ಬುದ್ಧಿ ಹೇಳುವಂತಹ ಕರುಣ ಅವರಿಗೆ ಇದೆಯೇ, ಧೈರ್ಯ ಇದೆಯೇ? ಯಾರುಂಟು? ಬೇರೆ ಯಾರು ಬೇಡ. ನನ್ನ ಜೊತೆ ವನವಾಸದ ಕಷ್ಟಗಳನ್ನು ಅನುಭವಿಸಿದವನು ರಾವಣನ, ಆ ಒಂದು ಲಂಕೆಯವರೆಗೆ ಬಂದು ಕಾದವನು ನೀನು. ನೀನೇ ನಿನ್ನ ಅಣ್ಣನ ಈ ಒಂದು ನಿರೂಪವನ್ನು ಒಪ್ಪಿ, ನಿರ್ಧಾರವನ್ನು ಸಮ್ಮತಿಸಿ ನನ್ನನ್ನು ಕಾಡಿಗೆ ಕೊಂಡು ಬಂದು ಕಳಿಸ್ತಾ ಇದೀಯಾ ಅಂದಮೇಲೆ ಇನ್ನು ನಾನು ಅತ್ತು ಏನು ಪ್ರಯೋಜನ? ಇನ್ನು ಯಾರು ನನಗೆ ಆಸರೆ ಇಲ್ಲ, ಈ ಒಂದು ವನ್ಯ ಮೃಗಗಳೇ, ಈ ಘೋರಾಟವಿಯೇ ನನಗೆ ಆಸರೆ ಅನ್ನುವಂತಹ ವಾಸ್ತವಕ್ಕೆ ಅವಳು ತನ್ನನ್ನ ಒಪ್ಪಿಸ್ಕೊಳ್ತಾ ಇದ್ದಾಳೆ. ಕೊನೆಗೆ ನೋಡಿ, ಪತಿಯಲ್ಲಿ ಕೂಡ ದೋಷ ಇಲ್ಲ ಅನ್ನೋ ಅಂತಹ ಒಂದು ನಿರ್ಮಮತೆಯನ್ನ ಅವಳು ಬೆಳೆಸ್ಕೊಂಡಿದ್ದಾಳೆ ನೋಡಿ.

ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಹಿಂದಿನ ಜನ್ಮದಲ್ಲಿ ಯಾವ್ಯಾವ ಪಾಪಗಳನ್ನ ಮಾಡಿದ್ನೋ ಗೊತ್ತಿಲ್ಲ, ಹೆಣ್ಣಾಗಿ ನಾನು ಹುಟ್ಟಿದ್ದೀನಿ, ಈ ಒಂದು ಒಡಲನ್ನ ಹೊರಿತಾ ಇದ್ದೀನಿ, ಅದೇ ದೊಡ್ಡ ಅಪರಾಧವಾಗಿದೆಯೇ ಹೊರತು ಬೇರೆ ಯಾರಲ್ಲಿಯೂ ಯಾವ ತಪ್ಪು ಇಲ್ಲ. ನೀನು ಇಲ್ಲಿ ಇರಬೇಡ, ಹೊರಟೋಗು. ಈಗ ಈ ಮಾರ್ಗದಲ್ಲಿ ನೀನು ಹೋಗುವಾಗ ನಿನಗೆ ಸರ್ವ ಕ್ಷೇಮಗಳು ಉಂಟಾಗಲಿ, ಎಲ್ಲ ಒಳ್ಳೇದಾಗಲಿ, ನಿನಗೆ ಯಾವ ತೊಂದರೆಗಳೂ ಬರದೇ ಇರಲಿ, ಲಕ್ಷ್ಮಣ ಹೊರಡಪ್ಪ ನೀನು ಅಂತ ಹೇಳಿ ಸೀತೆ ಅಳ್ತಾ ಇದ್ದಾಳೆ, ಕಂಬನಿಯ ಮಿಡಿತಾ ಇದ್ದಾಳೆ. ಅವಳ ದ್ವಂದ್ವ ಇನ್ನೂ ತೀರಿಲ್ಲ, ಅವಳ ಕಣ್ಣಿನಿಂದ ನೀರು ಹರಿತಾ ಇದೆ. ಆದರೂ ಸಹ ಲಕ್ಷ್ಮಣನಿಗೆ ಶಾಪ ಕೊಡಲಿಲ್ಲ, ತನ್ನ ಪತಿಗೆ ಶಾಪ ಕೊಡಲಿಲ್ಲ, ಆ ಒಂದು ರಘುಕುಲಕ್ಕೆ ಶಾಪ ಕೊಡಲಿಲ್ಲ. ಎಂತಹ ಒಂದು ಕಡು ಕಷ್ಟದ ಒಂದು ಸಂದರ್ಭದಲ್ಲಿಯೂ ಯಾರನ್ನೂ ದೂಷಿಸಿದೆ, ಯಾರಿಗೂ ಕೆಡಕನ್ನ ಎಣಿಸದೆ ಸೌಮಿತ್ರಿಯನ್ನ ನೀನು ಹೋಗಪ್ಪ, ಸಾಕು, ನಿಂತಿದ್ದು ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವಳು ಹರಸದಾಗ ಇವನಿಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಕೊನೆಯದಾಗಿ

ಲಕ್ಷ್ಮಣ ಅಲ್ಲಿ ಇರುವಂತಹ ಪ್ರತಿಯೊಂದು ಚರಾಚರ ವಸ್ತುಗಳನ್ನ ಹೆಸರಿಟ್ಟು ಹೇಳ್ತಾ ಇದ್ದಾನೆ. ಎಲ್ಲರೂ ಈ ಒಂದು ಅವನಿ ಜಾತೆಯಾದಂತಹ ಭೂಮಿಯ ಮಗಳಾದಂತಹ ಸೀತೆಯನ್ನ ಕಾಯ್ದುಕೊಳ್ಳೋದು ಅಂತ ಹೇಳಿ ಪಂಚಭೂತಗಳಿಗೆ ಹೇಳ್ತಾ ಇದ್ದಾನೆ. ಅಷ್ಟ ದಿಕ್ಕುಗಳನ್ನ ಹೇಳ್ತಾ ಇದ್ದಾನೆ. ಅಲ್ಲಿರುವಂತಹ ಕ್ರಿಮಿಕೀಟಗಳನ್ನ ಹೆಸರಿಡ್ತಾ ಇದ್ದಾನೆ. ಪಕ್ಷಿಗಳಿಗೆ ಹೇಳ್ತಾ ಇದ್ದಾನೆ, ಲತೆಗಳಿಗೆ ಹೇಳ್ತಾ ಇದ್ದಾನೆ, ವನಗಳಿಗೆ ಹೇಳ್ತಾ ಇದ್ದಾನೆ, ಮರಗಳಿಗೆ ಹೇಳ್ತಾ ಇದ್ದಾನೆ. ಆ ನಂತರ ಯಾವುದನ್ನ ಭಾರತೀಯರು ಜಗಜ್ಜನನಿ ತಾಯಿ ಅಂತೆಲ್ಲ ಗೌರವಿಸ್ತೀವೋ ಆ ಗಂಗಾ ಮಾತೆಯನ್ನ ಅವನು ಕೇಳ್ಕೊಳ್ತಾ ಇದ್ದಾನೆ. ನೀನು ತಾಯಿ ರೀತಿಯಾಗಿ ಈ ಮಗಳನ್ನ ನೀನೇ ಕಾಪಾಡ್ಕೊಳ್ಬೇಕಮ್ಮ ಅಂತ ಹೇಳಿ ಧರ್ಮ ದೇವತೆಯನ್ನ ಅವನು ಕೇಳ್ಕೊಳ್ತಾ ಇದ್ದಾನೆ. ಹೀಗೆ ಎಲ್ಲರನ್ನು ಕೊನೆಗೆ ಭೂದೇವಿ ತನ್ನ ಮಗಳೇ ಆದಂತಹ ಸೀತೆಯನ್ನ ನೀನೇ ಕಾಯ್ಕೋಬೇಕು ಅಂತ ಹೇಳಿ ಅವನು ಕೈ ಮುಗಿದು ಸೌಮಿತ್ರಿ ಬೇಡ್ಕೊಳ್ತಾ

ಲಕ್ಷ್ಮಣನಿಗೆ ಹೊರಡುವ ಸಮಯ ಬಂದಿದೆ. ಆದರೆ ಅವನ ಮನಸ್ಸು ಅದಕ್ಕೆ ಒಡಂಬಡಿಸ್ತಾ ಇಲ್ಲ. ಅವನು ಯೋಚನೆ ಮಾಡ್ತಾ ಇದ್ದಾನೆ, ನನಗೆ ಮಾಡಬೇಕಾದಂತ ಇನ್ಯಾವ ಮಹತ್ವದ ಕೆಲಸ ಉಳಿದಿದೆ? ಸಾಕಲ್ಲ, ನನ್ನ ಒಂದು ಒಡಲನ್ನ ಎರಡು ಸೀಳಾಗಿ ಮಾಡಿ ಬಿಸಾಕ್ಬಾರ್ದ? ಇನ್ನು ಈ ರೀತಿಯಾದಂತ ನಿಷ್ಠುರವಾದಂತಹ ಬಾಳನ್ನ ಬಾಳಬೇಕಾದಂತಹ ಸಂದರ್ಭ ಯಾರಿಗೆ ಬರುತ್ತೋ ಅಂತಹವರ ಬಾಳನ್ನೆಲ್ಲ ಸುಡಲಿ ಅಂತ ಹೇಳಿ ತನ್ನನ್ನ ತಾನು ಆತ್ಮದೋಷವನ್ನ ಮಾಡಿಕೊಳ್ತಾ ಆ ದೇವಿಯನ್ನ ನಮಸ್ಕಾರ ಮಾಡ್ತಾನಂತೆ. ಪ್ರದಕ್ಷಿಣೆ ಬಂದು ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದಾನಂತೆ ಬೀಳ್ಕೊಂಡು. ಆದ್ರೆ ಮುಂದಕ್ಕೆ ಅವನ ಹೆಜ್ಜೆಗಳು ಹೋಗ್ತಿದೆ, ಕಿತ್ತು ಇಡ್ತಾ ಇದ್ದಾನೆ. ಹಿಂದಕ್ಕೆ ಅವನ ಮನಸ್ಸು ಎಳಿತಾ ಇದೆ, ಮತ್ತೆ ನೋಡ್ತಾ ಇದ್ದಾನೆ ಸೀತೆ ಅಲ್ಲಿ ಬಿದ್ದು ಹೊರಳತಾ ಇದ್ದಾಳೆ. ಆ ಕಡೆ ಹೋಗಲ, ಮುಂದಕ್ಕೆ ಹೋಗಲ, ಸೀತೆಯನ್ನ ಕಾಯ್ಕೊಳ್ಳ, ಬಿಡಲ, ಬೇಡವ, ಈ ರೀತಿಯಾದ ದ್ವಂದ್ವದಿಲ್ಲ. ಅವನ ಮನಸ್ಸು ತುಗುಯಲ ಅಂತ ಆಡ್ತಾ ಇದೆ. ಕೊನೆಗೆ ಮುಂದಕ್ಕೆ ಹೋದಾಗ ಅವಳು ಚೀರ್ತಾ ಇದ್ದಾಳೆ ನೋಡಿ.

ಮುಂದಕ್ಕೆ ಲಕ್ಷ್ಮಣ ಹೆಜ್ಜೆ ಇಡದನ್ನ ಕಂಡು ಬಾಯಾರ್ತಾ ಇದ್ದಾಳಂತೆ, ಚೀರ್ತಾ ಇದ್ದಾಳೆ. ಕಡಲಿನಂತೆ ಕಂಬನಿ ಸುರಿತಾ ಇದೆ, ಅದರಲ್ಲಿ ಬೀಳ್ತಾ ಇರೋಳನ್ನ, ಧೂಳಿನಲ್ಲಿ ಹೊರಳಾಡ್ತಾ ಇರೋಳನ್ನ, ಬಸವಳಿತಿರೋಳನ್ನ, ಸುಳಿತಾ ಇರೋಳನ್ನ ಲಕ್ಷ್ಮಣ ಅಗಲ್ದು ಮುಂದೆ ಹೋಗ್ತಾ ಇದ್ದಾನಂತೆ. ಹೋಗಲಾರದೆ ಅಡಿಗಡಿಗೆ ತಿರುಗಿ ನೋಡ್ತಾ ಇದ್ದಾನಂತೆ, ಮತ್ತೆ ಬೇಜಾರು ಮಾಡ್ಕೊಳ್ತಾ ಇದ್ದಾನಂತೆ, ಸೋತು ಹೋಗ್ತಾ ಇದ್ದಾನಂತೆ, ಮತ್ತೆ ಬಿಸಸುಯ್ತಾ ಇದ್ದಾನಂತೆ, ಬೆಂಡಾಗ್ತಾ ಇದ್ದಾನಂತೆ, ಬಳಲಿ ಹೋಗ್ತಾನಂತೆ, ಮತ್ತೆ ತಿರುಗಿ ಬರ್ತಾನಂತೆ, ನಿಲ್ತಾನಂತೆ, ಮತ್ತೆ ಬಿಸಸುಯ್ತಾನಂತೆ, ಅಳುತ್ತಾನಂತೆ, ಸೋಲ್ತಾನಂತೆ, ಅಳಲ್ತಾನಂತೆ, ಬಳಲ್ತಾನಂತೆ. ಹೇಗೆ ದಿಕ್ಕಗೆಟ್ಟವನ ರೀತಿಯಾಗಿ, ಭ್ರಮಿತನಾದವನ ರೀತಿಯಾಗಿ, ಹುಚ್ಚು ಹಿಡಿದವನ ರೀತಿಯಾಗಿ ಸೀತಾಮಾತೆಯನ್ನ, ಅತ್ತಿಗೆಯನ್ನ ಬಿಟ್ಟು ಹೋಗಲಾರದೆ, ಹೋಗದೆ ಇರಲಾಗದೆ ದ್ವಂದ್ವಗಳ ಗೂಡಾದ ಲಕ್ಷ್ಮಣನ ಸುಂದರವಾದ ಚಿತ್ರಣವನ್ನು ನಾವು ಇಲ್ಲಿ ನೋಡಬಹುದು.

ತಾಯಿ ಹಸುವನ್ನ ಎಳೆಗರು ಬಿಟ್ಟು ಹೋಗುವ ರೀತಿಯಾಗಿ ಲಕ್ಷ್ಮಣ ಅತಿಯಾದ ಆಯಾಸದಿಂದ ಮೆಲ್ಲ ಮೆಲ್ಲನೆ ಆ ಗಂಗಾ ನದಿಯನ್ನು ದಾಟಿ ದುಃಖಾರ್ತನಾಗಿ ಹೋದಾಗ ಎಚ್ಚರ ತಪ್ಪಿ ಅವಳು ಬಿದ್ದು ಬಿಡ್ತಾಳಂತೆ. ಹೇಗೆ ಬಿದ್ದದ್ದು ಅಂತಂದ್ರೆ, ಬೇರು ಕೊಯ್ದ ಒಂದು ಎಳೆಯ ಬಳ್ಳಿ ಸೊಪ್ಪು ಆಗಿ ಅದರ ಒಂದು ಹಸಿರನ್ನೆಲ್ಲ ಉಸಿರನ್ನೆಲ್ಲ ಕಳ್ಕೊಂಡು ಕೆಳಗೆ ಬೀಳುವ ರೀತಿಯಾಗಿ ಆ ಸೀತಾ ಮಾತೆ ಕೆಳಗೆ ಬಿದ್ದ್ಬಿಡ್ತಾಳಂತೆ. ಆಗ ಅಲ್ಲಿದ್ದಂತಹ ಪಕ್ಷಿ ಮೃಗ ಜಂತುಗಳೇ ಅವಳಿಗೆ ಉಪಚಾರ ಮಾಡತ್ವೆ, ಆಸರೆಯಾಗಿ ನಿಲ್ಲತ್ವೆ ನೋಡಿ.

ಅಲ್ಲಿ ಇದ್ದಂತಹ ಎಲ್ಲ ಮೃಗ ಪಕ್ಷಿಗಳು ಜೀವ ಜಂತುಗಳು ತಮ್ಮನೆ ಕರೆದು ಮೈ ಮರೆದು ಬಿದ್ದಿದ್ದಂತಹ ಆ ಸೀತಾಮಾತೆಯ ಸುತ್ತ ನೆರೆದು ತಮ್ಮ ಸ್ವಭಾವವಾದಂತಹ ಪರಸ್ಪರ ವೈರವನ್ನು ಕೂಡ ಮರೆದು ಹುಲ್ಲು ಮೇವುಗಳನ್ನ ತೊರೆದು ಕಂಬನಿಯನ್ನ ಕರೆದು ಕೊರಗುತ್ತಾ ಇದ್ದುವಂತೆ ವೃಕ್ಷ

ಕತೆಗಳೆಲ್ಲ ಕೂಡ ಬಾಡಿ ಸೊರಗುತ್ತಾ ಇದ್ದುವಂತೆ ಇಡೀ ಪ್ರಕೃತಿ ಜಾನಕಿಯ ದುಃಖಕ್ಕೆ ಶೋಕಕ್ಕೆ ಸ್ಪಂದನವನ್ನ ತೋರಿಸ್ತಾ ಇತ್ತಂತೆ. ಹೇಗೆ ಈ ಜಗತ್ತಿನಲ್ಲಿ ಉತ್ತಮರ ಹಾನಿಯನ್ನ ಕಂಡು ಸೈರಿಸುವರುಂಟೆ ಅಂತ ಹೇಳಿ ಕವಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕವಿ ಎಲ್ಲಿ ನಿಲ್ತಾನೆ ಅನ್ನೋದು ಈ ಒಂದು ನುಡಿಗಟ್ಟಿನಲ್ಲಿ ನಮಗೆ ಗೊತ್ತಾಗತ್ತೆ. ಸೀತಾ ಪರಿತ್ಯಾಗದಲ್ಲಿ ಲಕ್ಷ್ಮೀಶನ ಅಭಿಪ್ರಾಯ ಏನಾಗಿತ್ತು ಅನ್ನೋದು ಈ ಒಂದು ವಾಕ್ಯ ಖಂಡದಿಂದ ನಾವು ಊಹಿಸ್ಕೊಳ್ಬಹುದು.

ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ವ್ಯಾಖ್ಯಾನವನ್ನು ಆಲಿಸಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಕೆ ಜಲಜಾ, ವ್ಯಾಖ್ಯಾನ ಶ್ರೀಮತಿ ಶಾಂತಾ ಗೋಪಾಲ್, ಪ್ರಸ್ತುತಪಡಿಸಿದವರು ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನು ಕೆಲವೇ ಕ್ಷಣಗಳಲ್ಲಿ 10:30 ಗಳಾಗಲಿವೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಬೆಂಗಳೂರು, ಸಮಯ 10:30:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ. ವಿಷಯ ಆತಂಕವಾದ್.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 11:05 ಗಂಟೆಗಳಾಗಲಿವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.